107.8 FM Radio Sarang ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. Radio Saran. Ega app nalu kuda labhya.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನಾ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
0: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8. ನಮ್ಮಲ್ಲೊಂದು ಮಾತುಂಟು, ಧರ್ಮದಲ್ಲಿ ಎರಡು ಭಾಗ ಇದೆ. ಒಂದು ತತ್ವ ಇದೆ, ಇನ್ನೊಂದು ಆಚಾರ ಇದೆ. ಆಚಾರ ಸಂಪ್ರದಾಯಗಳು ಮಾಡುವಂಥ ರೀತಿ ಅದು ಮುಖ್ಯ ಅಲ್ಲ, ಒಳಗಿನ ತತ್ವ ಮುಖ್ಯ. ನಾವು ತತ್ವ ಬಿಟ್ಟಿದ್ದೀವಿ, ಆಚಾರ ಜೊತೆ ಬಿದ್ದಿದ್ದೀವಿ. ಒಂದು ಮಾತಿದೆ ನಮ್ಮಲ್ಲಿ, ಒಳ್ಳೆ ಮಾತಿದೆ, ಉಕ್ತಿ ಇದೆ, ಆಚಾರೋ ಧರ್ಮಪಾಲಕ ಅಂತ ಒಂದು ಮಾತಿದೆ. ಈ ಆಚಾರ ಇರೋದು ಧರ್ಮವನ್ನು ರಕ್ಷಣೆ ಮಾಡೋದಕ್ಕಿರುವಂಥದ್ದು. ತೆಂಗಿನಕಾಯಿ ತಗೊಂಡಾಗ ತೆಂಗಿನಕಾಯಿ ಚಿಪ್ಪಿನ ಕೆಲಸ ಏನು? ನಮಗೆ ಚಿಪ್ಪು ಬೇಕಾಗಿಲ್ಲ, ತೆಂಗಿನ ಕೊಬ್ಬರಿ ಬೇಕು ಒಳಗಡೆ ನನಗೆ. ಆ ಕೊಬ್ಬರಿ ರಕ್ಷಣೆ ಮಾಡೋದಕ್ಕೋಸ್ಕರ ಇರುವಂಥದ್ದು ಒಂದು ಪರೆ, ಅದು ಚಿಪ್. ಆ ಚಿಪ್ಪಿನ ಕೆಲಸ ಅಷ್ಟೇ, ನಾವು ಚಿಪ್ಪೆ ಹಿಡ್ಕೊಂಡಿದ್ವಿ, ಒಳಗಿನ ತತ್ವ ಬಿಟ್ಟಿದ್ದೀವಿ. ಇದು ಬಹಳ ದೊಡ್ಡ ಕೆಲಸ. ನಮ್ಮಲ್ಲಿ ಆಗ್ತಿರೋದು ಹಾಗೇನೆ, ನಾಮ ಉದ್ದ ಹಾಕೋಬೇಕು ಅಡ್ಡ ಹಾಕೋಬೇಕು ಜಗಳ, ಆದ್ರೆ ಮೂಲ ಉದ್ದೇಶ ಮರೆತು ಹೋಗಿದೆ ನಮಗೆ. ಇದಾದದ್ದು ಹಾಗೇನೆ ಉಪನಿಷತ್ ಸಂಪ್ರದಾಯದ ಬಂದಂತಹ ಜ್ಞಾನದ ಮಾತುಗಳು ಮುಂದೆ ಹೋಗಿ ಅಂಧಶ್ರದ್ಧೆಗೆ ಸಿಕ್ಕಾಕೊಂಡ್ಬಿಟ್ಟು ಅದನ್ನೇ ಚೆನ್ನಾಗಿ ಹೇಳ್ತಾರೆ ನೋಡಿ. ತಿರುಳನ್ನು ಕಡೆಗಾಣಿಸಿ ಬರೀ ಚಿಪ್ಪನ್ನು ಹಿಡ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಆಚಾರ ಮುಖ್ಯ ಆಗ್ಬಿಡ್ತು ನಮಗೆ. ಅದರಲ್ಲೇ ನಾವು ಅದು ಸತ್ವವನ್ನು ಕಳ್ಕೊಂಡ್ವಿ. ನಮ್ಮ ಸತ್ವವನ್ನು ಕಳ್ಕೊಂಡ ಉದ್ದೇಶ ಅದು. ಮೂಲ ಸತ್ವ ಮರೆಯಾಗಿ ಹೋಯಿತು. ಕಣ್ಣಿಗೆ ಕಾಣುವಂತ ಚಿಪ್ ಹಿಡ್ಕೊಂಡು ಕೂತಿದ್ದೇವೆ ನಾವು. ಬರೀ ಆ ಎಡಗೈಯಲ್ಲಿ ಹಾಕ್ಬೇಕಾ, ಬಲಗೈಯಲ್ಲಿ ಹಾಕ್ಬೇಕಾ? ವಿವೇಕಾನಂದರು ತಮಾಷೆ ಮಾಡ್ತಾರೆ, ತುಂಬ ತಮಾಷೆ ಮಾಡ್ತಾರೆ ಅದ್ರ ಬಗ್ಗೆ. ನಮ್ಮ ಧರ್ಮ ಇವತ್ತು ಟಚ್ ಮಿ ನಾಟ್ ರಿಲಿಜನ್ ಆಗಿಬಿಟ್ಟಿದೆ ಅಂತ. ಮುಟ್ಬೇಡ ಮುಟ್ಬೇಡ ಅನ್ನೋ ರಿಲಿಜನ್ ಆಗಿ ಕೂತಿದ್ದೀವಿ ನಾವು. ಬಲಗೈಯಿಂದ ಪೂಜೆ ಮಂಗಳಾರತಿ ಮಾಡ್ಬೇಕೆ, ಪ್ರಸಾದ ಯಾವ ಕೈಯಲ್ಲಿ ಕೊಡಬೇಕು, ಇದರಲ್ಲೇ ನಮ್ಮ ಶಕ್ತಿ ಹೋಯ್ತೇವೆ ವಿನಃ ಎಲ್ಲಿ ಮುಖ್ಯವನ್ನು ಕೇಂದ್ರೀಕೃತ ಮಾಡಬೇಕಾಗಿತ್ತು ಮಾಡಲಿಲ್ಲ ಅಂತ ಅದನ್ನ ಹೇಳ್ತಾರೆ. ಉಪನಿಷತ್ತುಗಳ ದಿವ್ಯ ದರ್ಶನ ಕೂಡ ಸ್ವಲ್ಪ ಸಮಯಗಳ ನಂತರ ಅಂಧಶ್ರದ್ಧೆಯಲ್ಲಿ ಸೇರಿ ಹೋಗಿ ನಲಿಗೆ ಹೋಯ್ತದೆ. ಸಿಪ್ಪೆ ಸರ್ವಸ್ವ ಅನ್ನುವಂಥ ಕಾಲ ಬಂತು. ಅದನ್ನು ಪ್ರತಿಭಟಿಸಿ ಧರ್ಮವನ್ನು ಉಜ್ವಲಗೊಳಿಸುವಂಥ ಒಂದು ಕ್ರಿಯೆ ಬೇಕಾಗಿತ್ತು, ಆವಾಗ ಖಂಡಿತ ಬೇಕಾಗಿತ್ತು. ಆಗ ಬಂದದ್ದು ಜೈನ ಮತ ಬುದ್ಧ ಮತಗಳು. ಆ ಬಂದದ್ದು ಇಂಥ ಪ್ರಯತ್ನದಲ್ಲಿ ಮಹತ್ವವಾದ ದೊಡ್ಡ ಹೆಜ್ಜೆಗಳು. ಯಾವಾಗ ಸಿಪ್ಪೇನೆ ತಿಳ್ಕೊಂಡು ಕೂತಿದ್ದೀವಿ ಮುಖ್ಯ ಅಂತ ಕೂತಾಗ ಆಗ್ತಿರುವಂಥ ತಪ್ಪುಗಳನ್ನು ಪ್ರತಿಭಟಿಸಿ ಮತ್ತೆ ಧರ್ಮವನ್ನು ಪ್ರಜ್ವಲವಾಗಿ ಮಾಡೋದಕ್ಕೆ ಜೈನ ಧರ್ಮಗಳು ಬುದ್ಧ ಧರ್ಮಗಳು ಬಂತು, ಪ್ರಚಲಿತ ಆಯಿತು. ಅದು ಅವು ಕೂಡ ಏನು ಮಾಡಿದವು, ಕೆಲವೊಂದು ಕಾಲದವರೆಗೆ ತುಂಬ ಚೆನ್ನಾಗಿ ಸಮರ್ಥವಾಗಿ ನಿಭಾಯಿಸಿದವು ತಮ್ಮ ಕೆಲಸಗಳನ್ನು. ಆದರೆ ಕ್ರಮೇಣ ಅವು ಕೂಡ ಕೇವಲ ಸಂಪ್ರದಾಯದ ಮಾರ್ಗಗಳಾಗಿ ಬಂದು ತಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಬಂದವು. ಅಂದರೆ ಇದು ಗಮನಿಸಬೇಕಾದಂಥ ವಿಷಯ, ಒಂದು ಕಾಲಕ್ಕೆ ಒಂದು ದೊಡ್ಡ ಶಕ್ತಿ ಕಣ್ಮುಂದೆ ಬರ್ತದೆ, ಅದ್ಭುತ ಶಕ್ತಿ ಬರ್ತದೆ. ಆ ಶಕ್ತಿ ಎಷ್ಟು ಪ್ರಖರವಾದದ್ದು ಅಂದರೆ ತನ್ನ ಸುತ್ತಮುತ್ತ ಒಂದು ಆವರಣ ಸೃಷ್ಟಿ ಮಾಡಿ ಜನರನ್ನೆಲ್ಲ ಉತ್ಸಾಹಗೊಳಿಸ್ತದೆ. ಅದು ಇರುವಷ್ಟು ಕಾಲ ಜನರನ್ನ ಚೇತೋಹಾರಿಯನ್ನಾಗಿ ಮಾಡ್ತದೆ. ಮುಂದೆ ಆ ಶಕ್ತಿ ಮರೆಯಾದಾಗ ಹಿಂದೆ ಬರುವಂಥ ಜನ ಆ ಶಕ್ತಿಯನ್ನು ಹಿಡ್ಕೊಳ್ಳೋಕೆ ಶಕ್ತರಾಗಿದ್ದರೆ ಮಾತ್ರ ಅದನ್ನು ಮುಂದೆ ತಗೊಂಡು ಹೋಗ್ಬಲ್ರು. ಇದರ ಅದನ್ನು ಕ್ರಮೇಣ ಕ್ರಮೇಣ ಕ್ರಮೇಣ ಮರೆಯಾಗಿ ಹೋಗ್ತದೆ. ಈಗ ಆಗಿರುವಂಥದ್ದು ಬುದ್ಧ ಇದ್ದ, ಮಹಾವೀರ ಇದ್ದ, ಅದ್ಭುತ ಶಕ್ತಿಗಳು ಅವ್ರು ಇರೋವರೆಗೂ ಅವರ ಶಕ್ತಿ ಎಷ್ಟು ದೂರ ಹೋಯ್ತು ಅಲ್ಲಿವರೆಗೂ ಬಂತು. ಮುಂದೆ ಮತ್ತೆ ಸಂಪ್ರದಾಯಕ್ಕೆ ಸಿಕ್ಕಾಕೊಂಡು ಅವು ಕ್ರಮೇಣ ನಲಗೋಗಿ ಶುರು ಆಯಿತು.

0: റേഡിയോ സാരംഗ് 107.8 FM.
1: ಈ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಶಂಕರಾಚಾರ್ಯರು ಬಂದ್ರು. ಶಂಕರಾಚಾರ್ಯರು ಬಂದು ಈ ಮಾರ್ಗವನ್ನು ಪ್ರತಿಭಟಿಸಬೇಕು ಅಂಥೇಳಿ ತಮ್ಮ ವ್ಯಕ್ತಿತ್ವದ ಶಕ್ತಿಯಿಂದ ವೈದಿಕ ಧರ್ಮವನ್ನು ಮತ್ತೆ ಪುನರುಜ್ಜೀವನಗೊಳಿಸಿದ್ರು. ಆ ನಂತರ ಅನೇಕ ಜನ ಆಚಾರ್ಯರು ಬಂದರು, ಸಾಧಕರು ಬಂದರು, ಸಿದ್ಧರು ಬಂದರು, ಸಂತರು ಬಂದರು. ತಮ್ಮ ಜೀವನಗಳಿಂದ, ಸಾಧನೆಗಳಿಂದ, ಆಚಾರ ವಿಚಾರಗಳಿಂದ ಏನು ಮಾಡಿದರು ಅಂದರೆ ಅನುಭವ ವಾಣಿ ಅನ್ನು ಹೇಳ್ತಾ ಉಪನಿಷತ್ತಿನ ದರ್ಶನ ಏನಿತ್ತೋ ಅದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿದರು, ಬೆಳೆಸ್ಕೊಂಬರೋಕ್ಕೆ ಪ್ರಯತ್ನ ಮಾಡಿದರು. ಕರ್ನಾಟಕದಿಂದ ಹೇಳೋದಾದರೆ, ಕರ್ನಾಟಕದ ರೀತಿಯಲ್ಲಿ ಹೇಳೋದಾದರೆ, ಅನುಭವದ ದೃಷ್ಟಿಯಿಂದ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಮತ್ತು 15ನೇ ಶತಮಾನದಲ್ಲಿ ದಾಸ ಸಾಹಿತ್ಯ, ಇವೆರಡೂ ತುಂಬ ಪ್ರಮುಖ ಘಟ್ಟಗಳನ್ನು ನಾವು ಕಾಣ್ತೇವೆ. ನಾನು ಅಲ್ಲಮನಿಗೆ ಬರಬೇಕಾದ್ರೆ ಇಷ್ಟೆಲ್ಲ ಹೇಳಬೇಕಾಯ್ತು, ಯಾಕಂದರೆ ಅಲ್ಲಮನಿಗೆ ಒಂದು ದೊಡ್ಡ ಹಿನ್ನೆಲೆ ಇದೆ, ಬಹುದೊಡ್ಡ ಹಿನ್ನೆಲೆ ಇದೆ. 12ನೇ ಶತಮಾನದ ಮಧ್ಯಭಾಗದೊಳಗೆ ಈ ಕರ್ನಾಟಕದೊಳಗೆ ಸಮಾಜಕ್ಕೆ ಒಂಥರ ಬಂದಳತೆಯಲ್ಲಿ ಬಂದ ಹಾಗೆ ಅಂಟುಕೊಂಡು ಬಂದಿದ್ದಂಥ ಒಂದು ಅಂಧಶ್ರದ್ಧೆ ಕೂತಿತ್ತು. ಜನರಿಗೆ ದರ್ಶನ ಬೇಕಾಗಿತ್ತು. ಧರ್ಮ ಎನ್ನುವುದು ಎಷ್ಟು ಬಿಗಿಯಾಗಿಬಿಟ್ಟಿತ್ತು, ಕೋಟಲೆ ಆದಂಗಾಗಿತ್ತು ಅಂದರೆ ಸಮಾಜವನ್ನು ಒಡೆದು ಛಿದ್ರ ಮಾಡಿತ್ತು. ಈ ಜಾತಿಗಳ ಪಂಗಡ, ಇವರು ಮೇಲಿನವರು ಇವರು ಕೆಳಗಿನವರು ಅನ್ನೋದು ಎಷ್ಟು ಕೆಟ್ಟದಾಗಿ ಕೂತಿತ್ತು ಅಂತಂದರೆ ಅದೊಂದು ರೋಗ, ಜಾಡ್ಯ. ಸಣ್ಣ ಪುಟ್ಟ ರೋಗ ಆದರೆ ಔಷಧಿ ಹಚ್ಚಿ ಕಳಿಸ್ಬೋದು, ಸೀರಿಯಸ್ ಪ್ರಾಬ್ಲಮ್ ಆದರೆ ಸರ್ಜರಿನೇ ಮಾಡಬೇಕಾಗ್ತಿತ್ತು. ಆ ಥರ ಪರಿಸ್ಥಿತಿ ಬಂದಿತ್ತು. ಆಗ ಇಂಥ ಬಂಧನಗಳನ್ನೆಲ್ಲ ಒಡೆದು ಬಿಟ್ಟು ಈ ಜಾತಿಗಳನ್ನು ಮುಕ್ತ ಮಾಡಿ ಎಲ್ಲರನ್ನು ಒಂದೇ ಹಂತಕ್ಕೆ ತಗೊಂಬರ್ಬೇಕಾದ್ರೆ, ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಬರ್ಬೇಕಾದ್ರೆ ಒಬ್ಬ ಮಹಾತ್ಮ ಬರಬೇಕಾಗಿತ್ತು. ಆ ಮಹಾತ್ಮ ಬಂದಾನೆಯೇ ಅಂಥೇಳಿ ಆಗ ಸಾಮಾನ್ಯ ಜನ ಕಾತರದಿಂದ ಕಾಯ್ತಾ ಇದ್ರು ಅಂಥದ್ದು ಬರಲಿ ಅಂತ. ಆಗ ಕನ್ನಡ ನಾಡಿನ ಈ ಜನಜೀವನದ ಕತ್ತಲೆಯಲ್ಲಿ ಬೆಳಕಿನಂತೆ ಬಸವೇಶ್ವರರು ಬಂದರು. ನಿಜವಾಗಲೂ ಬೆಳಕಿನಂತೆ ಬಂದದ್ದು. ಈ ಪುರಾತನವಾದಂಥ ವೀರಶೈವ ಧರ್ಮ ಹೊಸದಲ್ಲ, ಅದು ಬಹಳ ಪುರಾತನವಾದಂಥ ವೀರಶೈವ ಧರ್ಮವನ್ನು ಪುನರುಜ್ಜೀವನಗೊಳಿಸಿ ಜನತೆ ಉದ್ಧಾರಕ್ಕೆ ಒಂದು ಮಾರ್ಗವನ್ನಾಗಿ ಮಾಡಿದರು. ಈ ಬಸವೇಶ್ವರರು ಧರ್ಮ ಜಾಗೃತಿಗಾಗಿ ಸಂಸ್ಕೃತವನ್ನು ಅವಲಂಬಿಸಲಿಲ್ಲ, ಬಹಳ ಮುಖ್ಯ ಕೆಲಸ ಮಾಡಿದರು. ನೋಡಬೇಕಾದಂತೂ ಒಬ್ಬ ಮನುಷ್ಯ, ಅತ್ಯಂತ ದೂರದರ್ಶಿತ್ವ ಇರುವಂಥ ಮನುಷ್ಯ ಹೇಗೆ ಕೆಲಸ ಮಾಡ್ತಾನೆ ಅನ್ನೋದು ಕಲ್ಪನೆ ಬರಬೇಕು. ಯಾರಿಗೂ ಅರ್ಥವಾಗದೇ ಇರುವ ಭಾಷೆಯನ್ನು ಅವ್ರು ಉಪಯೋಗಿಸಲೇ ಇಲ್ಲ. ಯಾಕಂದರೆ ಅರ್ಥವಾಗದೇ ಇರೋದಿದ್ರೆ ಹೃದಯಕ್ಕೆ ಮುಟ್ಟೋದಿಲ್ಲ, ಅದು ಬರೀ ಬಾಯಿಗೆ ಬರಬಹುದೇ ವಿನಃ ತಾನು ನೋಡಿದ್ದೀನಿ ಎಷ್ಟೋ ಜನ ಮಂತ್ರಗಳನ್ನು ಕಣ್ಣು ಮುಚ್ಚಿ ಹೇಳ್ತಾ ಇರ್ತಾರೆ. ಕಣ್ಣು ಮುಚ್ಚೇ ಹೇಳಬೇಕದನ್ನಷ್ಟೇ. ಬಾಯಿಯಿಂದ ಮಂತ್ರ ಬರ್ತಾ ಇರ್ತದೆ, ಅರ್ಥಗಳು ನಮ್ಮ ಹೃದಯಕ್ಕೆ ಇಳಿದಿರೋದಿಲ್ಲ. ಅದಾಗಬಾರದು ಅಂತ ಬಸವೇಶ್ವರರು ಏನು ಮಾಡಿದರು ಅಂದರೆ, ಎಲ್ಲರಿಗೂ ಅರ್ಥವಾಗುವ ಹಾಗೆ, ಅವರ ಮನೆ ಮನೆಗಳಿಗೆ, ಮನ ಮನಗಳಿಗೆ ಮುಟ್ಟುವ ಹಾಗೆ ಅವರ ಭಾಷೆಯಲ್ಲಿ ಬರೆಯೋಕೆ ಶುರು ಮಾಡಿದರು. ಬುದ್ಧ ಅದನ್ನೇ ಮಾಡಿದ್ದು. ಬುದ್ಧ ಜನರಿಗೆ ಅರ್ಥವಾಗುವ ಹಾಗೆ ಅವರ ಭಾಷೆಯಲ್ಲೇ ತನ್ನ ಧರ್ಮವನ್ನು ತಿಳಿಸಿದ. ಹಾಗೆ ಬಸವೇಶ್ವರರು ಕೂಡ ಅರ್ಥವಾಗುವ ಭಾಷೆಯಲ್ಲಿ ಅತ್ಯಂತ ಸುಲಭವಾದ ಕನ್ನಡದಲ್ಲಿ ಬರೆದರು.

0: Radio Sarang 107.8 FM.
1: ನಾನು ಎಷ್ಟೋ ಸಲ ಅನ್ಕೋತೀನಿ, ಇನ್ನು ದೊಡ್ಡ ಸಾಹಿತಿಗಳೆಲ್ಲ ಇದ್ದಾರೆ ಮುಂದೆ, ಒಂದು ಪ್ರಶ್ನೆ ನನಗೆ ಯಾವಾಗಲೂ ಕಾಡ್ತಾ ಇದೆ. 12ನೇ ಶತಮಾನದಲ್ಲಿ ಬಸವಣ್ಣನಿಗೆ ಸಾಧಿಸಿದಂಥ ಸುಲಭ ಕನ್ನಡ ನಮಗೆ ಇವತ್ತಿಗೂ ಸಾಧಿಸೋದಿಲ್ಲ ಯಾಕೆ ಅಂತ. ಕಳ ಬೇಡ, ಕೊಲ ಬೇಡ, ಹುಸಿಯ ನುಡಿಯಲು ಬೇಡ, ಬರೆಯೋಕೆ ಬರ್ತಾ ಸ್ವಾಮಿ ನಮಗೆ ಇವತ್ತು. ಎಷ್ಟೋ ಜನ ಬರೆದ್ರೆ ಅದು ಏನು ಬರೆದಿದ್ದೀರಿ ಅಂತ ಅವ್ರನ್ನೇ ಕೇಳಬೇಕು ಹೋಗಿ ನಾವು. ಅಷ್ಟು ಕಾಂಪ್ಲಿಕೇಟೆಡ್ ಸೆಂಟೆನ್ಸಸ್ಸು, ಅರ್ಥನೇ ಆಗೋದಿಲ್ಲ. ಯಾಕಾಗೋದಿಲ್ಲ? ನನಗೊಂದ್ಸಲ ಇಲ್ಲೇ ಡಿ ವಿ ಜಿ ಅವರು ಹೇಳಿದ ಮಾತಿದ್ದನ್ನು, ಕೆಲವರು ಯಾಕೆ ಸುಲಭವಾಗಿ ಹೇಳ್ತಾರೆ, ಎಷ್ಟು ಕಷ್ಟದ ವಿಷಯವನ್ನು ಸುಲಭವಾಗಿ ಹೇಳ್ತಾರಲ್ಲ, ಕೆಲವರಿಗೆ ಸುಲಭವಾದ ವಿಷಯ ಕಷ್ಟ ಆಗಿ ಹೇಳ್ತಾರಲ್ಲ ಯಾಕೆ ಅಂತಂದರೆ, ಡಿ ವಿ ಜಿ ಒಂದು ಮಾತನ್ನು ಹೇಳಿದರು, ನನಗಿನ್ನೂ ಮರೆತಿಲ್ಲ ಅದನ್ನು. ಅವ್ರು ಹೇಳಿದರು, ಎಲ್ಲಿ ಮನಸ್ಸಿನಲ್ಲಿ ಸ್ಪಷ್ಟತೆ ಇದೆಯೋ ಮಾತಿನಲ್ಲಿ ಸ್ಪಷ್ಟತೆ ಬರ್ತದೆ. ಮನಸ್ಸಿನಲ್ಲಿ ಗೊಂದಲ ಇದ್ದರೆ ನಿಮ್ಮ ಭಾಷೆಯಲ್ಲಿ ಕಾಣಿಸುತ್ತೆ. ಅದು ಎಷ್ಟೋ ಜನ ಸ್ನೇಹಿತರ ಜೊತೆ ಜಗಳಾಡಿದ್ದುಂಟು ನಾನು. ನೀವು ಬರೀತೀರಪ್ಪ, ಅದು ಏನು ವಿಮರ್ಶೆ ಭಾಷೆ, ಅದು ಅರ್ಥನೇ ಆಗೋದಿಲ್ಲ ಅಂತ. ಲೀಗಲ್ ಲ್ಯಾಂಗ್ವೇಜ್ ಇದ್ದಂಗೆ ಅದು, ಹೀಗೂ ಅನಿಸುತ್ತೆ ಹೀಗೂ ಅನಿಸುತ್ತೆ. ಲೀಗಲ್ ಲ್ಯಾಂಗ್ವೇಜ್ ಇದ್ದಂಗೆ, ನನಗಂತೂ ಆ ಲೀಗಲ್ ಲ್ಯಾಂಗ್ವೇಜ್ ಅರ್ಥ ಆಗೋಲ್ಲ. ಕೆಲವು ಸಲ ವಿಮರ್ಶೆನೂ ಅರ್ಥ ಆಗಲ್ಲ. ನೀವು ಕನೆ ಕೇಳಬೇಕು ಅವ್ರನ್ನ, ಏನು ಮೆಚ್ಕೊಂಡು ಬರೆದಿದ್ದೀರೋ, ಬೈದು ಬರೆದಿದ್ದೀರೋ, ಏನಪ್ಪ ಇದು? ಯಾಕೆ ಹೇಳ್ತೀನಿ ಅಂದರೆ, ಮನಸ್ಸಿನಲ್ಲಿ ಸ್ಪಷ್ಟತೆ ಇದ್ದರೆ ಏನು ಹೇಳಬೇಕು ಅಂದರೆ ಭಾಷೆ ಸುಲಲಿತವಾಗ್ತದೆ. ಭಾಷೆ ಸರಿಯಾಗಿ ಬರಲಿಲ್ಲ, ಓದಿದ ಅರ್ಥ ಆಗಲಿಲ್ಲ ಅಂದರೆ ಆ ಹೇಳುವವ್ರ ಮನಸ್ಸಿನಲ್ಲಿ ಸ್ಪಷ್ಟತೆ ಇಲ್ಲ ಅಂತ ಅಷ್ಟಾಗುತ್ತೆ. ಬಸವಣ್ಣವರಿಗೆ 12ನೇ ಶತಮಾನದಲ್ಲಿ ಸಾಧಿಸಿದಂಥ ಕನ್ನಡ ನಮಗೆ ಇವತ್ತು ಸಾಧಿಸಲಿಲ್ಲ ಅಂತಾಗ್ತದೆ. ಮುಂದೆ ಆಗ ಶಿವಶರಣರು ಏನು ಮಾಡಿದರು, 10-11ನೇ ಶತಮಾನದಲ್ಲಿ ಇರುವಂಥ ನಮ್ಮ ಕನ್ನಡ ಅನ್ನುವಂಥ ನಾಡಗಿಡಕ್ಕೆ ಒಬ್ಬರು ಹಿರಿಯರಷ್ಟು ಚೆನ್ನಾಗಿ ಬರೆದಿದ್ದಾರೆ ಆ ಪದ, ಹಾಗೆ ಓದಬೇಕು ನಾನು. 10-11ನೇ ಶತಮಾನದ ನಮ್ಮ ಕನ್ನಡವೆಂಬ ನಾಡು ಗಿಡಕ್ಕೆ ವೇದ ಉಪನಿಷತ್ತುಗಳ ಗದ್ಯದ ಸರಣಿಯನ್ನು ತಂದು ಕಸಿ ಮಾಡಿ ಪ್ರಸಿದ್ಧವಾದ ವಚನ ಪ್ರಕಾರವನ್ನು ನಿರ್ಮಿಸಿದರು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಮಾತದು. ಆಗಿದ್ದಂಥ ದೇಸಿ ಕನ್ನಡ ಏನಿತ್ತೋ ಅದಕ್ಕೆ ಉಪನಿಷತ್ತಿನ ದರ್ಶನವನ್ನು ತಂದು ಗದ್ಯದ ಸರಣಿಯಲ್ಲಿ ತಂದು ವಚನದ ಅಂತ ಅದ್ಭುತವಾದ ಪ್ರಕಾರವನ್ನು ನಿರ್ಮಿಸಿದರು. ಅವರು ತಮಗೆ ತಿಳಿದಂಥ ಕೆಲವು ಕಡೆ ಮಾತು ಬರ್ತದೆ, ಅವರು ಸಂಸ್ಕೃತ ಗೊತ್ತಿರಲಿಲ್ಲ ಅಥವಾ ತಿಳಿದಿಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ಕೆಲವರು ಚೆನ್ನಾಗಿ ಓದ್ಕೊಂಡವರು, ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮಗೋಸ್ಕರ ತುಂಬ ಸುಲಭ ಭಾಷೆಯಲ್ಲಿ ತಿಳಿಸಿದರು. ಅವರು ಉಪನಿಷತ್ತುಗಳನ್ನು ಮೊದಲು ತಾವುಂಡು, ಅವ್ರ ಮಾತೇ ಇದೆ ಚೆನ್ನಾಗಿದೆ, ತಮಗೆ ಸುಪರಿಚಿತವಾದ ವೇದೋಪನಿಷತ್ತುಗಳಲ್ಲಿ ಮೊದಲು ತಾವುಂಡು, ಆಮೇಲೆ ಅದನ್ನು ಕನ್ನಡಿಗರಿಗೆ ಕನ್ನಡದ ಚಿಗುರೆಲೆಯ ಮೇಲೆಯೇ ಊಟ ಬಡಿಸಿದರು. ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ತಾವು ಮೊದಲು ಉಪನಿಷತ್ತನ್ನು ಉಂಡು ಅರ್ಥ ಮಾಡಿಕೊಂಡು ಈ ಕನ್ನಡಿಗರಿಗೆ ಕನ್ನಡದ ಚಿಗುರೆಲೆಯ ಮೇಲೆ ಊಟ ಬಡಿಸಿದರು. ವಚನ ಪ್ರಕಾರದ ಮೂಲ ಸಂಸ್ಕೃತದಲ್ಲಿದೆಯಾದರೂ ಇದು ಅದರ ಪಡಿಯಚ್ಚಾಗದೆ ಪರಿಷ್ಕೃತಿಯಾಯಿತು, ಮೇರುಕೃತಿಯಾಯಿತು ಅಂತ. ತಗೊಂಡ್ರೆ ಕೂಡ ಮೊದಲಿಂದ ಗುರುತಿಲ್ಲದ ಹಾಗೆ ಅದ್ಭುತವಾಗಿ ಸ್ವತಂತ್ರ ಕೃತಿಯನ್ನು ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ಬಂದ್ಬಿಡ್ತು. ಆಗಿನ ಶಿವಶರಣರಿಗೆ ಅತ್ಯಂತ ಪ್ರಮುಖರಾಗಿದ್ದವರು ಬಸವಾದಿ ಪ್ರಮಥರು. ಬಸವಣ್ಣನವನಿಗೆ ಗುರುವಾಗಿ ಅತಿ ಗಡುಚಾಗಿರುವಂಥ ಆಧ್ಯಾತ್ಮಿಕ ತತ್ವಗಳನ್ನು ಶರಣರಿಗೆ ಮನನ ಮಾಡಿಕೊಟ್ಟು ಶೂನ್ಯ ಸಿಂಹಾಸನವನ್ನೇರಿ ಅನುಭವ ಮಂಟಪದ ಅಧ್ಯಕ್ಷರಾಗಿ ಈ ಷಟ್ಸ್ಥಲ ಸಿದ್ಧಾಂತದ ತಿರುಳನ್ನು ಎಲ್ಲರಿಗೂ ತಿಳಿಸಿದಂಥ ಮಹಾನುಭಾವ ಅಲ್ಲಮ್ಮ ಪ್ರಭು.

0: रेडियो सारंग 107.8 FM।
1: ಇತ್ತೀಚೆಗೆ ನಾನು ಬಸವ ಕಲ್ಯಾಣಕ್ಕೆ ಹೋಗಿದ್ದೆ, ನಾಲ್ಕು ಜಿಲ್ಲೆಗೆ ಹೋಗಿದ್ದೆ. ಹೋದಾಗ ನಾನು ಮೊದಲು ನನ್ನ ಸ್ನೇಹಿತರು ಕರ್ಕೊಂಡು ಹೋದವ್ರಿಗೆ ಹೇಳಿದ್ದು, ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋಗ್ಬೇಕು ನನ್ನ ಅಂತ. ಸಾಯಂಕಾಲ ಕರ್ಕೊಂಡು ಹೋದರು. ಒಂದ್ಸಲ ಆ ಜಾಗದಲ್ಲಿ ಅಡ್ಡಾಡಿದ್ರೆ ಒಂಥರ ರೋಮಾಂಚನ ಆಗ್ತದೆ. ಈ ಜಾಗದಲ್ಲಿ ಅಡ್ಡಾಡಿದ್ರಲ್ಲ ಅವರೆಲ್ಲ ಮಹಾ ದೊಡ್ಡವರು ಅಂತ. ಯಾರು ಯಾವ ಬಂಧಗಳನ್ನು ಇಟ್ಕೊಳ್ದೇನೆ, ಜಾತಿಯನ್ನು ನೋಡ್ದೇನೆ, ಮನುಷ್ಯ ಮನುಷ್ಯ ಸಂಬಂಧಗಳನ್ನು ಬೆಸೆದು ಮೊದಲನೇ ಬಾರಿಗೆ ಯಾವ ಮನುಷ್ಯ ಉಚ್ಚ ಅಲ್ಲ ನೀಚ ಅಲ್ಲ ಅಂತ ತಿಳ್ಕೊಂಡು ಕಲ್ಪನೆ ಮಾಡ್ಕೊಂಡಿಲ್ಲ. ನೋಡಿ, ಕಲ್ಪನೆ ಮಾಡ್ಕೊಳ್ಳಿ, 21ನೇ ಶತಮಾನಕ್ಕೆ ಕಷ್ಟ ಆಗ್ತಾ ಇದೆ ನಮಗೆ. ಅವ್ರು 12ನೇ ಶತಮಾನಕ್ಕೆ ಸಾಧ್ಯ ಮಾಡಿದರು. ಅದು ಏನು ಚಳವಳಿ ಆಗಿರ್ಬೇಕಲ್ಲ, ದೊಡ್ಡ ಚಳವಳಿ ಆಗಿರ್ಬೇಕಲ್ಲ ಅದು. ಅದನ್ನು ಮಾಡಿದಂಥ ಮಹಾನುಭಾವರು ಅಲ್ಲಿದ್ದರು. ಆದರೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ಆ ನಿಂತನೆಲ್ಲ ರೋಮಾಂಚನ ಆಗ್ತದೆ. ಆದರೆ ವ್ಯವಸ್ಥೆ ಮಾತ್ರ ಇನ್ನೂ ಅನುಭವ ಮಂಟಪದ ಕಲ್ಪನೆ ಬರಲೇ ಇಲ್ಲ ನನಗದು. ನೋಡಿದಾಗ ನಾನು ಅಲ್ಲಿ ಹೇಳಿದೆ, ಕಣ್ಣು ಕಾಣಬೇಕಪ್ಪ ಬಂದವರಿಗೆ, ಬಂದವ್ರು ಹುಚ್ಚಿಡಬೇಕು. ಅಲ್ಲಮ್ಮ ಪ್ರಭುವನ ಬಗ್ಗೆ ಓದ್ಕೊಂಡು ಬಂದವರಿಗೆ ಬೇಡ, ಅಲ್ಲಿ ಕೂತಲ್ಲೇ ಆಶ್ಚರ್ಯ ಸಂತೋಷ ಆಗುತ್ತೆ ಅವರಿಗೆ. ಅನುಭವ ಮಂಟಪಕ್ಕೆ ಬಂದಾಗ ಕಣ್ಣು ಮುಂದೆ ನಿಲ್ಲಿಸೋ ಹಾಗೆ ಒಂದೇನಾದರೂ ಮಾಡಬೇಕಲ್ಲ ಅಲ್ಲಿ ಅಂತ. ಆ ಜಾಗದಲ್ಲಿ ಶೂನ್ಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿತನಾದಂಥ ಅಲ್ಲಮ್ಮ ಪ್ರಭು, ಅದು ಏನು ಶಕ್ತಿ, ದೈತ್ಯ ಶಕ್ತಿ, ಅದು ಅಸಾಧ್ಯ ಶಕ್ತಿ. ಎಲ್ಲವನ್ನ ಸ್ವಾಹ ಮಾಡಿ ತಗೊಳ್ಳುವಂಥ ಶಕ್ತಿ, ಮನುಷ್ಯರನ್ನು ಬದಲಾಯಿಸುವಂಥ ಶಕ್ತಿ, ಆ ಭಾಷೆ ಮೇಲೆ ಪ್ರಭುತ್ವ, ದರ್ಶನದ ಆಳಕ್ಕೆ ಹೋಗುವಂಥ ಶಕ್ತಿ, ಇದೆಲ್ಲವೂ ಆ ಕಂಡರಿಸಿದ್ದು ಆ ಮನುಷ್ಯನಲ್ಲಿ. ನೋಡಿ, ಬಸವಣ್ಣವರ ಹಿರಿಯ ಸಮಕಾಲೀನರು, ಹಿರಿಯರ ವಯಸ್ಸಿನಲ್ಲಿ ಆ ವಚನಕಾರರಲ್ಲಿ ಅಲ್ಲಮ್ಮ ಪ್ರಭು ಅಗ್ರಣ್ಯರು ಅಂತ ಹೇಳಿದರು. ಆಗಿದ್ದವರು, ಅವ್ರ ಜೊತೆಗಿದ್ದವರು, ಅವ್ರ ವಯಸ್ಸಿನವರು ಅಂದರೆ ಏಕಾಂತದ ರಾಮಯ್ಯ, ಸಕಲೇಶ್ ಮಾದರಸ, ಮಡಿವಾಳ ಮಾಚಯ್ಯ, ಈ ಮುಂತಾದವರು ಏನು ಕ್ಷೇತ್ರದಲ್ಲಿ ಕೆಲಸ ಮಾಡಿದರು, ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಕೆಲಸವನ್ನು ಮಾಡಿದರು, ಅವರಿಗೆಲ್ಲ ಹಿಂದೆ ಶಕ್ತಿಯಾಗಿ ನಿಂತು ಅವರ ಕೃತಿಯನ್ನು ದೇದೀಪ್ಯಮಾನವಾಗಿ ಮಾಡಿದಂಥವ್ರು ಅಲ್ಲಮ್ಮ ಪ್ರಭು. ಅಲ್ಲಮ್ಮ ಪ್ರಭು ಬಗ್ಗೆ ನಮಗೆ ಹೆಚ್ಚು ವಿಷಯ ಗೊತ್ತಾಗೋದು ಕೆಲವೊಂದು ಮೂಲಗಳಿಂದ. ಮೊದಲನೇದು ಹರಿಹರನ ಪ್ರಭುದೇವರಗಳಿಂದ, ಈ ಪ್ರಭುದೇವರಗಳಿಂದ ನಮಗೆ ಹೆಚ್ಚು ವಿಷಯ ಗೊತ್ತಾಗ್ತದೆ. ಅದರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ. ಪುಸ್ತಕಗಳು ನೋಡಿದರೆ ಒಬ್ಬರು ಇತಿಹಾಸಕಾರರು ಇನ್ನೊಬ್ಬರ ಜೊತೆಗೆ ಹೊಂದಾಣಿಕೆ ಆಗದೇನೆ ಯಾರು ಸರಿ ಯಾರು ತಪ್ಪು ಅಂದು ಅದು ಏನೇನೋ ಭಾವನೆಗಳೇ ಬರ್ತದೆ. ಅಷ್ಟು ಗೋಜಲಿಗೆ ಹೋಗೋದು ಬೇಡ. ಹರಿಹರ ಸರಿಸುಮಾರಾಗಿ ಅಲ್ಲಮ್ಮ ಪ್ರಭುವಿನ ಒಂದೇ ಕಾಲಕ್ಕೆ ಇದ್ದಂಥವನು ಅಥವಾ ಒಂದು ತಲೆಮಾರು ವ್ಯತ್ಯಾಸ ಇದ್ದವನು ಅಂತ ಹೇಳ್ತಾರೆ. ಒಂದು ತಲೆಮಾರು ವ್ಯತ್ಯಾಸ ಇದ್ದಿರಬೇಕು ಅಂದರೆ ಅಲ್ಲಮ್ಮ ಪ್ರಭುವಿನ ಜೀವನಕ್ಕೆ ತುಂಬ ಹತ್ತಿರದಲ್ಲಿದ್ದವನು ಹರಿಹರ. ಅವನು ಸುಮಾರು 12ನೇ ಶತಮಾನಕ್ಕೆ ಬರೆದಂಥವನು. ಒಟ್ಟಿನಲ್ಲಿ ಅಲ್ಲಮ್ಮ ಪ್ರಭುವನ್ನು ಹತ್ತಿರದಿಂದ ನೋಡಿದಂಥವನು, ಹತ್ತಿರದಿಂದ ಕಂಡವನು, ಅವ್ರ ಬಗ್ಗೆ ಕೇಳಿದಂಥವನು. ಅವನು ಸಾಮಾನ್ಯ ಕವಿಯೇನಲ್ಲ, ಅವನು ಅವನು ಭಕ್ತ ಕವಿನೇ. ಅಲ್ಲಮ್ಮನ ಬಗ್ಗೆ ಮತ್ತು ಅವನ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ತುಂಬ ಗೌರವ ಒಲವು ಇತ್ತು ಅವನಿಗೆ, ಅವನು ಬರೆದಂಥದ್ದು. ಇನ್ನೂ ಕೆಲವು ವಿಷಯಗಳು ಅಲ್ಲಮ್ಮನ ಬಗ್ಗೆ ಬೇಕಾದಷ್ಟು ಬರ್ತದೆ. ಅವೆಲ್ಲ 15ನೇ ಶತಮಾನದಲ್ಲಿ ಶಿವಗಣಪ್ರಸಾದಿ ಮಹಾದೇವಯ್ಯನವರ ಪ್ರಭುದೇವರ ಶೂನ್ಯ ಸಂಪಾದನೆ ಮತ್ತು ಚಾಮರಸನ ಪ್ರಭುಲಿಂಗಲೀಲೆ ಇವೆಂದ ಪ್ರವರ್ತಿತವಾದಂಥ ಬೇಕಾದಷ್ಟು ಕೃತಿಗಳು ಬರ್ತದೆ. ಒಂದು ಚರ್ಚೆ ನೋಡ್ತಾ ಇದ್ದೆ ನಾನು, ಅಲ್ಲಮ್ಮನ ಜೀವನ ಚರಿತ್ರೆಯನ್ನು ಯಾವುದರಿಂದ ನೋಡಬೇಕು ನಾವು, ಪ್ರಭುದೇವರ ರಗಳೆಯಿಂದ ನೋಡಬೇಕಾ ಅಥವಾ ಪ್ರಭುಲಿಂಗಲೀಲೆಯಿಂದ ನೋಡಬೇಕಾ, ಹರಿಹರ ಪ್ರಭುದೇವರ ರಗಳೆಯಿಂದನೋ ಅಥವಾ ಪ್ರಭುಲಿಂಗಲೀಲೆ ಚಾಮರಸ ಅಂತ 15ನೇ ಶತಮಾನದಲ್ಲೋ ಅಂತ ಬೇಕಾದಷ್ಟು ಚರ್ಚೆ ಬರ್ತದೆ. ಅದಕ್ಕೆ ಸಾಮಾನ್ಯವಾಗಿ ಹೇಳೋದು, ಈ ಶೂನ್ಯ ಸಂಪಾದನೆಕಾರರೆಲ್ಲ ಇದ್ದಾರಲ್ಲ, ಅಲ್ಲಮ್ಮ ಪ್ರಭುವಿನ ಜೀವನ ಸ್ವಲ್ಪ ದೂರ ಇದ್ದವರು, 200 ವರ್ಷ 300 ವರ್ಷ 400 ವರ್ಷ ದೂರ ಇದ್ದಂಥವ್ರು. ಇವರು ದೂರ ಇರೋದ್ರಿಂದ ನೋಡಿ, ಯಾವುದೇ ವಸ್ತು ಸ್ವಲ್ಪ ದೂರದಲ್ಲಿದ್ದರೆ ಸ್ವಲ್ಪ ಕಲ್ಪನೆಗಳು ಬರ್ತದೆ, ಸ್ವಕಪೋಲ ಕಲ್ಪಿತ ವಿಷಯಗಳು ಬರ್ತದೆ, ಜನಜನಿತವಾದ ಮಾತುಗಳು ಸೇರಿಕೊಳ್ತವೆ, ಸ್ವಲ್ಪ ರೊಮ್ಯಾಂಟಿಕ್ ಆಗ್ತದೆ, ಅದು ಬದಲಾವಣೆ ಆಗ್ತದೆ, ಮೂಲದಿಂದ ಸ್ವಲ್ಪ ಬದಲಾವಣೆ ಆಗೋಕೆ ಸಾಧ್ಯ ಇದೆ. ದೂರ ಹೋದಷ್ಟು, ವಸ್ತುವಿನಿಂದ ದೂರ ಹೋದಷ್ಟು ಕಲ್ಪನೆಗೆ ಮುಖ್ಯತೆ ಬರ್ತದೆ. ಆದರೆ ಹರಿಹರ ಹತ್ತಿರವಾಗಿರೋದ್ರಿಂದ ಆ ಮಾತನ್ನು ಹರಿಹರಿಗೂ ಹೇಳ್ಬೋದು, ಸ್ವಲ್ಪ ದೂರ ಇತ್ತಲ್ಲ ಅವನಿಗೂ ಒಂದು ತಲೆಮಾರಿನಷ್ಟು ವ್ಯತ್ಯಾಸ ಇತ್ತಲ್ಲ, ಅಲ್ಲಿ ಕೂಡ ಸ್ವಲ್ಪ ಸೇರ್ಕೊಂಡಿರ್ಬೋದೇನೋ, ಆದರೆ ಅಂತರ ಕಮ್ಮಿ ಇರೋದ್ರಿಂದ ಸೇರ್ಕೊಳ್ಳೋ ಅವಕಾಶ ಕಮ್ಮಿ. ಈಗ ಗಾಂಧೀಜಿ ಬಗ್ಗೆ ಯಾರಾದರೂ ಬರೀತಿದ್ರೆ, ಒಂದು 50 ವರ್ಷದ ಹಿಂದೆ ಬರೆದ್ರೆ ಅವರು ನೋಡಿದವರು ದಾಖಲೆ ಮಾಡಿದ್ದಾರೆ, ಅದು ಹಿಸ್ಟ್ರಿ ಆಗ್ತದೆ. ಈಗ ಯಾರಾದರೂ ಬರದೆ ನೋಡದೇ ಇದ್ದವರು ಬರೆದ್ರೆ ಅವರು ಏನು ಓದಿದ್ದಾರೋ ಅದಕ್ಕೆ ತಮ್ಮ ಕಲ್ಪನೆಗಳನ್ನು ಸೇರಿಸಿಕೊಂಡು ತಮಗಿರುವ ಅವ್ರ ಬಗ್ಗೆ ಗೌರವ ಇದ್ದರೆ ಅಥವಾ ಗೌರವ ಇಲ್ಲದೆ ಹೋದರೆ ಅದನ್ನೆಲ್ಲ ಸೇರಿಸಿಕೊಂಡು ಒಂದು ವ್ಯಾಖ್ಯಾನ ಮಾಡ್ತಾರೆ. ಇನ್ನು 100 ವರ್ಷ ಹೋದ್ಮೇಲೆ ಅವ್ರು ನೋಡಿಲ್ಲದೇ ಇದ್ದಂಥವ್ರು, ನೋಡಿದವರು ಇರದೇ ಇರುವಂಥ ಟೈಮ್, ನೋಡಿದವರು ಕೂಡ ಯಾರೂ ಇಲ್ಲ, ಆಗ ಬರೀ ನಾವು ಇರುವಂಥ ದಾಖಲೆಗಳ ಮೇಲೆ ತಮ್ಮ ಕಲ್ಪನೆಯ ಹಂದರದ ಮೇಲೆ ಬೆಳೆಸಿ ಬರೀಬೇಕಾಗ್ತದೆ. ಎಲ್ಲಿ ಕಲ್ಪನೆ ಹೆಚ್ಚಾಗ್ತಾ ಹೋಗ್ತದೋ ಅಲ್ಲಿ ಮೂಲಕ್ಕೆ ಸ್ವಲ್ಪ ದೂರ ಹೋಗ್ತದೆ ಅಂತ. ಅದಕ್ಕೊಬ್ಬರು ಬಹಳ ಚೆನ್ನಾಗಿ ಹೇಳ್ತಾರೆ, ನೀವು ಅಲ್ಲಮ್ಮನ ಜೀವಿತ ವಿಚಾರವನ್ನು ಐತಿಹಾಸಿಕವಾಗಿ ಗ್ರಹಿಸಬೇಕು ಅಂದರೆ ಹರಿಹರನ ನಿರೂಪಣೆಯನ್ನು ಪ್ರಧಾನವಾಗಿ ಇಟ್ಕೊಳ್ಬೇಕು, ಉಳಿದವರು ಅದನ್ನು ಅಷ್ಟು ಪೂರಕವಾಗಿ ಇಟ್ಕೊಂಡ್ರೆ ಸಾಕು.

0: You're listening to Radio Sarang, 107.8 FM.
1: ಈ ಹರಿಹರನ ಬರೆದಂತಹ ಅವನ ವರ್ಗಳೆಯ ಮೂಲಕ ನಾವು ಹರಿ ಅಲ್ಲಮ್ಮನ ಜೀವನವನ್ನು ಸ್ವಲ್ಪ ಗಮನಿಸೋಕೆ ಪ್ರಯತ್ನ ಮಾಡೋಣ. ಸ್ವಲ್ಪದರಲ್ಲಿ ಕೆಲವು ವಿಷಯಗಳನ್ನು ಮಾತ್ರ ಪ್ರಸ್ತಾಪ ಮಾಡೋಕೆ ಬರ್ತೇನೆ. ಅಲ್ಲಮ್ಮ ಬಂದದ್ದು ಬಳ್ಳಿಗಾವಿಯಲ್ಲಿ ಅಂತ, ಇವತ್ತಿನ ಶಿಕಾರಿಪುರ ಹತ್ರ ಬಳ್ಳಿಗಾವಿ ಅಂತ ಊರು. ಅದನ್ನು ಪ್ರಭುನಂಗಲಿಯಲ್ಲಿ ಅಲ್ಲಿ ಚಾಮರಸ ಬರೀತಾನೆ, ಬನವಸೆ ಬಳ್ಳಿಗಾವಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅದು. ಬಳ್ಳಿಗಾವಿ ಊರು, ಅದನ್ನು ಬನವಸೆ ಬಳ್ಳಿಗಾವಿ ಅಂತ ಯಾಕೆ ಬರದ ಅಂತಂದರೆ, ಬಹುಶಃ ಆ ಕಾಲಕ್ಕೆ ಬೇಕಾದಷ್ಟು ಬಳ್ಳಿಗಾವಿಗಳು ಬಂದಿದ್ದಾವು. 200-300 ವರ್ಷ ಆಗಿದೆ ಆಗಿನ ಕಾಲಕ್ಕೂ ಈಗಕ್ಕೂ. ಬೇಕಾದಷ್ಟು ಬಳ್ಳಿಗಾವಿ ಬಂದಿರೋದ್ರಿಂದ ಅದನ್ನು ಸ್ಪಷ್ಟತೆ ಮಾಡೋದಕ್ಕೆ ಈ ಬಳ್ಳಿಗಾವಿ ಬನವಾಸಿ ಹತ್ತಿರ ಇರೋದ್ರಿಂದ ಗುರುತಿಡೋಕೆ ಈಸಿ. ನೋಡಿ ಯಾವುದೋ ಬಳ್ಳಿಗಾವಿ ಅಂದರೆ ಎಲ್ಲಿ ಏನು ಗೊತ್ತಾಗಲಿಕ್ಕಿಲ್ಲ, ಅದಕ್ಕೆ ಬನವಾಸೆ ಬಳ್ಳಿಗಾವಿ ಅಂತ ಬರೆದಿದ್ದಾನೆ. ಆದ್ದರಿಂದ ಅದನ್ನು ಕರೆದಿದ್ದಾನೆ. ಈ ಬಳ್ಳಿಗಾವಿ ಹತ್ತಿರ ಕರವೂರು ಅಂತ ಒಂದು ಗ್ರಾಮ ಇದೆ. ಈ ಅಲ್ಲಮ್ಮ ಹುಟ್ಟೋದಕ್ಕಿಂತ ಮೊದಲು ಅವನ ತಂದೆ ತಾಯಿಗಳು ನಿರಹಂಕಾರ ಸುಜ್ಞಾನಿಯರು ಅಂತ ಅವ್ರ ಹೆಸರು. ತಂದೆ ನಿರಹಂಕಾರ, ತಾಯಿ ಸುಜ್ಞಾನಿ ಅಂತ. ನಿರಹಂಕಾರ ಸುಜ್ಞಾನಿಯರು ತಪಸ್ಸು ಮಾಡಿದ್ದು ಈ ಕರವೂರನ ಹತ್ತಿರ ಇರುವಂಥ ಪೆರ್ಮಲೆ ಅನ್ನುವಂಥ ಬೆಟ್ಟದಲ್ಲಿ ಅಂತ ದೇವರನ್ನು ಕೂಡ ತಪಸ್ಸು ಮಾಡಿದ್ರಂತೆ. ಅವರು ಪ್ರಾರ್ಥನೆ ಮಾಡಿಕೊಂಡ್ರು, ಬೇಡ್ಕೊಂಡ್ರು. ಆ ನಂತರ ಬಂದು ಬೆಳಗಾವಿಗೆ ಬಂದು ನೆಲೆಸಿದರು. ಯಾಕಂದರೆ ಅದು ಹಾಗಿದ್ದುದು ಕೂಡ ಹೇಳ್ತಾರೆ. ಅದನ್ನು ಮೊದಲು ಇದ್ದದ್ದು ಬಸವಣ್ಣನ ಸವಕಾಲಿನಾದಂಥ ಘಟ್ಟಿವಾಳಯ್ಯ ಒಂದು ವಚನದಲ್ಲಿ ಕೂಡ ಹೇಳ್ತಾನೆ, ಅಲ್ಲಿಂದ ಬಂದರು ಅವರು ಅಂತ ಹೇಳ್ತಾರೆ. ಈ ಬಳ್ಳಿಗಾವಿಗೆ ಒಂದು ಇತಿಹಾಸ ಬೇರೆ ಇದೆ ಅಂತ ಹಿಂದೆ. ಇದು 4 ಯುಗಗಳಲ್ಲಿ ಏಕಚಕ್ರಪುರ, ದ್ವಿಚಕ್ರಪುರ, ಪಗರಟಗೆ ಮತ್ತು ಬಲಿಗ್ರಾಮ ಎಂದ ಹೆಸರಿತ್ತಂತೆ ಇದಕ್ಕೆ. ಇದನ್ನು ಹೇಳಿ ಸಿಂಗಿ ರಾಜ ತನ್ನ ಬಸವ ಪುರಾಣದಲ್ಲಿ ಬರೆದಿದ್ದಾನೆ. ಹೀಗೆ ಈ ಊರಿಗೆ ಅಷ್ಟು ದೊಡ್ಡ ಇತಿಹಾಸ ಇದೆ ಅಂತ. ಅಂದರೆ ಬಹಳ ಪುರಾತನವಾದಂಥ ಒಂದು ಊರು, ಅಷ್ಟು ಹೆಸರಿತ್ತು ಅದಕ್ಕೆ ಅಂತ. ಈ ಪ್ರಭುದೇವರ ಗುರಿಗಳಾದಂಥ ಅನಿಮೇಷನಾಥ ಅಲ್ಲೇ ಇದ್ದವರು. ಅವ್ರ ಬಗ್ಗೆ ಮುಂದೆ ಸ್ವಲ್ಪ ನೋಡೋಣ, ಅನಿಮೇಷನಾಥರು ಬರುವಂಥ ಪ್ರಸಂಗ. ಅದು ಊರು ದೊಡ್ಡ ಊರು, ಆಗಿನ ಕಾಲಕ್ಕೆ ಸುಮಾರು 20,000 ಜನ ಇದ್ದರು ಅಂತ ಬರ್ಕೋತಾರೆ. ಅಚ್ಚುಕಟ್ಟಾದ ಊರು, ಸಾಕಷ್ಟು ದೇವಾಲಯಗಳಿತ್ತು, ತುಂಬ ಚೆನ್ನಾಗಿತ್ತು ಊರು. ಅಲ್ಲಮ್ಮನ ತಂದೆ ತಾಯಿಗಳ ಹೆಸರನ್ನು ಹರಿಹರ ಮೆನ್ಷನ್ ಮಾಡೋದಿಲ್ಲ, ಹೇಳೋದಿಲ್ಲ. ಆದರೆ ಮುಂದೆ ಇವರು ಬರೀತಾರೆ, ನಮ್ಮ ಚಾಮರಸ ಬರೀತಾನೆ ನಿರಹಂಕಾರ ಸುಜ್ಞಾನಿ ಅಂತ. ಅವ್ರ ಹೆಸರು ಬರೆದಿಲ್ಲ ಅಂಥೇಳಿ ಚಾಮರಸ ತಾನು ಕಲ್ಪನೆಯಿಂದ ಸೇರಿಸಿದ ಅಂತ ಚಿಂತೆ ಮಾಡೋ ಕಾರಣ ಇಲ್ಲ. ಯಾಕಂದರೆ ಇದಕ್ಕೆ ಬೇರೆ ಘಟ್ಟಿವಾಳೆ ಅನ್ನೋ ವಚನದಲ್ಲಿ ತಂದೆ ತಾಯಿಗಳ ಹೆಸರು ಕೂಡ ಬರ್ತದೆ ಅನ್ನೋ ಹೇಳ್ತಾರೆ. ಹರಿಹರ ಹೇಳೋದು ನಿರಹಂಕಾರನ ರಾಜ ಅಂತ ಹೇಳೋದಿಲ್ಲ, ಅವನು ಕರೆಯೋದು ನಾಗವಾಸಕ್ಕೆ ಅಧಿಪತಿ, ನಾಗವಾಸಾಧಿಪತಿ ಅಂತ ಕರೀತಾರೆ. ಈ ನಾಗವಾಸಾಧಿಪತಿ ಅಂದರೆ ಏನು ಅಂತ, ನಾಗವಾಸಾಧಿಪತಿ ಅಂತಂದರೆ ಆಗಿನ ಕಾಲದಲ್ಲಿ ಈ ನೃತ್ಯ ಮಾಡುವ ಜನ ನಟ್ಟುವ ಜಾತಿ ಅಂತ ಕರಿತಿದ್ರು. ನಟ್ಟುವ ಜಾತಿಯವರನ್ನು ನಾಗವಾಸಾಧಿಪತಿಗಳು ಅಂತ ಸೇರಿಸ್ಕೋತಿದ್ರು. ಈ ನೃತ್ಯ ಸಂಗೀತ ಶಾಲೆಗಳಲ್ಲಿ ಅಂತಃಪುರ ವಿಭಾಗಕ್ಕೆ ಈ ನಾಗವಾಸ ಅಂತ ಹೆಸರು, ಅಂತಃಪುರ ವಿಭಾಗಕ್ಕೆ ನಾಗವಾಸ ಅಂತ ಹೆಸರು. ಇವರೇನ್ ಮಾಡ್ತಿದ್ರು ಇವ್ರ ಕೆಲಸ ಅಂದರೆ, ಇದಕ್ಕೆ ನರವಿಂದ ಬೋವಗಾರಿಕೆ ಅಂತ ಹೆಸರು ಅದಕ್ಕೆ. ಈ ಕೆಲಸ ಮಾಡೋದು ಏನು ಮಾಡೋದು, ಇವರು ಅಂತಃಪುರದವರಿಗೆ ನಾಟ್ಯ ಕಲಿಸ್ಕೊಡೋದು ಮತ್ತು ಬೇರೆ ಕಲೆಗಳನ್ನು ಕಲಿಸಿಕೊಳ್ಳೋದಕ್ಕೆ ಇರುವಂಥವ್ರು. ಆ ಕೆಲಸ ಅಲ್ಲಮ್ಮನ ತಂದೆ ಮಾಡ್ತಾ ಇದ್ರು. ಅಂತಃಪುರದಿಂದ ನೃತ್ಯ ಸಂಗೀತ ಸೇವೆ ಆಗಬೇಕಾದ್ರೆ ನಾಗವಾಸಾಧಿಪತಿ ಎಲ್ಲ ತಯಾರಿ ಮಾಡಬೇಕಾಗ್ತಿತ್ತು, ವ್ಯವಸ್ಥೆಗಳನ್ನು ಮಾಡಬೇಕಾಗ್ತಿತ್ತು. ಅಂತಃಪುರದವ್ರು ನಾಟ್ಯಕ್ಕೆ ನಿಂತ್ಕೊಂಡಾಗ, ಡಾನ್ಸ್ ಮಾಡೋಕೆ ನಿಂತ್ಕೊಂಡಾಗ ಆತ ಮದ್ದಳೆ ಹಿಡಿದು ಗೀತ ಪ್ರಬಂಧಾದಿ ಜಾತಿಯನ್ನು ನುಡಿಸಬೇಕಾಗಿತ್ತು ಅಂತ ಹೇಳ್ತಾರೆ. ಮೃದಂಗ ನುಡಿಸ್ಬೇಕು, ಮದ್ದಳೆ ನುಡಿಸ್ಬೇಕು. ಹೀಗೆ ನಾಟ್ಯ ಮತ್ತು ಸಂಗೀತ ಶಾಸ್ತ್ರ ಎರಡು ಪ್ರಯೋಗದಲ್ಲಿ ಈ ನಾಗವಾಸಾಧಿಪತಿ ಎಷ್ಟೇ ಪರಿಣತಿಯನ್ನು ಪಡೆದಿದ್ದರೂ ಕೂಡ, ಅಂದರೆ ಆಗ ಕೂಡ ಹೇಗಿತ್ತು ನೋಡಿ, ಅವನು ದೊಡ್ಡ ಸಾಧನೆ ಮಾಡಿದವನು ಸಂಗೀತ ನಾಟ್ಯದಲ್ಲಿ ಮದ್ದಳೆ ನುಡಿಸೋದ್ರೊಳಗೆ ಎಲ್ಲ ಚೆನ್ನಾಗಿದ್ದರೂ ಕೂಡ ಜಾತಿಯಿಂದ ಅಷ್ಟು ದೊಡ್ಡವನು ಅಲ್ಲ ಅಂತೊಂದಿತ್ತಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಒಬ್ಬರು ಲೇಖಕರು ಬರೀತಾರೆ, ಎಷ್ಟೇ ಪರಿಣತಿಯನ್ನು ಪಡೆದಿದ್ದರೂ ಅವನನ್ನು ಸಮಾಜ ಮೆಳ್ಳಗಣ್ಣಿನಿಂದ ನೋಡುತ್ತಿತ್ತು ಅಂತ. ಅವನು ತಪ್ಪಿಲ್ಲ, ಇವರು ಮೆಳ್ಳಗಣ್ಣದು ಏನು ಮಾಡೋಕ್ಕಾಗ್ತದೆ, ಮೆಳ್ಳಗಣ್ಣಿಂದ ನೋಡುತ್ತಿತ್ತು ಅಂದರೆ ಅಷ್ಟು ಒಳ್ಳೆಯದಲ್ಲ ಅದು ಅಂತ. ಡಾನ್ಸ್ ಮಾಡೋರು ಇವರು ಅಂತ, ಅದು ಬಹಳ ವರ್ಷ ಆಯಿತು ಆತ ಸೇರಿದವನು ಅಂತ. ಆದರೆ ಇಂಥ ನಾಗಾದಿ ವಾಸುಪತಿಗೆ ಹುಟ್ಟಿದಂಥ ಅಲ್ಲಮ್ಮ ಶಿಶುವನ್ನು ಹೇಗೆ ವರ್ಣನೆ ಮಾಡ್ತಾನೆ ಅಂದರೆ, ಮರ್ತ್ಯರ ನೆಲದಲ್ಲಿ ಹುಟ್ಟಿದ ಕಲ್ಪವೃಕ್ಷದ ಸಸಿ ಅಂತ ಹರಿಹರ ಕರೀತಾನೆ.

ಈ ಮಾತನ್ನು ಗಮನಿಸಬೇಕು. ಮರ್ತ್ಯರ ನೆಲದಲ್ಲಿ ಹುಟ್ಟಿದ ಕಲ್ಪವೃಕ್ಷದ ಸಸಿ ಎಂದು ಹರಿಹರ ಕರೆದಿದ್ದಾನೆ. ಅಂದರೆ ಹುಟ್ಟಿನಿಂದ ಕೀಳಾದರೂ ಕೂಡ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಅಲ್ಲಮ ಅದ್ಭುತ ಸಾಧನೆ ಮಾಡಿದವನು ಅನ್ನೋ ದೃಷ್ಟಿಯಿಂದ ಅದನ್ನು ಹೇಳಿದಂಥ ಮಾತು. ಹುಟ್ಟಿದ ಕೂಡಲೇ ಆ ಶಿಶುವನ್ನು, ಅಲ್ಲಮ್ಮ ಪ್ರಭು ಶಿಶುವನ್ನು ತಂದೆ ತಾಯಿಗಳು ಕರ್ಕೊಂಡು ಹೋಗಿ ಆ ಬಳ್ಳಿಗಾವಲಿರುವಂಥ ಈಶ್ವರ ದೇವಸ್ಥಾನ, ಅದು ಗೊಗ್ಗೇಶ್ವರ ದೇವಸ್ಥಾನ ಅಂತ, ಗೊಗ್ಗೇಶ್ವರ ಅಲ್ಲಿರುವಂಥ ದೇವರು, ಆ ಗೊಗ್ಗೇಶ್ವರನ ದರ್ಶನ ಮಾಡಿಸ್ತಾರಂತೆ. ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ನನಗೆ ಇಷ್ಟ ಆಗ್ತದೆ. ದರ್ಶನ ಮಾಡಿಸಿ ದೇವರ ಪ್ರಸಾದವನ್ನು ಬಾಯಿ ಬೆಣ್ಣೆಯಾಗಿ ಆಸ್ವಾದನೆ ಮಾಡಿಸಿದರು ಅಂತ. ದೇವರ ಪ್ರಸಾದವನ್ನೇ ಫಸ್ಟ್ ಆ ಮಗು ಕೊಟ್ಟರು ಅಂತ, ಈಶ್ವರ ಪ್ರಸಾದದಿಂದ ಬೆಳೆದವನು ಅಂತ. ಅದೇ ಗೋಗೇಶ್ವರ ಇದ್ದದ್ದು ಗೋಹೇಶ್ವರ ಆಗಿ ಗುಹೇಶ್ವರ ಆಗಿರಬೇಕು ಅಂತ, ಗುಹೇಶ್ವರ ಅಂತ ನಮ್ಮ ಅದು ಅಂಕಿತೆ ನಾಮ ಇಟ್ಕೊಂಡದಂತೂ ಅಲಮ ಪ್ರಭು ಗುಹೇಶ್ವರ ಅಂತ ಅದೇ ಬಂದಿದೆ ಅಂತ. ಆ ಮಗು ಮುಂದೆ ದೃಷ್ಟಾರನಾಗಿ ಆದಾಗ ಬಹುಶಃ ಪ್ರಸಾದ ಬಲದಿಂದ ಆಯಿತು ಅಂತ ಜನ ನಂಬಿಕೊಂಡು ಹಂಗಾಯ್ತು. ಈ ಅಲ್ಲಮ್ಮ ಬೆಳೆದ ಹಾಗೆ ಕುಮಾರನಾಗಿ ಬಾಲಕನಾಗಿ ಹೇಗೆ ಬೆಳೆದ ಅನ್ನೋದು ಜಾಸ್ತಿ ವಿಷಯ ಸಿಗೋದಿಲ್ಲ ನಮಗೆ. ಆದರೆ ಜೀವನ ಚರಿತ್ರಕಾರರು ಆ ಘಟನೆಗಳನ್ನು ಬೇಕಾದಷ್ಟು ಅತಿಶಯೋಕ್ತಿಗಳಿಂದ ಮಾಡಿದರೂ ಕೂಡ ಅವರು ಇಂಗಿತ ಗುರುತಿಸಬಹುದು, ಹುಡುಗ ಬೆಳೆದ ಹಾಗೆ ಬುದ್ಧಿಯಿಂದ ತುಂಬ ಚುರುಕಾದ, ಬುದ್ಧಿಯ ಜೊತೆಗೆ ಮೃದಂಗ ಮಹಾವಿದ್ಯೆ ಸೇರಿಕೊಂತು. ಇನ್ನೊಂದು ಬಹಳ ವಿಷಯ ಮುಖ್ಯವಾಗಿರುವಂಥದ್ದು, ಹೇಳ್ತಾನೆ ನಾಗವಾಸಾಧಿಪತಿಯ ಮನೆಯಲ್ಲಿ ನಾದಮಯ ವಾತಾವರಣದಲ್ಲಿ ಬೆಳೆದಂಥ ಅಲ್ಲಮ್ಮ ಮೃದಂಗದ ಬಗ್ಗೆ ಆಸಕ್ತಿ ಪಟ್ಟು ದೊಡ್ಡದೇನಲ್ಲ, ಆಶ್ಚರ್ಯ ಏನಲ್ಲ. ವಾತಾವರಣ ಆಗಿತ್ತಲ್ಲ ಮನೆಯಲ್ಲಿ, ನಾದಮಯ ವಾತಾವರಣ ಇತ್ತು, ಅಪ್ಪ ಅದಿದ್ರು ನೋಡ್ಕೊಂಡು ಕಲ್ತಿರ್ಬೇಕು. ಆದರೆ ವಿಶೇಷ ಆದದ್ದೇನೆಂದರೆ ಆತ ಬರೀ ಲಲಿತ ಕಲೆಗಳಿಗೆ ಮಾತ್ರ ತಣಿದೇನೆ, ಇದ್ರ ಬಗ್ಗೆ ಮಾತ್ರ ವಿಷಯ ಸಂಪಾದನೆ ಮಾಡಿಕೊಳ್ಳದೇನೆ ನೋಡಿ ವೇದಶಾಸ್ತ್ರಗಳ ಜ್ಞಾನ ವಿಜ್ಞಾನಗಳ ಅಪಾರವನ್ನು ಆಪೋಷಣ ತೆಗೆದುಕೊಂಡ ಅಂತ ಹೇಳ್ತಾರೆ. ಬೆಳಿಬೇಕಾದ್ರೆ ಸಾಮಾನ್ಯವಾಗಿ ನೋಡಿ ನಾವು ಪರಿಸರದಿಂದ ಪಡ್ಕೊಳ್ತೇವೆ ಬಹಳಷ್ಟನ್ನ. ಇವನ ಪರಿಸರ ಬರೀ ಸಂಗೀತ ಲಲಿತ ಕಲೆಗಳಿರುವಂತಹ ಪರಿಸರ, ಆದರೆ ಅದನ್ನು ದಾಟಿ ಆ ಶಕ್ತಿ ಏನಿತ್ತು ಅಂದರೆ ಇದನ್ನು ಪಡ್ಕೊಳ್ತು, ಚೆನ್ನಾಗಿ ಪಡ್ಕೊಳ್ತು. ಇದರ ಜೊತೆಗೆ ಇದನ್ನು ದಾಟಿ ಜ್ಞಾನ ವಿಜ್ಞಾನಗಳ ಬಗ್ಗೆ, ದರ್ಶನಗಳ ಬಗ್ಗೆ ಆಳವಾಗಿ ಚಿಂತನೆ ಮಾಡಿಕೊಂಡದ ಅಲ್ಲಮ್ಮ ಅಂತ ಹೇಳ್ತಾರೆ. ನಮಸ್ಕಾರ.

0: ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
1: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿಯ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ್, ತಮ್ಮ ಬಾಂಬ್ಲೆ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ಕೇಳೋಣ. ಮೊದಲಿಗೆ ಕೆಲವೊಂದು ಮುಖ್ಯಾಂಶಗಳು. ಮಂಟ್ವಾಳದಲ್ಲಿ ಕಾರಿನಲ್ಲಿ ಗಾಂಜಾ ಸೇವನೆ, ನಾಲ್ವರ ವಿರುದ್ಧ ಪ್ರಕರಣ ದಾಖಲು. ಕೊಲಂಬಿಯಾದಲ್ಲಿ 7.4 ತೀವ್ರತೆಯ ಭೂಕಂಪ, 200 ಹೆಚ್ಚು ಮಂದಿ ಸಾವು ಎಂದಿದೆ ವರದಿ. ದಕ್ಷಿಣ ಕನ್ನಡದಲ್ಲಿ ಹೆಚ್ಚುತ್ತಿರುವ ಮಲೇರಿಯಾ ಪ್ರಕರಣಗಳು, ಆರೋಗ್ಯ ಇಲಾಖೆ ನಿಗಾ. ಕೊಡಗಿನಲ್ಲಿ ಪ್ರವಾಸಿಗರಿದ್ದ ಬಸ್ ಪಲ್ಟಿ, 22 ಹೆಚ್ಚು ಜನರಿಗೆ ಗಾಯ. ಜಾರ್ಖಂಡ್ ಸೆನ್ಸಿ ಹೋರಾಟ ತಡೆಗೆ ಮುಳ್ಳುತ್ತಂತೆ ವಿಧಾನ ಸಭೆ, ಮುತ್ತಿಗೆಗೆ ಸೆನ್ಸಿಗಳ ಯತ್ನ. ಅನೇಕ ಸುದ್ದಿಗಳ ವಿವರ. ಬಂಟ್ವಾಳದಲ್ಲಿ ಕಾರಿನಲ್ಲಿ ಗಾಂಜಾ ಸೇವನೆ ಎಂದಿದೆ ಸುದ್ದಿ. 4 ವಿರುದ್ಧ ಪ್ರಕರಣ ದಾಖಲು. ಆಗಸ್ಟ್ 9 ವಿಟ್ಲ ಕಸಬ ಗ್ರಾಮದ ಕಾನತರ್ಕದಲ್ಲಿ ಕಾರಿನಲ್ಲಿ ಗಾಂಜಾ ತಂದು ಸೇದಿರುವುದಾಗಿ ಒಪ್ಪಿಕೊಂಡ 4 ವಿರುದ್ಧ ಮಾದಕ ದ್ರವ್ಯ ಮತ್ತು ಮನೋವಿಕೃತ ವಸ್ತುಗಳ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ವಿಟ್ಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಮಕೃಷ್ಣ ಅವರಿಗೆ ಕಾನತರ್ಕದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಕಾರು ನಿಂತಿದೆ ಎಂಬ ಮಾಹಿತಿ ಬಂದಿದ್ದು, ಈ ಮೇರೆಗೆ ಅವರು ಪೊಲೀಸ್ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಧಾವಿಸಿದ್ರು. ನಾಗರಾಜ್ ಕೆ ಎಂಬುವರಿಗೆ ಸೇರಿದಂತಹ ಒಂದು ಕಾರು K17N7443 ನೋಂದಣಿಯ ಸಂಖ್ಯೆ ಕಾರನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಮನೆಯ ವರಾಂಡದಲ್ಲಿ 4 ಪುರುಷರು ಕುಳಿತಿದ್ದು ವಿಚಾರಣೆಗೆ ಒಳಪಡಿಸಿದಾಗ ಅವರು ತಮ್ಮನ್ನು ಮನೆ ಮಾಲೀಕ ನಾಗರಾಜ್ ಕೆ, ಬಂಟ್ವಾಳ ಕೋಲ್ನಾಡು ನಿವಾಸಿ ಕುಮಾರ್ ಕೃಷ್ಣ 27 ಬಂಟ್ವಾಳ ಕೆ ನಿವಾಸಿ ಅಬ್ದುಲ್ ಸಲೀಲ್ ಮತ್ತು ವಿಟ್ಲ ಕಸಬ ನಿವಾಸಿ ಅಬ್ದುಲ್ ಖಾದರ್ ಎಂದು ತಿಳಿದು ಬಂದಿದೆ. ವಿಚಾರಣೆ ವೇಳೆ 4 ಕಾರಿನಲ್ಲಿ ಗಾಂಜಾ ತಂದು ಸೇರಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಎಂದು ಸುದ್ದಿ ಹೇಳಿದೆ. ಕೊಲಂಬಿಯಾದಲ್ಲಿ ಭಾರಿ ತೀವ್ರತೆಯ ಭೂಕಂಪ, 7.4 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ತುಂಬಾ ಜನರು ಮೃತಪಟ್ಟಿದ್ದಾರೆ ಎಂದು ವರದಿ ಹೇಳಿದೆ. ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷೆಯ ಒಂದು ವರದಿ ಪ್ರಕಾರ ಭೂಗೋಟದಿಂದ ಪಶ್ಚಿಮಕ್ಕೆ 400 ದೂರದಲ್ಲಿರುವ ಸುಮಾರು 4,800 ಜನ ಇರುವ ಸ್ಯಾನ್ ಜೋಸ್ ಡೆಲ್ ಪಾಲ್ವಾನಲ್ಲಿ ಭೂಕಂಪದ ಕೇಂದ್ರ ಬಿಂದು ಪತ್ತೆಯಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಇನ್ನಷ್ಟು ಸುದ್ದಿಗಳು, ಇನ್ನಷ್ಟು ವರದಿಗಳನ್ನು ನೋಡಿದರೆ, ದಕ್ಷಿಣ ಕನ್ನಡದಲ್ಲಿ ಹೆಚ್ಚುತ್ತಿರುವ ಮಲೇರಿಯಾ ಪ್ರಕರಣಗಳು ಜಿಲ್ಲಾಡಳಿತ ತೀವ್ರ ನಿಗಾ ವಹಿಸಿದೆ ಎಂದು ವರದಿ ಹೇಳಿದೆ. ದಕ್ಷಿಣ ಕನ್ನಡದಲ್ಲಿ ಈಗ ನಿರಂತರ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಕರಣಗಳು ಅಂದರೆ ಮಲೇರಿಯಾದು ಹೆಚ್ಚುತ್ತಾ ಇವೆ. ವಿಶೇಷವಾಗಿ ನಿರ್ಮಾಣ ಮತ್ತು ಯೋಜನೆಗಳಿಗಾಗಿ ಇತರ ರಾಜ್ಯಗಳಿಂದ ಆಗಮಿಸಿದ ಕಾರ್ಮಿಕರಲ್ಲಿ ಈ ಒಂದು ಸೋಂಕು ಪತ್ತೆಯಾಗ್ತಾ ಇದೆ. ವಿವಿಧ ಜಿಲ್ಲೆ ಮತ್ತು ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಇವೆಲ್ಲ ಪ್ರಕರಣಗಳನ್ನು ನಾವು ಇಲ್ಲಿ ನೋಡಬಹುದು. ಮನೆ ಮನೆಗೆ ತೆರಳಿ ಲಾರ್ವಾ ಪರೀಕ್ಷೆಗೆ ಕೂಡ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ವರದಿ ಹೇಳಿದೆ. ಕೊಡಗಿನಲ್ಲಿ ಒಂದು ದುರಂತ, ಬಸ್ ಒಂದು ಪಲ್ಟಿಯಾಗಿ 22 ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಸುಮೂರಪೇಟೆಯಲ್ಲಿ ನಡೆದಂತಹ ಘಟನೆ, ಪ್ರವಾಸಿಗರಿದ್ದ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಘಟನೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಕುಮಾರಹಳ್ಳಿ ಬಳಿ ನಡೆದಿದೆ. ಅಪಘಾತದಲ್ಲಿ 22 ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಮಲ್ಲಹಳ್ಳಿ ಜಲಪಾತಕ್ಕೆ ತೆರಳುತ್ತಿದ್ದ ವೇಳೆ ಜಲಪಾತದ ಮಾರ್ಗದಲ್ಲಿ ಈ ಅಪಘಾತ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ರಸ್ತೆ ಬದಿಗೆ ಉರುಳಿ ಪಲ್ಟಿಯಾಗಿದೆ ಎಂದು ತಿಳಿದು ಬಂದಿದೆ. ಅಪಘಾತದಲ್ಲಿ ಗಾಯಗೊಂಡ ಪ್ರಯಾಣಿಕರನ್ನು ಸ್ಥಳೀಯರ ನೆರವಿನಿಂದ ತುರ್ತು ಸೇವೆಗಳ ಮೂಲಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂಗಳೂರಿನ ಐತಿಹಾಸಿಕ ಬಾವುಟಗುಡ್ಡೆಯಲ್ಲಿ 78 ಎತ್ತರದಲ್ಲಿ ಹಾರಲಿದೆ ರಾಷ್ಟ್ರಧ್ವಜ. ಕರಾವಳಿಯ ಸಾಂಸ್ಕೃತಿಕ ನಗರಿ ಮಂಗಳೂರಿನ ಐತಿಹಾಸಿಕ ಬಾವುಟಗುಡ್ಡೆ ಠಾಗೋರ್ ಪಾರ್ಕ್ನಲ್ಲಿ ಭವ್ಯವಾದ 78 ಎತ್ತರದ ನೂತನ ಧ್ವಜಸ್ತಂಭ ತಲೆ ಎತ್ತಿದೆ. ಮುಂಬರುವ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯಂದು ಈ ಬೃಹತ್ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜವನ್ನು ಅಧಿಕೃತವಾಗಿ ಹಾರಿಸಲು ಸಿದ್ಧತೆ ನಡೆಸಲಾಗಿದೆ. ಮಂಗಳೂರಿನ ಪ್ರಮುಖ ಪ್ರವಾಸಿ ಹಾಗೂ ಐತಿಹಾಸಿಕ ತಾಣವಾಗಿರುವ ಬಾವುಟಗುಡ್ಡೆಗೆ ಈ ಧ್ವಜಸ್ತಂಭ ಮತ್ತೊಂದು ವಿಶೇಷ ಮೆರುಗು ನೀಡಿದೆ. ನಗರದ ಎತ್ತರದ ಪ್ರದೇಶದಲ್ಲಿರುವುದರಿಂದ ಇಲ್ಲಿ ಹಾರಾಡುವ ರಾಷ್ಟ್ರಧ್ವಜವು ನಗರದ ಹಲವು ಭಾಗಗಳಿಂದಲೂ ಗೋಚರಿಸುವ ನಿರೀಕ್ಷೆ ಇದೆ. ಸುಮಾರು 75 ರೂಪಾಯಿ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 14 ತೂಕದ ಬೃಹತ್ ಕಂಬ ನಿರ್ಮಿಸಲಾಗಿದ್ದು ಧ್ವಜಸ್ತಂಭ ನಿರ್ಮಾಣ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ವರದಿ ಹೇಳಿದೆ. ಈ ಕಂಬ ಸುಮಾರು 14 ತೂಕ ಇದೆ. ಬಿರುಸಿನ ಗಾಳಿಗೂ ತಡೆದುಕೊಳ್ಳುವ ವಿಶೇಷ ಧ್ವಜ ಇದಾಗಿದೆ. ಸ್ವಾತಂತ್ರ್ಯ ಹೋರಾಟದ ನೆನಪುತ್ತಾ ಬಾವುಟ ಗುಡ್ಡೆಗೆ ಈ ರಾಷ್ಟ್ರ ಧ್ವಜ ಒಂದು ಹೊಸತನವನ್ನು ತಂದುಕೊಡಲಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಬಾಯ್ಫ್ರೆಂಡ್ ಫಾರ್ ಫ್ರೆಂಡ್ ಯುವತಿಯರಿಗೆ ಪೊಲೀಸರ ಎಚ್ಚರಿಕೆ ಎಂದಿದೆ ಇನ್ನೊಂದು ಸುದ್ದಿ. ಇದು ಒಂದು ಪ್ರಮುಖ ವರದಿಗಳಲ್ಲೊಂದಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಬಾಯ್ಫ್ರೆಂಡ್ ಫಾರ್ ಫ್ರೆಂಡ್ ಹೆಸರಿನಲ್ಲಿ ಆಕರ್ಷಕ ಜಾಹೀರಾತುಗಳು ನೀಡಿ ಯುವತಿಯರಿಂದ ಹಣ ಮತ್ತು ವೈಯಕ್ತಿಕ ಮಾಹಿತಿಯನ್ನು ಕದಿಯುತ್ತಿರುವ ಸೈಬರ್ ವಂಚಕರ ಬಗ್ಗೆ ಪೊಲೀಸರು ಈಗ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅದೇ ರೀತಿ ಮತ್ತಷ್ಟು ವರದಿಗಳನ್ನು ಮತ್ತಷ್ಟು ಸುದ್ದಿಗಳನ್ನು ನಾವು ನೋಡಿದರೆ SSLC PU ಅಂಕಪಟ್ಟಿಯನ್ನು ಶಾಲೆ ಕೋಡ್ ಕಡ್ಡಾಯ. ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದ SSLC ಮತ್ತು ತೃತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ಮತ್ತು ಪ್ರಮಾಣಪತ್ರದಲ್ಲಿ ಸಂಬಂಧಪಟ್ಟ ಶಾಲೆ ಕಾಲೇಜಿನ ವಿಡೈಸ್ ಕೋಡ್ ನಮೂದಿಸುವುದನ್ನು ಕಡ್ಡಾಯಗೊಳಿಸಿ ರಾಜ್ಯ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರತೆ ಇಲಾಖೆ ಆದೇಶ ಹೊರಡಿಸಿದೆ. ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯದ ನಿರ್ದೇಶನದ ಮೇರೆಗೆ ಈ ಮಹತ್ವದ ಕ್ರಮ ಕೈಗೊಳ್ಳಲಾಗಿದೆ. ವಿದ್ಯಾರ್ಥಿಗಳ ಡಿಜಿಟಲ್ ಅಂಕಪಟ್ಟಿಗಳು ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟ್ ಮತ್ತು ಡಿಜಿ ಲಾಕರ್ನಲ್ಲಿ ಲಭ್ಯವಿರಲಿದ್ದು ಅವುಗಳ ಅಪಾರ ID, ಆಧಾರ್ ID, ವಿದ್ಯಾರ್ಥಿ ಭಾವಚಿತ್ರದಲ್ಲಿ ವಿದಾಯಿಸಿ ಕೋಡ್ ಕಡ್ಡಾಯವಾಗಲಿದೆ ಎಂದು ವರದಿ ಹೇಳಿದೆ. ಶಾಲೆಗಳ ನಿಖರ ಮಾಹಿತಿ ಮತ್ತು ಆಡಳಿತಾತ್ಮಕ ಪಾರದರ್ಶತೆಗೆ ಕೇಂದ್ರ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ಗ್ರಾಮ ಪಂಚಾಯತ್ ಒಕ್ಕೂಟಗಳಿಗೆ ಹಣ ಅವ್ಯವಹಾರ ಹಿನ್ನೆಲೆ ಸಮಗ್ರ ಲೆಕ್ಕಪತ್ರ ಪರಿಶೀಲನೆಗೆ ಉಡುಪಿ ಜಿಲ್ಲಾ ಪಂಚಾಯತ್ ನಿರ್ಧಾರ. ಎಲ್ಲ ಜಿಲ್ಲೆಗಳಲ್ಲೂ ನಿಗಾವಹಿಸಲು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಎಂದಿದೆ ಇನ್ನೊಂದು ಸುದ್ದಿ. ಈ ನಡುವೆ ಜಾರ್ಖಂಡ್ನಲ್ಲಿ ಜಿನ್ಸಿ ಹೋರಾಟ ತಡೆಗೆ ಮುಳ್ಳುತ್ತಂತೆ, ವಿಧಾನಸಭೆ ಮುಕ್ತಿಗೆ ಜಿನ್ಸಿಗಳ ಯತ್ನ ಎಂದಿದೆ ವರದಿ. ಕಳೆದ ತಿಂಗಳು ದಿಲ್ಲಿಯ ಜಂತ್ರ ಮಂತ್ರದಲ್ಲಿ ಸೃಷ್ಟಿಯಾದಂತೆ ಸನ್ನಿವೇಶ ಈಗ ಜಾರ್ಖಂಡ್ ರಾಂಚಿಯಲ್ಲಿ ಉಂಟಾಗಿದೆ. ನೇಮಕಾತಿ ಪರೀಕ್ಷಾ ಕ್ರಮಗಳ ವಿರುದ್ಧ ಜಾರ್ಖಂಡ್ನಲ್ಲಿ 17 ದಿನಗಳ ಪ್ರತಿಭಟನೆ ನಡೆಸಿರುವ ಉದ್ಯೋಗಾಕಾಂಕ್ಷಿಗಳು ಮತ್ತು ವಿದ್ಯಾರ್ಥಿಗಳು ಸೋಮವಾರ ರಾಜ್ಯ ವಿಧಾನಸಭೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದು ಈಗ ಮುಳ್ಳಿನ ತಂತಿಯನ್ನು ಇಲ್ಲಿ ಅಳವಡಿಸಲಾಗಿದೆ ಎಂದು ವರದಿ ಹೇಳಿದೆ. 5 ವರ್ಷ ಪೂರೈಸಿದ ಪಡಿತದಾರರ EKYC ಸೆಪ್ಟೆಂಬರ್ ಗಡುವು ಎಂದಿದ್ದ ವರದಿ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಪಡಿತರವನ್ನು ಒಟ್ಟಿಗೆ ನೀಡಲಾಗುತ್ತಿದೆ ಎಂದು ಕೂಡ ವರದಿಯಲ್ಲಿ ಹೇಳಲಾಗಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದ್ರೆ 17 kg ತೂಕ ಇಳಿಸಿಕೊಂಡು ಬಂದ ಸರ್ಫರಾಜ್ ಖಾನ್ ಎಂದಿದೆ ವರದಿ. ಮುಂಬಯಿಯ ಬ್ಯಾಟರ್ ಸರ್ಫರಾಜ್ ಖಾನ್ ಭಾರತ ತಂಡಕ್ಕೆ ಕಾಣಿಸಿಕೊಂಡಿದ್ದು ಅದರ ಮಾಮೂಲಿಯಂತೆ ಬರೋಬ್ಬರಿ 17 kg ದೇಹ ತೂಕ ಇಳಿಸಿದ್ದಾರೆ. ಗಾಯಾಳು ಬಿ ಸಾಯಿ ಸುದರ್ಶನ್ ಅವರು ಟೆಸ್ಟ್ ತಂಡದಿಂದ ಬೇರ್ಪಟ್ಟ ಕಾರಣಕ್ಕೆ ಸರ್ಫರಾಜ್ ಖಾನ್ ಆಯ್ಕೆಯಾಗಿದ್ದಾರೆ. ಇಲ್ಲಿ ಋತುರಾಜ್ ಗಾಯಕ್ವಾಡ್ ಮತ್ತು ಶೇಖ್ ರಶೀದ್ ಹೆಸರು ಕೂಡ ಕಂಡು ಬಂದಿತ್ತು. ಸರ್ಫರಾಜ್ ಖಾನ್ ದೇಶಿ ಕ್ರಿಕೆಟ್ ಪಂದ್ಯಾವಳಿಯ ಹೀರೋ, ರನ್ ಮೆಷಿನ್. ಆದರೆ 2024 ನ್ಯೂಜಿಲೆಂಡ್ನಲ್ಲಿ ಸತತ 4 ವೈಫಲ್ಯ ಕಂಡ ಬಳಿಕ ಟೀಮ್ ಇಂಡಿಯಾದಿಂದ ಹೊರಗೆ ಬೀಳಲಾಗಿತ್ತು. ಇದೀಗ 20 ತಿಂಗಳ ಬಳಿಕ ಕಮ್ಬ್ಯಾಕ್ ಮಾಡಿದರೆ ಕಡಿಮೆ ತೂಕದೊಂದಿಗೆ ದಡುತಿಯಾಗಿದ್ದ ಅವರೀಗ ಊಹಿಸಲು ಆಗದ ರೀತಿಯಲ್ಲಿ ಬದಲಾಗಿದ್ದಾರೆ. ತಂದೆಯಿಂದ ಬದಲಾದ ಆಹಾರ ಕ್ರಮ ಎಂದು ಕೂಡ ಇಲ್ಲಿ ಹೇಳಲಾಗಿದೆ. ಜುರೆಲ್ ಬದಲು ಅವಕಾಶ ಸಿಗುತ್ತಾ ಇಲ್ಲಿ ನಾವು ನೋಡಬೇಕಾಗಿದೆ. ಮುಂಚೂಣಿಯಲ್ಲಿ ಇಲ್ಲಿ ನಾವು ನೋಡಬಹುದು ದೇವದತ್ ಪಡಿಕಲ್ಲಿದ್ದಾರೆ. ಈಗಷ್ಟೇ ಮಂಡಳಿ ಲೆವೆಲ್ ಅವರದ ಕೂಡ ಶತಕ ಬಾರಿಸಿ ನಿಂತಿದ್ದಾರೆ ಎಂದು ಕೂಡ ನೋಡಬಹುದು. ಚಿನ್ನಧಾರಣೆ 13,930 ರೂಪಾಯಿ ಪ್ರತಿ ಗ್ರಾಮ್ ಏರಿಕೆಯಾಗಿದೆ. ಬೆಳ್ಳಿ ಧಾರಣೆ 238,000 1,300 ರೂಪಾಯಿಷ್ಟು ಏರಿಕೆಯಾಗಿದೆ. ಮಲ್ಲಿಗೆ ಹೂವಿನ ಹತ್ತೆಗೆ 240, ಜಾಜಿ 100 ರೂಪಾಯಿ ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತೆ ಶಿವಗಂಗೆ 3 ದಿನಗಳಾದರೂ ಪತ್ತೆಯಾಗದ ಟೆಕ್ಕಿ ಸುಳಿವು ಎಂದಿದೆ ವರದಿ. ದಕ್ಷಿಣ ಕಾಶಿ ಶಿವಗಂಗೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ಗೆ ಬಂದು ನಾಪತ್ತೆಯಾಗಿರುವ ಬೆಂಗಳೂರಿನ ಕಾಡುಗೋಡಿಯ ಮೈತ್ರಿ ಲೇಔಟ್ ನಿವಾಸಿ ಅದ್ವೈತ್ ಉಪಾಧ್ಯಾಯ ಅವರ ಸುಳಿವು 3 ದಿನಗಳಾದರೂ ಈಗ ಸಿಗ್ತಾ ಇಲ್ಲ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದ್ರೆ ಮಹಾವಸತಿ ಶಾಲೆಯಲ್ಲಿ 6 ಬಾಲಕಿಯರಿಗೆ ಹಾವು ಕಚ್ಚಿದೆ ಎಂದಿದೆ ರಾಜ್ಯ ಸರ್ಕಾರ. ಇಲ್ಲಿ 3 ಮಂದಿ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರದ ಗಡ್ಚಿರೋಯ ವಸತಿ ಶಾಲೆಯಲ್ಲಿ 6 ಮಂದಿ ಬುಡಕಟ್ಟು ಬಾಲಕಿಯರಿಗೆ ವಿಷಪೂರಿತ ಹಾವು ಕಚ್ಚಿದ ಪರಿಣಾಮ 3 ಮೃತಪಟ್ಟ ಘಟನೆ ನಡೆದಿದೆ. ಮೃತ ವಿದ್ಯಾರ್ಥಿಗಳು 8, 12 ಮತ್ತು 14 ವರ್ಷದವರು. ಉಳಿದ 3 ಬಾಲಕಿಯರಿಗೆ ಚಿಕಿತ್ಸೆ ಮುಂದಿದೆ. ಅದರಲ್ಲಿ ಒಬ್ಬರ ಸ್ಥಿತಿ ಗಂಭೀರವಾಗಿದೆ. ಜಿಲ್ಲಾಡಳಿತ ಬಾಲಕಿಯನ್ನು ಹೆಲಿಕಾಪ್ಟರ್ ಮೂಲಕ ನಾಗಾಪುರದ GMC ಆಸ್ಪತ್ರೆಗೆ ಸ್ಥಳಾಂತರಿಸಿದೆ ಎಂದು ವರದಿಯಾಗಿದೆ. ಮಧ್ಯರಾತ್ರಿ ನೆಲದ ಮೇಲೆ ಮಲಗಿದ್ದಾಗ ವಿಷಪೂರಿತ ಹಾವೊಂದು ಕಚ್ಚಿದ್ದು ಘಟನೆ ಸಂಭವಿಸಿದೆ. ಹಾವು ಶಾಲಾ ಆವರಣಕ್ಕೆ ಏಕೆ ಪ್ರವೇಶಿಸಿದೆಂಬುದು ಕಂಡುಹಿಡಿಯಲು ಘಟನೆ ಬಗ್ಗೆ ತನಿಖೆ ಆರಂಭಿಸಲಾಗಿದೆ. ಶಾಲೆಯಲ್ಲಿ ಏನೇನು ಸುರಕ್ಷತಾ ವ್ಯವಸ್ಥೆ ಇದೆ, ಜೊತೆಗೆ ಲೋಪಗಳಿವೆ ಎಂಬುದನ್ನು ಕೂಡ ತಿಳಿಯಲು ಒಂದು ಈಗ ಪ್ರಕರಣ ಒಂದು ದಾಖಲಾಗ್ತಾ ಇದೆ. ಮತ್ತಷ್ಟು ಸುದ್ದಿಗಳು ಮತ್ತಷ್ಟು ವರದಿಗಳನ್ನು ನಾವು ನೋಡಿದ್ದು ಬರೀ 100 ಮೀಟರ್ಗೆ ಇಡೀ ಗ್ರಾಮಕ್ಕೆ ಸಂಕಷ್ಟ. ಶೀತ ಇದನ್ನು ಮೂಗನೆ ಕತ್ತರಿಸಿಕೊಳ್ಬೇಕು. ಇದು ಕುಂದಾಪುರದ ಒಂದು ವರದಿ. ಹುಲಿ ಬಂತು ಹುಲಿ ಎಂಬಂತಹ ಕತೆ ಇಲ್ಲಿ ನಾವು ನೋಡಬಹುದು. ಜನರ ಬದುಕು ಹಕ್ಕನ್ನು ಕಸಿಯಬೇಡಿ ಎಂದು ಕೂಡ ಇಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಕೂಡ ನಡೀತಾ ಇದೆ. ದುಗ್ಗಲ್ಕಡದಲ್ಲಿ ಕಾಡಾನೆ ಹಾವಳಿ, ಕುಯಿಕೂಳಿ ಶಾಲೆಗೆ ರಜೆ, ಕೃಷಿ ಹಾನಿ. ಕಳೆದ ಹತ್ತಾರು ದಿನಗಳಿಂದ ಸುಳ್ಯದ ದುಗ್ಗಲ್ಕಡದ ಕಂದಡ್ಕ ಪರಿಸರದಲ್ಲಿ ಬೀಲು ಬಿಟ್ಟಿರುವ ಕಾಡಾನೆಗಳ ಹಿಂಡು ಇದೀಗ ಕುಯಿಕೂಳಿ ಪರಿಸರದತ್ತ ತೆರಳಿದ್ದು, ಸೋಮವಾರ ರಾತ್ರಿ ಕುಯಿಕೂಳಿ ಶಾಲೆ ಬಳಿಯ ತೋಟಗಳಿಗೆ ನುಗ್ಗಿ ಕೃಷಿ ಹಾನಿ ಮಾಡಿರುವುದು ಆತಂಕಕ್ಕೆ ಕಾರಣವಾದ ಆನೆಗಳು ಶಾಲೆ ಆಸುಪಾಸಿನ ಕಾಡು ಪ್ರದೇಶಗಳಲ್ಲಿರುವ ಸಂಖ್ಯೆ ವ್ಯಕ್ತವಾಗಿದ್ದು, ವಿದ್ಯಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ಕುಯಿಕೂಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ರಜೆಯನ್ನು ನೀಡಲಾಗಿದೆ ಎಂದು ಕೂಡ ವರದಿ ಹೇಳಿದೆ. ಅದೇ ರೀತಿ ಕುಶಾಲನಗರದಲ್ಲಿ ಕಾಡಾನೆ ದಾಳಿಯಿಂದ ಗಾಯಾಳು ಸಾವು. ರವಿವಾರ ಯಡೂರು ಗ್ರಾಮದ ಕಾಫಿ ತೋಟದಲ್ಲಿ ಕಾಡಾನೆ ದಾಳಿಗೆ ಸಿಲುಕಿ ಗಾಯಗೊಂಡ, ಜಿಲ್ಲಾಸ್ಪತ್ರೆಗೆ ದಾಖಲಿಸಲ್ಪಟ್ಟ ಕಾರ್ಮಿಕ ಅಣ್ಣಪ್ಪ 40ರವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಇಲ್ಲಿ ಕಾಡಾನೆ ಕೂಡ ಅನಾರೋಗ್ಯದಿಂದ ಒಂದು ಮೃತಪಟ್ಟಿದೆ, ಆದರೆ ಯಾವುದು ಕಾಡಾನೆ ಎಂದು ತಿಳಿತಾ ಇಲ್ಲ. ಇದಕ್ಕೆ ನಿಖರ ಕಾರಣಗಳು ಇನ್ನಷ್ಟು ತಿಳಿಯಬೇಕಾಗಿದೆ. ಕಾಪುವಿನಲ್ಲಿ ಮತ್ತೆ ಎಕ್ಸ್ಪ್ರೆಸ್ ಬಸ್ ಚಾಲಕರ ರಂಪಾಟ ಎಂದಿದೆ ಇನ್ನೊಂದು ಸುದ್ದಿ. ಕಾಪು ರಾಷ್ಟ್ರ ಹೆದ್ದಾರಿಯಲ್ಲಿ ಎಕ್ಸ್ಪ್ರೆಸ್ ಬಸ್ ಚಾಲಕರು ಮತ್ತು ನಿರ್ವಾಹಕರ ರಂಪಾಟ ಮತ್ತೆ ಮುಂದುವರೆದಿದೆ. ಸೋಮವಾರ ಎರಡು ಎಕ್ಸ್ಪ್ರೆಸ್ ಬಸ್ಗಳು ರಸ್ತೆಯಲ್ಲಿ ನಿಲ್ಲಿಸಿ ಪರಸ್ಪರ ವಾಗ್ವಾದ ನಡೆಸಿದ ಘಟನೆ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉತ್ತಮ ಮಳೆ ಬಂದಿದೆ. ಪುತ್ತೂರಿನಲ್ಲಿ ಸಾಧಾರಣ ಮಳೆ ಆಗಿದೆ. ಉಳ್ಳಾಲ ಕಟ್ಕೋಟ ತಲಪಾಡಿ ಸುರಕ್ಷಿತಲ್ ಮೂಡುವಿದ್ರೆ ಪುಲ್ಕಿ ಬಂಟ್ವಾಳ ಕಲ್ಲಡ್ಕ ಮಾಣಿ ಉಪ್ಪಿನಂಗಡಿ ಸುಳ್ಳ್ಯ ಬೆಳ್ತಂಗಡಿ ಮತ್ತು ಇತರೆಡೆ ಮಳೆ ಬಂದಿದೆ. ಸುಬ್ರಹ್ಮಣ್ಯದಲ್ಲಿ 5 ಸೆಂಟಿಮೀಟರ್ ಮಳೆ ಬಂದಿತ್ತು. ಅದೇ ರೀತಿ ಇನ್ನಷ್ಟು ಸುದ್ದಿಗಳು, ಇನ್ನಷ್ಟು ವರದಿಗಳನ್ನು ನಾವು ನೋಡುವುದಾದ್ರೆ, ಪಂಪೆಲ್ನಲ್ಲಿ ಚಿನ್ನಾಭರಣ ಕಳವು. ಪಂಪೆಲ್ನ ಮೊದಲ ಕ್ರಾಸ್ನ ಬಾಡಿಗೆ ಮನೆಯೊಂದಕ್ಕೆ ಕಳ್ಳರು ನುಗ್ಗಿ ಕಪಾಟ್ನಲ್ಲಿ 95,000 ಮೌಲ್ಯದ ಚಿನ್ನಾಭರಣ ಮತ್ತು 20,000 ನಗದನ್ನು ಕಳವುಗೈದಿದ್ದಾರೆ. ಮನೆಯಿಂದ 12 ಲಕ್ಷದ ಆಭರಣ ಕಳವು ಇದು ಉಡುಪಿಯಲ್ಲಿ ನಡೆದಿದೆ ಎಂದು ವರದಿ ಹೇಳಿದೆ. ಮುದ್ರಂಗಡಿಯ ಉದ್ಯಮಿ ಡೇವಿಡ್ ಡಿಸೋಜ ಕೊಲೆ ಪ್ರಕರಣ, ಆರೋಪಿಗಳು 10 ದಿನ ಪೊಲೀಸ್ ಕಸ್ಟಡಿಗೆ ಇದೆ ಎಂದು ವರದಿ. ತುಕೋಟ್ನಲ್ಲಿ ತಡರಾತ್ರಿ ತಲವಾರು ಜನ ಬಳಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಲವಾರು ಜಡಪಿಸಿದ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ಎಂದು ವರದಿ ಹೇಳಿದೆ. ಸೊ ಕೇಳುಗರೆ, ಇದಿಷ್ಟು ಈ ಹೊತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಭೇಟಿ. ಕೇಳ್ತಾ ಇದ್ದೀರಿ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ഹലോ, ഹായ്, നമസ്കാരം. കേട്ടോ, റേഡിയോ ഓഗോസ്റ്റിംഗളാണ് നടന്ന കാര്യക്രമങ്ങളും അവിടെ പറ്റുന്ന ഇതിനെ പ്രസരവുള്ള കാര്യക്രമങ്ങളും ഇന്ന് ഇന്നലെ ഉള്ളതല്ലേ ആരോഗ്യ സാധനം കാര്യക്രമം മുടി വരത്തിലും കാര്യക്രമ കത്തെ മുടി വരലിത് ഇവത്തിന കത്തെ റൂൺ എന്ന കത്തെ ക്യാത്രീൻ റോഡ്രിഗസ് ഇവരിന്ത ಅದೇ ಎಂಟು ಗಂಟೆಗೆ ಬ್ಯಾರಿ ಕಾರ್ಯಕ್ರಮ ಹಾಡುಗಳು ಬ್ಯಾರಿ ಬೇಗ ಒಂಬತ್ತು ಗಂಟೆ 30 ನಿಮಿಷ ಕನ್ನಡ ಕಾರ್ಯಕ್ರಮ ಡಾಕ್ಟರ್ ಪ್ರದೀಪ್ ನಾವು ಅವರ ಮಾತುಗಳು 10 ಗಂಟೆಗೆ ತಾಳು ಒಳನೆಯ ಪ್ರಸರ ಶ್ರೀ ಜೀವನ್ ಲಾಯ್ ಪಿಂಟೋ ಇವರ ಜೊತೆ ಮಾತುಕತೆ ಬಂಟ್ವಾಳ ಕ್ಯಾಥಲಿಕ್ ಬ್ಯಾಂಕ್ನ ಅಧ್ಯಕ್ಷರು ಮತ್ತು ವಕೀಲರು ಇವರಾಗಿದ್ದಾರೆ ಜೊತೆ ಮಾತಾಡಲು 6364240494 ಸಂಖ್ಯೆಗೆ ಕರೆ ಮಾಡಿ ಒಂದು ಮಾತಾಡಿ 11 ಗಂಟೆಗೆ ಯಕ್ಷಗಾನ ಕೌರವ ಪೌರುಷ ಕಂತು 3 ತುಳು ಕಾರ್ಯಕ್ರಮ ಆಟಿರೊಂದು ದಿನ 11 ಗಂಟೆ 30 ನಿಮಿಷಕ್ಕೆ 12 ಗಂಟೆಗೆ ತುಳು ಹಾಡುಗಳು 12 ಗಂಟೆ 30 ನಿಮಿಷಕ್ಕೆ ಭಾವಧಾರಿ 1 ಗಂಟೆಗೆ ಜನಪದ ಹಾಡುಗಳು 1 ಗಂಟೆ 30 ನಿಮಿಷಕ್ಕೆ ಪ್ರಾದೇಶಿಕ ಸಮಾಚಾರ ಮತ್ತು ಆರೋಗ್ಯ ಸಾರ 3 ಗಂಟೆಗೆ ಬಲವಿನ ಹಾಡು ನೇರ ಪ್ರಸಾರ 4 ಗಂಟೆಗೆ ಸಂತೃಪ್ತಿ ಸಂಜೆ 5 ಗಂಟೆಗೆ ಗುರುರಾಜ್ ಕಲ್ಚಿಕೆ ಅವರ ಮಾತುಗಳು ಹಾಗೆ 6 ಗಂಟೆಗೆ ರೇಡಿಯೋ ಸಂಜೆ ಇಷ್ಟು ಹೊತ್ತು ಮೂಡಿ ಬರೋ ಕಾರ್ಯಕ್ರಮಗಳು ಕೇಳ್ತಾ ಇದ್ದೀರಿ ರೇಡಿಯೋ ಸಾರ್ ಬದುಕಲ್ಲರಿಗೂ ನಮಸ್ಕಾರ. ಶುಭ
1: ರೇಡಿಯೋ ಸಾರ 107.8 FM ಇದು ಬಣ್ಣ ಬಣ್ಣದ ಬದುಕು.
0: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ಒಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಬನ್ನಿ, ಈ ಖುಷಿಗೆ ನಾವು ಒಂದು ಲಾಂಗ್ ಡ್ರೈವ್.
2: ಸಾಕು, ಎಷ್ಟು ಕೂತಿದ್ದೀರಾ ನೀವು? ಗಾಡಿ ಇದನ್ನ ಓಡಿಸಿದ ನನಗೆ ಭಯ ಆಗ್ತಿದೆ.
0: ಅಯ್ಯೋ, ಇವಳುಗಳು ಅಂಜು ಬುದ್ಧಿ.
3: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ. ಮದ್ಯವ್ಯಸನಿಗಳಾಗಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
4: ಜನಹಿತಕ್ಕಾಗಿ ರೇಡಿಯೋ ಸಾರಂ 107.8.
5: ಅಧ್ಯಕ್ಷ ಬುಂಟ್ವಾಳ್ ಕಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅನಿ ಬಗ್ಗೆ ಸತ್ಯ ಸಂಖ್ಯೆ ಬುಲ್ಲು ಫೋನ್ಕರ 6364204949 ಸಂಖ್ಯೆ ಐಕ್ ಮೈಸರನಕರ್ ತಾಳು ಮಾಡು ಶ್ರೀಧ ಪ್ರಸಾದ್ ತುಮಚ ರೇಡಿಯೋ ಸಾರ್ ಯಕ್ಷ.

ಜ್ವರ, ವಾಂತಿ, ಭೇದಿ, ಅಜೀರ್ಣ, ಸುಸ್ತು, ಬಾಯಾರಿಕೆ, ಊಟ ಸೇರದೇ ಇರೋದು ಅಥವಾ ಹಸಿವೆಯಾಗದೇ ಇರೋದು, ಬಾಡಿ ವೇಟ್ ಹೆಚ್ಚಾಗೋದು, ತುಂಬ ಉರಿ ಅನ್ನೋದು, ಈ ಥರದ ಹಲವಾರು ಸಮಸ್ಯೆಗಳಲ್ಲಿ ತುಂಬ ಅನುಕೂಲ ಮಾಡಿಕೊಡುವಂಥ ಮತ್ತು ನಮ್ಮ ಪ್ರತಿ ಮನೆಯಲ್ಲೂ ಇಟ್ಟುಕೊಳ್ಬೇಕಾದ ಎಮರ್ಜೆನ್ಸಿ ಮೆಡಿಸಿನ್ ಥರದ ಒಂದು ಅದ್ಭುತ ಪಾನೀಯ ಅಥವಾ ಔಷಧದ ಬಗ್ಗೆ, ಅದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಏನು, ಅದನ್ನು ಬಳಕೆ ಮಾಡಿಕೊಳ್ಳೋದು ಹೇಗೆ, ಅದರಿಂದ ಆಗುವ ಪ್ರಯೋಜನಗಳೇನು, ಇದರೆಲ್ಲದರ ಬಗ್ಗೆ ಇವತ್ತು ನಾವು ಡೀಟೇಲಾಗಿ ತಿಳ್ಕೊಳ್ಳೋಣ.

0: ನಾನು ಆಗ ಹೇಳಿದ ಎಲ್ಲ ಕಾಯಿಲೆಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಆ ಕಾಯಿಲೆಗಳನ್ನ ಇದು ಬಂದ್ರಿಂದ ಗುಣ ಮಾಡಬಹುದು ಅಂತಲ್ಲ, ಬಟ್ ಆ ತರ ತೊಂದರೆಗಳು ಬಂದಾಗ ಆಗುವ ಉಳಿದ ಕಾಂಪ್ಲಿಕೇಶನ್ಸ್ ಇರುತ್ತಲ್ಲ, ಅದನ್ನ ಕಡಿಮೆ ಮಾಡಿಕೊಳ್ಬಹುದು. ಜೊತೆಗೆ ಈಗ ನಾವು ತೆಗೆದುಕೊಳ್ಳುತ್ತಿರುವ ಔಷಧ ಏನಾದರೂ ನಮ್ಮ ಬಾಡಿಗೆ ಉಷ್ಣ ಆಗ್ತಾ ಇದ್ರೆ ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಅದು ಯಾಕೆ ಅನ್ನೋದೆಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೇನೆ, ನಿಮ್ಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಯಾವ್ಯಾವ ಕಾಯಿಲೆಗಳಲ್ಲಿ ಇದನ್ನು ಬಳಕೆ ಮಾಡಬಹುದು. ಜ್ವರ, ಎಸ್ಪೆಷಲಿ ನಮಗೆ ಧೈರ್ಯ ಜೊತೆಗೆ ಜ್ವರ ಇದ್ರೆ, ಅಥವಾ ಜ್ವರ ಇದ್ದಾಗ ನಮಗೆ ಹಸಿವೆ ಆಗ್ತಾ ಇಲ್ಲ ಅಥವಾ ಊಟ ಸೇರ್ತಾ ಇಲ್ಲ, ಬಾಯಿ ಎಲ್ಲ ಕಹಿ ಆಗಿರ್ತದೆ, ಇಂತಹ ಸಂದರ್ಭದಲ್ಲಿ ಅದರಲ್ಲಿ ವಿಶೇಷವಾಗಿ ಆಂಟಿಬಯೋಟಿಕ್ಸ್ ತೆಗೆದುಕೊಳ್ಬೇಕಾದ ಅನಿವಾರ್ಯತೆ ಬಂದಾಗ ಅದನ್ನು ತಗೊಂಡ್ರೆ ಯೂಶ್ವಲಿ ಹೊಟ್ಟೆ ಹಾಳಾಗಿರುತ್ತೆ, ಒಂಥರ ಬಾಯಿ ತುಂಬಾ ಕಹಿ ಕಹಿ ಆಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಕಷಾಯ ತುಂಬಾ ಹೆಲ್ಪ್ ಮಾಡುತ್ತೆ. ಕೆಲವೊಮ್ಮೆ ಫುಡ್ ಪಾಯ್ಸನ್ ಆಗಿ ವಾಂತಿ ಭೇದಿ ಎರಡೂ ಆಗ್ತಾ ಇರುತ್ತೆ, ಆವಾಗಲೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತದೆ, ಬೇಸಿಗೆಗಾಲ ಭೇದಿಯಾಗಿ ತುಂಬಾ ಡಿಹೈಡ್ರೇಷನ್ ಆಗಿಬಿಟ್ಟಿದೆ, ಆ ಟೈಮಲ್ಲೂ ಕೂಡ ನಾವು ಈ ಕಷಾಯವನ್ನು ಮಾಡಿಟ್ಟುಕೊಂಡು ಇಡೀ ದಿನ ಕುಡಿತಾ ಇರಬಹುದು. ಯೂಶ್ವಲಿ ಏನಾಗುತ್ತೆ ಅಂತಂದ್ರೆ ಈ ತರ ಸಮಸ್ಯೆಗಳಾದಾಗ ನಮಗೆ ತುಂಬಾ ವೀಕ್ನೆಸ್ ಫೀಲ್ ಆಗುತ್ತೆ, ಒಂದು ರೀತಿ ಇಡೀ ದೇಹದ ಶಕ್ತಿಯನ್ನ ಯಾರೋ ಎಳ್ಕೊಂಡ್ಬಿಟ್ಟಿದ್ದಾರೆ ಅನ್ನುವ ಫೀಲ್ ಆಗುತ್ತಲ್ಲ, ಅಂತ ಸಂದರ್ಭದಲ್ಲಿ ನಮ್ಮ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ನಮ್ಮ ದೇಹಕ್ಕೆ ತಂಪು ಕೊಡುತ್ತೆ. ಎಷ್ಟೋ ಬಾರಿ ನಮಗೆ ಎಳನೀರು ಕುಡಿದ್ರೆ ಕಫ ಆಗ್ಬಿಡುತ್ತೆ ಅನ್ನೋದಿರುತ್ತೆ, ಎಳನೀರು ಕುಡಿದ್ರೆ ನಮ್ಗೆ ಶಕ್ತಿ ಬರ್ತಿತ್ತು, ದೇಹಕ್ಕೆ ತಂಪಾಗಿತ್ತು, ಆದ್ರೆ ಕಫ ಆಗ್ಬಿಟ್ರೆ ಅನ್ನೋ ಭಯ ತುಂಬಾ ಜನರಲ್ಲಿ ಇರುತ್ತೆ. ಬಹಳಷ್ಟು ಬಾರಿ ಅದು ಕಫ ಆಗೋದಿಲ್ಲ, ಬಟ್ ಸ್ಟಿಲ್ ಅದು ತಂಪು ಅಂತ ನಮ್ಗೆ ಫೀಲ್ ಆಗತ್ತಲ್ಲ, ಬಟ್ ಈ ಕಷಾಯ ಹಾಗಲ್ಲ. ಇದನ್ನ ಕುಡಿದ್ರೆ ನಮಗೆ ತಂಪಾಗತ್ತೆ, ಆದ್ರೆ ನೆಗಡಿ ಆಗೋದಿಲ್ಲ, ನೆಗಡಿ ಇದ್ರೂ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಇದು ಜೀರ್ಣಕ್ರಿಯೆ ಸರಿಯಾಗಿ ಆಗೋ ತರ ಮಾಡಿ ಬಾಯಿ ರುಚಿಯನ್ನು ಹೆಚ್ಚಿಸುತ್ತೆ. ಯಾಕೆಂದ್ರೆ ಅದರಲ್ಲಿರುವ ಕೆಲವು ಕ್ವಾಲಿಟೀಸ್ ಅಂಥದ್ದು, ನಾನು ಅದನ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಂದ್ರೆ ಆ ಕಾಂಬಿನೇಷನ್ ಹೇಗಿದೆ ಅಂತಂದ್ರೆ, ನಮಗೆ ತಂಪಾಗಬೇಕು, ಜೀರ್ಣಕ್ರಿಯೆ ಸರಿಯಾಗಿ ಆಗಬೇಕು, ಭೇದಿ ಆಗ್ತಿದ್ರೆ ನಿಲ್ಲಬೇಕು, ವಾಂತಿ ಆಗ್ತಿದ್ರೆ ಕಡಿಮೆ ಆಗಬೇಕು, ದೇಹಕ್ಕೆ ಚೈತನ್ಯ ಬರಬೇಕು, ಜೊತೆಗೆ ಜ್ವರ ಅಥವಾ ಸುಸ್ತು ಕಡಿಮೆ ಆಗಬೇಕು. ಇದೆಲ್ಲದೂ ಅನುಕೂಲ ಆಗೋ ಥರ ಇದು ಈ ಔಷಧ ಇದೆ, ಈ ಕಾಂಬಿನೇಷನ್ ಇದೆ. ಹಾಗಾದರೆ ಇದರ ಹೆಸರೇನು, ಇದರ ಇಂಗ್ರೀಡಿಯೆಂಟ್ಸ್ ಯಾವ್ಯಾವುದು? ಇದಕ್ಕೆ ಷಡಂಗ ಪಾನೀಯ ಕ್ವಾಥಚೂರ್ಣ ಅಂತ ಕರೀತಾರೆ. ಅಂದರೆ ಕ್ವಾಥಚೂರ್ಣ ಅಂತಂದರೆ ಕಷಾಯ ಮಾಡಲಿಕ್ಕೆ ಇರುವಂತಹ ಒಂದು ಚಕ್ಕೆಯ ಚೂರುಗಳು ಅಥವಾ ಆಯುರ್ವೇದ ಗಿಡಮೂಲಿಕೆಗಳ ಚಿಕ್ಕ ಚಿಕ್ಕ ಪೀಸ್ಗಳು ಅಂತ ಅರ್ಥ. ಫೈನ್ ಪೌಡರ್ ಅಲ್ಲ, ಚೂರ್ಣ ಅಂತಂದರೆ ಫೈನ್ ಪೌಡರ್, ಕ್ವಾಥಚೂರ್ಣ ಅಂದರೆ ಕಷಾಯ ಮಾಡಲಿಕ್ಕೆ ಇರುವಂಥದ್ದು ಅಂತ. ಸೊ ಇದನ್ನು ಇದರೊಳಗೆ ಮುಸ್ತಾ ಪರ್ಪಟ ಉಶೀರ ಚಂದನ ಉದೀಚ್ಯ ನಾಗರ, ಮುಸ್ತಾ ಪರ್ಪಟೋಶೀರ ಚಂದನೋದೀಚ್ಯ ನಾಗರೈಹಿ ಶುತಶೀತಂ ಜಲಂ ದದ್ಯಾತ್ ಪಿಪಾಸ ಜ್ವರಶಾಂತಯೇ ಅಂತ ಹೇಳ್ತಾರೆ. ಮುಸ್ತ ಮೊದಲನೇದು, ಮುಸ್ತ ಅಂತಂದರೆ ಭದ್ರಮುಷ್ಟಿ. ಭದ್ರಮುಷ್ಟಿ ಇದು ತುಂಬ ಅದ್ಭುತವಾದಂತಹ ಆ್ಯಂಟಿ ವೈರಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಔಷಧ, ಜೊತೆಗೆ ಜ್ವರವನ್ನು ಕಡಿಮೆ ಮಾಡುವಂಥದ್ದು. ಇದರ ಬಗ್ಗೆ ಮುಂದೊಂದಿನ ಡೀಟೇಲ್ ಆಗಿ ಹೇಳ್ತೇನೆ. ತುಂಬ ಅದ್ಭುತವಾದಂಥ ದ್ರವ್ಯ, ನೋಡಲಿಕ್ಕೆ ಒಂದು ಚಿಕ್ಕ ಏನು ಒಂದು ಕಳೆಯ ಥರ ಬೆಳ್ಕೊಳ್ಳುವಂಥದ್ದು, ಆದರೆ ತುಂಬ ಅದ್ಭುತವಾಗಿದ್ದು. ಇದರಿಂದ ಲಿವರ್ ಮೇಲೆ ಅಟ್ಯಾಕ್ ಮಾಡುವಂಥ, ಶ್ವಾಸಕೋಶಕ್ಕೆ ತೊಂದರೆ ಕೊಡುವಂಥ, ಈ ರೀತಿ ದೇಹದಲ್ಲಿ ಮೇಲೆ ಈವನ್ ಯುರಿನರಿ ಟ್ರ್ಯಾಕ್ಟ್ ಮೇಲೆ ಸಮಸ್ಯೆ ಮಾಡುವಂಥ ಹಲವು ಬ್ಯಾಕ್ಟೀರಿಯಾಗಳನ್ನು ವೈರಸ್ಗಳನ್ನು ಇದು ನಾಶಪಡಿಸುತ್ತೆ ಅನ್ನೋದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿರುವಂಥದ್ದು. ಸೊ ಇದು ಜ್ವರಘ್ನ ಜೊತೆಗೆ ಆ್ಯಂಟಿ ಮೈಕ್ರೋಬಿಯಲ್. ಮತ್ತು ಪರ್ಪಟ ಎರಡನೇ ಇಂಗ್ರೀಡಿಯೆಂಟ್. ಪರ್ಪಟ ತಂಪು ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುವಂಥದ್ದು, ದಾಹ ಪ್ರಶಮನ ಅಂತ ಹೇಳ್ತೇವೆ ನಾವು. ಸೊ ತುಂಬ ತಂಪನ್ನು ಮಾಡುತ್ತೆ. ಉಶೀರ, ಉಶೀರ ಅಂದರೆ ಲಾವಂಚ. ಲಾವಂಚ ತಂಪು ಮಾಡೋದು ನಿಜ, ಜೊತೆಗೆ ಇದು ಆ್ಯಂಟಿ ಮೈಕ್ರೋಬಿಯಲ್ ಆಗೂ ಕೆಲಸ ಮಾಡುತ್ತೆ. ಇನ್ನೂ ಹಲವಾರು ಪ್ರಯೋಜನಗಳಿವೆ. ಅಂದರೆ ಭೇದಿ ಆಗ್ತಾ ಇರುತ್ತಲ್ಲ, ಭೇದಿ ಆಗುವಾಗ ಭೇದಿ ಆಗದೇ ಇರೋ ಥರ ಬಾಡಿಗೆ ಆ ವಾಟರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಡಿಹೈಡ್ರೇಷನ್ ತಡೆಯಲಿಕ್ಕೂ ಇದು ಅನುಕೂಲ ಮಾಡಿಕೊಡುತ್ತೆ. ಮತ್ತು ನಾವು ಬೇಸಿಗೆಯಲ್ಲಿ ಆಗಾಗ ಇದನ್ನು ಕುಡಿತಾ ಇದ್ದರೆ ನಮಗೆ ಈ ಚರ್ಮದ ಸಮಸ್ಯೆಗಳು ಅಥವಾ ಉರಿ ಇದೆಲ್ಲ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮುಸ್ತಾ ಪರ್ಪಟೋಶೀರ ಚಂದನ. ಚಂದನ ಅಂತಂದರೆ ನಮಗೆಲ್ಲ ಈ ರಕ್ತಚಂದನ ನೆನಪಾಗುತ್ತೆ. ಆಯುರ್ವೇದದಲ್ಲಿ ಚಂದನ ಅಂತಂದರೆ ಶ್ರೀಗಂಧ, ರಕ್ತಚಂದನ ಅಂದರೆ ಬೇರೆ. ಸೊ ಈ ಶ್ರೀಗಂಧ ಇದೆಯಲ್ಲ, ಶ್ರೀಗಂಧದ ತಿರುಳನ್ನು ನಾವು ಬಳಕೆ ಮಾಡಿದಾಗ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದರ ಗ್ರಾಹಿ ಗುಣ ಅಂದರೆ ಇದು ಏನು ಅಬ್ಸಾರ್ಬ್ ಮಾಡುವುದರಿಂದಾಗಿ ಭೇದಿ ಅತಿಯಾಗಿ ಆಗೋದಿಲ್ಲ, ದೇಹವನ್ನು ತಂಪಾಗಿಡತ್ತೆ, ಚರ್ಮಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಉರಿ ಕಡಿಮೆ ಮಾಡುತ್ತೆ, ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ. ಇಷ್ಟೆಲ್ಲ ಪ್ರಯೋಜನಗಳಿವೆ. ಇನ್ನು ಉದೀಚ್ಯ, ಇದು ಕೂಡ ಒಂದು ಹುಲ್ಲಿನ ಜಾತಿಗೆ ಸೇರಿರುವಂಥದ್ದು. ಇದು ಕೂಡ ತುಂಬ ತಂಪು, ಜೊತೆಗೆ ಇದಕ್ಕೂ ಕೂಡ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇದೆ. ನಾಗರ, ನಾಗರ ಅಂತಂದರೆ ಶುಂಠಿ, ಒಣಶುಂಠಿ ಅಂತ ಅರ್ಥ.
1: ಆಯುರ್ವೇದದಲ್ಲಿ ನಾಗರ ಅಂತ ಹೇಳೋದು ಒಣಶುಂಠಿಗೆ. ಸೊ ಈ ಒಣಶುಂಠಿಯನ್ನು ಬಳಕೆ ಮಾಡಿದಾಗ ನಮಗೆ ಅರೆ ಶುಂಠಿ ಉಷ್ಣ ಅಲ್ವಾ ಅಂತ ನಿಮಗೆ ಅನಿಸ್ಬೋದು, ಬಟ್ ಒಣಶುಂಠಿ ಮಧುರ ವಿಪಾಕ ಅದು ಇರೋದ್ರಿಂದ ಅದರಿಂದ ನಮಗೆ ಅಂಥ ಉಷ್ಣ ಆಗೋದಿಲ್ಲ, ಜೊತೆಗೆ ಡೈಜೆಷನ್ ತುಂಬ ಚೆನ್ನಾಗಾಗತ್ತೆ. ಇವಾಗ ಎಲ್ಲವುಗಳ ಜೊತೆಗೆ ಒಣಶುಂಠಿಯೂ ಸೇರಿದರೆ ಆಗ ನಮಗೆ ಜ್ವರದಲ್ಲಿ ಆಗುವಂಥ ಇಂಡೈಜೆಷನ್ ಅಥವಾ ಈ ಭೇದಿ IBS ಸಮಸ್ಯೆಯಲ್ಲಿ ಆಗುವಂಥ ಇಂಡೈಜೆಷನನ್ನು ಇದು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿಯೇ ಈ ಕಾಂಬಿನೇಷನ್ ಜ್ವರ ವಾಂತಿ ಭೇದಿ ಇದು ಮೂರರಲ್ಲೂ ತುಂಬ ಹೆಲ್ಪ್ ಮಾಡುವ ಅಂಥ ಒಂದು ಕಾಂಬಿನೇಷನ್ ಆಗಿದೆ. ಹಾಗಾದರೆ ಇದನ್ನು ತಯಾರು ಮಾಡ್ಕೊಳ್ಳೋದು ಹೇಗೆ? ನಿಮಗೆ ಒಂದು ಯೂಶ್ವಲಿ 100 ಗ್ರಾಮಿನ ಪ್ಯಾಕೆಟ್ ಸಿಗುತ್ತೆ, ಆ 100 ಗ್ರಾಮಿನ ಪ್ಯಾಕೆಟ್ ತಂದು ಅದರಲ್ಲಿ 5ರಲ್ಲಿ ಒಂದು ಭಾಗ ಅಥವಾ ತುಂಬ ಜಾಸ್ತಿ ಪ್ರಿಪೇರ್ ಮಾಡಬೇಕು ಅಂತಿದ್ದರೆ ಮನೆಯಲ್ಲಿ ಒಂದು 2-3 ಜನರಿಗೆ ಆಗಿಬಿಟ್ಟಿದೆ ಅಂತಾದರೆ ಒಂದು ಕಾಲು ಭಾಗದಷ್ಟು ಇದನ್ನು ತೆಗೆದುಕೊಳ್ಬೇಕು. ಈಗ 5ರಲ್ಲಿ ಒಂದು ಭಾಗ ಅಂತಂದರೆ ಒಂದು 20 ಗ್ರಾಮ್ ಆಗುತ್ತೆ. ಸೊ 20 ಗ್ರಾಮ್ ಆಗುವಷ್ಟು ಕ್ವಾಥಚೂರ್ಣವನ್ನು ತಗೊಂಡು ಅದಕ್ಕೆ ಸುಮಾರು 1-2 ಲೀಟರ್ ನೀರು ಹಾಕಿ ಅದನ್ನು ಸಣ್ಣ ಬೆಂಕಿಯಲ್ಲಿ ಸಣ್ಣ ಉರಿಯಲ್ಲಿ 1 ಲೀಟರ್ಗೆ ಬತ್ತಿಸಬೇಕು, ಅಂದರೆ ಅರ್ಧಕ್ಕೆ ಬತ್ತಿಸಬೇಕು. ಈ ಥರ ಬತ್ತಿಸಿದ್ದನ್ನು ಸೋಸಿ ಇಟ್ಕೊಳ್ಬೇಕು. ಸೋಸಿ ಇಟ್ಕೊಂಡು ಅದನ್ನು ಬಿಸಿ ಬಿಸಿ ಸ್ವಲ್ಪ ಬೇಕಾದಾಗೆಲ್ಲ ಬಿಸಿ ಬಿಸಿ ಬೇಕು ಅನಿಸಿದರೆ ಬಿಸಿ ಬಿಸಿ ಮಾಡ್ಕೊಂಡು ಕುಡಿಬಹುದು ಅಥವಾ ಬೆಚ್ಚಗಿರುವಾಗಲೇ ಕುಡಿಬಹುದು ಅಥವಾ ತಣ್ಣಗಾದ ನಂತರ ಕೂಡ ಕುಡಿಬಹುದು. ತಣ್ಣಗಾದ ನಂತರ ಕುಡಿದಾಗ ಇನ್ನೂ ಚೆನ್ನಾಗಿರುತ್ತೆ, ದೇಹ ತಂಪು ಅನಿಸುತ್ತೆ, ಕುಡಿಲಿಕ್ಕೆ ರುಚಿ ರುಚಿ ಫೀಲ್ ಆಗುತ್ತೆ. ಯಾರಿಗೆ ಇದನ್ನು ಕುಡಿಯುವಾಗ ಅಯ್ಯೋ ನಂಗೆ ರುಚಿ ಅನಿಸೋದಿಲ್ಲ ತುಂಬ ಇದನ್ನಿಸುತ್ತೆ ಅಂದರೆ ಒಂದು 2 ಚಿಟಿಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಬೋದು ಅಥವಾ ಸ್ವಲ್ಪ ಜೋನಿ ಬೆಲ್ಲವನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು ನಿಮಗೆ ಸ್ವಲ್ಪ ಸ್ವೀಟ್ ಬೇಕು ಅಂತ ಅನಿಸಿದರೆ. ಬಟ್ ಹಾಗೆಯೇ ಇದು ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ಒಂದು 3-4 ದಿನಗಳ ವರೆಗೆ ಖಂಡಿತ ಕುಡಿಬಹುದು, ಏನೂ ತೊಂದರೆ ಇಲ್ಲ. ಆದರೆ ಇದನ್ನು ಒಂದ್ಸಲ ಪ್ರಿಪೇರ್ ಮಾಡಿದ ನಂತರ 24 ಗಂಟೆ ಒಳಗಡೆ ಪೂರ್ತಿಯಾಗಿ ನಾವು ಅದನ್ನು ಖಾಲಿ ಮಾಡಬೇಕು, ಅದರ ನಂತರ ಇದ್ದರೆ ಅದನ್ನು ಬಿಸಾಕ್ಬಿಡಬೇಕು, ಅದನ್ನು ಮತ್ತೆ ಬಳಕೆ ಮಾಡೋದು ಸರಿಯಲ್ಲ. ಇದನ್ನು ಹಾಲಿಗೆ ಹಾಕ್ಕೊಂಡೆಲ್ಲ ಕುಡಿಯೋದು ಸರಿಯಲ್ಲ, ಯಾಕೆಂದರೆ ಇದನ್ನು ನಾವು ಕುಡಿತಿರೋದೇ ಈ ಥರದ ಕಾಯಿಲೆಗಳಿರುವಾಗ. ಹಾಗಾಗಿ ಇದಕ್ಕೆ ಹಾಲು ಹಾಕ್ಕೊಂಡು ಕುಡಿಯೋದು ಅಷ್ಟು ಸರಿಯಾಗೋದಿಲ್ಲ, ಮತ್ತು ಅದಷ್ಟು ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಇದನ್ನು ಯಾವ ಸಮಯದಲ್ಲಿ ಕುಡಿಬೇಕು ಅಂತ ನೀವು ಕೇಳ್ಬೋದು. ಊಟಕ್ಕಿಂತ ಮೊದಲು ತಗೊಳ್ಬೇಕು, ಊಟದ ನಂತರ ತಗೊಳ್ಕೊಳ್ಬೇಕು, ಆ ಥರ ಏನಿಲ್ಲ. ನೀರಿನ ಬದಲು ಇಡೀ ದಿನ, ಅದಕ್ಕೆ ಪಾನೀಯ ಅಂತ ಹೇಳೋದಕ್ಕೆ, ನೀರಿನ ಬದಲು ಇಡೀ ದಿನ ಬಾಯಾರಿಕೆ ಆದಾಗೆಲ್ಲ ಆಗಾಗ ಇದನ್ನು ಕುಡಿತಾ ಇರಬಹುದು. ಮತ್ತು ಡಯಾಬಿಟಿಸ್ ಇರುವವರು, ಹೈಪರ್ ಟೆನ್ಷನ್ ಇರುವವರು ಅಥವಾ ಬೇರೆ ಬೇರೆ ಯಾವುದಾದ್ರು ಕಾಯಿಲೆಗಳಿದ್ದರೆ ಅಂಥವರು ಕೂಡ ಇದನ್ನು ಈ ಥರದ ಸಮಸ್ಯೆ ಇರುವಾಗ ಕುಡಿಲಿಕ್ಕೆ ಏನೂ ತೊಂದರೆ ಇಲ್ಲ. ಇದರಿಂದ ಭಾಳಷ್ಟು ಜನರಿಗೆ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗಿದ್ದನ್ನು ನಾನು ನೋಡಿದ್ದೇನೆ. ಸೊ ಒಟ್ಟಿನಲ್ಲಿ ದೇಹಕ್ಕೆ ಮನಸ್ಸಿಗೆ ತುಂಬ ತಂಪು ಮಾಡುವಂಥ ಈ ಥರದ ಕಾಯಿಲೆಗಳಲ್ಲಿ ತುಂಬ ಹೆಲ್ಪ್ ಮಾಡುವಂಥ ಔಷಧ. ಆದರೆ ಇದನ್ನು ಬಳಕೆ ಮಾಡುವಾಗ ಇದನ್ನು ಕುಡಿತಿದ್ದೇನೆ ಹಾಗಾಗಿ ನನಗೆ ಜ್ವರ ಗುಣ ಆಗುತ್ತೆ ಅಂತ ಕಂದ್ಕೊಳ್ಳೋ ಹಾಗಿಲ್ಲ, ತುಂಬ ಹೈ ಗ್ರೇಡ್ ಫೀವರ್ ಇದ್ರೆಲ್ಲ ಇದರಲ್ಲಿ ಕಡಿಮೆ ಆಗೋದಿಲ್ಲ. ಆದರೆ ಯಾವುದೇ ರೀತಿಯ ಔಷಧಗಳನ್ನು ತೆಗೆದುಕೊಳ್ಳುತ್ತಾ ಇದ್ದರೂ ಇದನ್ನು ಒಂದು ಸಪೋರ್ಟಿವ್ ಆಗಿ ಒಂದು ಟಾನಿಕ್ ಥರ ನೀವು ತೆಗೆದುಕೊಳ್ಬಹುದು. ಅಂದರೆ ಇದನ್ನು ನೀವು ಮೇನ್ ಮೆಡಿಸಿನ್ ಥರ ಕನ್ಸಿಡರ್ ಮಾಡಬೇಡಿ, ಇದನ್ನು ನಿಮಗೆ ಬಹಳ ಬೇಗ ಕಾಯಿಲೆಯಿಂದ ಹೊರಗೆ ಬರಲಿಕ್ಕೆ ಅನುಕೂಲ ಮಾಡಿಕೊಡುವಂಥ ಒಂದು ಒಳ್ಳೆಯ ಟಾನಿಕ್ ಥರ ಕನ್ಸಿಡರ್ ಮಾಡಿ. ಧನ್ಯವಾದ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ತಾಳು ಉಮಾಳೋ ಶಿದ ಪ್ರಸಾರ ಎಸ್ ಆಗಸ್ಟ್ ಇಕರ ತರಿಕೆ ಸಕಾಳಿ ದಾವರಾರ್ ರೇಡಿಯೋ ಸಾರಂಗ್ 107.8 FM ಆರ್ ಅಂಚೆ ಸಂಗೆ ಅಜರಸ ಮನೇಸ್ ಜೀವನ್ ಲಾಯ್ಡ್ ಪಿಂಟೊ ಮೋಡಂಕ ಬುಂಟ್ವಾಳ್ ಅಧ್ಯಕ್ಷ ಬುಂಟ್ವಾಳ್ ಕಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅನಿ ವಕೀಲ್ ತಚೆ ಸಂಗಿ ಉಲ್ಲೋಂಗ್ ಫೋನ್ ಕರ 6364204949 ಸಂಖ್ಯೆ ಐಕೊಂಡ್ ವಿಸರಣಕತ್ ತಾಳು ಉಮಾಳೋ ಶಿದ ಪ್ರಸಾರ ತುಮಚ ರೇಡಿಯೋ ಸಾರಂಗ್ 107.8 FM ಆರ್

107.8 FM ಇದು ಬಣ್ಣ ಬಣ್ಣದ ಬದುಕು. ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರು ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್. ತಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

ಮಾಡಲಲ್ಲ. ಅಯ್ಯೋ ಎಂದ ಒಟ್ಟ ನಂಕೆ ಅಂದಲ್ಲ ಬುಟ್ಟು ಬಿಡ್ಲಾ.

0: ರೇಡಿಯೋ ಸಾರಂಗ್ 107.8 FM.
1: ಸಾಹಿತ್ಯ ಸಮ್ಮೇಳನದ ಮೊದಲ ವಿಶೇಷ ಉಪನ್ಯಾಸ. ಸಂಪನ್ಮೂಲ ವ್ಯಕ್ತಿಯಾಗಿ ಬಂದವರು ಡಾಕ್ಟರ್ ಪ್ರದೀಪ್ ಆಟಿಕುಕ್ಕೆ ನಾವೂರ್.
2: ನನ್ನ ಸೀಮಿತ ಜ್ಞಾನದ ಪರಿಧಿಯ ಒಳಗೆ ಕಗ್ಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ಇವೇದಿಕೆಂದು ಮಾಡೋಣ. ಡಿ ವಿ ಜಿಯವರು ಕನ್ನಡ ಸಾರಸ್ವತ ಲೋಕದ ದಿಗ್ಗಜರು, ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತವನ್ನಾಗಿಸಿದಂತಹ ಅನೇಕ ಮಹಾಮಹಿಮರಲ್ಲಿ ಡಿ ವಿ ಜಿಯವರಿಗೆ ಮೇಲ್ಪಂಕ್ತಿಯ ಸ್ಥಾನ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಒಪ್ಪಿಕೊಂಡಿದ್ದೇವೆ. ಅವರ ಅನೇಕ ಕೃತಿಗಳಲ್ಲಿ ಜನಮಾನಸದಲ್ಲಿ ಅತ್ಯಂತ ಮೇಲ್ಸ್ಥಾನದಲ್ಲಿರುವಂತಹ ಕೃತಿ ಮಂಕುತಿಮ್ಮನ ಕಗ್ಗ, ಆದರೆ ಇನ್ನೊಂದು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಜೀವನ ಧರ್ಮಯೋಗ, ಹಾಗೆ ಇನ್ನು ಅನೇಕ ಕೃತಿಗಳನ್ನು ಅವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರುವಂಥದ್ದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಈ ಎಲ್ಲ ಕೃತಿಗಳ ಮಧ್ಯೆ ಮೇಲ್ಪಂಕ್ತಿಯನ್ನು ನಾವೆಲ್ಲ ಕಂಡವರು ಮಂಕುತಿಮ್ಮನ ಕಗ್ಗದ ಮೂಲಕ. ಅವರ ಕಗ್ಗದ ಕೃತಿ ಆರಂಭದಲ್ಲಿ ಅದರ ಸಂಪಾದಕ ತಾನು ಅಂತ ಹೇಳಿ ಮಾತ್ರ ಉಲ್ಲೇಖ ಮಾಡುತ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಎರಡನೇ ಮುದ್ರಣ ಬಂದಾಗ ಅದು ತಾನೇ ರಚಿಸಿದ್ದು ಅನ್ನುವಂಥದ್ದನ್ನು ಅವರ ಅತ್ಯಂತ ಸಮೀಪವರ್ತಿಗಳ ಒತ್ತಾಯದ ಮೇರೆಗೆ ಒಪ್ಪಿಕೊಳ್ತಾರೆ. 1942-43 ಕಾಲಘಟ್ಟದಲ್ಲಿ ಅವರು ರಚಿಸಿದ ಕೃತಿಯ ಸಂದರ್ಭದಲ್ಲಿದ್ದಂತಹ ವಾತಾವರಣ ಮತ್ತೆ ಇವತ್ತಿನ ವಾತಾವರಣವನ್ನು ನೆನಪಿಸುವ ಹಾಗೆ ಕಗ್ಗದಲ್ಲಿ ಒಂದಷ್ಟು ಮಾತುಗಳನ್ನು ಅವರು ನೆನಪಿಸ್ತಾರೆ. ಅವರು ಕಗ್ಗದ ಆರಂಭದಲ್ಲಿ ಒಂದು 4 ಸಾಲುಗಳಲ್ಲಿ ಹೇಳ್ತಾರೆ. ಮುತ್ತಿರುವುದೆಂದು ಭೂಮಿಯನ್ನದೊಂದು ದುರ್ದೈವ, ಮೃತ್ಯು ಕುಣಿಯು ತಲಿಹನು ಕೇಕೆ ಹಾಕುತ್ತಲೇ, ಸುತ್ತಿಬದು ತಲೆಯನನು ದಿನದ ಲೋಕದ ವಾರ್ತೆ. ಇವತ್ತಿನ ಕಾಲಮಾನದಲ್ಲಿ ನಾವು ಗಮನಿಸುವಂಥದ್ದು ಮುತ್ತಿರುವುದೆಂದು ಭೂಮಿಯನದೊಂದು ದುರ್ದೈವ, ಮೃತ್ಯು ಕುಣಿಯು ತಲಿಹನು ಕೇಕೆ ಹಾಕುತ್ತಲೇ, ಸುತ್ತಿಬದು ಅನುದಿನವು ಈ ಲೋಕದ ವಾರ್ತೆ ಎತ್ತಲಿದಕ್ಕೆಲ್ಲ ಕಡೆ. ಇದಕ್ಕೆಲ್ಲ ಯಾವಾಗ ಮುಕ್ತಾಯ ಸಿಗ್ತದೆ ಅನ್ನುವಂಥದ್ದನ್ನು ಕಗ್ಗದ ಆರಂಭದಲ್ಲಿ ಉಲ್ಲೇಖ ಮಾಡಿದ್ರು. ಇವತ್ತು ನಾವು ಅದೇ ಪ್ರಾರ್ಥನೆಯನ್ನು ಮಾಡುವ ಹಂತದಲ್ಲಿ ಇದ್ದೇವೆ. ಮಾನವರು ದಾನವರೋ ಭೂಮಾತೆಯನ್ನು ತಣಿಸಿ ಶೋಣಿತವನರೆಯುವರು ಬಾಷ್ಪ ಸಲುವುದಿರೇ, ಏನು ಹಾಗೆ ಏನು ಧಗೆ ಏನು ಹಾಗೆ. ಇವತ್ತಿನ ಕಾಲಮಾನದಲ್ಲಿ ಕಾಣುವಂಥದ್ದು ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸಿ ಶೋಣಿತವನರೆಯುವರು ಬಾಷ್ಪ ಸಲುವುದಿರೇ, ಏನು ಹಾಗೆ ಏನು ಧಗೆ ಏನು ಹೊಗೆ. ಈ ಧರಣಿ ಸೌನಿಕನ ಕಟ್ಟೆಯೇ ಮಂಕುತಿಮ್ಮ, ಕಟುಕನ ಕಟ್ಟೆಯಾಯಿತು ಅಂತ. ಇವತ್ತು ವ್ಯವಸ್ಥೆಯನ್ನು ಕಂಡಾಗ ನಮ್ಮೆಲ್ಲರನ್ನು ಎಚ್ಚರಿಸುವಂತಹ ಒಂದು ಕಗ್ಗದ ಸಾಲುಗಳು ಅಲ್ಲೂ ಪ್ರತಿಧ್ವನಿಸ್ತವೆ. ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನುವಂಥದ್ದನ್ನು ಡಿ ವಿ ಜಿ ಅಲ್ಲಿ ಕೇಳ್ತಾರೆ. ಪುರುಷ ಸ್ವತಂತ್ರ

ಕರವಾಲ ಅಂದ್ರೆ ಖಡ್ಗ, ಖಡ್ಗವನ್ನು ಪುಷ್ಪಸರ ಅಂತ ಹೇಳಿ ಸೆಳೆದಾಡಿದ್ರೆ ಪರಿಮಕ್ಳು ಕೊಡ್ಲಿಕ್ಕಿಲ್ಲ, ಅದು ರಕ್ತದ ವಾಸನೆಯನ್ನು ಕೊಟ್ಟು ಬಿಟ್ಟಿತು. ಇವತ್ತಿನ ಎಲ್ಲ ಸ್ಥಿತಂತ್ರಗಳಿಗೂ ಬಹಳ ಬೇಗ ಮುಕ್ತಾಯ ಸಿಗಲಿ, ವಿಶ್ವಶಾಂತಿಯನ್ನು ನಾವೆಲ್ಲ ಪ್ರಾರ್ಥಿಸೋಣ ಅಂತ ಹೇಳಿ ಆರಂಭದಲ್ಲೇ ಪ್ರಾರ್ಥಿಸ್ತಾ

ಎಲ್ಲ ಕೃತಿಗಳ ಹಾಗೆ ಆರಂಭದಲ್ಲಿ ದೇವತಾ ಪ್ರಾರ್ಥನೆಯ ಮೂಲಕ ಪೂಜ್ಯ ಡಿ ವಿ ಜಿಯವರು ಕಗ್ಗವನ್ನು ಆರಂಭಿಸ್ತಾರೆ. ಪೂಜ್ಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕೃತಿ ನಮ್ಮ ಬುದ್ಧಿಗೆ ಆವರಿಸಿಕೊಂಡಿರುವಂತಹ ಮಂಕನ್ನು ದೂರ ಮಾಡುವ ಕೃತಿ ಅದು. ಆ ಕೃತಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಎಚ್ಚರಿಸುವಂತಹ ಕೃತಿ ಮಂಕುತಿಮ್ಮನ ಕೃತಿ. ಅದು ಜೀವನ ಸಾರ್ಥಕ್ಯ ದರ್ಶನವನ್ನು ಮಾಡುವಂತಹ ಕೃತಿ. ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕೃತಿ ಜೀವನದ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಮುನ್ನಡಿ ಇಡುವಂತಹ ಪ್ರೇರೇಪಣೆ ಕೊಡುವಂತಹ ಕೃತಿ. ಪೂಜ್ಯ ಡಿ ವಿಜಿಯವರು ಕಗ್ಗದ ರಚನೆಯಲ್ಲಿ ಅಂತಿಮ ಭಾಗದಲ್ಲಿ ಹೇಳ್ತಾರೆ, ಈ ಕೃತಿ ರಚನೆ ಮಾಡಿರುವಂಥದ್ದು ಸಾಮಾನ್ಯಾತಿ ಸಾಮಾನ್ಯ ಜನರಿಗೋಸ್ಕರ. ಸಾಮಾನ್ಯ ಜನರ ಮನೆಯ ಬೆಳಕಿಗೆ ಒಂದು ತುತ್ತು ಎಣ್ಣೆಯಾಗಿ ಈ ಕೃತಿ ಉಪಯೋಗಕ್ಕೆ ಬಂದ್ರೆ ಅದರಷ್ಟು ದೊಡ್ಡ ಧನ್ಯತೆ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಈ ಕೃತಿಯಲ್ಲಿ ಸಂದೇಹ ಇಲ್ಲ ಅಂತ ಹೇಳುವುದಿಲ್ಲ ಅವರು. ಕಾಲಕಾಲಕ್ಕೆ ಪರಿಷ್ಕರಣೆ ಮಾಡುವಂತಹ ಅವಕಾಶ ಈ ಕೃತಿಯಲ್ಲಿದೆ. ಬೇಕಾದವರು ಬೇಕಾದ ಸಂದರ್ಭದಲ್ಲಿ ಇದನ್ನು ಸ್ವೀಕಾರ ಮಾಡಿಕೊಂಡು ಅನುಸಂಧಾನ ಬೇಕಿದ್ರೆ ಮಾಡಬಹುದು ಅಂತ. ಸಂದೇಹವೀ ಕೃತಿಯೊಳಿನ್ನಿಲ್ಲವೆಂದಲ್ಲ, ಇಂದು ನಂಬಿಹುದೆ ಮುಂದೆಂದು ಮೆಂದಲ್ಲ. ಈ ಕೃತಿಯಲ್ಲಿ ಸಂದೇಹ ಇಲ್ಲ ಅಂತ ಅಲ್ಲ, ಇದೇ ಪಾರಮಾರ್ಥಿಕವಾಗಿ ಇದೇ ಕಟ್ಟಕಡೆಯ ಸತ್ಯ ಅಂತ ಹೇಳಿ ಅಲ್ಲ. ತಿದ್ದಿಕೊಳ್ಳಿಕ್ಕೆ ಮನಸ್ಸಿದ್ದವರಿಗೆ ಬೇಕಾದ ಸಂದರ್ಭದಲ್ಲಿ ತಿದ್ದುಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ಕಗ್ಗದ ಕವಿ ಕೃತಿಯಲ್ಲೇ ಕೊಟ್ಟು ಬಿಟ್ಟಿದ್ದಾರೆ. ಇದು ಪೂಜ್ಯ ಡಿ ವಿ ಜಿಯವರಿಗಿದ್ದಂತಹ ಕಳಕಳಿ. ಕಗ್ಗದಂತಹ ಕೃತಿ ಅದು ಸಾರ್ವಕಾಲಿಕವಾದಂತಹ ಕೃತಿ. ಒಬ್ಬ ವ್ಯಕ್ತಿ ಹೇಗೆ ಬದುಕಿದ್ದಾನೆ ಆ ಬದುಕನ್ನು ಕೃತಿಯಲ್ಲಿ ಇಳಿಸಿದಾಗ ಮಂಕುತಿಮ್ಮನ ಕಗ್ಗದಂತಹ ಕೃತಿಗಳು ನಮಗೆ ಸಿಗ್ಲಿಕ್ಕೆ ಸಾಧ್ಯವಾಗ್ತವೆ. 140 ವರ್ಷಗಳ ಹಿಂದೆ ಜನ್ಮ ತಾಳಿದಂತಹ ಪೂಜ್ಯ ಡಿ ವಿ ಜಿಯವರು 82-83 ವರ್ಷಗಳ ಹಿಂದೆ ಬರೆದಂತಹ ಕೃತಿ ಇವತ್ತಿಗೂ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಪ್ರತಿನಿತ್ಯ ಅನೇಕ ಭಾಗಗಳಲ್ಲಿ ಇದರ ಚಿಂತನ ಮಂಥನಗಳು ನಡೀತಾ ಇವೆ ಅಂತ ಹೇಳಿದ್ರೆ ಈ ಕೃತಿಯ ಎತ್ತರ ಎಷ್ಟು ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮಹಾಭಾರತ ಕಾಲ, ರಾಮಾಯಣ ಕಾಲ, ಅದರ ಹಿಂದೆ ಕೃತಕಾಲ, ಆ ಎಲ್ಲ ಕಾಲಗಳನ್ನು ಸೇರಿಸಿಕೊಂಡು ಇವತ್ತು ನಾವು ಈ ಕಾಲಘಟ್ಟದಲ್ಲಿ ಬದುಕಿದ್ರೂ ನಮಗೂ ಆ ಕಾಲಕ್ಕೂ ಎಲ್ಲೋ ಒಂದು ಸಂಬಂಧ ಇದೆ ಅನ್ನುವಂಥದ್ದನ್ನು ನೆನಪಿಸ್ತಾರೆ. ರಾಮ ನಡೆಯಿಟ್ಟ ನೆಲ, ಭೀಮನು ಸುರಿದ ಗಾಳಿ, ವ್ಯೋಮದೆ ಭಗೀರಥಂ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೇ, ನಾಮೆಂತೂ ಹೊಸ ಬರೆಲೋ ಮಂಕುತಿಮ್ಮ. ಶ್ರೀರಾಮಚಂದ್ರ ಓಡಾಡಿದ ನಾಡು ಇದು. ರಾಮನಡಿ ಇಟ್ಟ ನೆಲ, ಭೀಮ ಉಸುರಿದ ಗಾಳಿ, ಯಾವ ಭೀಮ ಶ್ವಾಸೋಚ್ಛ್ವಾಸ ಮಾಡಿ ಉಸಿರಾಡಿಬಿಟ್ಟ ಗಾಳಿ ಇಲ್ಲಿತ್ತೋ ಅದೇ ಗಾಳಿಯನ್ನು ನಾವು ಇವತ್ತು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೇವೆ. ಸಮುದ್ರ ಮಥನದ ಕಾಲದಲ್ಲಿ ಯಾವ ಚಂದ್ರ ಉದ್ಭವಗೊಂಡಿದ್ದನೋ ಅದೇ ಚಂದ್ರ ಇವತ್ತಿಗೂ ನಮಗೆ ಬೆಳಕನ್ನು ಕೊಡ್ತಾ ಇರುವಂಥದ್ದು. ಅಂಥದ್ರಲ್ಲಿ ನಾವು ಹೊಸಬರು ಅನ್ನುವಂತಹ ಭಾವ ನಮಗಿದ್ರೆ ನಮ್ಮಷ್ಟು ಮೂಢರು ಯಾರೂ ಇಲ್ಲ. ಹಿಂದೆ ಅನೇಕ ತಲೆಮಾರಿನವರು ಈ ಪರಂಪರೆಯನ್ನು ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ನಮ್ಮ ಜವಾಬ್ದಾರಿ ಹಿಂದಿನ ಆ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮತ್ತೆ ಮುಂದಿನ ತಲೆಮಾರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ನಾವೆಷ್ಟು ಕಟಿಬದ್ಧರಾಗಿದ್ದೇವೆ ಅನ್ನುವಂತಹ ಎಚ್ಚರ ನಮಗೆ ಬೇಕು ಅನ್ನುವಂಥದ್ದನ್ನು ಸೂಚಿಸ್ತಾರೆ. ಪ್ರತಿಯೊಬ್ಬರಿಗೂ ಕಗ್ಗದ ಮಾತುಗಳು ನಮಗೆ ಯಾಕೆ ಬೇಕು ಅಂತ ಕೇಳಿದ್ರೆ, ಕಗ್ಗದ ಒಂದೊಂದು ಪದ್ಯಗಳು 945 ಮೌಕ್ತಕಗಳು ಇವೆ. ಆ ಬಿಡಿ ಬಿಡಿಯಾದ ಪದ್ಯಗಳು ಅಂತ ನಾವು ಭಾವಿಸಿದ್ರೆ ಒಂದೊಂದು ಕಗ್ಗವನ್ನು ಸ್ವೀಕಾರ ಮಾಡಿಕೊಂಡು ನಮಗೆ ಬೇಕಾದ ಸಂದರ್ಭದಲ್ಲಿ ಅದನ್ನು ಅಧ್ಯಯನ ಮಾಡಬಹುದು. ಸುಮ್ಮನೆ ಒಂದು ಬಾರಿ ಓದಿ ಮರೆತು ಬಿಡುವಂತಹ ಕಗ್ಗದ ಸಾಲುಗಳಲ್ಲ. ಮರುಳಮುನಿಯನ ಕಗ್ಗದಲ್ಲಿ ಅವರು

ಕಗ್ಗದ ಸಾಲುಗಳು ಒಂದು ಬಾರಿ ಓದಿದಾಗ ಒಂದು ರೀತಿಯ ಅರ್ಥ ಕೊಟ್ರೆ, ಮತ್ತೊಮ್ಮೆ ಓದಿದಾಗ ಅದರ ಅರ್ಥ ವೈಶಾಲ್ಯ ಮತ್ತಷ್ಟು ಎತ್ತರಕ್ಕೆ ಇರ್ತದೆ. ಹತ್ತಾರು ಬಾರಿ ಓದಿದಾಗ ನಮಗೆ ಕೊಡುವಂತಹ ಅರ್ಥವೇ ಅದು ಮತ್ತೂ ಮೇಲ್ಮಟ್ಟದ್ದಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಕವಿ ವಿಜ್ಞಾಪನೆ ಮಾಡ್ತಾರೆ, ಯಾವ ರೀತಿ ಮಗುವಿಗೆ ಒಂದು ಪೆಪ್ಪರ್ ಮಿಂಟ್ ಕೊಟ್ರೆ ಅದನ್ನು ಆಸ್ವಾದಿಸ್ತಾ ಆ ಮಗು ಆನಂದವನ್ನು ಅನುಭವಿಸ್ತದೋ, ದೊಡ್ಡವರಿಗೆ ಒಂದು ಚಾಕ್ಲೇಟೋ ಪೆಪ್ಪರ್ ಮಿಂಟೋ ಕೊಟ್ರೆ ಹೇಗೆ ತಿಂತಾರೆ ಒಂದು ಬಾರಿ ಕಲ್ಪಿಸಿಕೊಳ್ಳಿ. ನಮಗೆ ಯಾರಾದರೂ ಚಾಕ್ಲೇಟ್ ಕೊಟ್ರೆ ಬಾಯಲ್ಲಿ ಹಾಕಿ ಕಟಕಟ ಅಂತ ತಿಂದು ಬಿಡ್ತೇವೆ. ವ್ಯವಧಾನ ನಮ್ಮಲ್ಲಿಲ್ಲ, ಅನುಭವಿಸುವಂತಹ ವ್ಯವಧಾನ ಇಲ್ಲ. ಹಾಗಲ್ಲ, ಕಗ್ಗವನ್ನು ಹಾಗೆ ಮಾಡಿ ಆಚೆ ಇಟ್ಟು ಬಿಡುವಂತಹ ಕೃತಿ ಅಲ್ಲ, ಅದನ್ನು ಅನುಭವಿಸಿ ಚಪ್ಪರಿಸೋ. ಒಂದೊಂದು ಕಗ್ಗವನ್ನು ಹತ್ತಾರು ಬಾರಿ ಓದ್ತಾ ಓದ್ತಾ ಅನುಭವಿಸಬೇಕು. ಕಗ್ಗದಲ್ಲಿ ಅದರ ರಚನೆಯ ಹಿಂದೆ ಅವರು ತೊಡಗಿಸಿಕೊಂಡ ರೀತಿಯನ್ನು ವರ್ಣಿಸ್ತಾರೆ. ವಿಷದ ಮಾದೊಂದು ಜೀವನ ಧರ್ಮ ದರ್ಶನವ ನುಸುರಿಕೊಳೆ ತನ್ನ ಮನಸ್ಸಿಗೆ ತಾನೇ ಬಗೆದು ನಿಸದವಂಗ್ರಂಥಾನುಭವಗಳಿಂದಾರಿಸುತ್ತೆ ಹೊಸೆದೆ ನೀ ಕಗ್ಗವನು ಮಂಕುತಿಮ್ಮ. ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡುವುದರ ಮೂಲಕ, ವೇದಾಂತ ಅಧ್ಯಯನ, ಪಾಶ್ಚಿಮಾತ್ಯ ತತ್ವಶಾಸ್ತ್ರಗಳ ಅಧ್ಯಯನ, ಇವೆಲ್ಲವುಗಳನ್ನು ಅಧ್ಯಯನ ಮಾಡಿ ತನ್ನಲ್ಲೇ ಒಂದು ಸಿದ್ಧಾಂತವನ್ನು ರೂಪಿಸಿ ಆ ಸಿದ್ಧಾಂತಕ್ಕೆ ರೂಪ ಕೊಟ್ಟಾಗ ಜನ್ಮ ತಾಳಿರುವಂಥದ್ದೇ ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಮೇಲ್ಕೃತಿ. ಈ ಕೃತಿಯನ್ನು ರಾಷ್ಟ್ರಕವಿ ಕವಿಂಪು ಅವರು ನೋಡಿ ಉದ್ಗರಿಸಿದ ಮಾತು ಈ ಕೃತಿಯ ಮಹತ್ವವನ್ನು ಹೇಳಿಕೊಡ್ತದೆ. ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ, ಮಂಕುತಿಮ್ಮನ ಕಗ್ಗವನ್ನು ನೋಡಿ ಹಸ್ತಕ್ಕೆ ಬರೆನಕ್ಕೆ ಓದುತ್ತ ಓದುತ್ತ ಮಸ್ತಕ ಕಿಟ್ಟು ಗಂಭೀರನಾದೆ ವಿಸ್ತರದ ದರ್ಶನದ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ ಮಂಕುತಿಮ್ಮ ಅಂತ ಹೇಳಿ ಸೇರಿಸಿ ಅವರ ಧಾಟಿಯಲ್ಲೇ ಒಂದು ಕಗ್ಗವನ್ನು ಅವರಿಗೆ ಇಟ್ಟು ಬಿಡ್ತಾರೆ. ಅರ್ಥಾತ್ ಆ ಕಗ್ಗ ಯಾವ ಮಟ್ಟದಲ್ಲಿದೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಚಿನ್ನಪ್ಪಗೌಡರು ಉದ್ಧರಿಸಿದ್ರು, ಶೈಕ್ಷಣಿಕವಾಗಿ ನಾವು ಅನೇಕ ಕೃತಿಗಳನ್ನು ಸೇರಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ. ನನಗೆ ಗೊತ್ತಿಲ್ಲ, ಶಾಲಾ ಮಾಧ್ಯಮದಲ್ಲಿ ಶಾಲಾ ಪ್ರಾಥಮಿಕ ಶಾಲೆಯಲ್ಲೋ ಪ್ರೌಢಶಾಲೆಯಲ್ಲೋ ಕಗ್ಗದ ಎಷ್ಟು ಸಾಲುಗಳು ಬರ್ತವೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಕಗ್ಗ ಯಾರಿಗೆ ಅಂತ ಕೇಳಿದರೆ ವಯಸ್ಸಾದವರಿಗೆ ಬೇಕಾದ ಕೃತಿಯಾಗಿದ್ದರೂ, ಕಗ್ಗ ಅಧ್ಯಯನ ಮಾಡಬೇಕಾದಂತಹ ಅಧಿಕಾರಿಗಳು ಯಾರು ಅಂತ ಕೇಳಿದರೆ ವಿಶೇಷವಾಗಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕು ಅಂತ ಹೇಳುವ ಬಯಕೆ, ವಿದ್ಯಾರ್ಥಿಗಳಿಗೆ ಕಗ್ಗದ ಸಾಲುಗಳಲ್ಲಿ ಸಿಗುವಂತಹ ಪ್ರೇರೇಪಣೆ, ಧರೆಯ ಬದುಕೇನದರ, ಒಂದಷ್ಟು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದಾರೆ ಆ ಕಾರಣಕ್ಕೋಸ್ಕರ ಉಲ್ಲೇಖ ಮಾಡಬೇಕು. ಧರೆಯ ಬದುಕೇನದರ ಗುರಿಯೇನು ಫಲವೇನು ಬರಿ ಬಳಸು ಬರಿ ದಾಟ ಬರಿ ಪರಿಭ್ರಮಣೆ ತಿರು ತಿರುಗಿ ಹೊತ್ತು ಹೊರಗೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ. ಮನುಷ್ಯ ಏನನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾನೆ? ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಳ್ಳಬೇಕಾದಂತಹ ಜವಾಬ್ದಾರಿ ಅದು, ಪ್ರತಿಯೊಬ್ಬನ ಜವಾಬ್ದಾರಿ. ವಿದ್ಯಾರ್ಥಿ ದೆಸೆಯಿಂದ ಹಿಡಿದು ಪ್ರೌಢಾವಸ್ಥೆ ವಯಸ್ಸಾದವರಿಗೂ ನಮ್ಮ ಜೀವನದ ಗುರಿ ಏನು ಅನ್ನುವಂತಹ ಎಚ್ಚರ ನಮಗಿದ್ದಾಗ ಆ ಗುರಿಯನ್ನು ತಲುಪುವಲ್ಲಿ ನಾವೆಲ್ಲ ಶ್ರಮ ವಹಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳು, ನಾವು ಏನನ್ನು ನಮ್ಮ ಜೀವನದಲ್ಲಿ ಪಡಿಲಿಕ್ಕೆ ಹೊರಟಿದ್ದೇವೆ ಅನ್ನುವಂತಹ ಎಚ್ಚರ ನಮಗಿದ್ರೆ ಆ ಗುರಿಯತ್ತ ನಮ್ಮ ಪಯಣವನ್ನು ಸಾಗಿಸಲಿಕ್ಕೆ ಸಾಧ್ಯವಾಗ್ತದೆ. ಸುತ್ತಿ ಸುತ್ತುವ ಖಗವ ಗೂಡ ನೆನೆ ಬೆಳೆಯುವುದು ಗೊತ್ತು ನೂಲ್ ಪಿಡಿದಿಹುದು ಧನವ ಬಯಲಿನಲಿ ತತ್ವವೊಂದರ ಹಿಡಿತ ಕೊಗ್ಗ ದಿಹ ಬಾಳೇನು ಕಿತ್ತಗಾಳಿಯ ಪಟವೋ ಮಂಕುತಿಮ್ಮ. ನಮ್ಮ ಜೀವನ ಅನ್ನುವಂಥದ್ದು ಕಿತ್ತಲ್ಪಟ್ಟಂತಹ ಗಾಳಿಯ ಪಟವಾಗಬಾರದು. ಗಾಳಿಯ ಪಟದ ದಾರ ಎಲ್ಲಿಯವರೆಗೆ ನಮ್ಮ ಕೈಯಲ್ಲಿರ್ತದೋ ಅಲ್ಲಿಯವರೆಗೆ ಗಾಳಿಪಟದ ಮೇಲಿನ ನಿಯಂತ್ರಣ ನಮ್ಮ ಕೈಯಲ್ಲಿರ್ತದೆ. ವಿದ್ಯಾರ್ಥಿಗಳು, ನಮ್ಮ ಜೀವನದ ಗಾಳಿಪಟದ ದಾರ ನಮ್ಮ ಕೈಯಲ್ಲಿರಬೇಕು ಅನ್ನುವಂಥ ಎಚ್ಚರ ನಮಗಿರಬೇಕು. ಸುತ್ತಿ ಸುತ್ತುವ ಖಗವ ಗೂಡನೆನೆ ಬೆಳೆಯುವುದು, ಎಲ್ಲಿ ಸುತ್ತು ಹಾಕಿದ್ರೂ ಒಂದು ಹಕ್ಕಿಗೆ ಅದು ಎಲ್ಲಿ ಹೋಗಿ ಸೇರಬೇಕು ಅನ್ನುವಂಥ ಎಚ್ಚರ ಸದಾ ಇರ್ತದೆ. ಗೊತ್ತು ನೂಲ್ ಪಿಡಿದಿಹುದು ದನವ ಬಯಲಿನಲ್ಲಿ, ಬಯಲಿನಲ್ಲಿ ಕಟ್ಟಿ ಹಾಕಿದ ಒಂದು ದನಕ್ಕೆ ಅದು ಎಷ್ಟು ದೂರಕ್ಕೂ ಹೋದರೂ ಆ ಗೂಟಕ್ಕೆ ಕಟ್ಟಲ್ಪಟ್ಟಂತಹ ಹಗ್ಗದ ಮೂಲಕ ಆ ಗೂಟದಿಂದ ಬಲದೂರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಒಂದು ಗೂಟಕ್ಕೆ ಕಟ್ಟಿ ಹಾಕಬೇಕು. ಪೂಜ್ಯ ಡಿ ವಿ ಜಿಯವರ ಮಾತುಗಳು ಎಂಥ ಅದ್ಭುತ ಮಾತುಗಳು ಅಂತ ಕೇಳಿದರೆ, ಪ್ರತಿಯೊಂದನ್ನು ಅವರು ಸಂಯೋಜಿಸಿ ಪ್ರಕೃತಿಯ ಒಟ್ಟಿಗೆ ಅವರು ಪ್ರಕೃತಿಯಿಂದ ಯಾವೆಲ್ಲ ಪಾಠಗಳನ್ನು ನಾವು ಕಲಿತುಕೊಳ್ಳಬಹುದು ಅದನ್ನು ಕಗ್ಗದ ಸಾಲುಗಳಲ್ಲಿ ಅವರ ಮಾತಿನ ತಾತ್ಪರ್ಯ
ಅದು ಅತ್ಯಪೂರ್ವವಾದದ್ದು. ಎಸಳಿ ನಡೆ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ ಕುಸುಮದ ಕ್ಷೇಮವ ಬಿಗುತೆ ಬಿಡುತೆಗಳಿಂ ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ ಪಸರಿಪಾನಯ ಸುಖವೋ ಮಂಕುತಿಮ್ಮ. ಎಂಥ ಅದ್ಭುತವಾದ ಕಗ್ಗದ ಮಾತು. ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ. ಒಂದು ಪ್ರಕೃತಿಯಲ್ಲಿ ಹೂವನ್ನು ನೋಡಿದರೆ ಆ ಹೂವನ್ನು ನಾವು ಹಾಗೆ ನೋಡಿ ಆಚೆ ಹೋಗಿಬಿಡ್ತೇವೆ. ಕವಿ ಹಾಗೆ ಮಾಡಲಿಲ್ಲ. ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ. ಒಂದು ಹೂ ಗಾಳಿಗೆ ಸ್ವಲ್ಪ ಮಟ್ಟಿಗೆ ಆಚೆ ಈಚೆ ಅಲ್ಲಾಡ್ತಾ ಇದೆ ಅಂತಂದರೆ ಅಲ್ಲಾಡಲಿಕ್ಕೆ ಸಾಧ್ಯವಾದದ್ದು ಬಿಗಿಯಾದ ಬಿಗಿತ ಇದೆ ಗಿಡದ್ದು. ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ ಕುಸುಮದ ಕ್ಷೇಮವ ಬಿಗುತೆ ಬಿಗ್ಡುತೆಗಳಿ. ಆ ಹೂವಿನ ಮೇಲಿನ ಕ್ಷೇಮ ಆ ಗಿಡಕ್ಕೆ ಇದೆ. ಆ ಹೂ ಮೊಗ್ಗು ಅರಳಬೇಕು, ಅಲ್ಲರಿವಂತಹ ಸುಗಂಧ ಆ ವಾತಾವರಣದಲ್ಲಿ ಪಸರಿಸಬೇಕು. ಆ ಬಿಗುತೆಯು ಬೇಕು, ಆ ಬಿಡುತೆಯು ಬೇಕು. ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ, ಸ್ವತಂತ್ರವಾಗಿ ತನ್ನಲ್ಲಿರುವಂತಹ ಸುಗಂಧವನ್ನು ಆ ವಾತಾವರಣದಲ್ಲಿ ಪಸರಿಸಬೇಕು. ಆ ಹೂ ಜೀವನಕ್ಕೆ ಒಂದು ಪಾಠವನ್ನು ಹೇಳಿಕೊಡ್ತಾರೆ. ನಮ್ಮ ಯಾವುದೇ ಬೆಳವಣಿಗೆಗಳು ಭದ್ರವಾದ ಅಡಿಪಾಯದ ಮೇಲೆ ನಿಂತಾಗ ಮಾತ್ರ ನಮ್ಮ ಜೀವನ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಒಂದು ತತ್ವಕ್ಕೆ ಬದ್ಧವಾಗಿದ್ದುಕೊಂಡು ನಾವು ಜೀವನ ನಿರ್ವಹಣೆ ಮಾಡಿದಾಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಆ ಬಿಗುತೆ ಇಲ್ಲ ಅಂತಾದರೆ ಜೀವನದಲ್ಲಿ ಯಶಸ್ಸು ನಮ್ಮದಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಹಾಗೆ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳನ್ನು ಬೆಳೆಸುವಂತಹ ರೀತಿ, ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತೇವೆ, ಸ್ವಾತಂತ್ರ್ಯವನ್ನು ಯಥೇಚ್ಛವಾಗಿ ಕೊಟ್ಟು ಬಿಡ್ತೇವೆ, ಕೇಳಿದ್ದು ಕೊಡಲಿಲ್ಲ ಅಂತಾದರೆ ಮಗು ಮತ್ತೇನೋ ಮಾಡ್ತದೆ ಅನ್ನುವಂತಹ ಭಾವನೆ ಸಹಜವಾಗಿ ಪೋಷಕರಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಆ ಬಿಗುತೆ ಬೇಕು, ಬಿಡುತೆ ಬೇಕು, ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಆ ತತ್ವಕ್ಕೆ ಅಂಟಿಸಿಕೊಳ್ಳುವಂತಹ ಎಚ್ಚರಿಕೆಯೂ ಬೇಕು ಅನ್ನುವಂಥದ್ದನ್ನು ಎಷ್ಟು ಸೊಗಸಾಗಿ ವರ್ಣಿಸ್ತಾರೆ. ಪ್ರಕೃತಿ ಇಂಪೊರಗಿರುವ ನರನಾರು ಸೃಷ್ಟಿಯಲ್ಲಿ ಸ್ವಕೃತಿ ಎಂದವನೆನ್ನುವುದವಳಿರದೊಡಿರದು ಸುಕೃತವೆನಿಸುವುದವಳೆ ನಿಂ ವಶಕ್ಕೆ ಕೊಳ್ಳುವ ನಯ ವಿಕೃತಿಗೆಡೆಯಾಗದಿರು ಮಂಕುತಿಮ್ಮ. ಎಂತಹ ಕಳಕಳಿ, ವಿಕೃತಿಗೆ ಎಡೆ ಮಾಡಿ ಕೊಡಬೇಡಪ್ಪ. ಆ ನಾಲ್ಕು ಸಾಲುಗಳಲ್ಲಿ ಅವಳು ಕೊಡುವಂತಹ ಆ ವಿಜ್ಞಾಪನೆ ಏನು, ಆ ಕಳಕಳಿ ಏನು, ಆ ಎಚ್ಚರ ಏನು? ಪ್ರಕೃತಿ ಎಂಪೊರಗಿರುವ ನರನಾರು ಸೃಷ್ಟಿಯಲ್ಲಿ, ಪ್ರಕೃತಿಯಿಂದ ಹೊರಗಿರ್ಲಿಕ್ಕೆ ಯಾವನಿಗೂ ಸಾಧ್ಯ ಇಲ್ಲ. ಏನು ಪ್ರಕೃತಿಯಲ್ಲಿದೆ ಅದು ಇಲ್ಲಿರುವಂಥದ್ದು, ಇಲ್ಲಿ ಏನಿದೆ ಅದು ಪ್ರಕೃತಿಯಲ್ಲಿ.

ಹೊರಗಿದ್ದದ್ದು ಒಳಗೆ, ಒಳಗಿರುವಂಥದ್ದು ಹೊರಗೆ ಇರುವಂಥದ್ದು ಬೇರೆ ಅಲ್ಲ. ಸಮುದ್ರದ ನೀರಿನಲ್ಲಿ ಉಪ್ಪಿನ ಅಂಶ ಎಷ್ಟಿರಬೇಕೋ ಅಷ್ಟೇ ಇರಬೇಕು, ಮನುಷ್ಯನ ದೇಹದಲ್ಲೂ ಉಪ್ಪಿನ ಅಂಶ ಎಷ್ಟಿರಬೇಕೋ ಅಷ್ಟೇ ಇರಬೇಕಾಗ್ತದೆ. ಇವತ್ತು ಏನಾದರೂ ಹಿರಿಯರು ಪಕ್ಕನೆ ಸ್ವಲ್ಪ ಮಾತು ಆಚೆ ಈಚೆ ಆದ ಕೂಡಲೇ ಕರ್ಕೊಂಡು ಬಂದ ಪೇಷಂಟ್ಗಳು ಅಥವಾ ಆ ಪರಿಚಾರಕರು ಹೇಳಿಬಿಡ್ತಾರೆ, ಸೋಡಿಯಂ ಒಂದು ನೋಡಿಬಿಡಿ ಡಾಕ್ಟ್ರೆ ಅಂತ. ಇವತ್ತು ಪೇಷಂಟ್ಗಳು ಅಷ್ಟು ಹುಷಾರಾಗಿಬಿಟ್ಟಿದ್ದಾರೆ, ಸೋಡಿಯಂ ಏರುಪೇರಾದರೆ ಆರೋಗ್ಯ ಏರುಪೇರಾಗ್ತದೆ ಅಂತ. ಎಷ್ಟು ಬಗೆಯ ಯಂತ್ರಗಳೊಳೆಷ್ಟು ರಸ ಮಿಶ್ರದಿಂ, ಎಷ್ಟಾದಿಭೂತಗಳ ಪರಿಪಾಕ ಒಂದೇ, ಒಟ್ಟು ಸೇರಿ ಹವು ನರನೆಂಬ ಸಿದ್ಧಿಯೊಳದನು, ಸೃಷ್ಟಿ ಶೈಲದ ಶಿಖರ ಮಂಕುತಿಮ್ಮ. ಸೃಷ್ಟಿ ಅತ್ಯಂತ ಶ್ರೇಷ್ಠವಾದ್ದು, ಸೃಷ್ಟಿಯಲ್ಲಿ ಮನುಷ್ಯನ ಸೃಷ್ಟಿ ಅಂತ ಹೇಳಿದ್ರೆ ಅದು ಶಿಖರಪ್ರಾಯವಾದದ್ದು. ಎಂಥ ಅದ್ಭುತ ಕಗ್ಗದ ಮೂಲಕ ನಮ್ಮ ಮಹತ್ವವನ್ನು ಎತ್ತಿ ತೋರಿಸ್ತಾರೆ. ಹಾಗಿರುವಾಗ ನಾವು ಯೋಚನೆ ಮಾಡಬೇಕಾದ್ದು ಸೀಮಿತ ಪರಿಧಿಯಲ್ಲಿ ಕಗ್ಗವನ್ನು ಪರಿಪೂರ್ಣವಾಗಿ ಪರಿಚಯಿಸುವಂಥದ್ದು ಸಾಧ್ಯ ಇದ್ದರೆ ಅದು DBG ಅಂಥವರಿಗೆ ಮಾತ್ರ, ಅಥವಾ ಶತಾವಧಾನಿ ಆರ್ ಗಣೇಶ್ ಅಂಥವರಿಗೆ ಮಾತ್ರ. ನಮ್ಮಂಥವ್ರು ಏನು ಮಾಡ್ಬೋದು, ಕಗ್ಗದ ಓರ್ವ ಅಭಿಮಾನಿಯಾಗಿದ್ದುಕೊಂಡು, DBG ಓರ್ವ ಅಭಿಮಾನಿಯಾಗಿದ್ದುಕೊಂಡು, ನಮ್ಮ ಯಥಾಮತಿ ನಾವೇನು ಅಧ್ಯಯನ ಮಾಡುವಾಗ ದಕ್ಕಿಸಿಕೊಂಡಿದ್ದೇವೆ ಅಷ್ಟು ಮಾತ್ರ ಹೇಳ್ಬೋದೆ, ಬಿಟ್ಟರೆ ಅದಕ್ಕಿಂತ ಆಚೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟರ್ಥದಲ್ಲಿ ಕಗ್ಗ ನಮಗೆ ತಿಳಿಸಿಕೊಡುವಂಥದ್ದೇನು ಅಂತ ಕೇಳಿದರೆ, ನಾವು ಹೇಗೆ ಬದುಕಬೇಕು, ಮನುಷ್ಯನ ಬದುಕು ಹೇಗಿರಬೇಕು, ಯಾವ ರೀತಿ ಬದುಕಿದ್ರೆ ಮನುಷ್ಯನ ಜನ್ಮ ಸಾರ್ಥಕ್ಯವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ, ಯಾಕಾಗಿ ನಾವು ಈ ಭೂಮಿಯಲ್ಲಿ ಜನ್ಮ ತಾಳಿ ಬಂದಿದ್ದೇವೆ. ಮನುಷ್ಯ ಜನ್ಮ ಹಾಳು ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಎಚ್ಚರಿಸ್ತಾರೆ. ನಾವು ಅದನ್ನು ನೆನಪಲ್ಲಿಟ್ಟುಕೊಳ್ಬೇಕಲ್ಲ. ಕ್ಷಮೆ ದೋಷಿಗಳಲ್ಲಿ ಕೆಚ್ಚದೆ ವಿಧಿಯ ಬಿರುಬಿನಲಿ, ಸಮತೆ ನಿರ್ಮತ್ಸರತೆ ಸೋಲ್ಗೆಲುವುಗಳಲಿ, ಶಮವನಿಂಗಳಿಸಲಿ ನಾಲ್ಕು ತಪಗಳೇ ಸಾಕು, ಭ್ರಮೆಯೊಮಿಕ್ಕೆಲ್ಲ ತಪ ಮಂಕುತಿಮ್ಮ. ಕಗ್ಗದ ಸಾಲು ನಮಗೇನು ಕಲಿಸಿಕೊಡ್ತದೆ ಅಂತ ಹೇಳಿದ್ರೆ, ನೋಡಪ್ಪ ನಿನ್ನ ಜೀವನದಲ್ಲಿ ನೀನು ಹೇಗಿರಬೇಕು ಅಂತ ಸಂದೇಹ ಬಂದ್ರೆ ಹೀಗಿರಪ್ಪ, ಕ್ಷಮೆ ದೋಷಿಗಳಲ್ಲಿ ಯಾರಾದರೂ ತೊಂದರೆ ಮಾಡಿದ್ರೆ ಕ್ಷಮೆ ಕೊಟ್ಟು ಬಿಡು, ಕೆಚ್ಚದೆ ವಿಧೇಯ ಬಿರುಬಿನಲ್ಲಿ ಧೈರ್ಯವಾಗಿ ಬದುಕನ್ನು ಎದುರಿಸಪ್ಪ. ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ನಷ್ಟ ಬಂದರೂ, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇ, ಆತ್ಮೈವ ಹ್ಯಾತ್ಮನೋ ಬಂಧೋ ಆತ್ಮೈವರೇ ಪುರಾತ್ಮನಃ. ನಿನ್ನ ಉದ್ಧಾರ ಅದು ನಿನ್ನ ಕೈಯಲ್ಲಿದೆ ಅಂತ ಗೀತೆಯಲ್ಲಿ ಕೃಷ್ಣ 6ನೇ ಅಧ್ಯಾಯದಲ್ಲಿ ಏನು ಹೇಳಿದ್ನೋ ಅದನ್ನ ಅರ್ಥ ಮಾಡಿಕೊಳ್ಬೇಕು. ಕೆಚ್ಚದೆ ವಿಧಿಯ ಬಿರುಬಿನಲ್ಲಿ ಹೋರು ಧೀರತೆಯಿಂದ ಮೊಂಡುದ ನದಿ

0: ಇದ್ದಾರೋ ಆ ಬದುಕನ್ನು ಅಕ್ಷರ ರೂಪಕ್ಕೆ ಇಳಿಸಿದಂತಹ ಮಹಾನ್ ದಿವ್ಯ ಚೇತನ. ಆ ಕಾರಣಕ್ಕೋಸ್ಕರ ಇವತ್ತಿಗೂ ಡಿ ವಿಜಿಯವರನ್ನು ಪ್ರತಿಯೊಬ್ಬರು ಅಧ್ಯಯನ ಮಾಡ್ತಾರೆ. ಒಬ್ಬ ಬರವಣಿಗೆ ಆತ ಬರದಂತೆ ಬದುಕಬೇಕಾ ಅಥವಾ ಬದುಕು ಮತ್ತು ಬರವಣಿಗೆ ಬೇರೆ ಬೇರೆಯಾ? ಇದನ್ನು ವಿಶ್ಲೇಷಣೆ ಮಾಡಿದಾಗ ಪೂಜ್ಯ ಡಿ ವಿಜಿಯವರು ಅದಕ್ಕೆ ಉತ್ತರ ಕೊಡ್ತಾರೆ. ಬರವಣಿಗೆ ಹಾಗೆ ಬದುಕು ಬೇಕಾ ಅಥವಾ ಬೇರೆ ರೀತಿಯಲ್ಲಿ ಬದುಕಬಹುದಾ ಅಂತ. ಡಿ ವಿಜಿಯವರು ಬರವಣಿಗೆ ಹಾಗೆ ಬದುಕಿದಂತಹ ಮಹಾನ್ ವ್ಯಕ್ತಿತ್ವ. ತನ್ನ ಇಡೀ ಜೀವನದಲ್ಲಿ ಅನೇಕ ಆದರ್ಶಗಳನ್ನು ತಪಸ್ಸನ್ನಾಗಿ ಆಚರಿಸಿದಂತಹ ಮಹಾನ್ ಚೇತನ. 1970 ಇಸವಿಯಲ್ಲಿ ಯಾವಾಗ ಬೆಂಗಳೂರು ಪುರಭವನದಲ್ಲಿ ಅವರಿಗೆ ಪೌರ ಸನ್ಮಾನ ನಡೆಯುತ್ತದೋ, ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸನ್ಮಾನ ಸ್ವೀಕಾರ ಮಾಡ್ತಾರೆ. ಆ ವೇದಿಕೆಯಲ್ಲಿ ಆ ಕಾಲದಲ್ಲಿ ನೆನಪಿಸಬೇಕು, 1970 January 18 ತಾರೀಕಿಗೆ ಕಾರ್ಯಕ್ರಮ ನಡೀತದೆ. ಲಕ್ಷಕ್ಕಿಂತಲೂ ಮಿಕ್ಕ ಮೊತ್ತದ ಧನ ಸಮರ್ಪಣೆ ಆಗ್ತದೆ. ಅದನ್ನು ಎಷ್ಟಿದೆ ಅಂತ ನೋಡಲಿಲ್ಲ, ಹಾಗೆ ಗೋಖಲೆ ಸಂಸ್ಥೆಗೆ ಕೊಟ್ಟು ಬಿಡ್ತಾರೆ. ಘಟನೆ ನೆನಪಿಸಬೇಕು. ಮರುದಿನ ಅವರ ಮನೆ ಪಕ್ಕದಲ್ಲಿರುವಂತಹ ಒಂದು ಅಂಗಡಿ ಬಳಿಯಲ್ಲಿ ಆ ಸಂದರ್ಭದಲ್ಲಿ ಸುಧಾವಾರ ಪತ್ರಿಕೆಯ ಸಂಪಾದಕರಾಗಿದ್ದಂತಹ ER ಸೀತಾರಾಮ್ ಅವರು ಆ ಅಂಗಡಿಯ ಹೊರಭಾಗದಲ್ಲಿ ಕೂಳ್ತಿದ್ರಂತೆ. ಧೂಮಪಾನ ಸೇತ ಸ್ನೇಹಿತರವರಿಗೆ ಕೂತಿದ್ರು. ಆ ಸಂದರ್ಭದಲ್ಲಿ ಅಂಗಡಿಗೆ ಡಿ ವಿಜಿಯವರ ಮನೆಯ ಕೆಲಸದ ಆಳು ಬಂದು ಒಂದು ಚೀಟಿ ಕೊಡ್ತಾರಂತೆ. ಕುತೂಹಲ ಆಯಿತು ಸೇತುರಾಮರವರಿಗೆ. ಆ ಚೀಟಿಯಲ್ಲಿ ಏನಿದೆ ಅಂತ ನೋಡ್ತಾರೆ, ಪಕ್ಕನೆ ಬಗ್ಗಿ. ಆ ಚೀಟಿಯಲ್ಲಿ 2 ಬರ್ದಿತ್ತು, ಆಕಸ್ಮಿಕವಾಗಿ ಮನೆಗೆ ಆತ್ಮೀಯ ಸ್ನೇಹಿತರು ಬಂದಿದ್ದಾರೆ, ಕಾಪಿ ಪುಡಿ ಸಕ್ಕರೆ ಇಲ್ಲ, ನಿಮ್ಮ ಅಂಗಡಿಯಿಂದ ಉದ್ದರಿಯಾಗಿ ಕಾಪಿ ಪುಡಿ ಸಕ್ಕರೆ ಕೊಟ್ಟಲ್ಲಿ ನಾಳೆ ದಿನ ಬಂದು ಲೆಕ್ಕ ಚುಕ್ತಾ ಮಾಡ್ತೇನೆ ಅಂತ. ER ಸಿತಾರ ಸೇತುರಾಮ್ ಹೇಳ್ತಾರಂತೆ, ನಿನ್ನೆ ದಿನ 1 ತನಗೆ ಸಿಕ್ಕಿದ್ದು ಇದು ತನ್ನದಲ್ಲ ಅಂತ ಹೇಳುವ ಭಾವದಿಂದ ಸಮರ್ಪಣೆ ಮಾಡ್ತಾರಲ್ಲ, ಈ ವ್ಯಕ್ತಿಗೆ 3 ಊಟಕ್ಕೂ ಕಷ್ಟಪಡುವಂತಹ ಸ್ಥಿತಿಯಲ್ಲಿದ್ದಾಗ ಈ ನಿಸ್ಪೃಹ ಭಾವದಲ್ಲಿ ಬದುಕುವಂತಹದ್ದು ಇದೆಯಲ್ಲ, ಇದು ಶ್ರೇಷ್ಠತೆ. ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ ಮೃತ್ಯು ನಿನಗಲ್ಪತೆಯೋ ಮಂಕುತಿಮ್ಮ ಹೇಳ್ತಾರೆ. ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆಣಿಸದಿರು ಓರವದೆ ಜೀವನ ಸಮೃದ್ಧಿ ಗೋಸುಗ ನಿನಗೆ ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ ಜೀವನವನ್ನು ಗೌರವಿಸು. ಇಳೆಯಿಂದ ಮೊಳಕೆ ಯುಗವೆಂದು ತಮಟೆಗಳಿಲ್ಲ ಫಲಮಾಗುವಂದು ತುತ್ತೂರಿದನಿಯಿಲ್ಲ ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ ಹೊಲಿ ನಿನ್ನ ತುಟಿಗಳನ್ನು ತುಟಿ ಹೊಲಿದು ಬಿಡಪ್ಪ ಕೆಲಸ ಮಾಡು ಹಾಗೆ ಹೆಸರು ಹೆಸರೆಂಬುದೇ ಕಸುರು ಬೀಸುವ ಗಾಳಿ ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ ಹಸುವಾಗು ನಿಮ್ಮ ನದಿ ಶಿಶುವಾಗು ಸಸಿಯಾಗು ಕಸಬರಕೆಯಾಗಿಳಗೆ ಮನೆಯಲ್ಲಿ ಕಸಬರಕೆ ಇಲ್ಲದೇ ಇದ್ರೆ ಮಾತ್ರ ಗೊತ್ತಾಗ್ತದೆ. ಕಸಬರಕೆ ಮನೆಯಲ್ಲಿ ಇದ್ರೆ ಆ ಕಸಬರಕೆ ತಾನು ಇದೆ ಅಂತ ತೋರಿಸಿಕೊಡುವುದಿಲ್ಲ, ಮನ ಸ್ವಚ್ಛವಾಗಿದ್ರೆ ಕಸಬರಕೆ ಇದೆ ಅಂತ ಅರ್ಥ, ಅದೆಲ್ಲೋ ಮೂಲೆಯಲ್ಲಿ ಇದ್ದು ಬಿಡ್ತದೆ. ನೀನು ಹಾಗೆ ಇದ್ದು ಬಿಡಪ್ಪ, ಈ ರೀತಿಯಲ್ಲಿ ಬದುಕುವಂಥದ್ದು ಅದು ನಮ್ಮ ಜೀವನದ ಪರಮಧ್ಯೇಯವಾಗಬೇಕು ಅನ್ನುವಂತಹ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಚನ್ನಪ್ಪಗೌಡರು ಹೇಳಿದಾಗೆ ಪಠ್ಯ ಪುಸ್ತಕದಲ್ಲಿ ಮಕ್ಕಳಿಗೆ ಇಂತಹ ಕಗ್ಗಗಳ ಸಾಲುಗಳನ್ನು ಸರ್ಕಾರ ಇನ್ನು ಮುಂದೆಯಾದರೂ ತಿಳಿಯಕೊಡಿಸುವಂತಹ ಪ್ರಯತ್ನ ಮಾಡಿದರೆ ಸುಸಂಸ್ಕೃತವಾದ ಸಮಾಜ ನಿರ್ಮಾಣಕ್ಕೆ ಪೂಜ್ಯ ಡಿ ವಿಜಿಯವರ ಆಶಯ ಏನಿತ್ತು ಅದು ಸಾಕಾರಗೊಳ್ಳುವಲ್ಲಿ ಖಂಡಿತವಾಗಿ ಸಾಧ್ಯವಾದೀತು ಅಂತ ಹೇಳ್ತಾ, ಶರಣು ವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನ ವಸುಮವೆನಿ ಪ್ರಯತ್ನದಲ್ಲಿ ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ ಮಂಕುತಿಮ್ಮ ಅವಕಾಶಕ್ಕಾಗಿ ವಂದಿಸ್ತಾ ಧನ್ಯವಾದಗಳನ್ನು ವಿವರಿಸ್ತಾ ಬಂದ್ರೆ.
1: ಡಾಕ್ಟರ್ ಪ್ರದೀಪ್ ಆಟಿಕುಕ್ಕೆ ನಾವೂರ್ ಕಗ್ಗದ ಏನು ರಸಧಾರೆ ಉಂಟ ಅದನ್ನ ತಿಳಿಯಪಡಿಸಿದ ಮುಖಾಂತರ ನೀವು ಅದನ್ನ ತೋರ್ಪಡಿಸಿದ್ದೀರಿ, ಅತ್ಯದ್ಭುತವಾಗಿ ತಮ್ಮ ಕಾರ್ಯನಿರ್ವಹಣೆಯನ್ನ ಮಾಡಿದ್ದೀರಿ ಸರ್.
2: ತಾಳೋ ಮಾಡೋ ಶಿದ ಪ್ರಸಾರ ಎಸ್ ಆಗಸ್ಟ್ ಇಕ್ರತರಿಕೇರ್ ಸಕಾಳಿ ದಾವರಾರ್ ರೇಡಿಯೋ ಸಾರಂಗ್ 107.8 FM ಅಂಚೆ ಸಂಘ ಅಜರಸ ಮನೆಸ್ತ್ ಜೀವನ್ ಲಾಯ್ಡ್ ಪಿಂಟೋ ಮೋಡಂಕ ಬುಂಟ್ವಾಳ್ ಅಧ್ಯಕ್ಷ ಬುಂಟ್ವಾಳ್ ಕಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅನಿ ವಕೀಲ್ ತಚೆ ಸಂಘಿ ಉಲ್ಲೋಮ್ ಫೋನ್ ಕರ 6364204949 ಸಂಖ್ಯೆ ಐಕೊಂಬ ವಿಸರಣ ಕತ್ ತಾಳು ಉಮಾಡೋ ಶಿದ ಪ್ರಸಾರ್ ತುಮ್ಚ ರೇಡಿಯೋ ಸಾರಂಗ್ 107.8 FM.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ ಎಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
2: ಸಂಸಾರಾಚ್ಯ ಶಿಮಾಪುರಿಯಂತ ವಿಸ್ತಾರ್ಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ್
3: ತಾಳು

0: વેલપરત એક બોડી તાળવો મળો કાર્યક્રમ મુગાસો સ્વાગત મને જીવન લો ઇટ પિન ટોમ જે સંગત હાજર અસાય જા તાળવો મળો કાર્યક્રમ તુમ ઇન્થે જે સંગત ઉલો ઇત ફોન કરા 6364204949 સંખ્યાક 6364204949 સંખ્યાગે કરે માડી શ્વેતા જીવન લો ઇટ પિન ટોમ ઇવર જતે માતાડબોદો અભિપ્રાયગળન કેળબોદો સોસાયટિ બેંક આગિરબોદો બેંક નલ્લી નિયવેલ્લ સવલત્તુગળ ઇરતવે વિશેષવાગી નિમગે ಏನಾದರೂ ಬಂಟ್ವಾಳ ಕ್ಯಾಥಲಿಕ್ ಬ್ಯಾಂಕ್ ಅಲ್ಲಿ ನಿಮ್ಮದು ಏನಾದರೂ ಅವಕಾಶಗಳನ್ನು ಬಳಸಿಕೊಂಡು ಕೊಳ್ಳಕ್ಕೆ ಬೇಕಾದ್ರೆ ಕೂಡ ನೀವು ಅವ್ರ ಜೊತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಳುವಾಗ ಆತ ಒಂದು ಅನೇಕ ವೃತ್ತೆಗೆತ ಓಕೆ ಲಾಚ ವೃತ್ತೆಗೆತ ಅದ ಶಿಕಾಪ್ ತೊಡೆ ವರ್ಷಾಂಚೆ ತಾಚೆ ಉಪರಾಂತ ಎಸ್ಟಾಬ್ಲಿಷ್ಮೆಂಟ್ ಕರ್ಚೆ ಆಮಚೆ ಜೀವಿತ ವಕೀಲ ಶಿಕ್ಕೊಂದು ತಾನಿ ಅವ್ರ ಕೆಲರ್ ಮಾತಂಕ ಆಸ ನಂಗಿದು ಊರಲ್ಲೇ ಶಿಕ್ಪ ಬರೀನೆ ಆತ ಬಿ ಕಾಮ್ ಕೇಳೆ ಈಗ ಕಂಚ ಮನೆ ಕಂಪನಿ ಚೇತುಕ ಆಪೈತಿತ್ತ ಸ್ಯಾಲರಿ ಬೇಸ್ ತುಕ ಸಂಬಳ ಆಗದು ಬರ್ತಿತ್ತು ಹಂಗಾಗಿ ವಕೀಲ ಅಂತ ಆಪೈತ ಆತ ಪೂರ್ಣ ತಾನಿ ನಂತರ ದೂಸರೆ ದೂಸರೆ ಎಕ್ಸಾಮ್ ಬರೋ ನಂಗೆ ಗೌರ್ಮೆಂಟ್ ವಕೀಲ್ ಜಾವಂಚೆ ಯಾ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆತ ಸಲ್ಲೆ ಅಂತ ಅವಕಾಶ ಕಾಣ್ಗೇತ ಅಶ್ವೇದ ಪೂರ್ಣ ಹಂಗಸ ಸೆಲ್ಫ್ ಯಾ ಕಾಲ ಮಂಟತಾಮೆ ತುಮಕ ತುಮಿ ಆತ ಕರ್ತದ ಓನ್ ಪ್ರಾಕ್ಟೀಸಿಂಗ್ ಕರ್ಚೆ ಜೀವನಟ್ಟು ಇನಿಷಿಯಲ್ ಸ್ಟೇಜ್ ಇತ್ತು ಆತ ಆಯ್ತು ಅಸ್ತಾನ ತುಕ ಈಗ ಕಶೆ ಪೈಲೆ ಕಾಲ್ ಏನು ಅಸದ ಚಪ್ಪೇನೆ ಹಲೋ ನಮಸ್ಕಾರ ನಮಸ್ತೆ
1: ಹಲೋ ನಮಸ್ತೆ
0: ನಮಸ್ತೆ ಸರ್ ಯಾರಿದು
1: ಅಶೋಕ್ ಮಂಗಳದಿಂದ
0: ಅಶೋಕ್ ಮಂಗಳ ದೇವಿ ಅವರೇ ಮಾತಾಡಿ ಸರ್
2: ನಮಸ್ತೆ ಅಶೋಕ್ ರೀ
1: ನಮಸ್ತೆ ಸರ್
2: ಹೇಳಿ ಅಶೋಕ್ ರೀ
1: ಯಾಕಂದ್ರೆ ನೀವು ಸೊಸೈಟಿಯಲ್ಲಿ ಇದ್ದೀರಿ ಈಗಿನ ಪರಿಸ್ಥಿತಿ ನೋಡುವಾಗ ಈ ಗೂಗಲ್ ಪೇ ಆಗಿ ಕೆಲವರ ತಾನ ಇರುದಿಲ್ಲ ಈಗ ಒಂದು ಕಡೆ ಅಂಗಡಿಗೆ ಹೋದ್ರೆ ಒಂದು 5 ರೂಪಾಯಿ ಗೂಗಲ್ ಪೇ ಮಾಡ್ತಾರೆ ಅದು ಅಂಗಡಿಯಲ್ಲಿ ಬೇರೆ ಕಸ್ಟಮರ್ ಬಂದ್ರೆ ಅವರ ತಾನ ಇರುದಿಲ್ಲ ಅದೇ ಗೂಗಲ್ ಪೇ ಒಳ್ಳೇದಾ ಅಲ್ಲ ಅಂತ ಒಂದು ಪ್ರಶ್ನೆ ಮತ್ತೆ ಕೆಲವರು ತಾನೇ ಇಡುದಿಲ್ಲ ಒಂದು ಒಂದು ಬೇಸಿ 2 ರೂಪಾಯಿ ಆದ್ರೂ ಗೂಗಲ್ ಪೇ ಮಾಡ್ತಾರೆ ಮತ್ತೊಂದು ನಿಮ್ಮ ಹಿರಿಯರಿಗೆ ಇಂಥ ಫೆಸಿಲಿಟಿ ಉಂಟು ಅಂತ 60 ವರ್ಷ ಕಾಲದ ನಂತರ ನಿಮ್ಮ ಇದ್ದ ಸೊಸೈಟಿಯಲ್ಲಿ ಮತ್ತು ಒಂದು ದೊಡ್ಡ ದೊಡ್ಡವರು ಲೋನ್ ತೆಗ್ದ್ರೆ ಈಗ ಒಂದು ಪಾಪದವರು ಮೊನ್ನೆ ನನ್ನ ಒಂದು ಫ್ರೆಂಡ್ ಅವರು ಪಾಪದವರು ಒಂದು ಲೋನ್ ತಿದ್ರು 50,000 ಲೋನ್ ತಿದ್ರು ಕರೆಕ್ಟ್ ತಿಂಗಳು ಕಟ್ಟರು ಲಾಸ್ಟ್ ಒಂದು 700 ರೂಪಾಯಿ ಒಂದೇ ಬಾಕಿ ಇತ್ತು ಅವರು ಗಡಿ ಗಡಿ ಫೋನ್ ಮಾಡ್ತಿದ್ವಿ ಅದು ತುಂಬಾ ಬೇಸರ ವಿಷಯ ಯಾಕಂದ್ರೆ ಪಾಪದವರು ತಿಂಗಳು ಲಾಸ್ಟ್ ಕಷ್ಟ ಬಂದು ಕಟ್ತಾರೆ ದೊಡ್ಡವರು 2 ಲಕ್ಷ 3 ಲಕ್ಷ ಇಟ್ಟು ಮಾತಾಡುದಿಲ್ಲ ಅದು ಒಂದು ತುಂಬಾ ಬೇಸರ ವಿಷಯ
0: ನಿಮ್ಮ ಪ್ರಶ್ನೆ ಸಾಮಾಜಿಕ ಕಳಕಳಿಯಿಂದ ನೀವು ಕೇಳಿದ್ರೆ ಖಂಡಿತವಾಗಿದ್ರೆ ಉತ್ತರ ಸಿಗುತ್ತೆ ನಿಮಗೆ ಸೊ ತನಿಖೆ ಸರ್ ತೀನ್ ಪ್ರಶ್ನೆ ಗೂಗಲ್ ಪೇ
2: ಗೂಗಲ್ ಪೇ ಚೇಷನ್ ಸಂಚಲರ್ ಗೂಗಲ್ ಪೇ ಅಂತ ಮಸ್ತ್ ಬೆನಿಫಿಟ್ ಡಿಮೆರಿಟ್ ಮುಳರ್ ಬೆನಿಫಿಟ್ ಕಾಲ ಮಳ ಮೆತ್ತ ವರ್ಷ ಗೆಲ್ಲೇ ಬರೀತ್ ಆಧುನಿಕತ ಸರ್ಡ್ ಜೊತೆ ಇತ್ತ ಗೂಗಲ್ ಪೇ ತುಕ ಆಕ್ಚುಲಿ ವೆಂಡರ್ಸ್ ಬರೋ ತುಕ 100 ರೂಪಾಯಿ ಸೊ ನೋಟ್ ಅಣ್ಣ ಇಲ್ಲ ತಚ್ಚಿ 47 ರೂಪಾಯಿ ಬಿಲ್ಸ್ ಅಲ್ಲ 53 ಚೇಂಜ್ ಇಜೆಲ್ಲ ತಚ್ಚಡಿ ಬೊಂಗಸ್ತ ಗೂಗಲ್ ಪೇ ಜಲ್ಲ 47 ತು ಗಲ್ಲಿ ಎತ್ತಕ ಅಕೌಂಟ್ ಆಗ ಬೆನಿಫಿಟ್ ಏ ಅಕ್ಕ ಲೋಕ್ ಅಡಾಪ್ಟ್ ಜೌನ್ ಜೌನ್ ಬೋಲ್ಸ್ ಅಂದ್ ಕ್ಯಾಶ್ ದೋರು ಗತ ವಿಸರ್ಲ ಲೋಕ್
0: ಮೊಬೈಲ್ ಮಣಿ ಬಂದ
2: ಗತ್ತು ಮೊಬೈಲ್ ಬಂದ ಗತ್ತು ತೊಡೆ ನೆಟ್ವರ್ಕ್ ನಟ್ಲ ಏರಿಯಾ ಅಂತ ಗೆಲ್ಯಾರ ಕ್ಯಾಶ್ ಕ್ಯಾಶ್ ಜೈ ಜತ್ ಪೊಟ್ಟ ಕ್ಯಾಶ್ ಅಸನ ಅಂತ ತೊಡೆ ಬಟ್ಟಿ ಮಸ್ತ್ ತೊಟೆ ಅಮ್ ಕೈ ತಶನ್ ಫೀಲ್ ಜತ ಕೈ ಮಳೆ ಅಮ್ಚೆ
0: ಇನ್ಸೆಕ್ಯೂರ್
2: ಇನ್ಸೆಕ್ಯೂರ್ ಮೊನ್ನೆ ಅಮ್ ಕೈ ಫೀಸ್ ದಿತ್ತಾನ ಪೂರಾ ಗೂಗಲ್ ಪೇ ಅಂತ ದಿತ್ತಾತ ಪ್ರತ್ಯಾಮಿ ಕಲೆ ಪೇಮೆಂಟ್ ಕರಿಜೆಲ್ಲಾರು ಆನ್ಲೈನ್ ಅದಕ್ಕೆ ಕ್ಯಾಶ್ ಆಲ್ಮೋಸ್ಟ್ ಕ್ಯಾಶ್ಲೆಸ್ ಜತತೆ ಆಕ್ಚುಲಿ ಎಕಾನಮಿಕ್ ಬೋರೆ ಕಲಮಳ ಬ್ಲಾಕ್ ಮನಿ ತೇ ಪೂರಾ ಊನೆ ಜತ ಪುಣೆ ಡಿಸೆಂಟ್ ಅಮೌಂಟ್ ಆಫ್ ಕ್ಯಾಶ್ ಆತಂತ ಕೆದಾಳೆ ಅಲ್ಲೇರ್ ಬೆಟರ್
0: ಓಕೆ ಪುಣೆ ಯಾ ಸೊಸೈಟಿ ತುಂಚ ಲಿಂಕ್ಸ್ ಸದ್ಗೆತ ತುಮಿ ಗೂಗಲ್ ಪೇ ಚೆ ಆಪ್ಷನ್ ದೋರ್ಲಾಂಗಿ ತುಂಚ ಅಂತ
2: ನಾ ಆಮಿ ದೋ ನಮ್ಚಮಳ ಕೋಆಪರೇಟಿವ್ ಸೊಸೈಟಿ ಗವರ್ನ್ಡ್ ಬೈ ಕರ್ನಾಟಕ ಕೋಆಪರೇಟಿವ್ ಆಕ್ಟ್
0: ಓಕೆ
2: ಆಮೇ ತೇ ಗೂಗಲ್ ಪೇ ಪರ ಕರಿಜಲ ಆಮಿ ಅಮ್ಚ ಸಾಫ್ಟ್ವೇರ್ ಅಪ್ಗ್ರೇಡ್ ಕರ್ನ ಆಸ್ ಪರ್ ಆಮಚ ಅರ್ಬನ್ ಬ್ಯಾಂಕ್ ಜಾವನ್ ದಿ ನ್ಯಾಷನಲ್ ತಚ್ಚ ಬರೀ ಕರಿಜೆ ಪಟ್ಟ ತೇ ಸಾಫ್ಟ್ವೇರ್ ಕೆಲೆ ಉಪರಾಂತ ಆಮಿ ತಕದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಪೂರ ರೆಡಿ ಕರ್ ಜೊತೆ ಕಾಸ್ಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಸರ್ಜ್ ಆತ
0: ಓಕೆ ಕಾಲ್ ಅಸ ಅವಲವ್ಯ ಹಲೋ ನಮಸ್ಕಾರ
3: ನಮಸ್ತೆ ಸರ್ ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ
0: ಮಾತಾಡಿ ಸರ್
2: ನಮಸ್ತೆ
3: ಸರ್ ನಮಸ್ತೆ ಸರ್
2: ಹೇಳಿ ಸರ್
3: ನಾನು ಅಲ್ಲಿ ವಕೀಲರ ಹತ್ರ ಪ್ರಶ್ನೆ
2: ಹೇಳಿ ಸರ್
3: ಈ ಬಡ್ಡಿ ಆಹಾರದ್ದು ಬಿಡಿ ತೊಂದ್ರೆ ಇಲ್ಲ ಅದು ಇಂಟ್ರೆಸ್ಟ್ ಗೆ ಕೊಟ್ಟದ್ದು ಅವ್ರು ಕೊಡುದಿಲ್ಲ ಸರ್ ಇದು ನಾವು ಈಗ ಒಂದು ಸಾಲ ಕೊಡ್ತೇವಲ್ಲ ಸರ್ ವಾಪಸ್ ಕೊಡದಿದ್ದಕ್ಕೆ ಎಂತ ಹೇಗೆ ಹೋಗ್ಬೇಕು ಅಂತ ನನ್ನ
0: ಕೈಸಾಲ ಕೈಸಾಲವಾ
2: ಕೈಸಾಲ ಹ್ಯಾಂಡ್ ಲೋನ್
3: ಹೀಗೆ ಇಂಟ್ರೆಸ್ಟ್ ಗೆ ಅಲ್ಲ ಹೀಗೆ ಕೊಟ್ಟದ್ದು
2: ಪ್ರಿನ್ಸಿಪಲ್
3: ಎಲ್ಲ ಕೊಟ್ಟೆವಲ್ಲ
2: ಹ್ಯಾಂಡ್ ಲೋನ್
3: ಮತ್ತೆ ಅವರು ಕೊಡದೆ ಕೊಡದೆ ಕೊಡದೆ ಆಗಿ ಹೀಗೆ ಮತ್ತೆ ಅದಕ್ಕೆ ಪ್ರೂಫ್ ಇರುವುದಿಲ್ಲ ನಾವು ಹೀಗೆ ಪ್ರಿನ್ಸಿಪಲ್ ಕೊಡುವಾಗ ಒಳ್ಳೆದಲ್ಲಿ ಕೊಡ್ತೇವೆ ಅದಕ್ಕೆ ಏನಾದ್ರು ಉಂಟಾ ಅದರಲ್ಲಿ ಅದು ಅಂದ್ರೆ ಪ್ರೂಫ್ ಇಲ್ಲದೆ ಅವರು ನಲಿಸುವುದೇನಾ ಕೆಲವು ಈಗ ತುಂಬಾ ಕಡೆಯಲ್ಲಿ ಅದೇ ಆಗುದು ತಗೊಳ್ಳುವಾಗ ಒಳ್ಳೆ ತಗೊಳ್ತಾರೆ ಮತ್ತೆ ಕೊಡ್ತೇನೆ ನಾವು ಓಡ್ತೇವಾ ಅದು ಇದೇ ಮಂಗ ಮಾಡ ಅದಕ್ಕೆ ಏನಾದ್ರು ಕಾನೂನು ಕ್ರಮ ಉಂಟಾ ಅಂತ ಒಂದು ರೇಡಿಯೋದಲ್ಲಿ ಕೇಳ್ತೇನೆ
2: ಧನ್ಯವಾದ
0: ಗೂಗಲ್ ಪೇ ವಿಷಯ ನಮಗೆ
2: ಗೂಗಲ್ ಪೇ ಆಕ್ಚುಲಿ ಕನ್ನಡ ಅನ್ಸಂಗ್ಲರ್ ಬೆಟರ್ ಗೇಮ್ ಆಲ್ರೆಡಿ ಕನ್ನಡದಲ್ಲಿ ಗೂಗಲ್ ಪೇ ಇಂದ ಬೆನಿಫಿಟ್ ಇದೆ ಡಿಮೆರಿಟ್ ತುಂಬಾ ಕಮ್ಮಿ ವಿಷಯ ಅಂದ್ರೆ ನೆಟ್ವರ್ಕ್ ಇಲ್ಲಾದ್ರೆ ಅಥವಾ ನಿಮ್ದು ಫೋನ್ ಆಗ್ಲಿ ಆಪ್ ಆಗ್ಲಿ ಆ ಟೈಮಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಮಾತ್ರ ಅದರಿಂದ ನಿಮ್ಗೆ ಡಿಮೆರಿಟ್ ಬಿಟ್ರೆ ಅದರ್ವೈಸ್ ಗೂಗಲ್ ಪೇ ನನ್ನ ಪ್ರಕಾರ ಒಳ್ಳೆ ನಿಮ್ಗೆ ಎಲ್ಲ ಕ್ಯಾಶ್ಲೆಸ್ ಅಲ್ಲಿ ಆಗ್ತದೆ ಆದ್ರೂ ಸ್ವಲ್ಪ ಕ್ಯಾಶ್ ನಮ್ಗೆ ಎಮರ್ಜೆನ್ಸಿ ಸ್ವಲ್ಪ ಇರುವುದು ಬೆಟರ್
0: ಕೈಯಲ್ಲಿ ಇರುವುದು ಬೆಟರ್
2: ಬೆಟರ್
0: ಓಕೆ ನೆಕ್ಸ್ಟ್ ತಾನೇ ಈ ಸರ್ ಅನೇಕ ಅನೇಕ ಹಾಲ್ ಏನು ಸರ್ ಕೊಣಾಚೆ ಬಿಡೋ ಹಲೋ ನಮಸ್ಕಾರ ನಮಸ್ತೆ ನಮಸ್ತೆ
2: ನಮಸ್ತೆ ನಮಸ್ತೆ
0: ಕಾರ್ಕಳದಿಂದ ಮಾತಾಡಿ
2: ಹೇಳಿ
0: ಮಾತಾಡಿ
2: ಹೇಳಿ ರಮಣ ಅವರು
4: ಸರ್ ಈಗ ಇದು ಎಜುಕೇಶನ್ ಸ್ಟೂಡೆಂಟ್ಸ್ ಗೆ ಏನಾದ್ರೂ ಸೊಸೈಟಿಯಲ್ಲಿ ಏನಾದ್ರು ಸ್ಪೆಷಾಲಿಟಿ ಇದೆ ಅಂತ ಅಂತ ಒಂದು ನಂಗೆ ಮಾಹಿತಿ ಬೇಕು ಅನೇಕ ಕಾಲ ಗೊತ್ತೆ ಸರ್ ಎಸ್ಸಿ ಎಸ್ಸಿ ಕ್ಯಾಸ್ಟ್ ಅಷ್ಟೇ ತಂಕ ಕಂಚೆ ಬುರ್ಜ್ಯಾಂಕ್ ಅನಿ ಕಂಚೆ ಗಸ್ಟೆ ಬುರ್ಜ್ಯಾಂಕ್ ಪುರ ಕಾಲೇಜಲ್ಲಿ ಸ್ಪೆಷಾಲಿಟಿ ಅಷ್ಟಾಗಿ ಮತ
0: ಅವರು ಹೇಳಿದ್ರು ಸೀನಿಯರ್ ಸಿಟಿಜನ್ ಗೆ ನಿಮ್ಮ ಬ್ಯಾಂಕ್ ಅಲ್ಲಿ ಏನಾದ್ರೂ ಇದೆ ಅಂತ ಕೇಳಿದ್ರು 60 ವರ್ಷ ದಾಟಿದವರಿಗೆ
2: ಸೀನಿಯರ್ ಸಿಟಿಜನ್ಸ್ ಗೆ ನಮ್ದಂತ ಸುಧಾರಣೆ ಎಲ್ಲ ಬ್ಯಾಂಕ್ ಅಲ್ಲಿ ಕೂಡ 0.5% ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ
0: ಓಕೆ ನನ್ನ ಮೂರನೇ ಪ್ರಶ್ನೆ ಅವರು ಕೇಳಿದ್ರು ಅದಕ್ಕಿಂತ ಮುಂಚೆ ನಮ್ಮ ಇನ್ನೊಬ್ರು ಕೈ ಸಾಲದ ಬಗ್ಗೆ ಮಾತಾಡಿದ್ರು ಕುಸುಮಾಕರ್ ಅವರು ಅವರಿಗೆ
2: ಕೈ ಸಾಲದ ಬಗ್ಗೆ ಹೇಳುವುದಾದ್ರೆ ಫ್ರೆಂಡ್ಶಿಪ್ ಅಲ್ಲಿ ನೀವು ಕೊಡ್ತೀರಿ ಆದ್ರೆ ಯಾವಾಗ್ಲೂ ಒಂದು ಡಾಕ್ಯುಮೆಂಟ್ ಮಾಡಿ ಇಡೋದು ಬೆಟರ್ ನಾರ್ಮಲಿ ಎಷ್ಟು ಚೆಕ್ ಕೇಸಸ್ ಎಲ್ಲ ಇರೋದು ಎಲ್ಲ ಕೈ ಸಾಲದ್ದೇ ಕೈ ಸಾಲ ಕೊಟ್ಟು ಮತ್ತೆ ಹಿಂದೆ ತಗೊಂಡ ಕೊಡ್ಲಿಕ್ಕೆ ಆಗದೀಗ ಲಾಸ್ಟಿಗೆ ಅವರೊಂದು ಚೆಕ್ ಬರೆದು ಕೊಡ್ತಾರೆ ಹೀಗೆ ಚೆಕ್ ಹಾಕಿ ನಾನು ಕೊಡ್ತೇನೆ ಅಂತ ಅದನ್ನ ಚೆಕ್ ಹಾಕುವಾಗ ಅದು ಬೌನ್ಸ್ ಆಗ್ತದೆ ಅದ್ರ ಮೇಲೆ ಮತ್ತೆ ಕ್ರಿಮಿನಲ್ ಪ್ರೊಸೀಡಿಂಗ್ ಕೋರ್ಟ್ ಅಲ್ಲಿ ಮಾಡೋದು ಅದೊಂದು ಆಪ್ಷನ್ ಇದೆ
0: ಎಷ್ಟು ದೊಡ್ಡ ಗೆಳೆಯನಾದ್ರೂ ಕೂಡ ಕೈ ಸಾಲ ಕೊಡ್ಲಿಕ್ಕೆ ಹೋಗಬೇಡಿ
2: ಕೈ ಸಾಲ ಕೊಟ್ಟರು ಅದು ಅಕೌಂಟ್ ಅಲ್ಲಿ ಕೊಡಿ ಮತ್ತೆ ಅವರಿಂದ ಮತ್ತೆ ರಿಕವರಿ ಆಗುವಾಗ ಕೊಡ್ಲಿಲ್ಲ ಅದೇ ಚೆಕ್ ತಕೊಳ್ಳಿ ಚೆಕ್ ಮೇಲೆ ರಿಕವರಿ ಮಾಡಬಹುದು ಅಥವಾ ಡಿಮಾಂಡ್ ಪ್ರಾಮಿಸರಿ ನೋಟ್ ಅಂತ ಮಾಡ್ತೇವೆ ಅದು ಮಾಡಿದ್ರು ಆಗ್ತದೆ ಆದ್ರೆ ಅದು ಸಿವಿಲ್ ಅಲ್ಲಿ ಹೋಗ್ತದೆ ಅಷ್ಟೇ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ
0: ಓಕೆ ಸೊ ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ರು ಆಗ ಅವರು 700 ರೂಪಾಯಿ ಬಾಕಿ ಇಟ್ಟರೆ ಪಾಪ ಸತಾಯಿಸೋದು ಇದೆ 2-3 ಲಕ್ಷ ಬಾಕಿ ಇಟ್ಟವರಿಗೆ ಕೂಡ ಆ ರೀತಿ ಇದು ನಿಮ್ಮ ಸೊಸೈಟಿ ಅಂತ ಹೇಳಿದಲ್ಲ ಅವರು ಜನರಲ್ ಆಗಿ ಮಾತಾಡಿದ್ರೆ
2: ಸಹಕಾರ ಸಂಸ್ಥೆಗಳು ನಾರ್ಮಲಿ ಸತಾಯಿಸುದಿಲ್ಲ ನಿಮ್ದು ಅನ್ಲೈಕ್ ಬ್ಯಾಂಕ್ ಫಿನಾನ್ಸಸ್ ಎಲ್ಲ ನಿಮ್ಗೆ ಕಮ್ಮಿ ಪರ್ಸೆಂಟ್ ಅಂತ ಹೇಳಿ ಮತ್ತೆ ಅವರು ಒಳಗಿಂದ ಒಳಗೆ ಜಾಸ್ತಿ ಪರ್ಸೆಂಟ್ ಹಾಕಿ ತುಂಬಾ ಅಮೌಂಟ್ ಜಾಸ್ತಿ ಮಾಡ್ತಾರೆ ಮತ್ತೆ ಸೆಟಲ್ಮೆಂಟ್ ಅಮೌಂಟ್ ಅಂತ ಒಂದು ಸ್ವಲ್ಪ ಬಿಡ್ತಾರೆ ನಿಮ್ಮಿಂದ ಎಲ್ಲ ವಸೂಲ್ ಮಾಡ್ಕೊಳ್ತಾರೆ ಆದ್ರೆ ಸಹಕಾರ ಸಂಘಗಳು ಇರುವುದೇ ಸದಸ್ಯರಿಗೋಸ್ಕರ ಸೊ ಸದಸ್ಯರಿಗೆ ಸಾಲ ತಕೊಳ್ಳುವ ಸದಸ್ಯರು ಕೂಡ ಜವಾಬ್ದಾರಿತವಾಗಿ ಆ ಸಾಲವನ್ನು ಹಿಂದೆ ಕಟ್ಟುವ ಮನೋಭಾವ ಇರಬೇಕು ಸಾಲ ಕೊಟ್ಟ ಸಾಲವನ್ನು ಹಿಂದೆ ಕೊಡುವಾಗ ಬೇಸರ ಆಗ್ತದೆ ಅಂತ ಒಂದು ಸದಸ್ಯ ಹೇಳಬಾರದು ಅವರ ಕಷ್ಟ ಟೈಮ್ಗೆ ಸಹಕಾರ ಸಂಘ ಅವರಿಗೆ ಸಾಲ ಕೊಟ್ಟಿದೆ ಆ ಸಾಲವನ್ನು ಹಿಂದೆ ಕೊಟ್ರೆ ಬಡ್ಡಿ ಸಮೇತ ಆ ಬಡ್ಡಿಯನ್ನು ಇನ್ನೊಬ್ಬ ಅಲ್ಲಿ ನಿಮ್ಗೆ ಸಾಲ ಕೊಡ್ಬೇಕಂತ ಇಲ್ಲಿ ಡೆಪಾಸಿಟ್ ಇತ್ತು ಅವನಿಗೆ ಬಡ್ಡಿ ಕೊಡ್ಬೇಕಲ್ಲ ಸಂಸ್ಥೆ ಆದ್ರಿಂದ ಅದೆಲ್ಲ ಇಂಟರ್ಲಿಂಕ್ಡ್ ಆ ಒಂದು ಸಣ್ಣ ಮಾರ್ಜಿನ್ ಅಲ್ಲಿ ಆ ಸಹಕಾರ ಸಂಸ್ಥೆ ನಡೀತಿದೆ ಸೊ ಸಹಕಾರ ಸಂಸ್ಥೆಯಲ್ಲಿ ಯಾವಾಗ್ಲೂ ಸಾಲ ಬಾಕಿ ಇಡಬೇಡಿ ಹಾಗಂತ ನಿಮ್ಗೆ ತುಂಬಾ ಟಾರ್ಚರ್ ಕೊಡ್ತಾರೆ ಅಂತ ನಾನು ಭಾವಿಸುವುದಿಲ್ಲ ಹಾಗೇನ್ ಟಾರ್ಚರ್ ಸ್ಟಾಫ್ ಕೊಟ್ಟಿದ್ದಾರೆ ಆದ್ರೆ ನೀವು ನಿಮ್ಮ ಮ್ಯಾನೇಜ್ಮೆಂಟ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಹತ್ರ ವಿಷಯ ಹೇಳಿದ್ರೆ ಖಂಡಿತವಾಗಿ ಮ್ಯಾನೇಜ್ಮೆಂಟ್ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ
0: ಓಕೆ ಇದು ಅಶೋಕ್ ಮುಳಿತ್ಲು ಮತ್ತು ನಮ್ಮ ಕುಸುಮಾಕರ್ ಕೊಟ್ಟಾರ ಅವರ ಪ್ರಶ್ನೆ ಗೊತ್ತಾರೆ ಅಮ್ಮನ್ನ ನೀನು ಕರ್ಕೊಳ್ತಾ ಅಂತೇನೆ ದೋನ್ ಸವಾಲೇ ಸರ್ ಅಲ್ಲಿ ತುಮ್ಚ ಬ್ಯಾಂಕ್ ಅಂತ ಪರ್ಟಿಕ್ಯುಲರ್ ದಿನ ಸರ್ ಅಲ್ಲಿ ವಿದ್ಯಾರ್ಥಿ ಕಾಲ ನೇಮ್ ಫೆಸಿಲಿಟೀಸ್ ಆಗಿ
2: ವಿದ್ಯಾರ್ಥಿ ವಿಷಯನ ಓ ಸ್ಕಾಲರ್ಶಿಪ್ ಲೋನ್ ಸನಿಪುರ ತೋಡಿ ಬ್ಯಾಂಕ್ ಸಪುರ ದಿತ್ತ ಬೇಸ್ಡ್ ತಂಕ ಸಬ್ಸಿಡಿ ಗೌರ್ಮೆಂಟ್ ತಗೊಂಡೆತ್ತ ತಶೆ ತಂಕ ಸ್ಪೆಷಲೈಸ್ಡ್ ಸ್ಕಾಲರ್ಶಿಪ್ ಲೋನ್ ಆರ್ ಎಜುಕೇಶನ್ ಲೋನ್ ತಂಕ ದೇವಂಕ ಸಾಧ್ಯದತ್ತ ಅಮ್ಚ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಅಮ್ಕ ಗೌರ್ಮೆಂಟ್ ತಮ್ಮ ಕೈಯೇನ ಫಂಡಿಂಗ್ ನ ಆಮೇಲೆ ಕಾಲೆ ವರ್ಕೌಟ್ ಕರಿ ಜಲ್ಲರೆ ಅಮ್ಚ ಸದಸ್ಯ ದೋರ್ಲೆ ಡೆಪಾಸಿಟ್ ತೆ ಡೆಪಾಸಿಟ್ ಅಮ್ಮ ಕನ್ವರ್ಟ್ ಕನ್ ಲೋನ್ ಕನ್ ದೇವಂಚೆ ಅದೇ 10% ಡೆಪಾಸಿಟ್ ಆಗಿಲ್ಲ ಜಿವೆಲ್ ಲೋನ್ ಅದ ತನ್ನ 11.5-11.2 ಹಾಕಮ್ಮೆ ಲೋನ್ ದಿತ್ತ 1% ಅನ್ನ ಅಮ್ಮಿ ವರ್ಕೌಟ್ ಕರ್ತ ಅಮ್ಮಿ ಪ್ರಾಫಿಟ್ ಅವೈರ್ ಸರ್ಡ್ ಕಾನ್ಸಂಟ್ರೇಟ್ ಕರ್ನ ಸರ್ವಿಸ್ ಓರಿಯಂಟೆಡ್ ಕರ್ತ ಎಜುಕೇಶನ್ ಸೆಪರೇಟ್ ಕಾನ್ಸೆಪ್ಟ್
0: ಕಷ್ಟ ಸ್ಯಾಲರಿ ಜಾಂಗ್ ಪುರೋ ಇನ್ಫ್ರಾಸ್ಟ್ರಕ್ಚರ್ ಜಾಂಗ್ ಪುರೋ ಯಾ ಎಲೆಕ್ಟ್ರಿಕ್ ಬಿಲ್ ಜಾಂಗ್ ಪುರೋ ಅನಿ ಉರುಲ್ಲೆ ತೋಡೆ ಕರ್ಸ ಸತ್ತೆ ಪೂರ ಎ ಮ್ಯಾನೇಜ್ ಕರಿ ತತ್ಯಕ 1.55% ಅಂದ್ರೆ ತುಮಿ ಅನಿ ಅಂಕಾಯಿ ತುಮಿ ಏನ್ ದಿಜೆ ಪಟ್ಟ ನೈಗೆ ಓಕೆ ತಶನದಲ್ಲೇನೆ ಕ ಬ್ಯಾಂಕ್ ಅಂಕಾನಿ ಸೊಸೈಟಿ ಮುಸ್ತು ವ್ಯತ್ಯಾಸ ಸರ್
2: ಅನಿ ತಂಗ ಸಬ್ಸಿಡಿ ಅಂತ ಅಂಕ ಸಬ್ಸಿಡಿ
0: ಸಬ್ಸಿಡಿ ನಾ ವೈ ಅಂಗ ಸರ್ ಅನೇಕ ಸವಾಲ್ ತನೇ ಸರ್ ಲೆ ವೈ ಎಸ್ ಸಿ ಎಸ್ ಟಿ ಚಿಂತಾ ಚವಿಷನ್ ಕಾಲ
2: ಸಮ ಕಂಡಿತ ಸೌನ ಅಮಿ ಸದಸ್ಯರ ಕಲ್ಯಾಣ ನಿಧಿ ಮನ ದೋರ್ಲ ತಂತು ಅಮ್ಚ ಅನ್ಕೊಂಡ್ ಬರ ಮೆಂಬರ್ಸ್ ಆತು ತಂಚೆ ಕಷ್ಟಚೆ ಪರಿಸ್ಥಿತಿ ಅಲ್ಲರ್ ಕಾಲ ಅಲ್ಲರ್ ತಿ ಅಮ್ಕ ಅಪ್ಲಿಕೇಶನ್ ಗಲ್ತ ತೆ ಅಮಿ ಬೋರ್ಡ್ ಅಂತ ಅಪ್ಲಿಕೇಶನ್ ವೆರಿಫೈ ಕರ್ ಮೈ ರಾಮ್ಚ ಸೊಸೈಟಿ ತೌನ್ ಇಟ್ಲೆ ಮನ ಅಮೌಂಟ್ ಅಮಿ ಸಹಾಯಧನ ದಿತ
0: ಓಕೆ
2: ಸಹಾಯಧನ ಮಸ್ತ ದಿಲ್ಲೆ ಯಸ
0: ಓಕೆ ಅನೇ ಕಾಲ್ ಇವನ ಸರ್ ನಮಸ್ಕಾರ ಹಲೋ
5: ನಮಸ್ಕಾರ
0: ನಮಸ್ಕಾರ ಕೋಣ ಲೈತಾ ಸ್ವಾಗತ
5: ಕನ್ಸರ್ನ್ ಲೋಕ ಲೋನ್ ಕೊನಕಿ ವಾಡತಿತ್ತ ಪೈಸೆ ದಿತ್ತ ಅನಿ ಪಾಟಿ ಮಾಡ್ಲ ಫ್ರೆಂಡ್ಶಿಪ್ ಅದೇ ತು ಕೈ ಗೊತ್ತ ಮುಜಿ ಕೇಸ್ ಸೊ ಅವೇ ಚಿಂತ ಸವಾಲ್ ಗಲ್ ಅನಿಗಲ್ಲ ಮಕ್ಕ ಹಿಂಗ್ ಬೋರ್ ಆನ್ಸರ್ ಅಂದ್ರೆ ಇಟ್ಸ್ ಗುಡ್ ವೆಲ್ ಆನ್ಸರ್ ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ಯು ಆರ್ ಡೂಯಿಂಗ್ ವೆಲ್ ಅಂಡ್ ಐ ಆಮ್ ಪ್ರೌಡ್ ಆಫ್ ಯು ಆಸ್ ಎ ಫ್ರೆಂಡ್ ಅಂಡ್ ಕ್ಲಾಸ್ಮೇಟ್
2: ಥ್ಯಾಂಕ್ ಯು ರಾಕೇಶ್
5: ಕೀಪ್ ಡೂಯಿಂಗ್ ವೆಲ್
0: ಥ್ಯಾಂಕ್ ಯು ಡಾಮಿನಿಕ್ ಯು ಕಾಲ್ಡ್ ಮಕ್ಕ ಖುಷಿದಲ್ಲಿ ರೇಡಿಯೋ ಸಾರಂಗ್ ಆಗ್ತೀವಿ ಕಾಲ್ ಕೇಳ ಐಕಾನ್ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲಾಟ್ ಇದೆ ಬರೀದ್ರು ಓಕೆ ಸರ್ ತಿಂತು ಸೈತ್ಯಂಜಿ ಸವಾಲ್ ಅಂತ ಹಂಗೆ ಸರ್ ಅಸ್ತಾನ ತುಜ ಜೀವಿತ ಶಿನ್ಮಕ ಹೋಲೋಂಗಿಲ್ಲ ಅಂತ ಜೀವನ್ ತುಜ ಜೀವಿತ ಅಂತ ಬಾಳ್ಪೋಣಾರ ಮುಸ್ತು ರಡ್ಲಾಯ್ ರಡ್ಲಾಯ್ ಅಮ್ಳ ಒಡಿಲ ಅಂತ ಒಂದು ಜೋರ್ಕ ಒಂದೇ ಪುಣ್ ಕಸ್ಟ್ ಮುಂಚೆ ಏಕ್ ರಡ್ ನಿಂತಕೆ ತೇ ದಿಸಾನ ಅಮ್ಕ ಪುಣ್ ತೆ ಕಸ್ಟ್ ಫುಡ್ ಕರ್ನ ತುಜಿ ವಿತ್ ಬೋರಂಗ್ ಕೊರಂಗ್ ಪಡೆಯಲ್ಲ ಸೊ ಹೌ ಅವ ಹಾರ್ಡ್ ವರ್ಕ್ 1985 to 2000 ಅಮ್ಮ ಸರ್ ಅಸಲ್ ಬರ್ಗೆ ರೇಕ್ ಅಸಲ್ ಸೈತ್ಯ ಮಾಡ್ರೆ ಕೈ ಮೀಗರ್ ಲೈಕ್ 25% ಬುರ್ಗಿ ಮಾತ್ರ ಸುಖಾಚ ಗಜ್ರೆ ಅಸಲ್ ಊರ್ಲಿ ಪೂರ ಗುಲೋ ಬಚ್ಚ ಕಂಟ್ಯಾಚ ಗಜ್ರೆ ತೋಡಲ್ಲಿ ಬುರ್ಗಿ ಅಂತಿ ಅಶೆ ಮುಂಟಸ್ತಾನ ಕಸ್ಟ್ ಅಮ್ಕ ಸಮಾಜ ಅಂತ ಅನಿ ಮುಜತ್ ಮಾಯಂಗ ಒಂತರ ಒಂತು ಬೈರೋಸೋನೆ ಸಕ್ಕಡ್ ಪೂರ ಗಲ್ಫ್ ಆಚೆ ಅನಿ ಯುರೋಪ್ ಆಚೆ ಸ್ವಪ್ನ ದೇಖ್ತಾನ ತು ಮುಜತ್ ಮಾಯಂಗ ಒಂದು ಮುಜತ್ ಮತ್ತೆ ಏನ್ ಕೇತೆ ಸಮ ಪತ್ಕೆಲ್ಲೋ ಮುನೀಸ್ ವೈ ಕಸ್ಟ್ ಅಮ್ಕ ಕಿತ್ತೆ ಖುಷಿ ಐತೆ ಒಂದ್ ಕರ್ತ
2: ಅವೇ ಸಬ್ಸ್ಟೆನ್ಶಿಯೇಟ್ ಕರಿ ಜಲ್ಲರ್ ಕಷ್ಟ ಸಟ್ಟಂಗೆ ಅಸ್ತದ ಕಷ್ಟ ತವನು ಒಯ್ರೆ ಜಲ್ಲರ್ ತ್ಯಾ ಟೈಮರ್ ತುಮ್ಕ ದಿವಂಚಿ ದೇಕ್ ಕಷಿ ಅಸ ಅಮನಸ್ತ ಮುಸ್ತು ಬಟ್ಟಿ ಕಷ್ಟ ಲೇಬರ್ಗೆ ತೈ ಎಜುಕೇಶನ್ ರವ ಐತಾತ್ ಮಗಿರ್ ಸ್ಕಿಲ್ಡ್ ಲೇಬರ್ ಹಾಕಿತ್ತ ತೈಂತ ಬಾಕಿ ಸತ್ತ ಮುಸ್ತು ಕೇಸ್ ಅಂದ್ ಹಂಗ ಮುಜ ಮಮ್ಮಿಕ್ ಎಜುಕೇಶನ್ ವಿಷಯ ಅಂತೇನೆ ಕಾಂಪ್ರಮೈಸ್ ಕೊರೋನಾ
0: ನೆವರ್
2: ಎಜುಕೇಶನ್ ತೇಕ ಸ್ಟೇಜ್ ಮುಸ್ ಎಜುಕೇಶನ್ ಜೈಜೆತ್ತಮಂತಿ ಗಟ್ರವರ್ಲಿ ಅಂತ ಯಾಕತ್ತಿರ್ ತಿತ್ತದಲ್ಲರಿ ಫಾರಿನ್ ಹೊಸದಲ್ಲರಿ ಅಮ್ಚ ಎಕ್ಸ್ಪೆನ್ಸ್ ಪೊಳೆಯಲ್ಲ ಯಾಕತ್ತಿರ್ ಎಜುಕೇಶನ್ ಪ್ರಮೋಟ್ ಕೆಲ್ಲಿ ಪೇರೆಂಟ್ಸ್ ಅಂಚಿ ಬುರ್ಗಿ ಪೂರ ಬರೆಯ ವಾಟೆ ಎಂಡಕ್ ಪೌತ ಊರ್ಲೆ ಕಶಮ್ಳರ್ ತ್ಯಾ ಪೇರೆಂಟ್ಸ್ ಅಂಕಿ ತಚ್ಚಿ ನಾಲೆಜ್ ಅಸ ಬುರ್ಗಿ ಕಷ್ಟ ರಸ ಅತ್ಬಿಟ್ಟ ತ್ಯಾ ಟೈಮರ್ ತ್ಯಾ ಬುರ್ಗಿಯಾಗತ್ ಕೈ ಕೈಂತ ಅವ್ನ ದೇಕ್ ಮೇಳಂತ ಏಕ್ ಬೆಟರ್ ಲೈನ್ ಕಾಣಿ ಎದ್ಲಾರ ತಲೆ ಮುಸ್ತು ಬುರ್ಗಿ ಅಸತ್ ಕಷ್ಟ ಇಲ್ಲ ಅದರ್ವೈಸ್ ಬಾಕಿ
0: ಹಲೋ ನಮಸ್ಕಾರ ನಮಸ್ಕಾರ ಕೋಣ ಉಲೈತಾ ರತ್ನ ಶೆಟ್ಟಿ ಉಲಯ್ಯ
2: ನಮಸ್ತೆ ನಮಸ್ತೆ ಮೇಡಮ್
0: ಕ್ಲಿಯರ್ ಇಲ್ಲ ರತ್ನ ಶೆಟ್ಟಿ ಅವ್ರು ಸ್ವಲ್ಪ ಹೇಳ್ಬಹುದಾ ಒಂದ್ಸಲ ರೀಕಾಲ್ ಮಾಡಬಹುದಾ ನಿಮ್ಗೆ ನೆಟ್ವರ್ಕ್ ಸ್ವಲ್ಪ ನೀವು ಮತ್ತೆ ಕಾಲ್ ಮಾಡಬಹುದಾ ಅಂದ್ರೆ ನಿಮ್ದು ನೆಟ್ವರ್ಕ್ ಸ್ವಲ್ಪ ವೀಕ್ ಇರಬೇಕು ಜಸ್ಟ್ ಮಾಡ್ತೀರಾ ಕಾಲ್ ಮತ್ತೆ ಇಲ್ಲ ಸ್ಪಷ್ಟತೆ ಇಲ್ಲ ಮಾತಾಡಿದ್ದು ರೀಕಾಲ್ ಮಾಡ್ತೀರಾ ಓಕೆ ಓಕೆ ತಿನ್ನೇ ಊಲ ಇಲ್ಲ ಮೇಡಮ್ ತಡೆಪಟ್ಟಿ ನೆಟ್ವರ್ಕ್ ಅಸನ್ನೋದಿಲ್ಲ ಕಷ್ಟ ವಿಷಯ ಲೋನ್ ಅಸ್ತಾನ
2: तशें एज्युकेशन एक आमकां दिल्लें तें मेन गायडन्स. मागीर आमी कश्ट आयले बरें मुखार आमच्या भुरग्यांनी कश्ट येवं नजो म्हणलें एक चिंताप आसता. त्या खातीर आमी लायफांत अभिवृद्धी पळयचीत पडटा. आमी ते इंत बाकी जाल्यार आमचे नेक्स्ट जनरेशन बाकी जाता ऑर ताणी ते स्टेप काडचे ताणी एक जनरेशनाचे गॅप मिस आउट जाता.
0: ओके सो तशें जाल्यार आज आनीक तुजे उलयता पूण ल्हानशें विराम काण घेता. तुजें आनी फेवरेट पद आसा ते पद हांव प्ले करता कित्याक हांव सांगू सांग उपरांत सांगता. ಕೊನೆಯ ಒಂದು ಕೆಲವು ನಿಮಿಷ ಹೊತ್ತಿದೆ ಈ ಒಂದು ಹಾಡಿನ ಬಳಿಕ ನಮ್ಮ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇನೆ.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಕೌರವ ಪೌರುಷ. ಭಾಗವತರು ಪುತ್ತಿಗೆ ರಘುರಾಮ ಹೊಳ್ಳ. ಚೆಂಡೆ ಚೈತನ್ಯ ಕೃಷ್ಣ ಪದ್ಯಾಣ. ಮದ್ದಳೆ ಪ್ರಕಾಶ್ ಉಳಿತಾಯ. ಪಾತ್ರವರ್ಗ ಕೌರವ ವಾಸುದೇವ ರಂಗಭಟ್. ಸಂಜಯ ಪವನ್ ಕಿರಣಕೆರೆ. ಭೀಮ ಕದ್ರಿ ನವನೀತ ಶೆಟ್ಟಿ. ಈಗ ಕೌರವ ಪೌರುಷ ಈ ಯಕ್ಷಗಾನದ 3ನೇ ಕಂತು.

0: ಯೋಗ ಬೇಕು. ಆಗಬೇಕಾದ್ದೇ ಆಗ್ಲಿಕ್ಕೂ, ಕೇಳಬೇಕಾದ್ದನ್ನೇ ಕೇಳಲಿಕ್ಕು, ಹೇಳಬೇಕಾದ್ದನ್ನೇ ಹೇಳಲಿಕ್ಕು ಇಲ್ಲ. ಅರ್ಥ ಆಗ್ತಾ ಉಂಟು. ಪ್ರತಿ ದಿವಸ, ಪ್ರತಿ ಸೋಲು, ಪ್ರತಿ ಹಿನ್ನಡೆಯ ಮೂಲಕವಾಗಿ ಎಷ್ಟು ಬಲ ಇದ್ರೇನು?
1: ಹೌದದು.
0: ಸಂಖ್ಯೆಯ ಮೂಲಕವಾಗಿಯೇ ಸತ್ವವನ್ನು ನಿರ್ಣಯಿಸುವುದಕ್ಕಾಗುವುದಿಲ್ಲ ಎಂಬುದು ಸತ್ಯವೇ. ಸಂಖ್ಯೆಯೂ ಬೇಕು ಅಂತ ಹಂಬಲಿಸಿದೆ ಬಿಟ್ರೆ ಅದೊಂದೇ ನಿರ್ಣಾಯಕ ಅಂತ ನಾನು ಭ್ರಮಿಸಿದ್ದಿಲ್ಲ. ಆದರೆ ಕೆಲವೊಮ್ಮೆ ಜನಾಭಿಪ್ರಾಯವನ್ನು ರೂಪಿಸುವಲ್ಲಿ ಸಂಖ್ಯೆ ಎಂಬುದು ನಿರ್ಣಾಯಕವಾಗುತ್ತದೆ. ಅನುಚಿತವಾದ ಕಾರಣಕ್ಕಾಗಿ ಅನ್ಯಾಯವಾಗಿಯೇ ಕೌರವ ದುರೆಸಗುತ್ತಾ ಇದ್ದಾನೆ ಎಂಬ ಅಭಿಪ್ರಾಯ ಪ್ರತಿಯೊಬ್ಬರಲ್ಲೂ ನೆಲೆಯೂರದೇ ಇರುವುದಕ್ಕೆ 11 ಅಕ್ಷೌಹಿಣಿಯ ಸಂಖ್ಯೆ ಬೇಕಾಗ್ತದೆ. ಅದು ಹಾಗೆ ಹೌದಾದ್ರೆ ಇಷ್ಟು ಮಂದಿ ಹೇಗೆ ಸೇರಿದ್ರು? ಇಷ್ಟಕ್ಕೆ ಗೆಲುವು ಅದರಿಂದ ಬರ್ತದೆ ಅಂತಲ್ಲ. ಸತ್ವವಾಗಿ ಸಂಪದ ಬೇಕು, ಸತ್ವ ಬೇಕು. ಅದು ಯಾವುದು, ಯಾವ ವಿಧದಿಂದ? ವಂಶೋನ್ನತಿಕೆಯ ಉಂಟಲ್ಲ, ಆರ್ಯಾವರ್ತದಲ್ಲಿ ಪ್ರತಿಯೊಬ್ಬ ರಾಜರು ಕೂಡ ಮಾನಿಸುವಂತಹ ಚಂದ್ರ ಅನ್ವಯದ ಅರಮನೆಯ ಪ್ರಾತಿನಿಧ್ಯವನ್ನು ಹೊಂದಿಯೇ ದೂರಕ್ಕೆ ಹೊರಟದ್ದು ಉಂಟಲ್ಲ. ಚಂದ್ರ ಅನ್ವಯ ಕುಲದಿಂದಲೂ ಶ್ರೇಷ್ಠತೆ ಉಂಟು. ಜನ್ಮ ಪ್ರಭು ಪೀಠದಲ್ಲಿ ಕುಳಿತವನಿಗೆ ಮಗನಾಗಿ ಹುಟ್ಟಿದ್ದೇನೆ. ರಕ್ಷಣೆ ಭೀಷ್ಮಾದಿಗಳ ಸಂರಕ್ಷಣೆಯಲ್ಲಿ, ವಿದ್ಯೆ ದ್ರೋಣಾದಿಗಳ ಉಪದೇಶದಲ್ಲಿ, ಸಖ್ಯ ಕರ್ಣಾದಿಗಳ ಬೆಂಬಲದಲ್ಲಿ, ತಂತ್ರ ಶಕುನಿಯೇ ಮೊದಲಾದವರ ತಂತ್ರಗಾರಿಕೆಯಲ್ಲಿ, ಇಷ್ಟಿದ್ದು ಕೂಡ ಮುನ್ನಡೆಯುತ್ತಾ ಇರುವಾಗ ಈ ತರನಾದ ಪರಿಭವ ಬರ್ತದೆ ಅಂತಾದರೆ ದೈವದ ಬಲ ಇಲ್ಲದಿದ್ದರೆ, ಏನಿತು ಬಲ ಇದ್ದರೂ ಅಷ್ಟೇ. ದೇವರೇ ಕಾಪಾಡಬೇಕು, ಆನತ ಮಸ್ತಕನಾಗಿ ಕೈ ಮುಗಿದ ಆಹಾ, ಈ ಕಾಲದಲ್ಲೂ ಅಲ್ಲ. ದೈವ ಅಂತಂದ್ರೆ ದೇವರೇ ಹೇಳ್ತಾನಲ್ಲ ದೈವ ಅಂತ, ಆ ದೈವ ನಾನು ಹೇಳುವುದು, ಮನುಷ್ಯರೇ ಹೇಳುವ ದೇವರಲ್ಲ. ರಾವಣ ವಧೆಯ ನಂತರದಲ್ಲಿ ರಾಮಚಂದ್ರ ಹೇಳಿದನಂತ, ದೈವ ಸಂಪಾದಿತೋ ದೋಷ ಮಾನುಷೇಣ ಮಯಾಜಿತ. ಆ ದೈವ ರಾಮನನ್ನು ದೇವರು ಅಂತ ಹೇಳುವವರು ಮತ್ತೆ ಅವ ಹೇಳುವ ದೇವರನ್ನೇನು ತಪ್ಪು? ಅದು ಕರ್ಮ. ದೈವ ಬಲವಿಲ್ಲದಿರಲು ಅರಸನಿಗೆ ಆದರೂ ಇನಿತೆ ಆಗುವುದು, ಆಳಿಗೆ ಆದರೂ ಇಷ್ಟೇ. ಅರಸನಾದಂತ ನನಗೆ ಹೀಗಾಗಬಹುದೋ? ಏನಾಗದೆ, ಕರ್ಮ ಬಲ ಇಲ್ಲ ಅಂತಾದ್ರೆ ಅದೇ. ಹಾಗಾದ್ರೆ ಅದು ಗೊತ್ತಿಲ್ವೋ, ಮೀರುವುದಕ್ಕೆ ಯತ್ನಿಸುವುದೇ ಜೀವ ಪ್ರವೃತ್ತಿ. ಗೊತ್ತಿಲ್ಲ ನನಗೆ, ಸಂಧಾನದ ಸಭೆಯಲ್ಲೋ ಇನ್ನೊಂದು ಕಡೆಯಲ್ಲೋ ವೇದಾಂತ ಪ್ರಮೇಯಗಳನ್ನು ನಿಖರವಾಗಿ ಅರಿತಾಡಿದ್ದಲ್ಲ. ವೇದಾಂತಿಗಳನ್ನು ಮೋಹಿಸುವಂತೆ ಮಾತಾಡಬಲ್ಲ ಕೃಷ್ಣನ ವಾಗ್ಜಾಲ ಹಸ್ತಿನಾವತಿಯ ಸಭಾಮಂಟಪವನ್ನು ಕ್ಷಣ ಕ್ಷಣಕ್ಕೂ ವ್ಯಾಪಿಸ್ತಾ ಇರುವಾಗ ಕತ್ತರಿಸುವುದಕ್ಕೆ ಹೊರಟ ವಿಧಿಯಲ್ಲಿ ಆಡಿದ ಮಾತಷ್ಟೇ ನಾಲ್ಕು. ವೇದಾಂತದಂತೆ ಪ್ರತಿಭಾಸವನ್ನು ತೋರುವ ಮಾತುಗಳು ವೇದಾಂತಿಯಾಗಿ ಆಡಿದ್ದಲ್ಲ. ನನಗೆ ಗೊತ್ತಿರುವುದೇನು, ಜನ್ಮದಿಂದ ಸಿದ್ಧವಾದಂತಹ ಪ್ರತಿಬಂಧಗಳನ್ನು ಜೀವನಾಗಿ ಯತ್ನದಿಂದ ಮೀರಬೇಕು ಇಷ್ಟೇ. ಜನ್ಮದಿಂದ ಸಿದ್ಧ ಎಲ್ಲರಿಗೂ ಇರ್ತದೆ, ಇರಬಹುದು, ಎಲ್ಲರೂ ಮೀರುವ ವಿಧಾನವೂ ಬೇರೆ. ಹೇಳಿದ್ರಲ್ಲ ಈಗ ಕೆಲವು ಕ್ಷಣಗಳ ಹಿಂದೆ, ಹುಡುಕುತ್ತಾ ಹುಡುಕುತ್ತಾ ಅಬ್ಬರಿಸ್ತಾ ಬೊಬ್ಬಿರಿದಂತಹ ಆ ಭೀಮಸೇನ ತಾಯಿಯ ಧಾತ ಅಂತ. ಯಾಕೆ ಹೆರಬೇಕಾದ ತಾಯಿ ಹೆರುವ ಮೊದಲು ಹೊಡೆಯಬೇಕಾದ ಅನಿವಾರ್ಯತೆ ಯಾಕೆ ಬಂತು? ದೈವ ಬಲವಿಲ್ಲದಿರ ಹೆರುವ ಪ್ರಾಯದಲ್ಲಿ ಹೆರುವ ಯೋಗವನ್ನು ಆ ದೈವ ಕಲ್ಪಿಸಲಿಲ್ಲ. ಮತ್ತು ಇರಿಸಿತು ಹೊಟ್ಟೆಯೊಳಗೆ, ಬಿತ್ತು ಹೊಡೆತ, ಅಲ್ಲಿಂದ ಪ್ರಾರಂಭ. ಹುಟ್ಟುವ ಮೊದಲೇ ಹೊಡೆದ ಲೋಕಕ್ಕೆ ಹುಟ್ಟಿ ಬೆಳಕು ಕಂಡ ನಾನು ಮತ್ತೆ ಬೆಳೆಯುವುದಕ್ಕಾಗಿ ಕಂಡ ಕಂಡವರಿಗೆ ಹೊಡೆಯದೇ ಇರ್ತೇನೆ ಅಂತ ಯಾರಾದ್ರೂ ಯಾಕೆ ನಿರೀಕ್ಷಿಸ್ತಾರೋ ನನಗೆ ಗೊತ್ತಿಲ್ಲ. ನೀ ಬರುವ ಮೊದಲು ನಿನಗೆ ಸಿಕ್ಕಿದ್ದದು, ನೀನು ಮಾತ್ರ ಏನು ಮಾಡಬಾರದು, ಯಾರಿಗೂ ಹೊಡೆಯಬಾರದು. ಹೊಡೆದನು ಬುದ್ಧಿ ತಿಳಿದ ಕಾಲದಲ್ಲಿ ಅನೇಕ ಸಿದ್ಧರು ಬಂದ್ರಂತೆ, ಸಾಧ್ಯರು ಬಂದ್ರಂತೆ, ಅವರೆಲ್ಲ ಹೇಳಿದ್ರಂತೆ ಇವನನ್ನು ಹೊಂದುವುದರ ಮೂಲಕವಾಗಿ ಭೂತಲದಲ್ಲಿರುವಂತಹ ಕ್ಷತ್ರ ಅದು ಕ್ಷಯವಾಗಿ ಹೋಗ್ತದೆ. ಇವನನ್ನು ಹೊಂದುವುದರಿಂದ ಭೂತಲದಲ್ಲಿರುವ ಕ್ಷಾತ್ರವೇ ಕ್ಷಯಿಸಿ ಹೋಗ್ತದೆ. ಸಿದ್ಧರು ಸಾಧ್ಯರು ಭವಿಷ್ಯ ವಚನ ಹೇಳಿ ಯಾವುದರಿಂದ? ಈಗ ನಾನೇ ಮಾಡಿದ್ದಿರಬಹುದು, ಈ ಜನ್ಮದಲ್ಲಿ ಅಂತೂ ಅಲ್ಲ. ಯಾಕೆ ಅಂದ್ರೆ ನಾನು ಇನ್ನೇನು ಮಾಡುವುದಕ್ಕೆ ತೊಡಗುವ ಮೊದಲೇ ಇವರು ಹೇಳಿ ಆಗಿದೆ ಭವಿಷ್ಯ ಏನು ಅಂತ. ಜನ್ಮಾಂತರೀಯವಾಗಿ,
1: ಜನ್ಮಾಂತರೀಯವಾಗಿ ಈಗ ಧರ್ಮರಾಯ ಏನು ಮಾಡಿದ್ದಾರೆ ಅಂತ ಯಾರು ಕಂಡಿದ್ದಾರೆ?
0: ಹೌದು, ಏನೋ ಮಾಡಿದ್ದಾರೆ ಎಂಬುದರಿಂದ ಇಲ್ಲಿಗೆ ಅದೆಲ್ಲವನ್ನು ಅನ್ವಯಿಸುವುದಕ್ಕಾಗುತ್ತದೆ, ಅನ್ವಯ ಆಗುತ್ತದೆ ಇರಬಹುದು.
1: ಆದರೆ ಆ ನ್ಯಾಯಣವೇ ವ್ಯವಹಾರವನ್ನು ನಿರ್ಣಯಿಸುವುದಕ್ಕಾಗುತ್ತದೆ,
0: ಸಮಗ್ರ ಕ್ಷಾತ್ರವೇ ಕ್ಷಯಿಸಿ ಹೋಗುತ್ತದೆ ಅಂತ ಸಿದ್ಧಸಾಧ್ಯರ ಭವಿಷ್ಯದ ನಿರ್ವಚನೆ ಏನುಂಟು?
1: ಅದಕ್ಕೆ ಪೂರಕರಾಗಿ ಪಾಂಡವರು ಬಂದರು. ಪಾಂಡವರು ಬರುವಲ್ಲಿಯ ತನಕ ಕೌರವನ ದೌಷ್ಟ್ಯ
0: ಅದರ ಲೇಷವನ್ನಾದರೂ ಉಳಿದವರು ಗುರುತಿಸಿದ್ದುಂಟ, ದೂರೀಕರಿಸುವುದಕ್ಕೆ ಎತ್ತಿಸಿದ್ದುಂಟ?
2: ಇಲ್ಲ ಇಲ್ಲ,
0: ಬಂದ ಮೇಲೆ ನಿವಾರಿಸುವುದಕ್ಕೆ.
1: ಸ್ವಾಮಿ, ನೀವು ಕುಳಿತುಕೊಳ್ಳುವ ಪೀಠಕ್ಕೆ ಇನ್ನೊಬ್ಬ ಬಂದು ಕುಳಿತರೆ ನಾವು ಎಬ್ಬಿಸ್ತೇವೆ,
0: ಮಲಗುವಲ್ಲಿ ಬಂದು ಇನ್ನೊಬ್ಬ ಹಾಸಿಗೆಯಲ್ಲಿ ಪಾಲು ಕೇಳಿದ್ರೆ ನಿವಾರಿಸ್ತೇವೆ, ನಡೆದಾಡುವಲ್ಲಿ ನಿರಾಳತೆ ಇಲ್ಲ ಅಂತಾದ್ರೆ ಕೈಯಿಂದ ಬದಿಗೆ ಸರಿಸ್ತೇವೆ. ಇದು ಜೀವನ ಸಹಜ ಪ್ರವೃತ್ತಿ. ಹಸ್ತಿನಾವತಿ ಅರಮನೆಯಲ್ಲಿ ಅಂಬೆಗಾಲಿಕ್ಕುವಾಗ ಚಕ್ರವರ್ತಿಗಳು ಬಂದರು. ಯಾರು ಹೇಳಿದ್ದು? ಬುದ್ಧಿ ಶೂನ್ಯರಲ್ಲ, ಭೀಷ್ಮರಂತಹ ಭೀಷ್ಮರು. ನಾಲ್ಕು ನಾಲ್ಕು ಗುರುಗಳ ಮಂಗಳ ಮಂತ್ರಾಕ್ಷತೆಗೆ ಮಂಡೆಯೊಡ್ಡಿದ ಹಿರಿತಲೆ ಭವಿಷ್ಯದ ಚಕ್ರವರ್ತಿಗಳು ಬಂದರು. ದ್ರೋಣರಿಂದಲೂ ಉಪದೇಶ ಆದದ್ದು ಅದೇ ನೆಲೆಯಲ್ಲಿ, ಕೃಪರು ಉಪದೇಶಿಸಿದ್ದು ಅದಕ್ಕಾಗಿ. ದಿನ ಬೆಳಗಾದ್ರೆ ಬದಲಾಗುತ್ತದೆ ಆ ಗಾತ್ರ, ಹೇಗೆ ಒಳಗೊಳ್ಳಬೇಕು?
1: ಹಾಗಾದ್ರೆ ಇಲ್ಲ, ಆಗಬಹುದೋ ಏನೋ. ಯುವರಾಜನಾಗಿ ಭವಿಷ್ಯದ ಚಕ್ರವರ್ತಿ ಅಂತ ನಿರ್ಣಯ ಆಗಿರುವ ಕಾಲದಲ್ಲಿ ತಂದೆಗೆ ಮದುವೆ ಮಾಡಿಸುವುದಕ್ಕಾಗಿ ಪೀಠವನ್ನು ಗಾರ್ಹಸ್ಥ್ಯವನ್ನು ಬಿಡಬಲ್ಲ ಭೀಷ್ಮರಿಗಾದೀತೋ ಏನೋ. ಭೀಷ್ಮರಿಗೆ ಆಗಬೇಕಾದರೆ ಭೀಷ್ಮರಿಗೆ ಸಿಕ್ಕಿದ ವಿದ್ಯಾಭ್ಯಾಸವೋ ಹಿನ್ನೆಲೆಯೋ ಸಂಸ್ಕಾರವೋ ನಮಗೂ ಸಿಗಬೇಕು. ಎಲ್ಲರೂ ಭೀಷ್ಮರಾಗುತ್ತಾರೆ ಅಂತಾದರೆ ಭೀಷ್ಮರಲ್ಲಿ ವೈಶಿಷ್ಟ್ಯ ಎಂಥದ್ದು?
0: ಸಹಜವಾದ ಜೀವ ಪ್ರವೃತ್ತಿ ನನ್ನದು, ವೈಶಿಷ್ಟ್ಯ ಉಂಟು ಅಂತಲ್ಲ. ಹುಟ್ಟಿದ ಕ್ಷಣದಲ್ಲೇ ತ್ಯಾಜ್ಯ ಅಂತ ನಿರ್ಣಯಿಸಿದ್ರು. ತ್ಯಾಗ ಮಾಡುವುದು ಬೇಡ ಅಂತ ಹೇಳಿದ್ಯಾರು? ಕರೆಯದೆ ಬಂದ ವೇದವ್ಯಾಸರು. ವರವರಕ್ಕೆ ಅನುಗುಣವಾಗಿಯೇ ನೂರಕ್ಕಿಂತ ಹೆಚ್ಚು ಮಕ್ಕಳಾಗುವುದು ಖಚಿತ, ಇದು ತ್ಯಾಜ್ಯವಲ್ಲ ಅಂತ. ಅಮ್ಮನೂ ಕರೀಲಿಲ್ವಂತೆ, ಅಪ್ಪನೂ ಕರೀಲಿಲ್ವಂತೆ, ಅಜ್ಜನೂ ಕರೀಲಿಲ್ವಂತೆ, ಯಾರೂ ಕರೀಲಿಲ್ಲ. ಬಿದ್ದದ್ದು ಲೋಹ ಸದೃಶ ಕಾಠಿಣ್ಯದ ಒಂದು ಪಿಂಡ, ಅದನ್ನು ನೂರು ಮಾಡುವುದು ಹೇಗೆ ಅಂತ ಹೇಳಿದ್ದು ವೇದವ್ಯಾಸರು. ಘೃತಭಾಂಡದಲ್ಲಿ ಇಡುವುದು ಯಾಕೆ ಅಂತ ಹೇಳಿದ್ದು ವೇದವ್ಯಾಸರು. ದೀಕ್ಷೆ ಕೊಟ್ಟದ್ದು ಭೀಷ್ಮರಿಗೆ.
1: ಬಹುಶಃ ಒಂದಾಗಿದ್ರೆ ಇನ್ನೇನೋ ಆಗುತ್ತಿತ್ತೋ, ಅದು ನೂರೊಂದು ಆದದ್ದೇ ದೈವದ ಬಲ ಇಲ್ಲದೆ. ಆದರೆ ಒಂದರ ನೂರನೇ ಒಂದಲ್ವ ಇದು.
0: ಆ ಬಲದಿಂದಲೇ ಬೆಳೆಯುತ್ತಾ ಬೆಳೆಯುತ್ತಾ ಹೋದರೆ, ವಿರೋಧಿಗಳನ್ನು ದಮನಿಸ್ತಾ ಹೋದರೆ,
1: ಇಲ್ಲ, ಬಂದವರನ್ನು ಅಧಿಕಾರ ಇಲ್ಲ ಅಂತ ಪರಿಭಾವಿಸಿ ಬಿಟ್ಟು ಹೋದವರು ಉಂಟು ಅಂತ ಸ್ಥಾಪಿಸುವುದಕ್ಕೆ ಯತ್ನಿಸಿದವರನ್ನು ಧರ್ಮಾತ್ಮರು ಸದಾಚಾರಿಗಳು ಅಂತ ಮಾನಿಸ್ತಾ ಹೋದ ಲೋಕ, ವಂಶದ ಒಡಲಿನಿಂದಲೇ ಹೊರಬಂದಂತಹ ನನ್ನನ್ನು ನಿರಾಕರಿಸ್ತಾ ದೂರೀಕರಿಸ್ತಾ ಸಾಗಿತು. ಜೀವ ಸಹಜವಾದ ಯತ್ನವನ್ನು ಅಸ್ತಿತ್ವಕ್ಕಾಗಿಯೇ ಮಾಡ್ತಾ, ತಂತ್ರಗಳಿಂದ ತಂತ್ರಾಂತರಗಳಿಂದ ಅದಕ್ಕೆ ಬಲ ತುಂಬುವುದಕ್ಕೆ ಯತ್ನಿಸ್ತಾ ಹೋದರೆ, ಮಾಡಿದ ಪ್ರತಿಯೊಂದು ಪ್ರಯತ್ನವೂ ಕೈಕೊಟ್ಟು ನಾಯಕನ ಪೀಠವನ್ನೇರುವುದಕ್ಕಾಗಿ ಹುಟ್ಟಲ್ಪಟ್ಟ ನಾನು ಆ ನಾಯಕತ್ವದನ್ನು ಹೆಸರಲ್ಲಿ ಕಳೆದುಕೊಳ್ಳಿಲ್ಲ, ಜೊತೆಗೆ ಒಂದು ಸೇರಿಸಿಕೊಂಡೆ, ಖಳನಾಯಕ ಅಂತ. ಅದು ಮತ್ತೆ ಒಂದು ಸೇರಿತು ಪಾಂಡವರು ಬಂದ ಮೇಲೆ. ಪಾಂಡವರ ಪ್ರವೇಶ ಆದ ಮೇಲೆ ನಾಯಕನಾಗಬೇಕಾದವನು ಖಳನಾಯಕ ಅಂತ. ಯಾರು ಬಂದದ್ರಿಂದ ಹಾಗಾದದ್ದು? ಇಲ್ಲ, ನೋಡ್ಲಿಲ್ಲ. ಅದನ್ನು ನಿವಾರಿಸುವುದಕ್ಕೆ ಸರ್ವತಂತ್ರಗಳು ವಿಫಲವಾದ ಬಳಿಕ ಆತ್ಯಂತಿಕವಾಗಿ ಕ್ಷತ್ರಿಯೋಚಿತವಾಗಿ ದುರವೇ ಸರಿ ಅಂತ ಹೊರಟ್ರೆ ಇದೋ ಇಲ್ಲಿ ತಂದು ನಿಲ್ಲಿಸಿತು. ಆದರೆ ಯತ್ನೇ ಕೃತೇ ಯದಿನ ಸಿದ್ಧತಿ ಕೋತ್ರ ದೋಷ ಅಂತ ಘೋಷಣೆ ಮೊಳಗಿಸಿದ ಕೌರವನೇ ಹೌದು ಅಂತಾದ್ರೆ, ದೈವಂ ನಿಹತ್ಯ ಕುರು ಪೌರುಷ ಮಾತ್ಮ ಶಕ್ತಿ ಅಂತ ಘೋಷಣೆ ಮೊಳಗಿಸಿದ್ದು ಈ ಕೌರವ ಹೌದು ಅಂತಾದ್ರೆ, ಈ ಕಾಲದಲ್ಲೂ ದೈವದ ಬಲ ಇಲ್ಲ ಅಂತ ಬಿಡುವುದಕ್ಕುಂಟ? ಬಿಡುವುದಕ್ಕಿಲ್ಲ,
2: ಇಲ್ಲ,
0: ಬಿಡಬೇಕಾದದ್ದು ಅಲ್ಲ. ಇದ್ದದ್ದನ್ನು ಒಗ್ಗೂಡಿಸಿ ಎದುರಿಸುವುದು ಹೇಗೆ, ಮೀರುವುದು ಹೇಗೆ ಅಂತ ಯತ್ನಿಸಬೇಕಾದದ್ದು. ಅದಕ್ಕಾಗಿ

ಕರದಲ್ಲಿ ತಗದಾ ದಂಡವನ್ನು ಮತ್ತೆ ಯತ್ನಪೂರ್ವಕವಾಗಿಯೇ ಹೆಗಲೇರಿಸಿಕೊಂಡು ಪ್ರಯತ್ನವನ್ನು ಬಿಡುವುದಕ್ಕಿಲ್ಲ ಅಂತ ನಿರೂಪಿಸುತ್ತಲೇ ಮುನ್ನಡೆಯುವುದಕ್ಕೆ ಹೊರಟ. ನೈರಾಶ್ಯ ನಮ್ಮನ್ನು ಆವರಿಸುವುದಕ್ಕೆ ನಾವಾಗಿ ಆಸ್ಪದ ಕೊಟ್ರೆ ಮತ್ತೆ ಉತ್ತೇಜನವೋ ಉದ್ಧಾರವೋ ಅದು ನಮ್ಮಿಂದ ವಿದೂರವೇ ಆಗುತ್ತದೆ. ಪ್ರಚೋದಕವಾದ ಪ್ರೇರಕವಾದ ಅಂಶಗಳು ಯಾವುದು, ಎಲ್ಲಿಂದ ಎಷ್ಟು, ಇದನ್ನು ಹುಡುಕುವ ದೃಷ್ಟಿಕೋನವೇ ಊರ್ಜಿತವಾಗಿದ್ದರೆ ಸ್ಮಶಾನದ ಮಧ್ಯದಲ್ಲೂ ಬದುಕು ಸಿದ್ಧವಾಗುತ್ತದೆ. ರಣದಲ್ಲಿ ಜೀವನ ಸಿದ್ಧಾಗಬೇಕು ಅಂತ ಹೊರಟ ನನಗೆ. ಈಗ ಕೂಡ ಸಿಗಬಹುದಾದ ಉತ್ತೇಜನ ಏನು ಅಂತ ಯೋಚಿಸಿದ್ರೆ ಒಂದೇ, ಯಾವುದು ಭೀತಿಗೆ ಕಾರಣವಾಗಿತ್ತೋ ಅದನ್ನೇ ಉತ್ತೇಜನಕ್ಕೆ ಬಳಸಬೇಕು. 99 ಮಂದಿ ಸಹೋದರರು ಸತ್ತರು, ತಲೆ ಕಡಿದುಕೊಂಡ ಭೀಮಸೇನ ಬೆನ್ನಟ್ಟಿ ಬರ್ತಾ ಇದ್ದಾನೆ ಎಂಬುದರಿಂದಲೇ ಅಂತರಂಗವನ್ನು ಭೀತಿ ಆವರಿಸಿದ್ದ ಕಾಲದಲ್ಲಿ ಅದರ ಕುರಿತಾಗಿಯೇ ಮನನ ಮಾಡ್ತಾ ಮಥನ ಮಾಡಿದರೆ ಅದೇ ಉತ್ತೇಜಕವಾಗುತ್ತದೆ. 99 ಮಂದಿಯನ್ನು ಒಬ್ಬ ಭೀಮನೇ ಕೊಂದಿದ್ದಾನೆ, ಅನ್ಯರಲ್ಲ. ಸುಯೋಧನನನ್ನು ಕೊಲ್ಲುವ ಪ್ರತಿಜ್ಞಾಬದ್ಧತೆಯು ಒಬ್ಬ ಭೀಮನಿಗೆ ಉಂಟು, ಅನ್ಯರಿಗಲ್ಲ. ಹಿಂದಿಂದೆದುರಾದ ಪಾರ್ಥನು ಆಡಿದ್ದದೆ, ಅಣ್ಣನ ಪ್ರತಿಜ್ಞೆಗಾಗಿ ಹೆಚ್ಚು ಕಾಲ ನಿನ್ನ ಜೊತೆಗೆ ಹೋರುವುದೇ ಇಲ್ಲ, ಬಿಟ್ಟೆ ಅಂತ ರಥವನ್ನು ತ್ರಿಗರ್ತದ ಸುಶರ್ಮನ ಮುಂಭಾಗಕ್ಕೆ ಹಾರಿಸಿ ಅವರ ತಲೆ ಕಡಿದ. ಅಂದರೆ ಪಾಂಡವರೋ ಉಳಿದ ಪಕ್ಷವೋ ಕೃಷ್ಣನೋ ಯಾವುದು ಅಲ್ಲ, ಒಬ್ಬ ಭೀಮ ಗದಾದಂಡವನ್ನೆತ್ತುವಲ್ಲಿ ತೋಳಿಗೆ ಬಲು ತಾನಾಗಿ ಊರ್ಜಿತವಾದದ್ದು ಆ ಭಾವದಿ. ಅವನನ್ನು ಹೇಗಾದರೂ ಸತ್ವಯುಕ್ತವಾಗಿ ಕೆಡ ಹಾಕಿದರೆ ಸಾಕು, ಯಾರು ಹೋದ್ರೆ, ಯಾರಿಲ್ಲದಿದ್ರೇನು, ಭರವಸೆ ಕೊಟ್ಟ ಯಾರ ಬೆಂಗಾವಲು ಇಲ್ಲದಿದ್ರು ಏಕಮೇವನಾಗಿ ಅದ್ವಿತೀಯನಾಗಿ ಭೀಮನೊಬ್ಬನನ್ನು ಕೆಡ ಹಾಕುವಷ್ಟು ಸತ್ವವನ್ನು ಮತ್ತೆ ಕ್ರೋಢೀಕರಿಸಿದರೆ ಗೆಲ್ಲಬಲ್ಲೆ, ಪಾಂಡವರನ್ನು ಗೆಲ್ಲಬಲ್ಲೆ, ಕುರುಧಾರಿಣಿಯನ್ನು ಗೆಲ್ಲಬಲ್ಲೆ. ಆ ಭಾವದಿಂದ ಕಾಲೆತ್ತಿ ಹೆಣಗಳು ರಕ್ತದ ಮಡು ಇಲ್ಲ ಇಲ್ಲ, ಇದು ಕುಸಿಯುವಂತೆ ಮಾಡಲಾರದು. ಯಾಕೆ ಅಂದರೆ ಯಾಕೆ ಕುಸಿಬೇಕು? ಕುರುಧಾರಿಣಿಯಲ್ಲಿ ರಕ್ತದ ಮಡುವನ್ನು ನಿರ್ಮಿಸಿ ಕೈ ತೊಳೆದು ತರ್ಪಣ ಬಿಟ್ಟಂತಹ ಭಾರ್ಗವರಾಮರು ಚಿರಂಜೀವಿಗಳಾಗಬಹುದಾದರೆ ಅದೇ ಕುರುಮಂಡಲದಲ್ಲಿ ರಕ್ತದ ಕಾಲುವೆ ಹರಿಸಿದ ಸುಯೋಧನ ಯಾಕೆ ಕುಸಿಯಬೇಕು? ದಾಟುತ್ತೇನೆ, ದಾಟಿ ಮುಂದುವರಿಯುತ್ತೇನೆ ಅಂತ ಹೊರಟ್ರೆ ಅದೋ ಅದೋ ಅದೋ

0: ಕೂಡ ಭೀಕರ ರವವನ್ನು ಹರಡಿಸ್ತಾ ಇರುವ ಪ್ರಾಣಿ ಪಕ್ಷಿಗಳು
1: ಇಲ್ಲ.
0: ಸಂಧ್ಯಾಕಾಲ ಸಮೀಪಿಸ್ತಾ ಇರುವ ಈ ಸನ್ನಿವೇಶದಲ್ಲಿ ಕಾಕಗಳು ಇಲ್ಲ ಇಲ್ಲ, ಕಾಕರವ ಗೃದ್ರರವ ಭೂತ ಬೇತಾಳಾದಿಗಳ ರವ. ಮೇಲೆ ನೋಡಿದ್ರು, ಕೆಳಗೆ ನೋಡಿದ್ರು, ಸುತ್ತ ಎತ್ತೆತ್ತ ಕತ್ತೆತ್ತಿ ನೋಡಿದ್ರು ಕೂಡ ಇಲ್ಲ, ಅಸ್ಪಷ್ಟತೆ
1: ಇಲ್ಲ.
0: ಯಾವುದಕ್ಕಾಗಿ ಆದರೂ ನಾನು ಯಾಕೆ ಅತೀರ್ಣನಾಗಬೇಕು? ಇದೆಲ್ಲಕ್ಕಿಂತ ಭೀತಿ ಹುಟ್ಟಿಸಬಹುದಾದ ಭೀಮನ ಆ ಕರ್ಕಶ ನುಡಿಗೆ ಕಿವುಡಾದ ಕೌರವ, ಇದಕ್ಕೆ ಯಾಕೆ ಕಿವಿದರೆಯಬೇಕು? ಆದರೆ ಅವುಗಳೆಲ್ಲ ಯಾವುದನ್ನು ಸೇವಿಸುವುದಕ್ಕೆ ಬಂದದ್ದು ಅಂತ ಗಮನಿಸಿದರೆ ಶವಗಳನ್ನು, ಈ ರಕ್ತವನ್ನು, ಇಲ್ಲಿರುವಂತಹ ಅಸ್ಥಿಮ ಇಲ್ಲ ಇಲ್ಲ, ಅದು ನನಗಾಗಿ ಪ್ರಾಣತ್ಯಾಗ ಮಾಡಿದ್ದವರದ್ದು ಅಂತ ಯೋಚಿಸುವಾಗ ಮನಸಾರ್ದ್ರವಾಗುತ್ತದೆ. ಸರ್ವಸೇನಾಧಿಪತಿಗಳಾಗಿ ರಣವನ್ನು ತೊಡಗಿದ ಆಚಾರ್ಯ ಭೀಷ್ಮರಿಂದ ತೊಡಗಿ ಇದೀಗೀಗ ಸತ್ತಂತಹ ನನ್ನ ಉಳಿದವರಲ್ಲಿ ಕೊನೆಯ ಸೋದರ ಸುದರ್ಶನ, ಅವನಲ್ಲಿಯ ತನಕ ಪ್ರತಿಯೊಬ್ಬರೂ ಪ್ರಾಣಾರ್ಪಣೆ ಮಾಡಿದ್ದು ನನಗಾಗಿ, ಅವರನ್ನು ಸೇವಿಸಬೇಕಾದವನು, ಆನುಕೂಲ್ಯವನ್ನು ಒದಗಿಸಬೇಕಾದವನು ನಾನು. ಆದರೆ ಆದರೆ ಈ ಪ್ರಾಣಿ ಪಕ್ಷಿಗಳು ಅವುಗಳನ್ನು ಮುತ್ತಿ ಮುಕ್ಕುವುದಕ್ಕೆ ಹವಣಿಸ್ತ ಭೂತಗಣಗಳು, ಶಾಕಿನಿಯೇ ಮೊದಲಾದ ಭೂತಗಣಗಳಂತೆ, ಬೇತಾಳಗಳಂತೆ ಇವುಗಳಿಗೆ ಆಹಾರವಾಗಿ
1: ಇಲ್ಲ. ಏನು ಮಾಡೋಣ?
0: ಅಸಹಾಯಕತೆ ಮಾಡಬೇಕಾದ್ದೇನು ಅಂತ ಅರಿವಿದ್ದ ಕಾಲದಲ್ಲೂ, ವ್ಯಾಪಿಸ್ತದೆ ಅಂತ ಸ್ವಾನುಭವಕ್ಕೆ ದಕ್ಕಿದ ಕಾಲದಲ್ಲಿ, ಈಗ ಮರುಕ ಹುಟ್ಟುವುದೊಂದಕ್ಕೆ, ಮಾಡಬೇಕಾದ್ದನ್ನು ಮಾಡುವುದಿಲ್ಲ ಅಂತ ನಾ ಯಾರ್ಯಾರನ್ನು ನಿಂದಿಸಿದ್ದೇನೋ ಅವರಿಗೆ ಮನಸ್ಸಿದ್ದರೂ ಮಾಡಲಾಗದ ಅಸಹಾಯಕತೆಗೆ ಅವರು ಬಲಿಯಾಗಿರಬಹುದು ಅಂತ ಎಣಿಸುವಾಗ, ನನಗಾಗಿ ಶರತಲ್ಪದಲ್ಲಿ ಬವಡಿಸಿದ ಭೀಷ್ಮರು, ನನಗಾಗಿ ಯೋಗ ಶರೀರವನ್ನಂತೂ ಶಿರ ಕತ್ತರಿಸಲ್ಪಟ್ಟ ದ್ರೋಣರು, ಅಲ್ಲ ಅಲ್ಲ, ನನಗಾಗಿ ಮಾನಪ್ರಾಣಗಳನ್ನು ಪಣವಾಗಿಟ್ಟು ಹೋರಾಡಿ ಕೊನೆಗಳಿದಂತಹ ಕರ್ಣ, ಮಾತೃ ಭೂಪತಿಗಳು, ಶಕುನಿ ಮಾವ ಇಲ್ಲ ಇಲ್ಲ ಇಲ್ಲ, ಹನ್ನೊಂದು ಅಕ್ಷೋಹಿಣಿ ಪತಿಗಳಾದವರು, ವಿವಿಧ ದೇಶದ ನೃಪತಿಗಳೆನಿಸಿದವರು, ಇವರೆಲ್ಲರಿಂದಲೂ ನಿರೀಕ್ಷೆ ಪ್ರತೀಕ್ಷೆ ಹೊಂದಿದ್ದರು, ಉತ್ಕಟೇಚ್ಛೆ ಅವರಿಗೆ ಸ್ಪಂದಿಸುವ ಕುರಿತಾಗಿದ್ದರೂ ಅಸಹಾಯಕತೆ ವ್ಯಾಪಿಸಿರಬಹುದು ಎಂಬುದು ನನಗೆ ಸ್ವಾನುಭವವಾದಾಗ ಅವರ ಕುರಿತಾಗಿ ಸಹಾನುಭೂತಿ ಬರ್ತದೆ, ಅಳಿದ ಜೀವರ ಕುರಿತಾಗಿ ಗೌರವ ಮೂಡ್ತದೆ. ಸಾಧ್ಯ ಇದ್ದದ್ದವರಿಗೆ ಸಗೌರವದ ಪ್ರಣಾಮ ಗೌರವಗಳನ್ನು ಅರ್ಪಿಸುವುದು ಮಾತ್ರ ಎಂಬ ಅರಿವಿರುತ್ತ ಈ ಎಚ್ಚರ ಜಾಗೃತವಾದ ಈ ಕಾಲದಲ್ಲಿ ಅಜ್ಜನನ್ನೊಮ್ಮೆ ಕಂಡ್ರೇನು ಅಂತಲೂ
1: ಹೌದು.
0: ಶರತಲ್ಪದಲ್ಲಿ ಪವಡಿಸಿರಬಹುದಾದ ಅವರು ಅಸಹನೀಯ ವೇದನೆಯನ್ನು ಸಹಿಸುತ್ತಲೂ ನಿರೀಕ್ಷೆಯನ್ನು ಜಾಗೃತವಾಗಿರಿಸಿಕೊಂಡವರು. ನನಗೆ ಬೇಕಾದದ್ದೀಗ ಅದು ಆಗ್ತಾ ಇರುವ ವೇದನೆಗಳನ್ನು ಸೈರಿಸಿಕೊಂಡು ನನ್ನ ನಿರೀಕ್ಷೆ ಪ್ರತೀಕ್ಷೆಗಳು ಜಾಗೃತವಾಗಿರಬೇಕು, ಅಲ್ಲಿಯ ತನಕ ನಾ ತಲುಪದೆ ವಿರಮಿಸಕೂಡದು. ಹೋಗುತ್ತೇನೆ, ನೋಡೋಣ. ಅಳಿದವರ ಪ್ರಚೋದನೆಯನ್ನೊಳಗೊಂಡು ಎದುರಿದ್ದದನ್ನು ಲಕ್ಷ್ಯವಾಗಿಸಿಕೊಂಡು ಕರದ ಗದೆಯನ್ನೇ ಬೆಗಲಲ್ಲಂತೂ ವೀರಶಾಸನದಂತೆ ಪವಡಿಸಿರಬಹುದಾದಂತಹ ಆಚಾರ್ಯ ಭೀಷ್ಮರನ್ನು ಕಾಣುವುದಕ್ಕೆ, ಅವರ ಮೂಲಕವಾಗಿ ಸಾಗಿ ಲಕ್ಷ್ಯವನ್ನು ಹೊಂದುವಂತಾಗುವುದಕ್ಕೆ ಸಾಗುತ್ತೇನೆ.

0: ಬೆಳಕಿಲ್ಲದ ದಾರಿಯಲ್ಲಿ ಆದರೂ ಸಾಗುವುದಕ್ಕೆ ಸಾಧ್ಯವಾಗುತ್ತದೆ, ಕನಸಿಲ್ಲದ ದಾರಿಯಲ್ಲಿ ಅರೆಕ್ಷಣವು ಮುಂದಡಿಯಿಡುವುದಕ್ಕೆ ಅಸಾಧ್ಯ ಅಂತ ಅಂಧನೃಪತಿಯ ಮುಖ ನೋಡಿದ ಕಾಲಕ್ಕೆ ತಿಳಿಯುವುದು. ಗತಾಕ್ಷನಾಗಿ ಜಾತಾಂಧನಾಗಿ ಪ್ರಪಂಚವನ್ನೇ ಕಾಣುವ ಯಾವ ಭಾಗ್ಯ ಭೋಗಗಳನ್ನು ಅನುಭವಿಸುವುದಕ್ಕೆ ಅಸಾಧ್ಯವಾದಂತಹ ಒಬ್ಬ ಹುಟ್ಟು ಕುರುಡ ತನ್ನ ಮಗನಲ್ಲಿ ಭವಿಷ್ಯವನ್ನು ಕಾಣುತ್ತಾನೆ. ತನ್ನ ಕಲ್ಪನೆಗಳನ್ನು ಕನಸನ್ನು ಸಾಕಾರಗೊಳಿಸುವ ಯತ್ನವನ್ನು ತನ್ನ ಚರ್ಮಚಕ್ಷುಗಳಿಗೆ ನಿಲುಕದೇ ಇದ್ದಂತಹ ದಿವ್ಯ ಚಕ್ಷುಗಳಿಂದ ಕಾಣುವ ಪ್ರಯತ್ನವನ್ನು ಮಾಡುತ್ತಾನೆ.
1: ಇದುವರೆಗೆ ಕೌರವ ಪೌರುಷ ಈ ಯಕ್ಷಗಾನದ ಮೂರನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಮುಖ್ಯಾದ ಪಂಪ್ನಾಡ ಏನನ್ನು ಗುರುಕಾರಲೆತ್ತನೆ ಒಂಜಿ ಕವಿತೆ ಓದೋಡು ಬಂದು ಬೊಕ್ಕ ಆಯ್ತ ಕಾಕಜಿ ಬತ್ತು ತೂನಗ ಉದೀಪನದ ಪಾತೆರ ಅಂದಿತ್ತುಂಡ ಆಯ್ಪಂಡ ಯಾನ ಪಾತೆರಿಯರೆ ಉಂತುನೆ ಮೈಕದ ಎದುರು ಉಂತುನೆ ಒಂಚೂರು ಕಡಿಮೆ ಒಂಚೂರು ಮೈಕದ ಪಿರಾವುಡ್ದೆ ದಾದಾಣದ ಬರೆಪುನ ಬೇಲೆ ಮಲ್ಪುನಲ್ಲ ಅಂಚಾದು ಪಾತೆರನೆ ಪಂಡ ಒಂಚೂರು ಕಷ್ಟದ ಬೇಲೆ ನನ್ನೊಂಜಿ ದಾದ ಪಂಡ ಇಂಚ ಇತ್ತೆ ಪ್ರಸ್ತುತದ ಒಂಜಿ ಒಲ್ಪತುಂಡಲ ಸಂದಿಗ್ಧದ ಪರಿಸ್ಥಿತಿಡು ಮಸ್ತು ಉಮೇದಡು ಉಲ್ಲೇಸಡು ಪಾತೆರು ನಂಚಿನ ಒಂಜಿ ಪರಿಸ್ಥಿತಿ ಒಲ್ಪಲ ಇಜ್ಜಿ ಅಂಚಾದು ಪುನಃ ಇತ್ತೆ ಐಕು ಸರಿಯಾದ ಹವಾಮಾನಲ ಅಂಚನೆ ಉಂಡು ಇತ್ತೆದ ಅವುಲ ನಮ್ಮನ ಒಟ್ಟುಗು ದಾದನ ಪೈಪೋಟಿಗೆ ಜತಿ ಲೆಕ್ಕ ಉಂಡು ಹವಾಮಾನಲ ನರಮಾನಿಲ ದಯಪಂಡ ನಮ್ಮ ಘಟ್ಟದಂಚಿ ಪೋಂಡ ವನ್ಯಜೀವಿ ಮಾನವ ಸಂಘರ್ಷ ಅನ್ನೊಂಜಿ ಪಾತೆರ ಉಂಡು ಮುಲ್ಪ ಅಂಚ ಒಂದಿಜ್ಜಿ ಹವಾಮಾನ ಬೊಕ್ಕ ಮಾನವ ಸಂಘರ್ಷ ಪಂಪಿ ಲೆಕ್ಕ ಆವೊಂದುಂಡು ಬರ್ಸ ಉಂಡು ಪಂಡ ಉಂಡು ಇಜ್ಜಿ ಪಂಡ ಇಜ್ಜಿ ಅಂಚಪುರ ಆವೊಂದುಂಡು ಯಾನು ಮಸ್ತ್ ಪಾತೆರ ಪೋಪುಜಿ ಕವಿಕೂಟದ ಉದೀಪನ ಆಯ್ಡ್ ನೈಡ್ ದಾತ್ರ ಎನ್ನೊಂಜಿ ಕವಿತೆದ ಮೂಲಕನೇ ಉದೀಪನ ಮಲ್ಪೆ ಕವಿತೆದ ಪುದರು ನಿಚ್ಚೋದ ಬೊಲ್ಪು ರಾತ್ರಿಡ ದೀತಿನ ಪೊರ್ತುದ ಗಂಟೆ ಕಿಲೆಪುನಗ ಲಕ್ಕುನ ಎಂಕ್ ಪಾತಿರಗು ತಿಕ್ಕುನ ಮುಂದಿಲ್ಲ ಪುರ್ಪ ತೆಲಿಪುವದಾಯೆ ತೆಲಿಪುವದಾಯೆ ಈ ಆವಡಿತ್ತಂಡು ಎನ್ನಂಚಿನ ಪೊಣ್ಣು ದಾಯೆ ಇಂಚ ಅಪ್ಪೆನ ಕತೆ ಕುಳೆಡು ಪೊಣ್ಣು ಗೊಂಡೆದಪ್ಪು ಆಯಳು ಅರಸು ಬಾಲೆ ಬುಗುಡಿದ ಮಾಲೆ ಆಯಳು ರೆಂಜೆ ಸುರಗಿ ಸಂಪೈ ಕೇದೈ ಮಾತೆ ತಲಪಿರವಳು ಉಂಡತ್ತ ಪೊಣ್ಣ ನಿರೆಲು ಬೋಡು ಎಂಕ್ ಪೂ ಪೊಣ್ಣಾತಿ ಕತೆ ಬೋಡು ಎಂಕ್ ಪೂ ಪೊಣ್ಣಾತಿ ಕತೆ ಎನ್ನ ಮನಸ್ಸು ಸರ್ರೋ ಸರೋ ತುತ್ತೈತ ಮಾತೇಕ್ಲ ನಿನ್ನನೇ ಒರು ಯಾನ ನಿನ್ನಲೆಕ್ಕ ನೈಮ್ಮನೆಗೆ ಆಂಡ ಒರಲಯಿ ಯಾನ ಆತಿನೇನೇ ಇಜ್ಜಿ ಆಂಡ ಒರಲಯಿ ಯಾನ ಆಯಿನೇನೇ ಇಜ್ಜಿ ನೆಲ ಬೊಲ್ಪುಗಕ್ಕೇನು ನಾ ಬಾಜನದ ಅಜನೆ ಬೆಚ್ಚ ಕಾವಲಿದ ಚೈಚುಯಿ ಅರೆಬಾಯಿ ಅಟಿಲ್ ದಟ್ಟಣೆಲ ಲೆಪ್ಪು ಕೊರ್ಪುಂಡು ಇನಿ ಬಂದಗೆ ಗಲಿಗೆ ಗಲಿಗೆಗ್ ಪೊರ್ತು ದಂಚಿ ಎನ್ನ ದಿಟ್ಟಿ ಒಂದು ಎನ್ನ ವಿಧಿ ಈ ಆಂಡನ ಭಾಗ್ಯವಂತೆದಿ ಆಯೆ ಬರ್ಪೆ ಮೆಲ್ಲ ಕುಡ್ತು ಲಕ್ಕಾವೆ ನಾಸಿಗೆದವೋ ಬಿಂಕೋದ ಪೂವೆ ಕಮ್ಮೆನೊಗ್ಲ ಚದಿ ಕಟ್ಟುನ ಕಬಿತೆ ಮೈಂದು ಪನಿದಾರೆ ನಿನ್ನ ಮೈಟ್ ಸುಡ್ಪುನ ಜಾಲೆದ ಬೆಗರು ಎನ್ನ ಉಡಲಡು ಆಂಡಲಾ ಪನ್ಪೆರು ಯಾನ ನಿನ ಲೆಕ್ಕಗೆ ಆಂಡಲಾ ಪನ್ಪೆರು ಯಾನ ನಿನ ಲೆಕ್ಕಗೆ ಕಾಂಡೆ ಪುಟ್ಟುದು ಬಯ್ಯಡು ಅಗಪುನ ಈ ಬೊಲ್ಪ ದಿಬ್ಬನದ ಮಧ್ಯನದ ಗೊಂಚಿಲು ಚಿಟ್ಟೆ ದುಂಬಿದ ರೆಂಕೆಡುಲ ನಿನ್ನನೇ ನಿರೆಲು ಎಸಲು ಎಸಲಿಡು ಸಾರಕನು ಎಡ್ಡೆ ಪಡಿಕೆಡು ಈ ದುಂಬುಗೆ ಎಡ್ಡೆ ಪಡಿಕೆಡು ಈ ದುಂಬುಗೆ ಯಾನ ಯಾನ ಜನನ ಮರಣದ ನಡುಟು ಒಚ್ಚುನೊಂಜಿ ಉಜ್ಜಾಲು ಇಂಚಾಂಡಲ ಅವ್ವೇ ಪಾತೆರ ಯಾನ ಈಗೆ ಇಂಚಾಂಡಲ ಅವ್ವೇ ಪಾತೆರ ಯಾನ ಈಗೆ ಪೂವೆ ಪೂವೆಯವರ ಪೊಣ್ಣಾದ ಪುಟ್ಟುಲ ಈ ನಿಲ ತೂಪುನ ದುಂಬು ನಿಚ್ಚ ಬೊಲ್ಪುಗು ಈ ಯಾನ ಆಪ ನಿಚ್ಚ ಬೊಲ್ಪುಗು ಈ ಯಾನ ಆಪ ಪೊಣ್ಣವರುನು ಕುಡ್ತು ಲಕ್ಕಾವು ಅವ್ವೇ ಪೊರ್ತುದ ಗಂಟೆ ಪೊಣ್ಣವರುನು ಕುಡ್ತು ಲಕ್ಕಾವು ಅವ್ವೇ ಪೊರ್ತುದ ಗಂಟೆ ಸ್ವಲ್ಪ
1: ಉನಿಪನದ ಪಾತೆಗಳೊಟ್ಟು ಅರ್ನ ಪೊರ್ಲಗಂಟದ ಪೂವೆ ಪನ್ಪಿನ ಪೂತ ಬಗ್ಗೆ ವರ್ಣನೆ ಮಲ್ತದು ಪೊರ್ಲಗಂಟಿ ಉದಿಪನ ಮಲ್ತು ವರ್ಣಿಸಿನ ಉದಿಪನದ ಅಕ್ಷತ ರಾಜ್ ಪೆರ್ಲ ಎರಡು ಸೋಲ್ಮೇಲು ಇತ ಸುರುಕಾದು ದೇವಿಕಾ ನಾಗೇಶ್ ಮಂಗಳೂರು ಮೇರು ಅರ್ನ ಕವನ ವಾಚನ ಮಾಡ್ಕೊಂಡು ಬಂದು ಅರ್ಡ ವಿನಂತಿ
2: ಮಾತ್ರ ಸೋಲ್ಮೇಲು ಎನ್ನ ಕವನದ ಶೀರ್ಷಿಕೆ ಕಜ್ಜಿ ಪೆಟ್ಟಿಗೆ ಬಂದು ಶ್ವಾಸುಗು ಅಂಟಿನ ಜೀವಜೂ ಅತುಲ್ಲರುನ ಕಜ್ಜಿ ದಾಯಿಗಿಂಚ ಬಿಜಿ ಬಿಜಿ ಇತ್ತಿನ ಕಲೆನ ಬಿರಂತೋ ಸೈತಿನ ಕಲೆನ ಉಪದ್ರನು ಒಪ್ಪ ಪುಟಿನ ಕರ್ಲು ಬೂರುದ ಮಾಟನು ಕಿರಿಮಿನಾತು ಗಜಲು ಪೊರಿಮಿನಾತು ಮಿಜಿಲು ಕಜ್ಜಿಯವು ಪತು ತಿನ್ಪಿನ ಇಡಿಯ ಮುಕ್ಕುನ ಮುದೆಲೆ ಕುತ್ಪುನ ಕಜ್ಜಿ ಮೇಯ್ನಿಲಿಕ್ಕೆ ಗಿಜಿ ಗಿಜಿ ಕಾಯ ಬುಡ ಮುಟ್ಟ ಕಿರ್ಂಬಾವುನ ದಡಿಕೆ ಬಗ್ಗಂದೆ ಬೆಡಿಕ್ ಸಿಕ್ಕಂದೆ ಪುರೆಲು ಪುರೆಲುದು ನೀಂದಿನವು ಬೊಡಿಡು ಪನ್ಪಿ ಲೆಕ್ಕ ಇಜ್ಜಿ ದಾಯಿಗಿಂಚ ನಂಜಿ ಎನ್ನವೇ ನೆತ್ತೆರು ಎನ್ನವೇ ಬಿದೆ ಎನ್ನವೇ ಕುಡಿ ಊರು ಪಂಚಾತಿ ಕೇಡು ದೈವ ದೇವರೇ ನಿರೆಳ್ಳು ತಮಿರಂದು ಉಡ್ಡ ಉಡ್ಡ ನಟನು ದಯ್ಯುಲೆ ಕಲೊಟುಲ ದಾಯಿತ ಕರ್ಮನು ಸೂ ಸೂ ಸುಯಿಂಪು ಉಡಲ್ದ ಬೆಂಗು ಬೇಜಾರು ಕಬ್ಬಿನಗದ ಸೇಂಕೆನು ಮಿತ್ತು ಹುಬ್ಬಿಂಡ ಮೋನಿಗು ಬೂರು ತಿತ್ತು ಹುಬ್ಬಿಂಡ ದಂಕೆಲವು ಬಾಳ್ತೊನ್ನ ತಾಳ್ತೊನ್ನ ನಡುಟು ಹೊರ್ಮೆಲ ಅರ್ಲುನ

ಆಟಕೋಲ ನಾಟಕೋಲ ಪೋವೊಂದು ಇಂತ ನಾಲ ನದ ಚರ್ಮೂರಿನ ಪಾಲು ಮಲ್ಲಿತ್ತ ಕಣ್ಣೆ ಮುಚ್ಚೆ ಕಾಡೆ ಕೂಡೆ ಗೊಬ್ಬೊಂದು ಇತ್ತ ಹುಟ್ಟಿದೊಣ್ಣೆ ಅಂಡೀಡು ಪೆಟ್ಟು ಮಲ್ಲಿತ್ತ ಅಂಗಿ ಚಡ್ಡಿ ಅದಲು ಬದಲು ಮಲ್ತೊಂದು ಇತ್ತ ಒಂಜೆ ಅಪ್ಪೆ ಜೋಕುಲಕ್ಕ ಉಣ

0: తోడు.
1: ಸರ್ ಮೇಲೆ ಸರ್ ಎಮ್ಮ ಅದ್ಭುತವಾದ ಒಂಜಿ ಕವನದ ಪ್ರಸ್ತುತಿ ಇತ್ತೆ ಸುಲೋಚನ
2: ಸಲ್ ಮೇಲೆ ಮಾತಾಡಿರಲ್ಲ. ಆಟಿ ಬರ್ಪುಂಡು ಆಟಿ ಬರ್ಪುಂಡು ಊರುಗು ಬರ್ಸ ದೊರಕು ಪೋಯೇರೆ ಅವಂದು ಪಿದೈಗು. ಆಟಿ ಬರ್ಪುಂಡು ಆಟಿ ಬರ್ಪುಂಡು ಊರುಗು ಬರ್ಸ ದೊರಕು ಪೋಯೇರೆ ಅವಂದು ಪಿದೈಗು. ಓಕೇಲ್ಲೆ ಅಣ್ಣ ನಕುಲೆ ಅಕ್ಕ ನಕುಲೆ ಆಟಿ ಬರ್ಪುಂಡು ಆಟಿ ಬರ್ಪುಂಡು. ಕನಕ ದರ್ಪುಲೆ ಮಲ್ಲಣ್ಣ ಮಡಲು ನುಂಗಲೆ ಎಲ್ಲಣ್ಣ ಆಟಿ ಬರ್ಪುಂಡು ಕೇಲ್ಲೆಣ್ಣ. ಕೊತ್ತಲಿಂಗೆ ಕಡ್ಪುಲೆ ಸೋಗೆ ದಿಂಜಲೆದೆ ಎನ್ನ ಪೊಣ್ಣುಲೆ ತಪ್ಪು ತರ್ಪುಲೆ ಬೆಜಕ್ರೆ ಅರೆಲೆ ಮೀಯೋಡತ್ತ ಜೋಕುಲೆ. ಪೆಲತರಿ ನುಂಗಲೆ ಸೂಂಟೈ ಮಲ್ಪುಲೆ ಪುಲ್ಕೊಟ್ಟೆ ರಾಸಿಪಾಡ್ಲೆ ಓ ಅಬ್ಬ ಮಾತ ದೊಂಬುಡು ದೀದು ವರ ದೆಪ್ಪುಲೆ ಎನ್ನಪ್ಪ. ಇಂದೇ ಬೆಜಕ್ರೆ ನೊಂತೆ ಮುಟ್ಟೆ ಮಲ್ಪೆ ರಾಪುಜೆ ಬಾರುನೊರ ಗೋಣಿಗು ದಿಂಜಯ ರಾಪುಜೆ. ಅಲ್ಲದೆ ಮಡಲು ಮೊಡಲಿದೆ ಜೋಕುಲೆ ಸಿಂಕಿರಿ ಒಲಿಪುಲೆ ಪೊಣ್ಣುಲೆ ಉರ್ದು ಪದೆಂಗಿ ಮುಟ್ಟ ಮಲ್ಪುಲೆದೆ ಬಲೆದೆ ವರ ಸೇಲೆ ದಕ್ಲೆ. ಓ ಚಿಂಕ್ರ ಒಂತೆ ತಾರೈ ದೆಪ್ಪುವನ ಮಡಲಿನಂತೆ ಒಯ್ತು ಪಾಡುವನ ಬಜ್ಜೆಯಿ ನುಂಗುದು ಪೋಪುಂಡತ್ತ ಅದೆಟಿತ್ತೆ ರಾಸಿ ಪಾಡುಡತ್ತ. ಇಂದಂಬೆ ಮಗ ತೌತೇನ ಮಾಡಿಗು ಕಟ್ಟಿಲ ಪಚ್ಚಿರು ಬುಡ್ಪವು ಕುಕ್ಕು ಅಜಪ್ಪು ಮರಿಯಲೊಡು ಓಡತ್ತ ಕಜಿಪು. ಓನಾಗಿ ಬೈನು ಕೊನದು ಕಿದೆಟ್ಟು ಅಟ್ಟಿದಿಲ್ಲ ಪೆತ್ತ ಕೈಕಂಜಿಗು ಅಲ್ಪನೆ ಒಂತೆ ಪಾಡ್ಲ. ಓ ಬಿರ್ಸೆ ದೋಮ ಇಲ್ಲುನೋರ ತೂಲ ಮಾಡು ತೋರಂದಿಲಕ್ಕ ಸರಿ ಮಲ್ಪುಲ. ಇಂದದೆ ಪೊಣ್ಣುಲೆ ಜಾಲಿಗು ಮಡಲು ಪಾಡ್ಲೆದೆ ಗುಡ್ಡೆಡ್ದು ತಪ್ಪು ಕನಲೆದೆ ಈ ಕುರೆ ಕಜವು ನೊರ ಸೂಂಟನದಿಲ್ಲೆದೆ. ಬತ್ತಿ ಬರ್ಸ ಬೊಕ್ಕ ಬುಡಂದು ದೊಂಬು ಕಾಯಂದು ಬೆಚ್ಚ ಅವಂದು ಆಟಿ ಬರ್ಪುಂಡು ಆಟಿ ಬರ್ಪುಂಡು ಇಲ್ಲದುಲ್ಲ ಈ ಕುಲ್ಲರಂಡು. ಕೇನುಂಡು ಕೆಬಿಕು ಆಟಿದ ಪದ ದೊಡ್ಡನ ಅಮ್ಮನ. ಕೇನುಂಡು ಕೆಬಿಕು ಆಟಿದ ಪದ ದೊಡ್ಡನ ಅಮ್ಮನ. ಆಟಿಡು ಬರ್ಸನೆ ಇಜ್ಜಂದೆ ಪದ ಮಾತ್ರ ಒರಿಂಡು. ಆಟಿಡು ಬರ್ಸನೆ ಇಜ್ಜಂದೆ ಪದ ಮಾತ್ರ ಒರಿಂಡು. ಗುಡ್ಡೆ ಜರಿಂಡು ಕಂಡ ಪೋಂಡು ಕಾಡು ಮುಗಿಂಡು. ಗುಡ್ಡ ಜರಿಂಡು ಕಂಡ ಪೋಂಡು ಕಾಡು ಮುಗಿಂಡು ಇತ್ತೆ ಪದ ಮಾತ್ರ ಒರಿದುಂಡು. ಇತ್ತೆ ಪದ ಮಾತ್ರ ಒರಿದುಂಡು. ಸೊಲ್ಮೇಲ್
1: ಸೊಲ್ಮೇಲ್ ಮೇಡಮ್ ಮರ್ಯೋಳದ ದಿನಮಾನ ಹೆಚ್ಚು ಎತ್ತು ಬಂದ್ಬಿಟ್ಟೇನು ಇರನ್ನ ಕವನಡು ಪ್ರಸ್ತುತ ಬೆಳೆಸಾರೆ. ಇತ್ತೆ ನನ್ನ ದುಮ್ಮದ ಕವಿ ಎಡ್ವರ್ಡ್ ಲೋಬು ಸಾರಂಗದ ಸಂಚಾರಕ.
3: ಕವಿತದ ತರೆಬರವು ತುಡರು ತಿಂತಿಲ್ಲ ಕತ್ತಲದ ಸಾದಿಡು ನಡಪ್ಪನಾಗ ಹಿರಿಯಕ್ಲೆ ಕೈಟಿತ್ತಿಂಡು ತುಂಬು ದೊಂದಿ ಸೂಟೆ ಬುಲ್ಪುಗಾರ. ಕತ್ತಲದ ಸಾದಿಡು ನಡಪ್ಪನಾಗ ಹಿರಿಯಕ್ಲ ಕೈಟಿತ್ತಿಂಡು ತುಂಬು ದೊಂದಿ ಸೂಟೆ ಬುಲ್ಪುಗಾರ. ಇತ್ತೆ ಊರಿಡಿಕೆ ಲೈಟದ ಬಲ್ಪು ಬದುಕು ನಿಲ್ಕೆ ಗರ್ಗಂಡ ಕತ್ತಲೆ. ಇತ್ತೆ ಊರಿಡಿಕೆ ಲೈಟದ ಬಲ್ಪು ಬದುಕು ನಿಲ್ಕೆ ಗರ್ಗಂಡ ಕತ್ತಲೆ. ಪಂಡೇರು ಪೊಣ್ಣೊಂಜಿ ಇಲ್ಲದ ತುಡರು ಪಾತೆರಗು ಮಾತ್ರ ಪಂಪಿನಗಳೇ ಕೋಂಗಿ ಕಟ್ಟುವೆರು. ಪಂಡೇರು ಪೊಣ್ಣೊಂಜಿ ಇಲ್ಲದ ತುಡರು ಪಾತೆರಗು ಮಾತ್ರ ಪಂಪುನಗಳೇ ಕೋಂಗಿ ಕಟ್ಟುವೆರು. ಬರೆಪಿನಾಂಡ ಮೂಲುಂಡು ಕರ್ಲು ಕತ್ತೆರುನ ಕತೆಕುಲು ಬರೆಪಿನಾಂಡ ಮೂಲುಂಡು ಕರ್ಲು ಕತ್ತೆರುನ ಕತೆಕುಲು. ತೆಗಲೆಗೆ ದುಂಬೆ ಅಡಿಪತ್ತಿನ ಕುರ್ಲಿರು ತೆಗಲೆಗೆ ದುಂಬೆ ಅಡಿಪತ್ತಿನ ಕುರ್ಲಿರು. ಜೋಕುಲು ಬಾಲಲು ಇತ್ತಿಂಡ ಇಲ್ಲಗ ಬೇತೆ ಬಲ್ಪು ಬೋಡಿ. ಜೋಕುಲು ಬಾಲಲು ಇತ್ತಿಂಡ ಇಲ್ಲಗ ಬೇತೆ ಬಲ್ಪು ಬೋಡ. ಇರ್ಲು ಪಗಳ್ಡೆ ಅಮಲುಡು ಮಾಲುಂಡು ಜನ ಜವನೆರೆ ಬದುಕದ ಓಡ. ಇರ್ಲು ಪಗೆಲುಡೆ ಅಮಲುಡು ಮಾಲುಂಡು ಜವನೆರೆ ಬದುಕದ ಓಡ. ಎಚ್ಚರದ ಅಂತಿ ಮಚ್ಚರ ಯಾವು ನಾಂಡಲ ಮೋಕೆ ಸೂಕ್ಯದ ಬಲ್ಪು ಬತ್ತಾವು. ಎಚ್ಚರದ ಅಂತಿ ಮಚ್ಚರ ಯಾವು ನನಾಂಡಲ ಮೋಕೆ ಸೂಕ್ಯದ ಬಲ್ಪು ಬತ್ತಾವು. ತೆಲಿಕೆ ನಲಿಕೆದ ಗೆಲ್ಮೆನ ಇತ್ತಿಂಡ ಲಕ್ಷ್ಮಿ ನಲ್ಪೋಲು ಇಲ್ಲಿಡಿಕೆ ತುಡರು ತೆಲ್ತಿಂಡ. ತೆಲಿಕೆ ನಲಿಕೆ ಗೆಲ್ಮೆನ ಇತ್ತಿಂಡ ಲಕ್ಷ್ಮಿ ನಲಿಪೋಲು ಇಲ್ಲಿಡಿಕೆ ತುಡರು ತೆಲ್ತಿಂಡ.
1: ಸೊಲ್ಬೇಲ್ ಸರ್ ಕರ್ಲು ಕತ್ತೆರಿನ ಕಥೆಯನ್ನು ಕವನ ರೂಪಗಳು ಬರೆಯನೇಕು ಉಪಸ್ಥಿತ ಮಲ್ಪನೆ ಮಲ್ತಿನಿ. ಇತ್ತೆ நம்ம குடிஞ்சி மல்லா புகர்த்ததா கவயத்ரி விஜயலட்சுமி கட்டீல்
0: இனித்த கவிகோஷ்டித அத்தியர் அஞ்சனை மாநாதிகித மண்டப்பன மாத்திரை அஞ்சனை சேர்ந்து நினச்சின மாத்திரைகள சொல்ல சொன்னாலும் என்ன கவிதை மோக்கியதே எட்டு என் நாயின மோக்க பண்ணி கொடுத்து தொரி மறியலத லக்க என் நாயின மோக்க பண்ணி கொடுத்தது தொரி மறியலத லக்க ஒசர நிலட்டு பசை ஜிங்கிது சம்பு அடரி லக்க ஒசர நிலட்டு பசை ஜிங்கிது சம்பு அடரி லக்க கால பிஜிரடு மோக்க மஸ்கடு இஞ்சனே ஈ ஆட்டித தொம்புத லக்க கால பிஜிரடு மோக்க மஸ்கடு இஞ்சனே ಈ ಆಟದ ದೊಂಬುದ ಲೆಕ್ಕ ಹೊರ ಕರಿಯ ಮುಗಲು ಬೆರಿಕೆ ನೆಸರು ದೊಂಬುದ ಹೊರಲು ಹೊರ ಕರಿಯ ಮುಗಲು ಬೆರಿಕೆ ನೆಸರು ದೊಂಬುದ ಹೊರಲು ಬಳಬಳ ತಕಪಕ ಚಟಪಟ ದೊಲಿಟ್ಟು ಜತ್ತಿ ಮರೆ ಪನಿಕುಲು ಬಳಬಳ ತಕಪಕ ಚಟಪಟದ ಒಲಿಟ್ಟು ಜತ್ತಿ ಮರೆ ಪನಿಕುಲು ಎನ್ನಾಯ ಬರಿಯೇ ಉಂತುದು ಬೆರಿಪೂಜಿದು ಸೊಂಟವು ಕಿನ್ಕಿ ಲೆಕ್ಕ ಎನ್ನಾಯೆ ಬರಿಯೇ ಉಂದುದು ಬೆರಿ ಪೂಜಿದು ಸೊಂಟೊಗು ಕಿನ್ಕಿಲಕ್ಕ ಬಂಜಿದರುಕು ಕಿದಿಕ್ಕಿಲು ಪಾಡಿಲಕ್ಕ ಬಂಜಿದರುಕು ಕಿದಿಕ್ಕಿಲು ಪಾಡಿಲಕ್ಕ ಇತ್ತೆ ಅಯಗು ಉಡಲಿಡೀ ಉದಾಸೀನ ಇತ್ತೆ ಅಯಗು ಉಡಲಿಡೀ ಉದಾಸೀನ ಈ ಮರಿಯಲದ ಮಾಕಟದ ಲೆಕ್ಕ ಈ ಮರಿಯಲದ ಮಾಕಟದ ಲೆಕ್ಕ ಬತ್ತದಲಾ ಬರಂದಿ ಬರ್ಸದ ಲೆಕ್ಕ ಬತ್ತದಲಾ ಬರಂದಿ ಬರ್ಸದ ಲೆಕ್ಕ ಲಟಪಟ ದಿಡಿಲ್ ದಿಡಿಲಿಂದು ದಿಡಿಲ ಸೊರ ಲಟಪಟ ದಿಡಿಲ್ ದಿಡಿಲಿಂದು ದಿಡಿಲ ಸೊರ ಅಲ್ಕದ ಬೂರು ಲೆಕ್ಕ ಕೆಬಿತ ಪೂವೇ ಮುಚ್ಚು ಲೆಕ್ಕ ಅಲ್ಕದ ಬೂರು ಲೆಕ್ಕ ಕೆಬಿತ ಪೂವೇ ಮುಚ್ಚು ಲೆಕ್ಕ ಆಯೇ ಬರಸುಡೆ ಪಾತೆರು ನಂಚ ಎನ್ನಾಯೆ ಬರಸುಡೆ ಪಾತೆರು ನಂಚ ಏನನ್ನು ಬಿಗುತ್ತದು ತರ್ಕನು ನಂಚ ಏನನ್ನು ಬಿಗುತ್ತದು ತರ್ಕನು ನಂಚ ಇನಿ ಅಂಚಿ ತೆಡಿಲದ ಅಬತರಲ ಇಜ್ಜಿ ಕಲಲಾಂ ಮೂಡುಲ್ಲಾ ಇಜ್ಜಿ ಇನಿ ಅಂಚಿ ತೆಡಿಲದ ಅಬತರಲ ಇಜ್ಜಿ ಕಲಲಾಂ ಮೂಡುಲ್ಲಾ ಇಜ್ಜಿ ಎನ್ನಾಯನ ಮೋಕೆ ಮಾಯಿಲಕ ಎನ್ನಾಯನ ಮೋಕೆ ಮಾಯಿಲಕ ಅರಾದು ಪತ್ತಿನ ಅರ್ಬು ಅರಿದು ಪೋಯಿಲಕ ಅರಾದು ಪತ್ತಿನ ಅರ್ಬು ಅರಿದು ಪೋಯಿಲಕ ಬಿಗಿಲುರ್ತುದು ಗಾಳಿ ಬರ್ಸದ ರಂಪು ಬಿಗಿಲುರ್ತುದು ಗಾಳಿ ಬರ್ಸದ ರಂಪು ಕಜವು ಮುರ್ಪರೆ ಕಜನೆ ಕಲಂಕು ಬೊಲ್ಲ ದೊಯ್ಲಿಡು ಪೋತಿನ ನೆಂಪು ಕಜವು ಮುರ್ಪರೆ ಕಜನೆ ಕಲಂಕು ಬೊಲ್ಲದ ಒಯ್ಲಿಡು ಪೋತಿನ ನೆಂಪು ಎನ್ನ ಉಡಲ್ದ ನಂಜಿ ನರಕ ಎವುದೆಪ್ಪು ಮದತ್ತು ಆಯಿಲಕ್ಕ ಸಂಪು ಎನ್ನುಡಲ ನಂಜಿ ನರಕ ಎವುದೆಪ್ಪುದು ಮದತ್ತು ಆಯಿಲಕ ಸಂಪು ಇಂಚಿನೆ ಇಂಚಿನೆ ಎನ್ನ ಮೋಕ್ಯದ ಎನ್ನ ಬಿರ್ದು ಬೀರ ಪಾತಿರ ನಿಲಿಕ್ಕೆ ಕೊಂಡಾಟದ ಸರ ಎನ್ನ ಮೋಕ್ಯದ ಎನ್ನ ಬಿರ್ದು ಬೀರ ಪಾತಿರ ನಿಲಿಕ್ಕೆ ಕೊಂಡಾಟದ ಸ್ವರ ಅಲ ಎಂಚಿ ಕೊಟಕೊರ ದೊಂಬು ಮರಿಯೊಳಗೆ ಅಡ್ಡಾಂತರದಂಚ ಆಟಿದ ಗೊಬ್ಬು ಅಲ ಎಂಚಿ ಕೊಟಕೊರ ದೊಂಬು ಮರಿಯೊಳಗೆ ಅಡ್ಡಾಂತ್ರದಂಚ ಆಟಿದ ದೊಂಬು ಇನಿ ಎನ್ನಯನ ಪಾತೆರಲ ಪರ್ತೆ ಇನಿ ಎನ್ನಯನ ಪಾತೆರಲ ಪರ್ತೆ ಚುಟಿ ಬೆಪ್ಪುಗು ಸರ್ರೋ ಬೆಗರು ಲೆಕ್ಕ ಚುಟಿ ಬೆಪ್ಪುಗು ಸರ್ರೋ ಬೆಗರು ಲೆಕ್ಕ ನೆಲ ತಪ್ಪೆ ಜುವಕಲೆ ಟುಲ್ಲೊಲು ನನಲ ನೆಲ ತಪ್ಪೆ ಜುವಕಲೆ ಟುಲ್ಲೊಲು ನನಲ ಬರ್ಪಿ ಬಸ್ಸ ಬರು ಕಾತೊಲ್ಲ ಬರ್ಪಿ ಬರ್ಸ ಬರು ಕಾತೊಲ್ಲ ನಂಬೊಲಿಗೆನೇ ಮಂದಿಗು ಪಿಜಿತಿ ಬಲ್ಲು ನಂಬೊಲಿಗೆನೇ ಮಂದಿಗು ಪಿಜಿತಿ ಬಲ್ಲು ಯಾನ್ಲ ಉಲ್ಲ ಹಾ ಯಾನ್ಲ ಉಲ್ಲ ಎನ್ನ ಮೋಕೆ ಕಂಡೊಡು ಪಾಯಾಪಿನೇನು ಕಾತೊಂದು ಎನ್ನ ಮೋಕೆ ಕಂಡೊಡು ಪಾಯಾಪಿನೇನು ಕಾತೊಂದು ಉಡಲುಲ್ಲಸೊಡು ನಕಿರೊಡೊಂದು ಉಡಲು ಉಲ್ಲಸೊಡು ನಕಿರೊಡೊಂದು ಕೇಂದಿನ ಮಾತಕ್ಕೆ ಬಿಕ್ಕಲ ಸೊಲ್ಲ
1: ಸೊಲ್ಲ ಮೇಡಮ್ ಎನ್ನಾಯನ ಮೋಕೆ ಇನಿತ ಬರ್ಸಗು ತಾಳೆ ಆವನುಂಡು ಅನಂದುಲ್ಲರು ಇತ್ತೆ ನನಂಜಿ ಪುಗರ್ತದ ಕವಿ ಉಮೇಶ್ ಆಚಾರ್ಯ ಮೇರು ಮೇರನ ಕವನ ವಾಚನ ಮಾಡ್ಕೊಂಡು
4: ಮಿತ್ತರ್ ಮೇಡ ಕುಲಿನ ಮಾತ ಗುರುಕಾರ ಮಾತಾಡಿನ ಬಕ ಮಾತ್ರೆಗ ಯಾನು ಸ್ವಲ್ಪ ಸಂಜಾಯ್ತ ಮತ್ತೊಂದು ಇನಿತ ಕವಿತಾ ಕವಿತದ ತರೆಬರವು ಮರಿಯಾಲ ಬತ್ತನತ್ತಿ ಒಂದು ದುಂಬುದ ಮರಿಯಾಲರ ವಿಷಯ ಅನ್ನೊಂದಿದೆ. ಒಟ್ಟು ಕಂಡದ ನೀರು ಜತ್ತು ತೀರ್ಥ ಕಂಡಗೋ ಉಂತಿನೆನು ತೂದು ಕಟ್ಟ ಪುಣಿ ಕರ್ತು ಕೊಡ್ತು ಬತ್ತೆ ನರ್ತೆ ಪೆಜ್ಜುನ ಮಾದೆ ಬೀಸಬೋದು. ಕಟ್ಟ ಪುಣಿ ಕರ್ತು ಕೊಡ್ತು ಬತ್ತೆ ನರ್ತೆ ಪೆಜ್ಜುನ ಮಾದೆ ಬೀಸಬೋದು ಮರಿಯಾಲ ಬತ್ತನತ್ತೆ. ಬೇಸ ಕರಿದು ಪತ್ತ ನಾಜಡು ಪತ್ತು ಪೋನಗ ತೂಲೆ ಮುಗಲು ದಿಂಜಿನ ಅಕ್ಕಸೊಡು ಕಬರ್ಗತ್ತಲೆ. ನುಗ ನಾವೇರಡು ದಪ್ಪು ಕಟ್ಟುನ ಸಾರ ಬೇಲೆ ಕಿದೆಟ್ಟು ಕಟ್ಟಿನ ಎರು ಎರ್ಮೆಗು ಕುಡು ಪುಂಡಿದ ಕುಡು ಪುಂಡಿನ ನೀಲೆ. ನುಗ ನಾವೇರಿಡು ದಪ್ಪು ಕಟ್ಟುನ ಸಾರ ಬೇಲೆ ಕಿದೆಟ್ಟು ಕಟ್ಟಿನ ಎರು ಎರ್ಮೆಗು ಕುಡು ಪುಂಡಿನ ನೀಲೆ ಮರಿಯಾಲ ಬತ್ತನತ್ತೆ. ಉರಲು ಪಾಡದು ಕಂಡ ದಪ್ಪೆರೆ ಉಂಡು ಮುಂಗೆ ಕೊಟ್ಟಿನ ಬಾರು ಬೀರಾವೆರೆ ಉಂಡು. ಉರಲು ಪಾಡದು ಕಂಡ ದಪ್ಪೆರೆ ಉಂಡು ಮುಂಗೆ ಕೊಟ್ಟಿನ ಬಾರು ಬೀರಾವೆರುಂಡು. ಬಿರೆಲ ನಡುಟು ಮಿರೆ ಪೇರು ಕೊರ್ಪಿನ ಅಪ್ಪೆ ನಂಚ ಅಂಗಲಾಪುದ ಬಾಲಿನ ಬಾಮಿ ಲೆಕ್ಕ ಬೆನ್ನಿ ಅಂಚ. ಬಿರೆಲ ನಡುಟು ಮಿರೆ ಪೇರು ಕೊರ್ಪಿನ ಅಪ್ಪೆ ನಂಚ ಅಂಗಲಾಪುದ ಬಾಲಿನ ಬಾಮಿ ಲೆಕ್ಕ ಬೆನ್ನಿ ಅಂಚ ಮರಿಯಾಲ ಬತ್ತನತ್ತೆ. ಅರೆ ಆಟಿ ಆನೆ ದಂಚ ಆಡೊಂದು ಬತ್ತಂದದಾನೆ ನಟ್ಟಿಕೊಂಡಳು ನೇಜಿ ನಡ್ದು ಕುದ್ದಡು ಓರೆಗುಂಡೆ. ಅರೆ ಆಟಿ ಆನೆ ದಂಚ ಆಡೊಂದು ಬತ್ತಂದದಾನೆ ನಟ್ಟಿ ಕಂಡೊಳು ನೇಜಿ ನಡ್ದು ಕುದ್ರೆಡು ಓರೆಗುಂಡೆ. ಬೆನ್ನಿದ ಕಂಡೊಗು ಬಿರಿ ಪಾಡಂದೆ ಬೆನುಡು ಬದುಕೊಡು. ಬೆನ್ನಿದ ಕಂಡೊಡು ಬಿರಿ ಪಾಡಂದೆ ಬದುಕೊಡು ಬೆನುಡು ಬದುಕೊಡು. ಆಟಿ ಕಳಂಜೆ ಬಿರಿ ಪಾಡಯೇ ಸೀಕಿ ಸಂಕಡಗು. ಆಟಿ ಕಳಂಜೆ ಬಿರಿ ಪಾಡಯೇ ಸೀಕಿ ಸಂಕಡಗು ಮರಿಯಾಲ ಬತ್ತನತ್ತೆ. ಕೊಡಮಿ ದಪ್ಪೆನ ಒಸರು ಪಚ್ಚ ದೈಸಿರದ ಉಡಲು ಕೆದುಡು ಕೇದಗೆ ಮದೆಟು ಕೇಪುಲ ಮಣ್ಣು ಏತು ಕಮ್ಮೆನ. ಸೇವು ಕಣಿಲೆ ತುಜಂಕು ತಪ್ಪು ತಿಮರೆ ತಪ್ಪು ಉಡಲು ಸೇರುಂಡ ಬೇನೆ ಬೆಸರದ ಸೀಕು ತಪ್ಪು. ಸೇವು ಕಣಿಲೆ ತುಜಂಕು ತಪ್ಪು ತಿಮರೆ ತಪ್ಪು ಉಡಲು ಸೇರುಂಡ ಬೇನೆ ಬೆಸರದ ಸೀಕು ತಪ್ಪು ಮರಿಯಾಲ ಬತ್ತನತ್ತೆ. ಕಾಲ ಕಾಲುಗು ಬರ್ಸ ಬತ್ತಂಡ ಮರಿಯಾಲ ಕೊಡಮಿ ದಪ್ಪೆಗು ಬೇನೆ ಮಲ್ಪಂದೆ ಒರಿಪಾಲ. ಕಾಲ ಕಾಲುಗು ಬರ್ಸ ಬತ್ತಂಡ ಮರಿಯಾಲ ಕೊಡಮಿ ದಪ್ಪೆಗು ಬೇನೆ ಮಲ್ಪಂದೆ ಒರಿಪಾಲ. ಮರಿಯಾಲ ಬತ್ತಂಡ ನೀರ ಒಸರುಂಡು ಎಲ್ಲೆ ಮರಿಯಾಲ ಬತ್ತಂಡ ನೀರ ಒಸರುಂಡು ಎಲ್ಲೆ ನೀರ ಒಸರು ಒಂದರೆ ಒಟ್ಟು ಸೇರಿಗ ಬಲ್ಲೆ. ನೀರ ಒಸರು ಉಂದರೆ ಒಟ್ಟು ಸೇರಿಗ ಬಲ್ಲೆ ನಮ್ಮ ಯಾಪಲ ಪನುಡು ಮರಿಯಾಲ ಬತ್ತನತ್ತೆ ಮರಿಯಾಲ ಬತ್ತನತ್ತೆ ಕೇಂದ್ರಕ್ರೆ ಸೊಲ್ಮೆ
1: ಸೊಲ್ಮೆಲ್ ಸರ್ ಬರೀ ಪೊರ್ಲಗಂಡು ಕವನ ವಚನ ಮಂತ್ರಿಯರು ಇತ್ತೆ ನಮ್ಮ ನಳಂಜಿ ಮಲ್ಲ ಪುಗರ್ತದ ಕವಯತ್ರಿ ವಾಸಂತಿ ಅಂಬಲ್ಪಾಡಿ ಮೆರು ಮೆರನ ಕವನ ವಚನ ಮಾಡ್ಕೊಂಡು
2: ಮಾತಿರಗಿಲ್ಲ ಸೊಲ್ಮೆ ಎನ್ನ ಕವಿತ್ಯದ ತರೆಬರವು ಈ ಚಿತ್ರ ನರಮಾನಿನ ಸ್ವಭಾವನೇ ಈ ಚಿತ್ರ ನರಮಾನಿನ ಸ್ವಭಾವನೇ ಈ ಚಿತ್ರ ಇಲ್ಲೂ ಒಕ್ಕೆಲಿಗೆ ಪೋಯರ್ಡ ಒನಸಡ್ದು ದುಂಬು ತೂವೆರು ಕೋಣೆ ಕೋಣೆಲೆನು ಆಯ್ನೆಡ್ದು ಬೊಕ್ಕ ಬೆಂದುರು ಕಕ್ಕಸದ ಬಾಕಿಲನ್ನು ಒಯ್ತು ತೂವೆರು ಮನಸ್ಸುಡೇ ಎನ್ನುವೆರು ಇಂಬೆಗು ಈತು ಕಾಸು ಬತ್ತಿನಾಂಡಲ ಒಲ್ಪ ಇಂಬೆಗು ಈತು ಕಾಸು ಬತ್ತಿನಾಂಡಲ ಒಲ್ಪ ನರಮಾನಿನ ಸ್ವಭಾವನೇ ಈ ಚಿತ್ರ ಪೋಯರ್ಡ ಮದಿಮೆಗು ಪೊಣ್ಣನ ಅಪ್ಪೆ ಆಣನ ಅಪ್ಪೇಡ್ದು ಕಪ್ಪತ್ತ ಆತು ಪೊರ್ಲುದ ಪೊಣ್ಣಗು ಆಣುವಂತೆ ಮಸ್ಕತ್ತ

0: ಸ್ವಭಾವದ ನರಮಾನಿನ ಏನು ಮರ್ಪೋಲಿ? ಕೈಪೆ ಸ್ವಭಾವದ ನರಮಾನಿನ ಏನು ಮರ್ಪೋಲಿ? ತೆರಿಯರೆ ಆವ ದೋಸ್ತಿನ ಬುಡೆದಿನ, ದೋಸ್ತಿನ ಬುಡೆದಿನ ಸುಖ ಕಷ್ಟನು ಪಾತೆರೆ ಪೋವಡ. ದೋಸ್ತಿನ ಬುಡೆದಿನ ಸುಖ ಕಷ್ಟನು ಪಾತೆರೆ ಪೋವಡ. ಉಲೈದ ಮನಸ್ಸುಡು ಕಲ್ಮಶ ಇಜ್ಜಿಡಲ, ತೂಪಿನಾಯನ ಮನಸ್ಸುಡು ಇಪ್ಪಂದಾಯಿಸ, ತೂಪಿನಾಯನ ಮನಸ್ಸುಡು ಇಪ್ಪಂದಾಯಿಸ. ಜಪ್ಪರ್ಯಾವ ಕಂಡೊಡು ಬೆನ್ನಿನಾಯಗ ಇಮಾನಡು ಪೋವರ್ಯಾವು, ಕಂಡೊಡು ಬೆನ್ನಿನಾಯಗ ಇಮಾನಡು ಪೋವರ್ಯಾವು. ಆಂಡ ಇಮಾನಡು ಬೆನ್ಪಿನಾಯಗ, ಇಮಾನಡು ಬೆನ್ಪಿನಾಯಗ ಕಂಡದ ಕೆಸರಡು ಜಪ್ಪರ್ಯಾವ ಕಟ್ಟರೆ ಯಾವ. ಪರ್ಪಿನಾಯನೊಟ್ಟುಡು ಬಾರದ ಬರಿಟ್ ಉಂತುದು ಪಾತೆರಡೆ, ಪರ್ಪಿನಾಯನೊಟ್ಟುಡು ಬಾರದ ಬದಿಟ್ ಉಂತುದು ಪಾತೆರಡೆ. ಕೆರ್ಪಿನಾಯನ ಬರಿಟ್ ಮಂಡೆ ತಗ್ಗಾದು ಉಂತಡೆ, ಕೆರ್ಪಿನಾಯನ ಬರಿಟ್ ಮಂಡೆ ತಗ್ಗಾದು ಉಂತಡೆ. ಜನಕುಲೆನ ಬಾಯಿನ ಕಟ್ಟರ್ಯಾವ, ಜನಕುಲೆನ ಬಾಯಿನ ಕಟ್ಟರ್ಯಾವ. ಅಕೇರಿದ ಪನಿಕವಿತ ಉಗ್ಗೆಲಿಗು ಪಾಡಿನ ಪುಸ್ತಕದ ಚೀಲದ ದಿನ್ನೊಗು, ಪುಗ್ಗೆಲಡು ಪಾಡಿನ ಪುಸ್ತಕದ ಚೀಲದ ದಿನ್ನೊಗು. ಕಾರದಂಕದು ಬೂರಿನ ಬಾಲಿನ ತೂದು, ಕಾರದಂಕದು ಬೂರಿನ ಬಾಲಿನ ತೂದು. ಸರ್ಕಾರಿ ಸಾಲದ ಬಾಲೆ ತೆಲಿತಿನಿದಾಯಗ, ಸರ್ಕಾರಿ ಸಾಲದ ಬಾಲೆ ತೆಲಿತಿನಿದಾಯಗ. ಮಾತಿರ್ಲಿಗ್ಲ ಸೊಲ್ಮೇಲೆ
1: ಸೊಲ್ಮೇಲೆ ಮೇಡಮ್ ಬಾರಿ ಪೊರ್ಲುದ ಕವನಲ್ಲಿನ ವಾಚನ ಮಾಡ್ತೇವೆ. ಇದ್ದೆ ನಮ್ಮೊಟ್ಟಿಗೂ ಬರೋದ್ರಲ್ಲಿ ಕವನ ವಾಚನ ಮಾಡ್ತಾರೆ ಪುತ್ತೂರದ ಮಲ್ಲಿಕಾ ಜೈರೈ.
2: ನಿತ್ತ ಮೆಡಿತಿನ ಪದಮನಿರಿಗೆ ಅಂಜನೆ ತೀರ್ಥಕೊಲ್ಲಿನ ಎನ್ನ ಕವಿ ದೋಸ್ತಿಲೆಗೆ ಮಾತರಿಗ್ಲ ಎಡ್ಡೆಪ್ಪುಗೇನೊಂದು ಎನ್ನ ಕವಿತೆದ ತರೆಬರವು ಕವಿತೆದ ಸಾಲುದುಲೈ ಎನ್ನ ಅಪ್ಪೆ, ಕವಿತೆದ ಸಾಲುದುಲೈ ಎನ್ನ ಅಪ್ಪೆನು ತೂಯೆ, ಕವಿತೆದ ಸಾಲುದುಲೈ ಎನ್ನ ಅಪ್ಪೆನು ತೂಯೇನೆ. ಇಂಚಿಪ ಮುಟ್ಟ ಮಲ್ತಿನ ಕೊಂಡಾಟೊನೆ ಯಬ ಕೊಂಡಾಟೊನೆ, ಪರತಿರಿನು ಉರಿತೊಂದು ಪೋಪಿನ ಜವನಾದಿಗೆನೆ, ಪರತಿರಿನು ಉರಿತೊಂದು ಪೋಪಿನ ಜವನಾದಿಗೆನೆ. ಇನಿ ಕಾನಗ ಆಲು ದಾಯಗು ಪಂಪಿ, ಇನಿ ಕಾನಗ ಆಲು ದಾಯಗು ಪಂಪಿ ಚಾಡಿದಾಗೇನೇ. ದಾಯಗಿಂಚ ಮಲ್ಪುವೆರ, ದಾಯಗಿಂಚ ಮಲ್ಪುವೆರ ಆತಣತ್ತೆ ಕೆಬಿ ಬಿತ್ತಲೆನೆ. ಏರೆಡ ಪನೊಡು ಏರೆನು ದೂರೊಡು, ಏರೆಡ ಪನೊಡು ಏರೆನು ದೂರೊಡು ಪನ್ಪುನ ಸ್ಥಿತಿಟಿಲ ಪೋಡಿಗೆನೆ. ತುಳುವ ಮಣ್ಣದ ಜೋಕುಲೆನ ಈ ಬುಲಿಪು, ತುಳುವ ಮಣ್ಣದ ಜೋಕುಲೆನ ಈ ಬುಲಿಪು ಕುಲ್ಲುಂಡ ಉಂತಂದು. ನಮ ನಮನ ಸಕ್ತಿನ ತಿಗಲೆ ಕೊರೆದು ಪನೊಡುದುಂಬಾದು, ನಮ ನಮನ ಸಕ್ತಿನ ತಿಗಲೆ ಕೊರೆದು ಪನೊಡುದುಂಬಾದು. ಪ್ಲಾಸ್ಟಿಕ್ದ ಹುಚ್ಚುನು ನಲಿಪಾಯಿ ಲೆಕ್ಕ, ಪ್ಲಾಸ್ಟಿಕ್ದ ಹುಚ್ಚುನು ನಲಿಪಾಯಿ ಲೆಕ್ಕ ಮಲ್ಪುನ ಬೇಲೆಗು ಬೆರಿತಾಂಗದಾಯಿ, ಮಲ್ಪುನ ಬೇಲೆಗು ಬೆರಿತಾಂಗದಾಯಿ. ನಮ್ಮುಸುಲುದ ಉಲೈ, ನಮ್ಮುಸುಲುದ ಉಲೈ ಅಪ್ಪೆ ತುಳುವೆ ದಿನ ಗಾಳಿದ ಬೆಪ್ಪು ಉಂಡು. ಮಲ್ಪಿನ ತಾಕತ್ತದ ಸೊತ್ತು ಕೈಕಾರುಡುಂಡು, ಮಲ್ಪಿನ ತಾಕತ್ತದ ಸೊತ್ತು ಕೈಕಾರುಡುಂಡು. ಬಲೆ ಬಲೆ ಬಲೆ ಬಲೆ ಓ ಜೋಕುಲೆ, ನುಗ ನಾಯರು ಪತ್ತಿನ ತುಳುವೆ ರೆಂಕುಲು ಪನ್ಲೆ, ನುಗ ನಾಯರು ಪತ್ತಿನ ತುಳುವೆ ರೆಂಕುಲು ಪನ್ಲೆ. ದುಡ್ಡು ಪಣವು ಗಾತ್ರ ಮಾರ ನಡೆ ಅಪ್ಪೆ ಬಾಸೆನು, ದುಡ್ಡು ಪಣವು ಗಾತ್ರ ಮಾರ ನಡೆ ಅಪ್ಪೆ ಬಾಸೆನು. ಕಡೆಕು ಬೋಡಾಪಿನೆ ನಮಕು ಈ ಮಣ್ಣು, ಕಡೆಕು ಬೋಡಾಪಿನೆ ನಮಕು ಈ ಮಣ್ಣು. ಈ ಪ್ರಕೃತಿಯಪ್ಪೆನ ಐಸ್ರೋ ಬಾಡಾದು ಕುಲ್ಲುರ್ಚಿ, ಈ ಪ್ರಕೃತಿಯಪ್ಪೆನ ಐಸ್ರೋ ಬಾಡಾದು ಕುಲ್ಲುರ್ಚಿ ಮೋನೆಡು ದಿಂಜಗ ತುಳುತ ಎಡ್ಡೆಗೇನು. ನಿತ್ಯೊಲ ಮಲ್ಪಿ ಕಜ್ಜೊಡು ಅವೆನು ಗಳಸುದು ನೆಗಪುಗ, ಬತ್ತಿ ಬಿನ್ನೆರು ಪೋಪಿಲೆಕ ತೋಜಿ ಜಿಂಡಲ ಇತ್ತಿನ ಕುಲೆನ ಇಲ್ಲು ಒರಿಪಾವೊಡತ್ತ, பத்தி பின்னேறு போப்பிலே கத்து.

0: ಯೋಜಿಸಿಂಡಲ ಇತ್ತಿ ನಕುಲೆನ ಇಲ್ಲು ಒರಿಪಾವೊಡತ್ತ ನಮ ಒಂಜಾಕ ನಮ್ಮ ಗೇನೋದ ತಂಕ ಅಪ್ಪೆ ಬಾಸೆಗು ಉಂಜಿ ನೀಲೆ ಕೊರ್ಪಿನಡೆ ಮುಟ್ಟ ನಮ್ಮ ಗೇನೋದ ತಂಕ ಅಪ್ಪೆ ಬಾಸೆಗು ಉಂಜಿ ನೀಲೆ ಕೊರ್ಪಿನಡೆ ಮುಟ್ಟ ಪಿರ ದಿಯರೆಜ್ಜಿ ಪಿರ ಪೋಯರೆಜ್ಜಿ ಪಿರ ದಿಯರೆಜ್ಜಿ ಪಿರ ಪೋಯರೆಜ್ಜಿ ಅಪ್ಪೆ ಬಂಜಿಡು ಕೂಡ ಜೆಪ್ಪೆರೆಜ್ಜಿ ಅಪ್ಪೆ ಬಂಜಿಡು ಕೂಡ ಜೆಪ್ಪೆರೆಜ್ಜಿ ತುಳುವ ಬದುಕನು ಮೆರೆಪಾದು ಬುಡುಕ ತುಳುವ ಬದುಕನು ಮೆರೆಪಾದು ಬುಡುಕ ಮೆರೆಪಾದು ಬುಡುಕ ಎಂಕು ಕವಿಗೋಷ್ಠಿಗೆ ಕವಿತೆನು ಓದಿದರೆ ಅವಕಾಶ ಕೊಡಿನ ಮಾತೆರೆಗಿಲ್ಲ ನನ್ನ ಸೋಮಿಲು
1: ಸೋಮಿಲು ಮೇಡಮ್ ಬರೀ ಪೂರ್ಣಲೇ ತವನ ವಾಚನ ಮಾಡ್ತದ
2: ಈತನೇಟ ಇಂಚಿಪ್ಪ ಡಾಕ್ಟರ್ ವಾಮನನಂದ ಅವರ ಚಾವಡಿ ತುಳುಭವನ ಮೂಲು ತುಳು ಸಾಹಿತ್ಯ ಅಕಾಡೆಮಿ ವತಿಡ್ದು ಆಟಿಡುಂಜಿ ಕವಿಕೂಟ ಅಂಚನೆ ಬೂಕು ಬುಡುಗಡೆ ಕಾರ್ಯಕ್ರಮ ಈ ಕಾರ್ಯಕ್ರಮಡ್ ಕವಿಕೂಟೋಡು ಪಾಲ್ಪಡಿನ ಕವಿಕುಲ್ನ ಕಬಿತೆಲದ ಸುರೂತ ಯಜ್ಞೆನ ಕೇನೊಂದು ಬರ್ತಾರೆ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು

0: ಪ್ರಸಾರಣೆ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗಡ ತುಳು ಪ್ರಸಾರಕ್ಕೆ ಏನೊಂದುಲ್ಲಾರು ನನ್ನ ದುಂಬಗ ಏರು ಮಲ್ತಿನ ತಪ್ಪು ಅಂಚನೆ ಬದುಕದ ಬಿಲೆ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲೆನಕ್ಕೆ ಏನೊಂದು ಬರ್ಕಾ

ಐತಿನೇಟ ಏರುಮಲ್ತಿನ ತಪ್ಪು ಅಂಚನೆ ಬದುಕದ ಬಿಲೆ ಈ ತುಳು ಸಿನಿಮಾದ ಕೆಲವೊಂದು ಪದಕುಲೆನಿ ಕೇನೊಂದು ಬತ್ತಾರೆ ಇಡೆಗ ಈ ಕಾರ್ಯಕ್ರಮ ಮುಗಿಂಡ ಮಾತ್ರಿಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ HS ವೆಂಕಟೇಶ ಮೂರ್ತಿ ಇವರ ರಚನೆಯ ಮೃತ್ಯುಂಜಯ ದೊಡ್ಡವಾಡ, ಇವರ ಸಂಗೀತ ನಿರ್ದೇಶನದ MD ಪಲ್ಲವಿ ಇವರು ಹಾಡಿರುವ ಕಂಡರಾಗದೆ

ಮುಂದಿನ ಹಾಡು ಬಿಎ ಸನಾದಿ ಇವರ ರಚನೆಯ, ಸುನಿತಾ ಚಂದ್ರಕುಮಾರ್ ಇವರ ಸಂಗೀತ ನಿರ್ದೇಶನದ, ಸುಪ್ರಿಯಾ ಆಚಾರ್ಯ ಇವರು ಹಾಡಿರುವ ಇಳೆಗೆ ಮಳೆಯ.

ಮುಂದಿನ ಗೀತೆ ಋಷಿ ಇವರ ರಚನೆಯ, ಮಧುರ ಇವರ ಸಂಗೀತ ನಿರ್ದೇಶನದ, ಸಿ ಅಶ್ವಥ್ ಅವರು ಹಾಡಿರುವ ಒಳಿತು ಮಾಡು ಮನುಸಾ.

ರೇಡಿಯೋ ಸಾರಂಗ್ 107.8 FM. ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರ ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್, ತಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲರೂ ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

ಇಪ್ಪತ್ತಾರು ಸ್ಟೈಲ್ ಇದು ಮಾಡೆಲ್ ಅಲ್ಲೆಲ್ಲ. ಅಯ್ಯೋ ಎಂದ ಒಟ್ಟ ನಂಕೆ ಅಂದಲ್ಲ ಬುಟ್ಟು ಬುಡ್ಲಾ.

ರೇಡಿಯೋ ಸಾರಂಗ್ 107.8 ಎಫ್ಎಂ. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ಒಲವಿನ ಹಾಡು ಕಾರ್ಯಕ್ರಮ ಅಂದಾಗ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂತಹ ಹೊತ್ತು. ಕರೆ ಮಾಡಿ ಮಾತಾಡಿ 6364240949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ನಿಮ್ಮ ಒಲವಿನ ಹಾಡನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಬಹುದು. ಅದೇ ರೀತಿ ಎಂದಿನಂತೆ ಮೊದಲಿಗೊಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ, ನಂತರ ನಿಮ್ಮ ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ತುಳು ಸಿನಿಮಾದ ಗೀತೆ ಇದು. ಪಿಕ್ಚರ್ ಅನ್ನುವಂಥ ಒಂದು ತುಳು ಸಿನಿಮಾ ರಿಲೀಸ್ ಆಗಿದೆ ಮೊನ್ನೆ ಶುಕ್ರವಾರ. ಆ ಒಂದು ಚಿತ್ರದಲ್ಲಿ ಮೂಡಿಬಂದಿರುವಂಥ ಹಾಡನ್ನು ಈ ಹೊತ್ತಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ. ಜಿಸ್ಸಿ ಗಿಫ್ಟ್ ಅವರು ಹಾಡಿರುವಂತಹ, ಕಿಶೋರ್ ಮೂಡಬಿದ್ರೆ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿರುವಂತಹ ಒಂದು ಗೀತೆ. ಸ್ಯಾಮುಯಲ್ ಅಬಿಯವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಗೀತೆಯನ್ನು ಈ ಹೊತ್ತಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ. ಈ ಒಂದು ಹಾಡನ್ನು ಕೇಳ್ತಾ ಮುಂದಕ್ಕೆ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಖಂಡಿತ ಕಾತರದಿಂದ ಕಾಯ್ತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ಒಲವಿನ ಹಾಡನ್ನು ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಒಂದು ಇದು ರಂಗ್ ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದ್ರೆ ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು. ನೇರ ಪ್ರಸಾರದ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರೆ ಈಗಾಗಲೇ ಪಿಕ್ಚರ್ ಚಿತ್ರದ ಗೀತೆಯನ್ನ ಕೇಳ್ತಾ ಬಂದ್ರೆ ತುಳು ಸಿನಿಮಾ ಇತ್ತೀಚೆಗೆ ಬಿಡುಗಡೆಗೊಂಡಂತಹ ಸಿನಿಮಾ ಶಿಲ್ಪಾ ಗಣೇಶ್ ಅವರ ನಿರ್ಮಾಣದಲ್ಲಿ ಅದೇ ರೀತಿ ಗೋಲ್ಡನ್ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬಂದಿರುವಂತಹ ಚಿತ್ರ ಇದು. ಈ ಒಂದು ಚಿತ್ರದ ಗೀತೆಯನ್ನು ಕೇಳ್ತಾ ಬಂದ್ರಿ. ಅದೇ ರೀತಿ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಮೊದಲ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ರೀ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ವಿಜಯಪುರದಿಂದ ನವಾಜ್ ಅಂತ ರೀ ಮೇಡಮ್.
0: ವಿಜಯಪುರದಿಂದ ನವಾಜ್ ಅವರು.
1: ಆರಾಮದೀರಿ ಮೇಡಮ್?
0: ನಾವು ಆರಾಮ, ನೀವು ಆರಾಮನಾ?
1: ನಾವು ಆರಾಮದೇವ್ರಿ ಮೇಡಮ್. ಏನ್ ಮಳೆ ಬರಕತ್ತದ್ರಿ ನಿಮ್ ಕಡೆ?
0: ಹೌದು, ನಮ್ಮಲ್ಲಿ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ.
1: ಹೌದ್ರಿ, ನಮ್ಮಲ್ಲಿ ಮಳೆ ಇಲ್ಲ ನೋಡ್ರಿ ಮೇಡಮ್, ಬರೇ ಬಿಸಿಲ್ರಿ, ಗಾಳಿ, ತುಂತುರು ಮಳೆ ಆದ್ರಿ ಸ್ವಲ್ಪ ಸ್ವಲ್ಪ. ಅದ್ರ ಮಳೆ ಬಹಳ ಕಡಿಮೆ ರೀ ಮೇಡಮ್.
0: ಬಹಳ ಕಡಿಮೆ ಅಲ್ವಾ?
1: ಹೌದ್ರಿ ಮೇಡಮ್.
0: ಓಕೆ, ಕೃಷಿಗೆಲ್ಲ ತುಂಬಾ ತೊಂದರೆ ಆಗುತ್ತೆ.
1: ತೊಂದರೆ ಆಗತ್ತದ್ರಿ ಮೇಡಮ್. ಏನ್ ಹಂಗೆ ತುಂತುರು ಹನಿದಿಂದ ಹಂಗೆ ಬೆಳಿ ಜರ ಅನುಕೂಲ ಆಗ್ಬಿಟ್ಟದ್ರಿ. ಅವ ಏನ್ ಕ್ಯಾನಲ್ ನೀರ್ ಅದಾವ್ರಿ, ಅವ್ ಇಟ್ಟು ಬಿಡ್ಕೋತ್ ಕೂತೇವ್ರಿ ಮೇಡಮ್. ನಡ್ರಿ ಹಂಗೆ ಕೆಲಸಗಳ್ರಿ
0: ಅಲ್ವಾ?
1: ಹೌನ್ರಿ.
0: ಹಾಗೆ ಓಕೆ, ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವಾ?
1: ನಮಗೆ ನೋಡ್ರಿ ಮೇಡಮ್, ಗಂಧರ್ವ ಗಿರಿ ರೀ ಮೇಡಮ್.
0: ಚಿತ್ರದ ಹೆಸರು ಗಂಧರ್ವ ಗಿರಿಯಾ?
1: ಹೌದ್ರಿ ಮೇಡಮ್, ಕನ್ನಡ ಅದು.
0: ಓಕೆ,
1: ಅದರಲ್ಲಿ ಗಂಧರ್ವ ಗಿರಿಯಲ್ಲಿ ಗಂಧರ್ವರ ನೀರು ಅಂತ ಹೇಳಿ ಒಂದು ಹಾಡು ಬರ್ತಾರೆ ಮೇಡಮ್, ಎಸ್ ಪಿ ಜಿ ಅವರು, ನಮ್ಮ ಜಾನಕಿ ಸಂಗಡಿಗರು ಹಾಡ್ದಿರ್ಬೇಕ್ರಿ ಅದು.
0: ಓಕೆ, ಆ ಹಾಡನ್ನ ಪ್ರಸಾರ ಮಾಡ್ಬೇಕು.
1: ಪ್ರಸಾರ ಮಾಡ್ಬೇಕ್ರಿ ಮೇಡಮ್. ಹೌದ್ರಿ.
0: ಓಕೆ, ಖಂಡಿತ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ.
1: ಹೌನ್ರಿ ಮೇಡಮ್,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ. ನಮಸ್ತೆ ಮೇಡಮ್. ನಮಸ್ತೆ.
0: ಓಕೆ ಓಕೆ, ಗಂಧರ್ವ ಗಿರಿಯಲ್ಲಿ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಚಿತ್ರದ ಹೆಸರು ಗಂಧರ್ವ ಗಿರಿ. ಇದರಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಅದೇ ರೀತಿ ಎಸ್ ಪಿ ಶೈಲಜಾ, ಅದೇ ರೀತಿ ಎಸ್ ಜಾನಕಿ ಅವರು ಹಾಡಿರುವಂತಹ ಗೀತೆ ಇದು. ವಿಜಯ ನರಸಿಂಹ ಅವರ ಈ ಒಂದು ಸಾಹಿತ್ಯ ಈ ಚಿತ್ರಕ್ಕೆ, ಈ ಒಂದು ಹಾಡಿಗೆ ಇದೆ. ಅದೇ ರೀತಿ ವಿಷ್ಣುವರ್ಧನ್ ಆರತಿಯವರು ಈ ಒಂದು ಚಿತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಎನ್ ಎಸ್ ಧನಂಜಯ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಚಿತ್ರ ಇದು. 1983 ತೆರೆ ಕಂಡಂತಹ ಈ ಒಂದು ಸಿನಿಮಾದ ಗೀತೆಯನ್ನು ಕೇಳ್ತಾ ಇದ್ರೆ ಖಂಡಿತ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಗಂಧರ್ವಗಿರಿಯಲ್ಲಿ ಅನ್ನುವಂತಹ ಗೀತೆಯನ್ನು. ಇದೇ ರೀತಿ ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಕರೆ ಮಾಡುವಂಥ ಸಂಖ್ಯೆ ಗೊತ್ತೇ ಇದೆ ನಿಮಗೆ, 6364240949 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ತಿಮ್ಮಪ್ಪ
0: ಅವರು ಪುತ್ತೂರಿನಿಂದ. ಓಕೆ ತಿಮ್ಮಪ್ಪ, ನನಗೆ ಇವತ್ತು ಯಾವ ಹಾಡು ಕೇಳ್ಬೇಕು?
2: ನನಗೆ ಕೋಟಿ ಚೆನ್ನ ಚಿತ್ರದಿಂದ ಎಕ್ಕಸಕ್ಕ ಅಂತ ಒಂದು ಹಾಡಿದ್ದಲ್ಲ.
0: ಆ ಹಾಡು ಪ್ರಸಾರ ಮಾಡಬೇಕು. ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ.
2: ಹೇಗಿದ್ದೀರಿ ಮೇಡಮ್? ಮಳೆ ಎಲ್ಲ ಹೇಗೆ ಉಂಟು ನಿಮ್ಮ?
0: ನಾವು ಆರಾಮ, ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ.
2: ಬಿಸಿಲು, ಮೊನ್ನೆಯಿಂದ ಜೋರು ಮಳೆ ಇತ್ತು.
0: ಹೌದು ಹೌದು,
2: ಮಳೆ ಕಡಿಮೆ ಆಗಿದೆ.
0: ಹೌದು, ನಿರಂತರ ಮಳೆ ಇಲ್ಲ, ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ.
2: ಹೌದು, ಒಂದ್ ಎರಡು ವರ್ಷ, ಕಳೆದ ವರ್ಷ ಕೂಡ ಸ್ವಲ್ಪ ಮಳೆ ಕಡಿಮೆನೆ, ಅದಕ್ಕೆ ಮುಂಚೆ ಒಳ್ಳೆ ಮಳೆ ಇತ್ತು. ಈಗ ಈ ವರ್ಷ ಕಡಿಮೆ ಅಂತ ಕಾಣ್ತದೆ, ನೀರೆಲ್ಲ ಕಡಿಮೆ ಮೇಡಮ್.
0: ಹೌದು ಹೌದು ಹೌದು, ತುಂಬಾ ಕಡಿಮೆ ಆಗಿದೆ ಈ ಸಲ ಮಳೆ.
2: ಆಯ್ತು, ಇನ್ನು ಕೂಡ ಒಳ್ಳೆ ಮಳೆ ಬರ್ಲಿ, ಒಳ್ಳೆ ನೀರೆಲ್ಲ ಜನರಿಗೆ ಸಿಗ್ತೈತೆ ದೇವರಲ್ಲಿ.
0: ಖಂಡಿತ ಖಂಡಿತ ಖಂಡಿತ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು ಮೇಡಮ್.
0: ಓಕೆ ಓಕೆ ಓಕೆ, ಕೋಟಿ ಚೆನ್ನಯ್ಯ ಚಿತ್ರದ ಗೀತೆಯನ್ನು ಕೂಡ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ ಎಕ್ಕಸಕ್ಕ ಚಿತ್ರದ ಎಕ್ಕಸಕ್ಕ ಹಾಡನ್ನು. ಸ್ವಲ್ಪ ಹೊತ್ತಲ್ಲೇ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಕರೆ ಮಾಡುವಂಥ ಸಂಖ್ಯೆ 6364240949 ಈ ಒಂದು ಸಂಖ್ಯೆಗೆ, 6364204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಹಾಯ್, ನಾನ್ ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವ್ ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆ ಮಾಡುವಂಥ ಸಂಖ್ಯೆ 6364204949 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ಸತೀಶ್
0: ಅವರು ಕೈಯಾರ್ನಿಂದ. ಹೇಗಿದ್ದೀರಾ ಸತೀಶ್ ಅಣ್ಣ?
1: ಆರಾಮ?
0: ಹಾ, ನಾವು ಕೂಡ ಆರಾಮ. ಊಟ ಎಲ್ಲ ಆಯ್ತು? ನಿಮ್ದಾಯ್ತಾ?
1: ನಮ್ದು ಕೂಡ.
0: ಹೇಗಿದೆ ನಿಮ್ಮ ಊರು?
1: ಊರು ಚೆನ್ನಾಗಿದೆ, ಮಳೆ ಇವತ್ತು ಸ್ವಲ್ಪ ಕಡಿಮೆ, ಬಿಸಿಲಿದೆ ಸ್ವಲ್ಪ.
0: ಹಾಗೆ, ಓಕೆ, ಹೇಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಹಾಡು ಕೇಳುವ?
1: ನನಗೊಂದು ಭಾವಗೀತೆ ಕೊಡಿ. ಎಲ್ಲಿ ಎಲ್ಲಿ ರಮ್ಯತಾನ,
0: ಎಲ್ಲಿ ಎಲ್ಲಿ
1: ರಮ್ಯತಾನ, ಅಲ್ಲಿ ನಿನಗೆ ವಂದನ. ಮಂಜುಳ ಗುರುರಾಜ್ ಅವರು ಹಾಡಿರೋ.
0: ಹೌದಾ? ಓಕೆ, ಒಂದು ಲೈನ್ ಹಾಡಿ ನೋಡುವ, ನಿಮ್ಮ ಧ್ವನಿಯಲ್ಲಿ ಕೇಳುವ.
1: ಎಲ್ಲಿ ಎಲ್ಲಿ ರಮ್ಯತಾನ, ಅಲ್ಲಿ ನಿನಗೆ ವಂದನ. ಎಲ್ಲಿ ಎಲ್ಲಿ ರಮ್ಯತಾನ, ಅಲ್ಲಿ ನಿನಗೆ ವಂದನ. ಅದು ನನಗೆ ಬರಲ್ಲ ಮೇಡಮ್ ಮುಂದೆ.
0: ಹೌದಾ? ಅಷ್ಟೇ ಗೊತ್ತಿರೋದಾ?
1: ಹೌದೌದು, ಹಾಡು ಮಾತ್ರ.
0: ಓಕೆ, ಹಾಗಿದ್ರೆ ಆ ಹಾಡನ್ನ ಕೇಳ್ತಾ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ, ಎಲ್ಲಿ ಎಲ್ಲಿ ರಮ್ಯತಾಣ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ, ಮಂಜುಳಾ ಗುರುರಾಜ್ ಅವರು ಹಾಡಿರುವಂತಹ ಪ್ರೊಫೆಸರ್ ಕೆ ಎಸ್ ನಿಹಾಸ್ ನಿಸಾರಾಮದವರ ಸಾಹಿತ್ಯ ಇರುವಂತಹ ಮೈಸೂರು ಅನಂತಸ್ವಾಮಿಯವರು ಸಂಗೀತವನ್ನು ನೀಡಿರುವಂಥ ಒಂದು ಅದ್ಭುತವಾದಂತಹ ಭಾವಗೀತೆಯನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ನೀವು ಕೂಡ ಕರೆ ಮಾಡಬಹುದು. ಅದೇ ರೀತಿ ನಿಮ್ಮ ಒಲವಿನ ಹಾಡನ್ನು ಕೇಳೋದರ ಜೊತೆಗೆ ನಿಮ್ಮಲ್ಲಿರುವಂಥ ಒಂದಿಷ್ಟು ಪ್ರತಿಭೆಗಳನ್ನು ಕೂಡ ಅನಾವರಣ ಮಾಡಿಕೊಳ್ಬಹುದು. ಹಾಡು ಹೇಳುವುದಾಗಿರ್ಬೋದು, ಹನಿ ಕಥೆಗಳನ್ನು ಹೇಳುವಂಥದ್ದಾಗಿರ್ಬೋದು, ಹನಿ ಕವನಗಳನ್ನು ಹೇಳುವಂಥದ್ದಾಗಿರ್ಬೋದು, ಚುಟುಕುಗಳನ್ನು ಹೇಳುವಂಥದ್ದಾಗಿರ್ಬೋದು, ಇಂತಹ ನಿಮ್ಮಲ್ಲಿರುವಂತಹ ಸಣ್ಣ ಸಣ್ಣ ಪ್ರತಿಭೆಗಳನ್ನು ಅನಾವರಣ ಕೂಡ ಮಾಡಬಹುದು. ಹಾಗಾಗಿ ಕರೆ ಮಾಡಿ ಮಾತಾಡಿ 6364204949 ಈ ಒಂದು ಸಂಖ್ಯೆಗೆ. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಹಲೋ,
0: ನಮಸ್ತೆ.
2: ನಮಸ್ತೆ, ಅಶೋಕ್ ಮಂಗಳದಿಂದ.
0: ಅಶೋಕ್ ಅಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ಹೇಗಿದ್ದೀರಾ? ಹೌದಾ? ಹೌದು. ಅದೇ ನೋಡ್ಬೇಕು, ಏನಾದ್ರೂ ಗಮ್ಮತ್ತು ಕೊಡ್ಬೇಕು.
2: ಒಂದ್ ವರ್ಷ ನಾವು ವೀಕೆ ಕಡೆದಿರುವಾಗ ಗಮ್ಮತ್
0: ಮಾಡಿದ್ವಿ.
2: ಸಾರಂಗಲ್ಲಿ ಬಾರಿ ಗೌಜಿತ್ತು.
0: ಹೌದಾ?
2: ಇಂಗ್ಲಿಷ್ ಸಾಂಗ್ಸ್
0: ಹೇಳಿ ಹೇಳಿ. ಯಾವ ಹಾಡು?
2: ದಿಲ್ ದಿಯಾ ಜಾನ್ಸರ್ ಎಂದ ಹಾಡು.
0: ಯಾವ್ದು?
2: ಅದು ಕರ್ಮ ಚಿತ್ರ.
0: ದಿಲ್ ದಿಯಾ ಹೇ
2: ಅದೊಂದು ಹಾಡು
0: ಜಾನ್ ಬಿ ತುಜೆ.
2: ಹೌದೌದು,
0: ಅಲ್ಲಿ. ಓಕೆ,
2: ಅದು ಕರ್ಮ ಚಿತ್ರ.
0: ದೇಶಭಕ್ತಿ ಗೀತೆ ಅಲ್ವಾ ಅದು?
2: ಓಕೆ,
0: ನೋಡೋಣ, ಸ್ವಲ್ಪ ಹೊತ್ತಲ್ಲಿ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಇದು ಅಶೋಕ್ ಅವರು ಮಂಗಳದೇವಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು ದಿಲ್ ದಿಯಾ ಹೇ ಜಾನ್ ಬಿ ದೇಂಗೆ ಅನ್ನುವಂಥ ಹಾಡು. ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. 6364204949 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಾಯ್ ಹಲೋ ನಮಸ್ಕಾರ, ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂಥದ್ದು. ನಿಮ್ಮ ಒಲವಿನ ಹಾಡನ್ನು ಕೂಡ ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. ಕರೆ ಮಾಡುವಂಥ ಸಂಖ್ಯೆ 6364204949 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕರೆ ಮಾಡಿ ಮಾತಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ. ಓಕೆ ಹೇಳಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್.
1: ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಮೇಡಮ್.
0: ನಿಮಗೂ ಕೂಡ ಶುಭಾಶಯಗಳು. ಹೇಳಿ ಸರ್.
1: ನನಗೆ ಇವತ್ತು ಭಾರತ ರತ್ನ ಅಂತ ಒಂದು ಪಿಕ್ಚರ್ ಇದೆ ಮೇಡಮ್.
0: ಭಾರತ ರತ್ನವ
1: ಹಳೆಯದು, ಅದರಲ್ಲಿ ನಮ್ಮ ತಾಯಿ ಭಾರತಿ ಅಂತ ಒಂದಿದೆ ಹಾಡು. ಪಿ ಬಿ ಶ್ರೀನಿವಾಸ್ ಮತ್ತು ಸಂಗಡಿಗರು ಹಾಡಿರೋದು. ನಮ್ಮೆಲ್ಲ ಕೇಳುವರಿಗಾಗಿ ಮೇಡಮ್, ಮತ್ತೆ ನಿಮ್ಗಾಗಿ. ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆಯಲ್ಲ, ಹಾಗಾಗಿ ಅದ್ರ ಪ್ರಯುಕ್ತ ಕೇಳೋಣ. ಮೇಡಮ್ ಎಲ್ಲ ಸ್ನೇಹಿತರು ಮತ್ತೆ ನಿಮ್ಗಾಗಿ ಪುಟ್ಟರಾಜು ಮತ್ತೆ ಸಾಲಿಗರ ಸತೀಶ್ ಕುಮಾರ್ ಮತ್ತು ಭರತ್ ಕುಮಾರ್ ಎಲ್ಲರಿಗೂ.
0: ಓಕೆ ಖಂಡಿತ ಸ್ವಲ್ಪ ಹೊತ್ತಲ್ಲಿ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ನಮ್ಮ ತಾಯಿ ಭಾರತಿ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದರೆ ನೋಡೋಣ, ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6364204949 ಈ ಒಂದು ಸಂಖ್ಯೆ ಕರೆಯನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ. ಯಾರು ಮಾತಾಡ್ತಿರೋದು? ಅಶೋಕ್ ಅವರು ನಿಂಜೂರಿನಿಂದ. ಓಕೆ ಅಶೋಕ್, ಇವತ್ತು ಯಾವ ಹಾಡು ಕೇಳಬೇಕು? ಓಕೆ ಆ ಹಾಡು ಕೇಳಬೇಕಾ? ಓಕೆ ಓಕೆ ಖಂಡಿತ ಸ್ವಲ್ಪ ಹೊತ್ತಲ್ಲಿ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು. ಓಕೆ ಓಕೆ, ಇದು ಅಶೋಕ್ ಅವರು ನಿಂಜೂರಿನಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂಥದ್ದು. ಅಪರಂಜಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿ ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಕೇಳ್ತಾ ಇರೋ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋ ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನ ಮಾಡಬಹುದು. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ಯಾರು? ಸಂಕಪ್ಪಣ್ಣ ಪಾತ್ರನಲ್ಲ.
0: ಸಂಕಪ್ಪಣ್ಣ ಪಾತ್ರನಲ್ಲ, ರೆಂಚೋಲರ್ ಸಂಕಪ್ಪಣ್ಣ.
1: ಬರ್ಸಾ ಇಜ್ಜಿ ಮೇಡಮ್, ದೊಂಬು ಕಾಯ್ದಲ್ಲಿ ಕೋಡೆಪುರ ಅಂತ ಪಿರಿ ಪಿರಿ ಬರ್ಸಾ ಬರಂತ್ರಿ. ಬರ್ಸಾ ಬರೋಡು ಈ ತರನೇ ಬರ್ಸಾ ಪೋಂಡ ಪರ್ಪನ ನೀರಿಗಿಲ್ಲ ತೊಂದ್ರೆ ಅಪ್ಪನೊಂದಿಗೆ ತೋಜಿದ್ರು. ಕಾಫಿ ಎಡ್ಡೆ ಮುಂಚೆ ಪುರ ಪೊರ್ಲು ಬರ್ತಿಂಗ್ಡಿ ಸರಿ ಅಂಡ ಬರ್ಸಾ ಪೋಂಡ ಪುರ ತಾಳ್ರು ಪುರ ನಷ್ಟ ಆಪುಂಡು. ಅತಿವೃಷ್ಟಿ ಅನಾವೃಷ್ಟಿ ಪುರ ಎಡ್ಡೆ ಮುಂಚಿಗೆ ಅಡ್ಡ ಕಾಪಿಗಿಲ್ಲಡ್ಡೆ ರೇಟ್ ಉಂಡು. ಬರ್ಸಾ ಬತ್ತಂದ್ರೆ ಡಿಸೆಂಬರ್ ಫಸ್ಲ್ ಕೊಯ್ಯೋಲಿ ಜಲ್ಲ ಆಪುಂಡು. ಅಂಚಾದ ಬುಳಕು ಅಂತ ತೊಂದ್ರೆ ಆಪುಂಡು. ದೇವರ ಬರ್ಸಾ ಬರಡಂದ್ಕೇನ್ಗ ಸೊಸೆ ತಂದ ಸೌಭಾಗ್ಯ ಪಿಚ್ಚಾರಡು ರವಿ ವರ್ಮ ನಾ ಕುಂಚದ ಕಲೆ ಬಲೆ ಪದ್ಯ ದೇವಂತ ಪ್ರಸಾರ ಮಕ್ಕಳೇ ಮೇಡಮ್. ಇಂದು ಪೂರ ರೇಡಿಯೋ ಸಾರಂಕಿ ಅನ್ನ ಕ್ಲೆಗ ಬಕ್ಕ ಎನ್ನ ಪುಳ್ಯಾರ್ಲು ನಯನ ಬಕ್ಕ ಶಿವಾನಿಗೋಸ್ಕರ ಈ ಪದ.
0: ಓಕೆ ಓಕೆ, ಖಂಡಿತ ಪ್ರಸಾರ ಮಲ್ಪ.
1: ಓಕೆ
0: ಓಕೆ ಓಕೆ. ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೋಡೋಣ, ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6364204949 ಈ ಒಂದು ಸಂಖ್ಯೆಗೆ ರವಿವರ್ಮನ ಕುಂಚದ ಅನ್ನುವಂತಹ ಈ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಒಂದು ಕೊನೆಯ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
2: ನಮಸ್ತೆ
0: ನಮಸ್ತೆ ನಮಸ್ತೆ, ಹೇಳಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ.
2: ನಮ್ಗೆ ಏನು ಕೃಷ್ಣ ಏನು ಚಂದ ನಿನ್ನ ಮಾಯ ಅಂತ ಒಂದು ಹಾಡು ಉಂಟು, ಅದು ಬೇಕು.
0: ಯಾವುದು? ಏನು
2: ಕೃಷ್ಣ ಏನು ಚಂದವೋ ನಿನ್ನ ಮಾಯ ಅಂತ
0: ಹೇಳಿ.
2: ನಮಗೆ ಒಂದು ಅರ್ಥಪೂರ್ಣ ಒಂದು ಭೂಮಿಗೆ ಬಂದ ಪ್ರತಿಯೊಬ್ಬ ಮನುಷ್ಯನ ಕೇಳ್ಬೇಕು ಅದು ಅರ್ಥಪೂರ್ಣ ಹಾಡು ಅದು.
0: ಓಕೆ, ಕೃಷ್ಣ ಏನು ಚಂದ ನಿನ್ನ ಮಾಯವು ಅಲ್ವಾ?
2: ಹೌದೌದು.
0: ಓಕೆ, ನೋಡೋಣ, ಹಾಡನ್ನು ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಇದು ಸದಾನಂದ ನಾಯಕ್ ಪಂಟಗಲ್ನಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು, ಏನು ಚಂದವು ಕೃಷ್ಣ ನಿನ್ನ ಮಾಯೆಯು ಅನ್ನುವಂಥ ಹಾಡನ್ನು. ಖಂಡಿತ ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಅದೇ ರೀತಿ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಭಕ್ತಿಗೀತೆಯನ್ನು ಹೆಚ್ಚಾಗಿ ಶುಕ್ರವಾರದ ದಿನ ಪ್ರಸಾರ ಮಾಡುವಂಥದ್ದು. ಹಾಗಿರುವಾಗ ಶುಕ್ರವಾರದ ದಿನ ನೀವು ಭಕ್ತಿಗೀತೆಯನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. ಉಳಿದಂತೆ ಬೇರೆ ದಿನಗಳಲ್ಲಿ ನಾವು ಬೇರೆ ಬೇರೆ ಹಾಡುಗಳನ್ನು ಪ್ರಸಾರ ಮಾಡ್ತೀವಿ. ಹಾಗಿರುವಾಗ ಈ ಹೊತ್ತಲ್ಲಿ ಈ ಹಾಡನ್ನು ಪ್ರಸಾರ ಮಾಡ್ತೀನಿ. ಮುಂದಕ್ಕೆ ಯಾವತ್ತಾದರೂ ಭಕ್ತಿಗೀತೆಯನ್ನು ಕೇಳಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಶುಕ್ರವಾರದ ದಿನ ಕರೆಯನ್ನು ಮಾಡ್ಬೋದು. ಅದೇ ರೀತಿ ಮಳೆ ಕೂಡ ಕಡಿಮೆ ಆಗ್ತಾ ಇದೆ. ಎಲ್ಲರ ಏನು ವಿಚಾರಗಳು ನಾವು ಹೇಳುವಾಗ ಮಳೆ ಕಡಿಮೆ ಆಗಿದೆ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಾಗ್ತಿರುವಂಥ ವಿಚಾರ. ಮಳೆ ಕಡಿಮೆ ಆಯಿತು ಅಂತಿದ್ರೆ ಬೆಳೆ ಬೆಳೆಯೋದಕ್ಕಾಗೋದಿಲ್ಲ. ಇದರಲ್ಲಿ ತುಂಬ ಪರಿತಪಿಸುವವರು ಯಾರು ಅಂದರೆ ಕೃಷಿಕರು. ನಿಮ್ಗೆ ಗೊತ್ತಿರ್ಬೋದು, ಕೃಷಿಕರಿಗೆ ಮಳೆ ಇಲ್ಲ ಅಂದರೆ ಯಾವುದೇ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಿರುವಾಗ ಆದಷ್ಟು ಮಳೆ ಬರಲಿ, ಹೋದ ವರ್ಷ ಹೇಗೆ ಮಳೆ ಬಂದಿತ್ತು ಈ ವರ್ಷ ಕೂಡ ಅದೇ ರೀತಿ ಮಳೆ ಬಂದು ಒಳ್ಳೆಯದಾಗಲಿ ಎಲ್ರಿಗೂ ಅಂತ ಹೇಳ್ತಾ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಿಂದ ಹೊರಡ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಗೀತಾ ಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ಶ್ರೋತೃಗಳಿಗೆ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾ ಸಾರಂಗ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಕಲಾ ಸಾರಂಗಿನ ಮತ್ತೊಂದು ಸಂಚಿಕೆಗೆ ಬಂದಿದ್ದೇವೆ. ಬಹಳ ವಿಶೇಷವಾಗಿ ಇವತ್ತು ಒಂದು ವಿಭಿನ್ನವಾದಂತಹ ಸಂಚಿಕೆಯನ್ನು ತಮಗೆ ಸಾದರಪಡಿಸುವಂತಹ ಪ್ರಯತ್ನ ನಾವು ಮಾಡಿದ್ದು. ನಾವೀಗ ಉಳ್ಳಾಲ ಪರಿಸರಕ್ಕೆ ಬಂದಿದ್ದೇವೆ. ಇಲ್ಲಿ ಕೊಲ್ಯ ಹತ್ರ ಒಬ್ಬ ಹಿರಿಯ ಕಲಾವಿದರ ಮನೆಯಲ್ಲಿ ನಾವಿದ್ದೇವೆ. ಬಹುಶಃ ಹಿರಿಯರು ಅಂತ ಹೇಳಿದರೆ ನಮಗೆಲ್ಲ ಬಹಳಷ್ಟು ಆದರಣೀಯರು ಕೂಡ, ಮತ್ತು ಕಲಾ ಪ್ರಪಂಚಕ್ಕೆ ಬಹಳ ದೊಡ್ಡ ಕಾಣಿಕೆಯನ್ನು ಕೊಟ್ಟವರು. ಅವರ ಜೊತೆಯಲ್ಲಿ ಉಳ್ಳಾಲ ಎನ್ನುವ ಹೆಸರು ಸೇರಿಕೊಂಡಿದೆ. ಇಷ್ಟು ಹೇಳುವಾಗ ನಿಮಗೆ ಅರ್ಥ ಆಗಿರಬಹುದು, ಕರ್ನಾಟಕ ಕಲಾ ತಿಲಕ ಉಳ್ಳಾಲ ಮೋಹನ್ ಕುಮಾರ್ ಅವರು. ಬಹುಶಃ ಇವತ್ತು ಯಾವನೇ ಒಬ್ಬ ನಾಟ್ಯ ಗುರು ಆಗಲಿ ವಿದ್ಯಾರ್ಥಿ ಆಗಲಿ ತಂಪು ಹೊತ್ತಿನಲ್ಲಿ ಸ್ಮರಿಸಿಕೊಳ್ಬೇಕಾದಂತಹ ಒಂದು ಹೆಸರು. ನಾಡು ಹೊರನಾಡುಗಳಲ್ಲಿ, ದೇಶ ಹೊರದೇಶಗಳಲ್ಲಿ ಅವರಿಂದ ತರಬೇತಿಯನ್ನು ಪಡೆದು ಈಗ ನಾಟ್ಯ ಗುರುಗಳಾಗಿ ಮಿಂಚಿದಂತಹ ನೂರಾರು ಕಲಾವಿದರಿದ್ದಾರೆ, ನೃತ್ಯ ನಿರ್ದೇಶಕರಿದ್ದಾರೆ, ಗುರುಗಳಿದ್ದಾರೆ. ಬಹುಶಃ ಈಗ 90ರ ದಶಕದಲ್ಲಿ ಅವರು ನಾವು ಕಾಣ್ತಾ ಇದ್ದೇವೆ. ನಾಳೆ ಅಕ್ಟೋಬರಿಗೆ 90 ವರ್ಷ ತುಂಬುತ್ತದೆ ಉಳ್ಳಾಲ ಮೋಹನ್ ಕುಮಾರ್ ಅವರಿಗೆ. 1933 ಅಕ್ಟೋಬರ್ನಲ್ಲಿ ಅವರು ಹುಟ್ಟಿದವರು. ಅವರ ಸಾಧನಾ ಕ್ಷೇತ್ರ ಉಳ್ಳಾಲವೇ. ಸುಮಾರು 4 ದಶಕಗಳ ಕಾಲ ಅಧ್ಯಾಪಕರಾಗಿ ಕೆಲಸ ಮಾಡಿದವರು.
2: ಚಂದನ ವಾಹಿನಿಗೆ ಶಾಸ್ತ್ರೀಯ ನೃತ್ಯ ಕಲಾವಿದರನ್ನು ಆರಿಸುವಂತಹ ಆಡಿಷನ್ ಪರೀಕ್ಷಕರಾಗಿಯೂ ಕೂಡ ನೇಮಿಸಲ್ಪಟ್ಟಿದ್ದಾರೆ. ಮಂಗಳೂರು ಆಕಾಶವಾಣಿಯ ಸಲಹಾ ಸಮಿತಿಯ ಸದಸ್ಯರಾಗಿ ಮತ್ತು ಕರ್ನಾಟಕ ಕರಾವಳಿ ನೃತ್ಯ ಪರಿಷತ್ತಿನ ಸ್ಥಾಪಕ ಅಧ್ಯಕ್ಷರಾಗಿ ಹಲವು ಕೋನಗಳಲ್ಲಿ ತಮ್ಮ ಸೇವಾ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಜರುಗಿಸುವಂತಹ ನೃತ್ಯ ಪರೀಕ್ಷೆಗಳಿಗೆ ವಿಶ್ವವಿದ್ಯಾನಿಲಯದ ಭರತನಾಟ್ಯ ಡಿಗ್ರಿ ಪರೀಕ್ಷೆಗಳಿಗೆ ಪರೀಕ್ಷಕರಾಗಿಯೂ ಕೂಡ ನೇಮಿಸಲ್ಪಟ್ಟಿದ್ದಾರೆ. ನೃತ್ಯ ಕ್ಷೇತ್ರದ ನಿರಂತರ ಸೇವೆಯನ್ನು ಪರಿಗಣಿಸಿ ಇವರಿಗೆ ಕರ್ನಾಟಕ ಸರ್ಕಾರದ ಸಂಗೀತ ನೃತ್ಯ ಅಕಾಡೆಮಿ 1985 ನೃತ್ಯ ಪುರಸ್ಕಾರ ಮತ್ತು 1995 ಕರ್ನಾಟಕ ಕಲಾತಿಲಕ ಪ್ರಶಸ್ತಿಯೊಂದಿಗೆ ಫಲಕ ಮತ್ತು ಸಂಭಾವನೆಯನ್ನು ನೀಡಿ ಗೌರವಿಸಿದೆ. ಆಮೇಲೆ ಕರ್ನಾಟಕ ಸರ್ಕಾರದಿಂದ ನೃತ್ಯಕ್ಕೆ ಕೊಡಲ್ಪಡುವಂತಹ 2009 ಅತಿ ಉನ್ನತವಾದ ಶಾಂತಲಾ ನಾಟ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆಮೇಲೆ 1/11/2007 ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಉಳ್ಳಾಲ ಮೋಹನ್ ಕುಮಾರ್ ಅವರಿಗೆ ಬಂದಿದೆ. ಈ ಇಡೀ ವಯಸ್ಸಿನಲ್ಲಿ ಕೂಡ ಈಗಲೂ ಕೂಡ ತುಂಬ ಉತ್ಸಾಹಭರಿತರಾಗಿ ನೃತ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಅಗ್ಗದ ಪ್ರಚಾರವನ್ನು ಕೂಡ ಅವರು ಬಯಸುವುದಿಲ್ಲ. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೃತ್ಯದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂತಹ ತನ್ನ ಪುತ್ರಿ ಹಾಗೆ ಶಿಷ್ಯೆ ಆಗಿರುವಂತಹ ವಿದುಷಿ ರಾಜಶ್ರೀ ಉಳ್ಳಾಲ್ ಇವರಿಗೆ ನಾಟ್ಯನಿಕೇತನದ ಜವಾಬ್ದಾರಿಯನ್ನು ಅವರು ನೀಡಿ ಈ ಒಂದು ನೃತ್ಯ ಪರಂಪರೆ ಸದಾ ಮುಂದುವರಿಯುವ ಹಾಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರ ಸಾಧನೆ ಯಾವತ್ತೂ ಕೂಡ ನಾವು ನೆನೆಯುವಂಥದ್ದು ಮತ್ತು ಅದು ಸ್ಥಾಯಿಯಾಗಿ ಉಳಿಯುವಂಥದ್ದು.
1: ಉಳ್ಳಾಲದ ಈ ನಾಟ್ಯ ಸಂಸ್ಥೆ ಅವರ ನೇತೃತ್ವದಲ್ಲಿ ಈಗಲೂ ಕೂಡ ದೇಶ ವಿದೇಶಗಳಿಗೆ ಹೋಗ್ತಾ ಇದೆ. ಬೇರೆ ಯಾರು ನೂರಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅನೇಕ ವಿದ್ಯಾರ್ಥಿಗಳು ಈಗಲೂ ಕೂಡ ಇಲ್ಲಿ ಕಲಿತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ಮಾತುಕತೆಯ ಮೂಲಕ ನಾವು ತಿಳ್ಕೊಳ್ಬೇಕು. ಹಾಗಾಗಿ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಅವರನ್ನು ಮಾತಾಡಿಸೋಣ.
3: ಸರ್ ನಮಸ್ಕಾರ. ನಿಮ್ಮ ಮನೆಗೆ ಬಂದಿದ್ದೇವೆ, ಹೊಸ ಮನೆಯಲ್ಲಿ ಇದ್ದೀರಿ. ನಿಮ್ಮ ಹಳೆಯ ಮನೆಗೂ ಕೂಡ ನಾವು ಬಂದಿದ್ದೇವೆ. ಉಳ್ಳಾಲ ಪರಿಸರದಲ್ಲಿ ಇದ್ದವರು ನೀವು, ಭಾಳ ಹುಟ್ಟಿ ಬೆಳೆದವರು ಕೂಡ. ಬಹುಶಃ ನೂರಾರು ಶಿಷ್ಯರನ್ನು ತಯಾರು ಮಾಡೋದ್ರ ಜೊತೆಗೆ ಈ ನಾಟ್ಯದ ಬಗ್ಗೆ, ನಾಟ್ಯ ಕ್ಷೇತ್ರದ ಬಗ್ಗೆ ಒಂದು ವಿಸ್ತಾರವಾದಂಥ ಅನುಭವ ಉಳ್ಳವರು. ಯಾಕಂದರೆ ಪಂಡಿತರಿಂದ ಪಾಮರವರೆಗೆ, ಸಣ್ಣವರಿಂದ ದೊಡ್ಡವರವರೆಗೆ ಆಕರ್ಷಣೆಗೆ ಒಂದು ಕೇಂದ್ರವಾಗಿರತಕ್ಕಂಥ ಒಂದು ಕಲೆ ಇದು ಭರತನಾಟ್ಯ ಅಂದರೆ. ಈಗಿನ ಎಳೆಯರು ಕೂಡ ಭರತನಾಟ್ಯವನ್ನು ಅಭ್ಯಾಸ ಮಾಡಬೇಕು, ನಾವು ಪ್ರದರ್ಶನ ಕೊಡಬೇಕು ಅಂತ ಇರ್ತದೆ. ಈಗ ನನಗೆ ಈಗ ಅನ್ನಿಸುವುದು, ಈ ಒಂದು ಆಕರ್ಷಣೆ ನೀವು ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡುವಾಗಲೂ ಇತ್ತೋ, ಆಗ ಆವತ್ತಿನ ಒಂದು ಸ್ಥಿತಿಗತಿ ಹೇಗಿತ್ತು ಭರತನಾಟ್ಯದ?
4: ನಾವು ಚಿಕ್ಕದಿರುವಾಗ ನೃತ್ಯ ಅಂತ ಒಂದು ಇರಲಿಲ್ಲ. ಹೀಗೆ ಶಾಲೆಯಲ್ಲಿ ಏನಾದರೂ ಮಕ್ಕಳು ನೃತ್ಯ ಮಾಡೋದು ಆ ರೀತಿಯಾಗಿತ್ತು. ಆದರೆ ಯಕ್ಷಗಾನ ಬಯಲಾಟ ತುಂಬ ನಡೀತಿತ್ತು ದೂರ ದೂರ ಎಲ್ಲ. ನಾವು ಬಹಳ ಹಳ್ಳಿಗೆಲ್ಲ ಚಾಪೆ ಹಿಡ್ಕೊಂಡು ಸೂಟ್ ಹಿಡ್ಕೊಂಡು ಎಲ್ಲ ನೋಡ್ಲಿಕ್ಕೆ ಹೋಗ್ತಿದ್ದೆವು. ಅದ್ರ ನನಗೆ ಹೆಚ್ಚು ಆಕರ್ಷಣೆಯಾದದ್ದು ಸ್ತ್ರೀ ವೇಷ. ನನಗೆ ಹೌದು ಮಾಡುವುದು ನನಗೆ ಬಹಳ ಇಷ್ಟ ಆಯಿತು. ಅದರಲ್ಲಿಯೂ ಹಿರಿಯರಾದ ಈಗ ಅವರು ಇಲ್ಲ, ಐತಪ್ಪಿಟ್ರು, ಹೌದು ಶ್ರೀವೇಶ ಐತಪ್ಪಿಟ್ರು. ಇದು ಏನ ಒಂದು ನೋಡಿ ಬಂದ ಮರುದಿನ ನನ್ನ ಅಮ್ಮ ಹೇಳ್ತಿದ್ರು, ಅವರ ಸೀರೆ ಉಟ್ಕೊಂಡು ನಾನೆಲ್ಲ ಕುಣಿತಿದ್ದಂತೆ. ಮತ್ತೆ ನಾವೆಲ್ಲ ಹುಡುಗರು ಸೇರಿ ಯಕ್ಷಗಾನ ಕುಣಿಯುವುದು ಇತ್ತು ಆಗ. ಅದು ಹಾಗೆಯೇ ಬೆಳೆದು ಬೆಳೆದು ಯಕ್ಷಗಾನ ಕಲಿಸುವಂತ ಇದು ಪರಿಸರ ಕೂಡ ಇಲ್ಲಿ ಇರಲಿಲ್ಲ ನಮ್ಮ ಈ ಕಡೆ.
3: ಯಕ್ಷಗಾನ ಕಲಿತಿದ್ರಿ?
4: ಹೌದು ಹೌದು. ಈಗ ಹಾಗಲ್ಲ, ತುಂಬಾ ದೊಡ್ಡ ಎತ್ತರಕ್ಕೆ ಏರಿದೆ, ಆಗ ಇರಲಿಲ್ಲ. ಹಾಗೆಂತ ಮತ್ತೆ ನಾನು ಈ ಕುಣಿತ ಇರುವಾಗ ಶಾಲೆಗೆ ಹೋಗುವ ಸ್ವಲ್ಪ ಮನಸ್ಸು ಸ್ವಲ್ಪ ಕಡಿಮೆ ಆಗುವಾಗ ಆನಂದಾಶ್ರಮ ಹೈಸ್ಕೂಲ್ ಆಗುವ ವರ್ಷವೇ, ಕೊಟಗಾ ಶಾಲೆಯಲ್ಲಿ ಕಲಿತದ್ದು, ಆಗುವ ವರ್ಷವೇ ನನ್ನ ಚಿಕ್ಕಮ್ಮ ಬಲ್ಮಠ ಟ್ರೈನಿಂಗ್ ಶಾಲೆಯಲ್ಲಿ ಟೀಚರ್ ಒಬ್ಬರು ಕಮಲಬಾಯಿ ಅಂತ, ಅವರಿಗೆ ಮಕ್ಕಳಿಲ್ಲ, ನನಗೆ ಕಲಿಸ್ತಿದ್ರು ಅವರು. ಅವರನ್ನು ಒತ್ತಾಯ ಮಾಡಿ ನನ್ನನ್ನು ಟ್ರೈನಿಂಗ್ಗೆ ಸೇರಿಸಿದ್ರು. ಅದು 1952 ಕಾಣ್ತದೆ. ಅಲ್ಲಿ ಟ್ರೈನಿಂಗ್ನಲ್ಲಿ ಈ ನಮ್ಮ ದಕ್ಷಿಣ ಕನ್ನಡಕ್ಕೆ ನಾಟ್ಯದ ಹುಚ್ಚು ಹಿಡಿದಂಥ ಮಹಾಗುರು ರಾಜನ್ ಅಯ್ಯರ್ ಅಂತ ಬಂದಿದ್ರು. ಅವರಲ್ಲಿ ತುಂಬ ಯಕ್ಷಗಾನದವರು ಕೂಡ ತುಂಬ ಜನ ಅವರು ಅಭ್ಯಾಸ ಮಾಡಿದ್ದಾರೆ. ಅವರು ಸ್ಕೂಲ್ ಡೇಗೆ ಬಂದಿದ್ದಾಗ ನಾವೊಂದು ಕೆಲವು ಹುಡುಗರ ಹತ್ರ ಒಂದು ಜಾನಪದ ಶೈಲಿಯ ಕೆಲವು ನೃತ್ಯವನ್ನು ಅವರು ಕಲಿತಿದ್ದಾರೆ. ನನಗೆ ಅವರಲ್ಲಿ ಕಲಿಬೇಕಂತ ಒಂದು ಮನಸ್ಸಿತ್ತು, ಆದರೆ ಅವರು ದೊಡ್ಡ ಮನುಷ್ಯರು, ನಾವು ಹೇಗೆ ಇದು ಮಾಡೋದಂತ ಹಾಗೆ ಅದು ಹಾಗೇ ಹೋಯಿತು. ಆಮೇಲೆ ನಾನು ಟೀಚರ್ಸ್ ತರಬೇತಿ ಮುಗಿದ ಮೇಲೆ ದೇರ್ಲಕಟ್ಟೆ ಶಾಲೆಯಲ್ಲಿ ಸೇರಿದೆ. ಸೇರಿ ಅಲ್ಲಿ ಆಗ ಈ ವಲಯದಲ್ಲಿ ಎಲ್ಲ ಈ ನೃತ್ಯ ಸಾಹಿತ್ಯ ಇಂಥದ್ದೆಲ್ಲ ಸ್ಪರ್ಧೆ ಆಗ್ತದೆ ಶಾಲೆಯ ಮಕ್ಕಳಿಗೆ. ಅದರಲ್ಲಿ ಪ್ರತಿ ವರ್ಷವೂ ನಮ್ಮ ಶಾಲೆಗೆ ನೃತ್ಯದಲ್ಲಿ ಬಹುಮಾನ ಸಿಗ್ತಿತ್ತು. ಅಂದರೆ ನನ್ನದೇ ಆದ ರೀತಿಯಲ್ಲಿ ಮಕ್ಕಳನ್ನು ತಯಾರು ಮಾಡ್ತಿದ್ದೆ. ಹಾಗೆದೊಂದು 5.5 ವರ್ಷದವರೆಗೆ ಅಲ್ಲಿ ನಾನು ಕಲಿತೆ. ಮತ್ತೆ ಅಲ್ಲಿ ಕಾರಣಾಂತರದಿಂದ ನನ್ನಿಂದಾಗಿ ಅಲ್ಲ, ಅಲ್ಲಿ ಶಾಲೆ ಬಿಡಬೇಕಾಯಿತು. ಮತ್ತೆ ಮೊಗವೀರ ಶಾಲೆಗೆ ಹೋದೆ. ಅಲ್ಲಿ ಇರುವಾಗಲೇ ನನ್ನ ಒಟ್ಟಿಗೆ ಸಹೋದ್ಯೋಗಿಯಾಗಿದ್ದ ಪ್ರೇಮನಾಥ್ ಅಂತ ಈಗಲಿದ್ದಾರೆ ಅವರು, ಮತ್ತೊಬ್ಬರು ಸಂಜು ಮೊಯ್ಲಿ ಅಂತ ಒಬ್ಬರು, ಅವರು ನಮಗೆ ಕುಣಿತದ ಇದು ನೋಡಿ ನಾವು ಡಾನ್ಸ್ ಕಲಿಕ್ಕೆ ಹೋಗುವ, ರಾಜಣ್ಣಯ್ಯರ ಹತ್ರ ಹೋಗುವ ಅಂತ. ನಾನು ನನಗೆ ತುಂಬ ಇಷ್ಟ
3: ಕೆಲಸಕ್ಕೆ ಸೇರಿದ ಮೇಲೆ
4: ಮೇಲೆ ಹೋಗಿ ಅಲ್ಲಿ ಹೋಗುವಾಗ ಅವರಿರಲಿಲ್ಲ. ಮತ್ತೆ ಅವರ ಗುರುಗಳ ಹತ್ರ ಒಂದು 5-6 ವರ್ಷದವರೆಗೆ ಕಲಿತೆವು. ಕಲಿತಾಗಿ ಅದು ಈ ರೀತಿಯಾಗಿ ಅಲ್ಲ, ಶಾಸ್ತ್ರವಾಗಿ ಅಲ್ಲ. ಈಗ ಪ್ರತಿಯೊಂದು ಹೆಜ್ಜೆಗಳಿಗೆ ಹೆಸರುಂಟು, ಮತ್ತೆ ತತ್ತಕಾರ ಉಂಟು, ತತ್ತೈ ತಾಹ ತೆಯ್ಯ ತೆಯ್ಯ. ಆಗ 1-2-3-4 ಕಲಿಸೋದು, 1-2-3-4 ಹೀಗೆ ಈ ರೀತಿ ಕಲಿತು ಅಷ್ಟೊತ್ತಿಗೆ ನಾನು ಕಲಿತೇ. ನಮ್ಮ ಗುರುಗಳು ಹೇಳಿದರು ಇಲ್ಲಿ ನಿಮ್ಮ ಊರಿನಲ್ಲಿ ಒಂದು ಕ್ಲಾಸ್ ಓಪನ್ ಮಾಡುವ ಸರ್. ನನಗೇನು ಗೊತ್ತಿಲ್ಲ, ನಾನು ಇಲ್ಲ, ನಾನು ನಿಮಗೆ ಸಹಾಯ ಮಾಡ್ತೇನೆ, ಬರ್ತೇನೆ ಅಂತೇಳಿ. ಇವರು ವಿಠಲ್ ಮಾಸ್ಟರ್,
3: ವಿಠಲ್ ಮಾಸ್ಟರ್
4: ಅವರೇ ಬಂದು ಶಾಲೆ ಓಪನ್ ಮಾಡಿದ್ದು.
3: ಈಗ
4: 5 ಮಕ್ಕಳಿದ್ದರು ಆ ಕಾಲದಲ್ಲಿ. ಹಾಗೆ ಮತ್ತೆ ಅವರಿಗೆ ಬರಲಿಕ್ಕೆ ಈಚೆ ಅನುಕೂಲ ಆಗಲಿಲ್ಲ. ನನಗೆ ನನ್ನ ಮನಸ್ಸಲ್ಲಿ ಆಯಿತು,
3: ಈಗ ಈ ಬರೆಸಲಾಗ ಮಾಸ್ಟರ್ ವಿಠಲ್ ಒಬ್ಬರೇ ಇದ್ದಾರೆ.
4: ಮಾಸ್ಟರ್ ವಿಠಲ್ ಮುರಳಿಧರ ಮಾಸ್ಟರ್ ಅವರು ಮತ್ತೆ ಇನ್ನೊಬ್ಬರು ಇದ್ರು, ನಮ್ಮ ಹೆಸರು ನನಗೆ ಮರ್ತಾ ಇತ್ತು. ತುಂಬ ಜನ ಪುತ್ತೂರಿನಲ್ಲಿ ಕೂಡ ಒಬ್ಬರು ಇದ್ರು. ಆ ಕಾಲದಲ್ಲಿ ಡಾನ್ಸ್ ಕಲಿದು ಅಂದರೆ ತುಂಬ ಕಲಿದು ಇಷ್ಟ ಇರಲಿಲ್ಲ ಜನರಿಗೆ. ಅದೇನೋ ಡಾನ್ಸ್ ಅಂತ ಅದೇನೋ ಯಕ್ಷಗಾನ ಕೂಡ ಹಾಕಿತ್ತಲ್ಲ ಮೊದಲು, ಅದೇ ರೀತಿ ಇತ್ತು. ಕಲಿಸುವವರ ಮೇಲೆ ಏನೊಂದು ಕೆಲವರೆಲ್ಲ ಹಾಗೆ ಮಾಡಿಟ್ಟಿದ್ದಾರೆ, ಆದ್ದರಿಂದ ಇರಲಿಲ್ಲ ಇರಲಿಲ್ಲ. ಹಾಗೆ ನನಗೆ ಆಯಿತು, ನಾನು ಸ್ವಲ್ಪ ಏನಾದರೂ ಕಲಿಬೇಕು ಅಂತ. ಹಾಗೆ ಅವರ ಗುರುಗಳು ರಾಜನ್ ಅಯ್ಯರ್ ಹೇಳಿದಾರಲ್ಲ, ಅವರು ಕೇರಳಕ್ಕೆ ಹೋಗಿದ್ದಾರೆ. ಮತ್ತೆ ಅಲ್ಲಿ ಹೋದೆ. ಅಲ್ಲಿ ಹೋಗುವಾಗ ಅವರು ಪ್ರೀತಿಯಿಂದ ಹೇಳಿಕೊಟ್ಟು, ನಾನು ಹೇಳಿದೆ ನನಗೆ ಶುದ್ಧವಾದ ಭರತನಾಟ್ಯದ ಮಾರ್ಗೀಯ ಬಂಧಗಳನ್ನು ಕಲಿಬೇಕು ಸರ್, ಅದು ಒಂದು ನನಗೆ ಹೇಳಿಕೊಡ್ಬೇಕು ಅಂತ. ಆಗ ಅವರು ಹೇಳಿದರು, ಅವ್ರದ್ದು ಸ್ವಲ್ಪ ಕಥಕ್ಕಳಿಯ ಮಿಶ್ರಣದ ಹಾಗೆ ಇದ್ದಂಥ ನಾಟ್ಯ ಅವರು. ಹಾಗೆ ಅವರು ಹೇಳಿದರು, ನೀನು ಅದನ್ನು ಕಲಿಬೇಕಾದ್ರೆ ಕಲಾಮಂಡಲಂನಲ್ಲಿ ವಳ್ಳತ್ತೋಳು ರಾಜರತ್ನ ಪಿಳ್ಳೆ ಅಂತ ಒಬ್ಬರನ್ನು ಕರೆಸಿದ್ದಾರೆ, ನೀವು ಅಲ್ಲಿ ತುಂಬ ಒಳ್ಳೆಯ ಮನುಷ್ಯರು, ತಮಿಳಿನವರು ಹೇಳಿಕೊಡ್ದಿಲ್ಲ ಯಾರಿಗೂ, ಅದೇ ನೀನು ಅಲ್ಲಿಗೆ ಹೋಗು, ನಾನು ಕೂಡ ನಿಮಗೆ ಸಹಾಯ ಮಾಡ್ತೇನೆ ಅಂತೇಳಿ. ಆ ಕಾಲದಲ್ಲಿ ಇಲ್ಲಿ ಈ ಯಕ್ಷಗಾನದಲ್ಲಿ ಆಗ ಕೊರಗಪ್ಪ ಶೆಟ್ರ ಕೊರಗ ಶೆಟ್ರ ಮೇಳದಲ್ಲಿ ನಾಟ್ಯ ಎಲ್ಲ ಆಗ್ತಿತ್ತು. ಅಲ್ಲಿ ಕೇರಳದಿಂದ ಟಿ ಆರ್ ಕೃಷ್ಣನ್ ಅಂತೊಬ್ಬರು ಮೃದಂಗಿಸ್ಟ್ ಎಲ್ಲ ಬಂದಿತ್ತು. ಅವರಿಗೆ ನಾವೇ ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆಲ್ಲ ಅವರನ್ನು ಕರೆಸಿದ್ದೆ.
3: ಯಕ್ಷಗಾನದವರು ಕೂಡ ರಾಜನಗರಲ್ಲಿ ಕೆಲವು
4: ತುಂಬಾ ಜನ ಕಲಿತಾರೆ, ತುಂಬಾ ಜನ ಕಲಿತಾರೆ. ಇವರು ತ್ರಿವೇಷದವರು ಈಗ ಇದ್ದಾರಲ್ಲ, ಯಾರವರ ಪ್ರಾಯದವರು ಪಾತಾಳಿ ಮೊನ್ನೆ ಸಿಕ್ಕಿದವರು ಹೇಳಿ
3: ಹೌದು
4: ಕಲ್ತಿದ್ದಾರೆ ಹೇಳಿದರು. ಸರಿ, ಒಳ್ಳೆಯದದು. ಹಾಗೆ ಅವರು ಅವರು ನಾವು ಸ್ಮರಿಸಬೇಕಾದಂಥ ರಾಜನ್ ಅಯ್ಯರ್ ಅಂದರೆ ಇವರಲ್ಲಿ ಹೋಗುವುದಂತ ಆಯಿತು.
3: ರಾಜರತ್ನ
4: ಹೌದು. ಆಗ ಅದಕ್ಕೆ ನಮ್ಮ ನಾನು ಹೀಗೆ ಡಿ ಆರ್ ಕೃಷ್ಣನ್ ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಇನ್ನು ಹೋಗಲೇಬೇಕು ಅಂದರೆ ವಿಠಲ್ ಮಾಸ್ತರ್ ಕಲಿಯುತ್ತಿರುವಾಗಲೇ ವಿಠಲ್ ಮಾಸ್ತರ್ ಮಾಳಿಗೆಯಲ್ಲಿ ಅವರು ಇದ್ದರು, ಆಟಕ್ಕೆ ಹೋಗುವವರು ಅಲ್ಲಿ ಉಳ್ಕೊಂಡಿದ್ದರು ಅವರು. ಆಗ ನನ್ನನ್ನು ಕರೆದು ಹೇಳಿದ್ರು ನೀನು ಬೇರೆಯವರಲ್ಲಿ ಹೋಗಿ ಕಲಿಯೋದು ಒಳ್ಳೆಯದು ಅಂತ. ಹಾಗೆ ಮತ್ತೆ ಹೋಯ್ತೀವಳು. ಅಲ್ಲಿ ಹೋಗುವಾಗ ಅವರು ಚೋರ್ನವರು ಅಂತ ಕಲ್ಲಿಕೋಟೆ ಹತ್ರವೇ ಸ್ವಲ್ಪ ಆತೆ ಅಲ್ಲಿ, ಆ ಸಮಯದಲ್ಲಿ ಅವರು ಕಲಾಮಂಡಲನ ಬಿಟ್ಟಿದ್ದಾರೆ. ಒಳ್ಳತ್ತುಳು ತೀರಿ ಹೋದ ಮೇಲೆ ಕಲಾಮಂಡಲ ಬಿಟ್ಟಿದ್ದಾರೆ ಅವರು. ಆಗ ನಾನು ಹೋಗುವಾಗ ಅವರು ಮನೆಯಲ್ಲಿಲ್ಲ. ಕೇರಳ ವರ್ಮನ ಒಂದು ರಾಜ ಮನೆತನದ ಮನೆ ಕಲ್ಲಿಕೋಟೆಯಲ್ಲಿತ್ತು, ಅಲ್ಲಿ ಹೋಗಿದ್ದಾರೆ. ನಾನು ರಾತ್ರಿ ಆಯಿತು ಅಲ್ಲಿ ಹೋಗುವಾಗ. ಅವರ ಶಿಷ್ಯ ಒಬ್ಬ ಇದ್ದ, ಅವನನ್ನು ಕರ್ಕೊಂಡೋಗಿ ಆ ಮನೆಗೆ ಹೋಗಿ ಆ ಅರಮನೆಯಲ್ಲಿ ನನಗೆ ಪಾಠ ಶುರು ಮಾಡಿದ್ದು. ಅದು ಅಲ್ಲಿ ನೋಡುವಾಗ ನನಗೆ ನಾನು ಕಲಿತದ್ದೆಲ್ಲ ಇಷ್ಟು ವರ್ಷದಂದು ಹಾಳಾಯ್ತು ಅಂತ ಮನಸ್ಸಲ್ಲಿ ಇದಾಯ್ತು ನನಗೆ.
3: ಹೌದು,
4: ಮತ್ತೆ ನನ್ನ ಪರಿಚಯ ಇಲ್ಲಲ್ಲ ಅವರಿಗೆ. ಆದರೆ ಅವರು ಸರಿ ಕನ್ನಡ ಮಾತಾಡ್ತಿದ್ರು, ಯಾಕಂದರೆ ಅವರು ಈಚೆ ಎಲ್ಲ ತುಂಬ ತಿರುಗಿ ಕನ್ನಡ, ಇಂಗ್ಲೀಷು, ತೆಲುಗು, ಮಲಯಾಳ, ತಮಿಳ್ ಅವರ ಮಾತೃಭಾಷೆ ಎಲ್ಲ ಕಲಿದರು. ಆಗ ನಿನಗೆ ಎಂಥದ್ದೆಲ್ಲ ಬೇಕು ಅಂತ ಕೇಳಿದರು ನನ್ನ ಹತ್ರ. ಆಗ ನಾನು ಹೇಳಿದೆ ನನಗೆ ಏನು ಬೇಕಂತ ನನಗೆ ಗೊತ್ತಿಲ್ಲ ಸರ್, ನೀವು ಹೇಳಬೇಕು. ಅದಕ್ಕೆ ಅವರು ಅದರ ಸಂಭಾವನೆ ತುಂಬ ಹೇಳಿದರು ಹೀಗೆ ಹೀಗೆ ಅಂತ. ರಾತ್ರಿ ಅವರು ಹೇಳುವಾಗ ನಾನು ಕೂಗ್ತಾ ಇದ್ದೆ. ಯಾಕೆ ಈಗ ನೋಡಿ ಹೇಳಿದರು, ಯಾಕೆ ಅಳುವುದು ಅಂತ. ಅಲ್ಲ ಸರ್, ನನಗೆ ಅಂತ ಬಡವ ನಾನು, ನೀವು ಹೇಳಿದಷ್ಟು ನನಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವರು ತುಂಬ ಏನೋ ಕನಿಕರ, ಅದೆಲ್ಲ ಇರಲಿ, ನೀವು ನನ್ನೊಟ್ಟಿಗೆ ಇರು, ನೀನು ನನ್ನ ಇಲ್ಲೆಲ್ಲ ಹೋಗ್ತೇನೆ ಅಲ್ಲಿವರೆಗೆ ಬಾ, ಮತ್ತೆ ಮಾಸ್ಟರ್ ಆಗಿದ್ದೇನೆ ಅಂತ ಹೇಳುವಾಗ ನನಗೆ ಅನುಕೂಲ ಆಗೋಗಿ ಇಲ್ಲಿ ಬಾ ಅಂತೇಳಿ ಮತ್ತೆ ಶಾಲೆಗೆ ಲಾಸಪ್ಪ ಎಲ್ಲ ಮಾಡಿ ಹೋಗಿ ತುಂಬ. ಮತ್ತೆ ಅವರು ಇಲ್ಲಿ ಬಂದು, ನನ್ನ ಅಮ್ಮ ಇದ್ದರು ಆಗ, ತುಂಬ ಪ್ರೀತಿಯಲ್ಲಿ ನನಗೆ ಹೇಳಿಕೊಟ್ಟಿದ್ದಾರೆ. ಅಲ್ಲದೆ ಒಂದು ದಿನ ನನಗೆ ಕೂತ್ಕೊಂಡವರು ಎದ್ದು ನನ್ನ ತಲೆ ಮೇಲೆ ಕೈ ಇಟ್ಟಿದ್ದಾರೆ, ನೀನು ಒಳ್ಳೇದಾಗಬೇಕು, ಒಳ್ಳೇದಾಗ್ತಿ, ಮತ್ತು ಈ ಪಂದಲ ಸಂಪ್ರದಾಯವನ್ನು ಇಲ್ಲಿ ನೀನು ಸ್ವಲ್ಪ ಬಹಳ ಬೇಗನೆ ಕೆಲವರನ್ನು ತಯಾರು ಮಾಡಬೇಕಂತ.
3: ಪಂದನಲ್ಲೂರು ಶೈಲಿಯನ್ನು ಅಭ್ಯಾಸ ಮಾಡಿದ್ದೆ.
4: ಹೌದು ಹೌದು. ಹಾಗೆ ಅದು ಏನು ಅವರ ಆಶೀರ್ವಾದ, ಹೆಚ್ಚಿನವರನ್ನು ನಾನು ನೃತ್ಯ ಗುರುಗಳನ್ನೇ ತಯಾರು ಮಾಡಿದೆ.

0: ಈಗ ನೀವು ಅದನ್ನು ಈಗ ಅಲ್ಲಿ ಕಲಿತು ಬಂದ ನಂತರ ಈ ನಾಟ್ಯ ನಿಕೇತನ ಪ್ರಾರಂಭ ಮಾಡಿದ್ರೆ ಹೇಗೆ?
1: ಅಲ್ಲ, ಅದು ಅದನ್ನೇ ಮುಂದುವರಿಸಿದ್ದು ವಿಠಲ್ ಮಾಸ್ಟರ್. ಆಮೇಲೆ ಬರ್ಲಿಲ್ಲ ಅವರು, ಅದನ್ನು ಮುಂದುವರಿಸಿಕೊಂಡು ಹೋದೆ ನಾನು.
0: ಈಗ ನಿಮ್ಮಿಂದ ಕಲೀಲಿಕ್ಕೆ ಜನ
1: ತುಂಬಾ ಜನ ಈಗ ಲೆಕ್ಕ ಮಾಡ್ಲಿಕ್ಕೆ ಹೋದಿಲ್ಲ ಅಷ್ಟು ಜನ. ಮತ್ತೆ ಎಲ್ಲರಿಗೂ ನಾನೇ ಹೋಗಿ ಶಾಲೆ ಉದ್ಘಾಟನೆ ಮಾಡಿ ಕೊಟ್ಟದ್ದು. ಹಾಗೆ ಅದು ನನ್ಗೆ ಅಂದ್ರೆ ಕೆಲವರಿಗೆ ಉಂಟು ನನ್ನಲ್ಲಿ ಕಲಿತವರು ಮುಂದೆ ಹೋಗಬಾರ್ದು ಅಂತ, ಕೆಲವು ಗುರುಗಳಿಗೆ ಇರ್ತದೆ ಅದು. ನನಗೆ ಅದೇನಿಲ್ಲ, ನನಗೆ ಅವರಿಗೆ ಬೇಕಾಗುವಾಗ ಎಂತ ಎಲ್ಲ ಬೇಕಾದನ್ನೆಲ್ಲ ಮಾಡುವುದು, ಈಗಲೂ ಅವರು ಕರೆಯುವಾಗ ಹೋಗಿ ಈಗಲೂ ಹೋಗುವುದು, ಇದೆಲ್ಲ ಮಾಡ್ತಾ ಇದ್ದೇನೆ. ಆದ್ದರಿಂದ ಅದೊಂದು ರೀತಿಯ ವಾತಾವರಣ ಸ್ವಲ್ಪ ಒಳ್ಳೆಯದಾಗಿದೆ ಅಂತ ಒಂದು ಸಂತೋಷ.
0: ನಾವೆಲ್ಲ ಗಮನಿಸ್ತಾ ಇದ್ದೇವೆ ಬಹುಶಃ ನೀವು ಕಲ್ತದ್ದು ವಿಠಲ್ ಮಾಸ್ಟರ್ನಿಂದ.
1: ಹೌದು.
0: ಆಮೇಲೆ ಬಹುಶಃ ನಿಮ್ಮಿಂದ ಕಲಿತವರು ಅನೇಕ ಮಂದಿ.
1: ಹೌದು.
0: ಇವತ್ತು ಕೂಡ ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಕೂಡ ನಿಮ್ಮ ಶಿಷ್ಯರು ಯಾರು ಕರೆದ್ರು?
1: ಹೌದು.
0: ಈ ಪ್ರಾಯದಲ್ಲಿ ನೀವು ಹೋಗ್ತೀರಿ, ಮೊನ್ನೆ ಮೊನ್ನೆ ಕಾರ್ಯಕ್ರಮಕ್ಕೆಲ್ಲ
1: ಹೋಗಿದ್ದೇನೆ.
0: ಅದೆಲ್ಲ ನಮಗೆ ಬಹಳ ಸಂತೋಷ ಸಂಗತಿ. ಒಂದು ಆ ರೀತಿಯ ಒಂದು ಹೃದಯ ವೈಶಾಲ್ಯ ಗುರುಗಳಾದವರಿಗೆ ಖಂಡಿತ ಇರಬೇಕಾಗ್ತದೆ.
1: ನಿಜ, ನನಗೆ ಏನಾದರೂ ವಿಠಲ್ ಮಾಸ್ಟರ್ ಅವರು ನನಗೆ ಭೂಮಿಯ ಮೇಲೆ ಹೀಗೆ ಕಾಲಿಡು ಅಂತ ಹೇಳಿಕೊಟ್ಟರು ನನ್ನ ಗುರುಗಳು. ಅವರಲ್ಲಿ ನನ್ನ ಒಳ್ಳೆಯದಲ್ಲಿದ್ದೆ. ಮತ್ತು ತಾಯಿ ಅವರ ತೀರಿ ಹೋಗುವ ಕಾಲಕ್ಕೆ ಆಗಾಗ ಹೋಗ್ತಿದ್ದೆ ನಾನು. ಮತ್ತು ನನಗೆ ನನ್ನ ಮೇಲೆ ತುಂಬ ಪ್ರೀತಿ ಇತ್ತವರಿಗೆ. ಹಾಗೆ ನೀನು ಒಳ್ಳೆಯದಾಗಪ್ಪಂತ ಈ ಮನೆಗೆ ಬರ್ತಿದ್ದರು. ಮತ್ತು ನನ್ನ ಮಗನ ಒಂದು ವಿವಾಹಕ್ಕೆ ಕುಮಟಕ್ಕೆಲ್ಲ ಕರ್ಕೊಂಡು ಹೋಗಿದ್ದೆ. ಹಾಗೆ ಇತ್ತು ಅದು, ಆ ಸಂಬಂಧ ಒಂದು ಬೇರೆ. ರಾಜನ್ ಅಯ್ಯರು ಕೂಡ ಹಾಗೆ ತುಂಬ ಒಳ್ಳೆಯವರು. ಅವರೆಲ್ಲ ಆಶೀರ್ವಾದದಿಂದ ನಾನು ಏನಾದರೂ ಇದರಲ್ಲಿ ವ್ಯವಸಾಯ ಮಾಡಲಿಕ್ಕೆ ನನಗೆ ಆಯಿತು. ಮತ್ತು ನನ್ನ ಶಿಷ್ಯರೆಲ್ಲ ಸಣ್ಣ ಸಣ್ಣದ್ದು, ಈಗ ತಾಯಿ ಮಕ್ಕಳ ಮೇಲೆ ನನಗೆ ನೃತ್ಯದ ಬಗ್ಗೆ ಸ್ವಲ್ಪ ಆಚೆ ಇಟ್ಟು ಹೋಗೋ ಸ್ವಲ್ಪ ಮಾತಾಡೋದು ಉಂಟು ಅದು. ನಾನು ಅದಾಗಿ ಈಗಿರಬೇಕು ಅಂತ ಹಾಗೆ ಮಾತಾಡೋ. ನಾವು ಒಂದೇ ನನ್ನ ಇಷ್ಟು. ಅದಕ್ಕಾಗಿ ನನಗೆ ಒಂದು 37-40 ಶಿಷ್ಯರು ಕರೆದು ಮೋಹನಾಭಿವಂದನ ಅಂತ
0: ಮಾಡಿದೆ
1: ಒಂದು ಕಾರ್ಯಕ್ರಮ ಮಾಡಿದೆ. ರುಕ್ಮಿಣಿ ಅರುಂಡೇಲ್ ಅವರ ಶಿಷ್ಯ ಕೃಷ್ಣಮೂರ್ತಿ ಅಂತ ಇದ್ದಾರೆ ಹಿರಿಯರು, ಅವರನ್ನು ಕರೆದು ಅವರ ಮೂಲಕ ಸನ್ಮಾನ ಮಾಡಿದ. ಎಲ್ಲರೂ ಬಂದಿದ್ದಾರೆ ಪುರಭವನದಲ್ಲಿ. ಭಾರ ದೊಡ್ಡ ಒಂದು ಬಹುಶಃ ನನಗೆ ಕಾಣ್ತೇವೆ ಅದು, ಯಾರಿಗೂ ಹಾಗೆ ಆಗಿರ್ಲಿಕ್ಕಿಲ್ಲ ಅಂತೇಳಿ.
0: ಹೌದೌದು. ಈಗ
1: ಆ ರೀತಿಯಲ್ಲಿ
0: ಅಂದರೆ ಅನೇಕ ಶಿಷ್ಯಗಳೇ ಇದ್ದದರಿಂದ
1: ಹೌದು
0: ಅವರಿಗೆ ಆ ಭಾವನೆ ಉಂಟು. ಮತ್ತೆ ನೀವಿದ್ರೆ ಕಾರ್ಯಕ್ರಮಕ್ಕೆ
1: ಹೇಳ್ತಾರೆ. ನನ್ನ ಹತ್ರ ಕಲಿಯದಿದ್ದವರು ಕೂಡ ಹಾಗೆ ಒಂದು ಒಳ್ಳೆ ಇದರಲ್ಲಿ.
0: ಈಗ ನೀವಿಲ್ಲಿ ಪ್ರಾರಂಭ ಮಾಡುವಾಗ ಇಲ್ಲಿಂದೆಲ್ಲ ಕಲೀಲಿಕ್ಕೆ ಬರ್ತಾ ಇದ್ರು ವಿದ್ಯಾರ್ಥಿ?
1: ಇಲ್ಲಿಯವೇ ಕೆಲವು ಮಕ್ಕಳು ಕಲ್ತಿದ್ರು ಇಲ್ಲಿ ಸ್ವಲ್ಪ. ಮತ್ತೆ ನಾನು ಇದಾದ ಮೇಲೆ ತುಂಬಾ ಜನ ಬಂದರೆ ಇಲ್ಲಿದ್ದೆಲ್ಲ ಬಂದಿದ್ದಾರೆ. ಇಲ್ಲಿ ಬೆಂಗಳೂರಿನಿಂದ ಕೂಡ ಒಬ್ಬ ಬಂದು ಇಲ್ಲಿ ವಿದ್ವಾನ್ ಮಾಡಿ ಅಂದ್ರೆ ನನ್ನ ಹೆಸರು ಬೇಕಂತ ಮಾಡಿ ಹೋಗಿದ್ದಾರೆ. ಅಂಥವ್ರು ತುಂಬಾ ಮಂದಿ ಈಗ ತುಂಬಾ ಜನ ಬಂದರೆ ಅದಕ್ಕೆ ನೆನಪಿಡ್ಲಿಕ್ಕೆ ನನಗೆ ಆಗುದಿಲ್ಲ.
0: ಈಗ ಯಾವ ಸಮಯದಲ್ಲಿ ಈಗ ನೀವು ಕಲಿಸ್ತಾ ಇದ್ರಿ
1: ಅಂದ್ರೆ? ನಾನು ಶಾಲೆಯ ಕೆಲಸ ಸಾಯಂಕಾಲ ಹೆಚ್ಚಿನವರು ಬರ್ತಿದ್ರು. ಮತ್ತೆ ಹೆಚ್ಚು ಮಂದಿ ಇದಕ್ಕೆ ಹುಡುಗರನ್ನು ತಯಾರು ಮಾಡಿದ್ದು ನಾನೇ. ಡಾನ್ಸ್ ಮಾಡೋದು ಹುಡುಗಿಯರೇ ಅಂತ ಇತ್ತು. ಅದೇ ಹುಡುಗರು ಮಾಡುವಂತಹ ಅಡವುಗಳನ್ನು ಅವರಿಗೆ ಸಂಯೋಜನೆ ಮಾಡುವಂಥದ್ದು. ಮತ್ತೆ ಕೆಲವರು ಅದು ಹುಡುಗಿ ಹಾಗೆ ಮಾಡ್ತಾನೆ ಹಾಗೆ ಎಲ್ಲ ಹೇಳ್ತಾರೆ. ಅದೆಲ್ಲ ಮಾಡದ ಹಾಗೆ ತುಂಬಾ ಜನ ಹುಡುಗರನ್ನು ತಯಾರು ಮಾಡಿದ್ದೇನೆ. ಎಲ್ಲರೂ ಗುರುಗಳಾಗಿ ಈಗಲೂ ನನ್ನನ್ನು
0: ಸಾಮಾನ್ಯವಾಗಿ ನೃತ್ಯ ಅಂತ ಹೇಳಿದ್ರೆ ಅದು ಸ್ತ್ರೀಯರಿಗೆ ಇದ್ದದ್ದು.
1: ಹೌದು, ಹಾಗೆ ಭಾವನೆ ಇತ್ತು ಅದೆಲ್ಲಾಗಿ. ಅದು ಕೂಡ ಒಂದು ಕೀರ್ತಿ ನನಗೆ ಉಂಟು. ಹಾಗಂತ ತುಂಬಾ ವರ್ಷದಿಂದ ಇದು ಮಾಡಿ ಮತ್ತೆ ಇತ್ತೀಚೆಗೆ ಇಲ್ಲಿ ಬಂದು ಬಹುಶಃ 25 ವರ್ಷ ಆಯಿತು ಈ ಮನೆ. ನನ್ನ ಮಗ ಎಲ್ಲ ಸೇರಿ ಮನೆ ಕಟ್ಟಿದ. ಮತ್ತೆ ಇಲ್ಲಿ ಈಗ ಮೇಲೆ ಕ್ಲಾಸ್ ಉಂಟು. ಅಲ್ಲಿ ಬಾಡಿಗೆಗಿದ್ದದು ನಾವು ಆ ಮನೆ
0: ಅಡ್ಕದಲ್ಲಿ ಇದ್ರಿ
1: ಅಡ್ಕದಲ್ಲಿ. ಹೌದೌದು.
0: ಈಗ ನೀವು ಆಗ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡಿದ್ದೆ ಯಾವಾಗ?
1: ಅದು ಮೊದಲು ವಿಠಲ್ ಮಾಸ್ಟರ್ ಆ ಶೈಲಿಯನ್ನು ಮಾಡ್ತಿದ್ದೆ ಸಣ್ಣ ಸಣ್ಣದಿದೆ. ಮತ್ತು ಇಲ್ಲಿ ಅಲ್ಲಿ ಕಲಿತು ಹೋದ ಮೇಲೆ ತುಂಬ ನಾನು ಇದು ಮಾಡಿದ್ದೇನೆ. ಅದು ಅಂದರೆ ಶಾಸ್ತ್ರೀಯವಾಗಿ ಈಗ ಕೀರ್ತನೆಗಳಿಗೆ ಇಂಥದಕ್ಕೆ ಮತ್ತೆ ಒಂದು ಕೆಲವು ರೂಪಗಳನ್ನು ಕೂಡ ಮಾಡಿದ್ದೇನೆ.

0: ಅಮೃತಸ್ವಾಮಿ ಸರ್ರ ಎಳುವರು ದಯ್ಯಾರ ಅಂತ ಒಂದು, ಅದು ಸಾಧ 2000ದವರೆಗೆ ಅದು ಪ್ರದರ್ಶನ ಆಗಿದೆ. ಅದು
1: ಹೌದು,
0: ಅದು
1: ಹೌದು. ಈಗ ಆ ರೂಪಕವನ್ನು ಬರೀಲಿಕ್ಕೆ ಪ್ರೇರಣೆಯೇ ನೀವು ಕಾಣ್ತದೆ?
0: ಹೌದು ಹೌದು. ಅಂದಲ್ಲ, ಅದು ತುಳು ಸಮ್ಮೇಳನಕ್ಕೆ ಮೂಲ್ಕಿಯಲ್ಲಿ ಬಪ್ಪನಾಡು ದೇವಸ್ಥಾನದ ಇದರಲ್ಲಿ ವೇದಿಕೆಯಲ್ಲಿ ಮಾಡುದಂತ ಇತ್ತು. ಆಗ ನಾವು ಹತ್ತಿರ ಇದ್ದೇವೆ, ಮತ್ತೆ ವಿಶ್ವನಾಥ ರೈ
1: ಮಾತಾಡಿ
0: ಅವರ ಹತ್ರ ಹೋಗಿ ಅವ್ರ ಮಾಡಿಸಂದ್ರೆ ಅವಾಗ ಸಾಹಿತ್ಯ ಅಲ್ಲ, ಒಳ್ಳೆ ಒಳ್ಳೆ ಗುರುಗಳವರು. ಮತ್ತೆ ಏನ ನನ್ನ ಹತ್ರ ಬಂದು ಹೇಳಿದ್ರು ಹೇಗೆ ಮಾಡಬೇಕು ಅಂತೇಳಿ. ಹಾಗಾಗಿ ಭರತನಾಟ್ಯ ಶೈಲಿಯಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಸಾಹಿತ್ಯವನ್ನು ಬದಲಾಯಿಸಿದ, ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಬೇಕಂತ, ಈ ಸೀನ್ಗಳನ್ನು ಮಾಡುವುದು ಹೇಗೆ ಅಂತೆಲ್ಲ ಹೇಳಿ. ಮತ್ತೆ ಆಗ ನನಗೆ ಹಾಡಲಿಕ್ಕೆ ಕೇರಳದಿಂದ ವಿಷ್ಣು ಭಟ್ರ ಅಂತ ಬರ್ತಾರೆ, ಗಾನಭೂಷಣ ಕಲಿತಿದ್ದಾರೆ ಅವರು. ಅವರು ಮತ್ತೆ ಮತ್ತೆ ಶೀಲಶೈಲನ್ ಅವರು ಬಂದರು. ಮತ್ತೆ ಮುಖ್ಯವಾಗಿ ನನಗೆ ಹೆಚ್ಚು ಉಪಕಾರ ಮಾಡಿದವರು, ಇದು ಅಲ್ಲಿ ಕಲಿತು ಬಂದ ಮೇಲೆ ಅದನ್ನು ಪ್ರಯೋಗ ಮಾಡಬೇಕಲ್ಲ, ಸಂಗೀತ ಎಲ್ಲ ಮಾಡಿ ನನಗೆ ಹೆಚ್ಚು ನನಗೆ ರಾತ್ರಿ ಹಗಲು ಅಂತ ಹೇಳಿದಾಗೆ ರಾತ್ರಿಯಲ್ಲಿ ತುಂಬ ಮನೆಯಲ್ಲಿ ಉಳ್ಕೊಂಡು ಈ ಅನಂತ ಶ್ರೇಣಯ್ಯ ಮತ್ತು ಟಿ ಆರ್ ಕೃಷ್ಣನ್ ಅವರನ್ನು ಈಗಲೂ ನಾನು ಸ್ಮರಿಸ್ತೇನೆ, ಒಳ್ಳೆ ಹಾಡುಗಾರರು ಇವರು, ಒಳ್ಳೆ ಹಿಡಿತ ತಾಳ ಮೃದಂಗದಲ್ಲೆಲ್ಲ ಇರುವವರು. ಹಾಗೆ ಅವರಿಂದ ಅವರು ನನಗೆ ಸಹಾಯ ಮಾಡಿದ್ದರಿಂದ ಇದನ್ನು ಇಲ್ಲಿ ಈ ಒಂದು ಸಂಪ್ರದಾಯ ಅಂತ ಇಲ್ಲ. ಮತ್ತೆ ರಾಜನ್ ರತ್ನ ಪಿಳ್ಳೆಯವರತ್ರ ಮತ್ತೆ ಇಲ್ಲಿಂದ ತುಂಬ ಜನ ಹೋಗಿದ್ದಾರೆ ಕಲೀಲಿಕ್ಕೆ, ತುಂಬ ಜನ ಹೋಗಿದ್ದಾರೆ. ಅಂತೂ ಈ ಪ್ರದೇಶದಲ್ಲಿ ಅವರದ್ದು ಈ ಪಂದನಲ್ಲೂರು ಸಂಪ್ರದಾಯ, ಅವರ ಒಂದು ಸಂಪ್ರದಾಯವು ಇಲ್ಲಿ ಹೆಚ್ಚಾಗಿ ಕಾಣುದು. ಯಾಕೆಂದರೆ ನಮ್ಮಲ್ಲಿ ಕಲಿತವರು ಅವರ ಶಿಷ್ಯರು ಅದರಲ್ಲಿ ಪಾಠ ಮಾಡಿ, ಅಂತೂ ಎಲ್ಲರೂ ಹೇಳ್ತಾರೆ ಬೆಂಗಳೂರಿನವರು. ಬೆಂಗಳೂರು ಬಿಟ್ಟರೆ ದಕ್ಷಿಣ ಕನ್ನಡವೇ ಶಾಸ್ತ್ರೀಯ ನೃತ್ಯದಲ್ಲಿ ಭರತನಾಟ್ಯದಲ್ಲಿ ಒಳ್ಳೆ ಇದುಂಟಂತ ಹೇಳ್ತಾರೆ.
1: ಈ ಗುರು ಶಿಷ್ಯ ಸಂಬಂಧ ಎನ್ನುವಂಥದ್ದು ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತಾರೆ. ಹಿಂದೆಲ್ಲ ಪ್ರಾಚೀನ ಗುರುಕುಲ ಎಲ್ಲ ಇತ್ತು, ಗುರುಗಳ ಸೇವೆ ಮಾಡುವಂಥದ್ದು ಅನಿವಾರ್ಯ ಇತ್ತು. ಆದರೆ ಈಗ ಹಾಗಿಲ್ಲ, ಈಗ ಬೇರೆ ಬೇರೆ ಉದ್ದೇಶದಿಂದ ಕಲಿತಾರೆ ಹೋಗ್ತಾರೆ, ಆ ಸಂಬಂಧವನ್ನು ಕೂಡ ಎಲ್ಲ ಇಟ್ಟುಕೊಳ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ನಾನು ಕೇಳಿದ ಹಾಗೆ ಈಗ ರಾಜರತ್ನ ಪಿಳ್ಳೆಯವರ ಒಂದು ಸಂದರ್ಭದಲ್ಲಿ ನೀವು ಹೋಗಿ ಕಲಿತದ್ದು ಬೇರೆ, ಅವರಲ್ಲಿ ಕರೆತಂದು ಮನೆಯಲ್ಲೇ ಕೂತ್ಕೊಳಿಸಿದ್ದು ಬೇರೆ, ಅವರ ಕೊನೆಯ ಕಾಲಕ್ಕೆ ಅವರ ಸೇವೆ ಮಾಡುವಂಥ ಸಂದರ್ಭ ಅದನ್ನು ಸ್ವಲ್ಪ ನೆನಪಿಸಿಕೊಳ್ಳಿ. ಮುಂದೆ
0: ನಾವೆಲ್ಲ ಅಲ್ಲಿ ಕಲ್ಲಿಕ್ಕೆ ಹೋಗಿದ್ದೇವೆ ಅಂತೇಳಿ, ಮುಖ್ಯವಾಗಿ ನಾನು ಈಗ ಹಿರಿಯರಲ್ಲಿ ಮುರಳೀಧರ ರಾವ್ ಮತ್ತೆ ಪ್ರೇಮನಾಥ್ ಕೂಡ ಹೋಗಿದ್ದಾರೆ ಅವರಲ್ಲಿ. ಅಲ್ಲಿ ಅವರಲ್ಲಿ ಹೋಗಿದ್ದಾಗ ಅವರಿಗೆ ಆಗ ಪ್ರಾಯ ಆಗ್ತಾ ಬಂದಿದೆ. ಮತ್ತು ಮುಖ್ಯವಾಗಿ ಅವರಿಗೆ ಅಲ್ಲಿ ಅವರನ್ನೊಂದು ಈ ಪ್ರಾಯದಲ್ಲಿ ನೋಡುವವರಂತ ಇರಲಿಲ್ಲಲ್ಲ
1: ಅವರು.
0: ಹೌದು, ಆಗ ಅವರನ್ನು ಈಚೆ ಬರುವ ಹಾಗೆ ನಾವೆಲ್ಲ ಮಾಡಿದ್ದೆವು ಈ ಊರಿಗೆ ಬರುವ ಹಾಗೆ. ಹಾಗೆ ಬಂದರು ಒಮ್ಮೆ ಹೋಗ್ತಿದ್ರು. ಹಾಗೆ ಬಂದಿದ್ದಾಗ ಇಲ್ಲಿ ವೆಂಕಟರಮಣ ಗೌಡ ಪಡ್ಡಂಬೈಲು ಅಲ್ಲಿ ಅವರ ಮಗಳಿಗೆ ಕಲಿಸ್ಲಿಕ್ಕೆ ಮನೆಯಲ್ಲಿ ನಿಂತ್ಕೊಂಡು ಕಲಿಸ್ಲಿಕ್ಕೆ ಅಂತ ಹೋದದ್ದು.
1: ಹೌದು,
0: ನಮ್ಮ ಮನೆಯಿಂದಲೇ ಹೋದದ್ದು. ಅದು ಹೋಗಿ ಅಲ್ಲಿ ಒಂದು ನನಗೆ ಶಾಲೆಯಲ್ಲಿ ಇದ್ದೇನೆ ನಾನು, ಯಾರ ಬಂದು ಹೇಳಿದ್ರು ರಾಜರತ್ನ ಪಿಳ್ಳೆ ತೀರಿಬೋದ್ರು ಅಂತೇಳಿ. ಆಗ ನಾನು ಕೂಡಲೇ ಬಂದು ಇಲ್ಲಿ ಯಾವುದೋ ಒಂದು ಕಾರ್ ಮಾಡಿ ಅವರು ಡೆಡ್ ಬಾಡಿ ತರೋ, ನಾನು ಮತ್ತು ನನ್ನ ಹೆಂಡತಿ ಹೋಗಿದ್ದೆವು. ಹೋಗಿ ಅವ್ರ ಹತ್ರ ಹೇಳಿದೆ, ಅವ್ರು ಹೇಳಿದ್ರು ಯಾವಾಗಲೂ ನಿಮ್ಮನ್ನು ಮಾತಾಡ್ತಿದ್ರು ನನ್ನ ಮಗನಾಗಿ ಅವ ಅಂತೇಳಿ. ಆಗ ನಾ ಹೇಳಿದೆ ನಾನು ಹೀಗೆ ಬಂದದ್ದು ಸ್ವಾಮಿ ತೆಕ್ಕೊಂಡು ಹೋಗಿ ನೀವೊಂದು ಇದು ಕೊಡಬೇಕು ಅಂತ. ಅದಕ್ಕೆ ಬೇಡ ಇಲ್ಲೇ ಮಾಡುವ ನೀವೇ ಮಾಡಿ. ಮತ್ತೆ ಅವರು ಅವೆಲ್ಲ ಮಾಡಿದ್ರು. ಕುರುಜಿ ವೆಂಕಟರಮಣ ಗೌಡ ಕೂಡ ಬಂದಿದ್ರು ಅವ್ರ ಹತ್ರ, ಅವರಿಗೆಲ್ಲ ತುಂಬ ಮಂದಿ ಬಂದಿದ್ರು. ಮತ್ತೆ ಅವರ ಚೀಲದಲ್ಲಿ ಒಂದು ನಟ್ಟುವಾಂಗದ ತಾಳ ಮತ್ತೆ ಹಣ ಇತ್ತಂತೆ ಸ್ವಲ್ಪ, ಅದನ್ನು ಪೊಲೀಸ್ನವರು ತಂದ ಚಿನ್ನ ಇತ್ತು.
1: ಚಿನ್ನ ಇತ್ತು,
0: ನಾನೇ ಅವರಿಗೆ ಒಂದು ಒಂದು ಸರ ಮತ್ತು ಉಂಗುರ ಎಲ್ಲ ಮಾಡಿಸಿ ಕೊಟ್ಟದಿತ್ತು. ಅದೆಲ್ಲ ಅದರಲ್ಲಿತ್ತು, ಅದೆಲ್ಲ ಪೊಲೀಸ್ನವರಿಗೆ ಹೇಳಿ ಏನುಂಟಂತ ಇದು ಮಾಡಿದ್ರು ಅವರು. ಮತ್ತೆ ಅದೇ ಉಪ್ಪಿನಂಗಡಿಯಲ್ಲಿ ಅವರದ್ದು ಕಾರ್ಯ ಮಾಡಿದ್ದು, ಅದು ನಾನೇ ಅವರದ್ದು ಎಲ್ಲ ಕಾರ್ಯವನ್ನು ನಾನೇ ಮಾಡಿದ್ದು. ಹಾಗೆ ಅದೊಂದು ಭಾಗ್ಯ ನನಗೆ ಸಿಕ್ಕಿದೆ. ಕೇರಳದಿಂದ ಕೆಲವು ಬಂದಿದ್ದಾರೆ, ಬಂದವರು ಹೇಳಿದ್ರು ಮೋಹನ್ ಕುಮಾರ್ ಒಳರೆ ಭಾಗ್ಯವಾನ್ ಅಂತೇಳಿ. ಅದರಿಂದಾಗಿ ನನ್ನನ್ನು ಒಂದು 4 ಜನ ನಾನೇನಷ್ಟು ಕಲೀಲಿಲ್ಲ, ಗೊತ್ತಿಲ್ಲ ನನಗೆ, ನೋಡುವ ಹಾಗೆ ಮಾಡಿದ್ದಾರೆ. ಆ ಗುರುಭಕ್ತಿ ಒಂದು ಉಂಟಲ್ಲ, ಮತ್ತು ಅವರು ಮನಪೂರ್ವಕವಾಗಿ ನನ್ನನ್ನು ಹರಿಸಿದ್ದಾರೆ. ಮತ್ತು ನನ್ನ ಹೆಂಡತಿ ಒಮ್ಮೆ ಕಾಯಿಲೆಯಲ್ಲಿ ಇದ್ದಾಗ ಕೂಡ ಅವಳು ಸ್ವಲ್ಪ ಸಮಯ ಕಾಯಿಲೆಯಲ್ಲಿ ಇದ್ದಾಗ ಅವಳನ್ನು ಗುರುವಾಯರಿಗೆ ಕರ್ಕೊಂಡು ಹೋಗ್ತೇನೆ. ಯಾವಾಗಲೂ ಬಂದು ಹೋಗುವಾಗ ದುಡ್ಡು ಕೊಟ್ಟು ಹೋಗುವುದು ತುಂಬ ಇದ್ದಿತ್ತು. ಅವಳಿಗೊಂಡೊಂದು ತಂದೆ ಹಾಗೆ ಗೌರವ ಇತ್ತು ಅವರದ್ದು. ಕೊನೆಗೆ ಮತ್ತೆ ಈಗೆಲ್ಲ ಆಯ್ತಲ್ಲ, ಈಗಲೂ ನನ್ನ ತಾಯಿ ತಂದೆಯವರೊಟ್ಟಿಗೆ ಅವರ ಕ್ರಿಯೆಯನ್ನು ವರ್ಷಂಪ್ರತಿ ಮಾಲಯಕ್ಕೆ ನಾನು ಮಾಡ್ತಾ ಇದ್ದೇನೆ. ನನಗೆ ಸಾಧ್ಯ ಆಗುವಷ್ಟವರೆಗೆ ಮಾಡ್ತೇನೆ ಅಂತ ಉಂಟು. ಮತ್ತೆ
1: ಬಹಳ ಒಳ್ಳೇದು, ಯಾಕಂದ್ರೆ ಈ ಸಾಮಾನ್ಯವಾಗಿ ನಾವು ಒಂದು ರೀತಿಯ ವ್ಯಾವಹಾರಿಕವಾದ ಸಂಬಂಧ ಬೇರೆ
0: ಬೇರೆ, ಅದು ಬೇರೆ.
1: ಆದರೆ ಮನುಷ್ಯ ಮನುಷ್ಯನಿಗೆ ಸಂಬಂಧ ಉಂಟಲ್ಲ, ಅದು ಯಾವ ಕಾಲಕ್ಕೂ ಬಹುಶಃ ಮುಂದುವರೆದುಕೊಂಡು ಹೋಗುವಂಥದ್ದು.
0: ಹೌದು ಹೌದು.
1: ಈಗ ಬಹುಶಃ ನೀವು ಮಾಡಿದಂಥ ಗುರು ಸೇವೆ ಇರ್ಬೋದು, ಹಿರಿಯರ ಮೇಲೆ ತೋರಿಸಿದ ಗೌರವ ಇರ್ಬೋದು, ಯಾವತ್ತಾದರೂ ವಿಠಲ ಮಾಸ್ಟರ್ ಹೆಸರು ಹೇಳ್ತೀನಿ, ಇವರು ಪಿಳ್ಳೆಯವರ ಹೆಸರು ಹೇಳ್ತೀನಿ. ಈಗ ಸರ್ ನೋಡಿ, ಈ ಶೈಲಿ ಹೇಳಿದೆ ನೀವು, ಈಗ ನೀವು ಅಭ್ಯಾಸ ಮಾಡಿದ್ದು ಅವರಿಂದ ರಾಜರತ್ನದಿಂದ ಪಂದ್ರನ ರುಚಿ, ಈಗ ಆ ಕಾಲದಲ್ಲಿ ಯಾವ ಶೈಲಿ ಎಲ್ಲ ಪ್ರಚಾರದಲ್ಲಿ ಇತ್ತು?
0: ಆಗ ಶೈಲಿ ಈಗಲೂ ಉಂಟು ಅಲ್ಲಿ. ಪಂದ್ರನೂರು ಎಲ್ಲ ಶೈಲಿ ಅವರವ್ರದ್ದು ಒಳ್ಳೇದಂತ ಹೇಳ್ತಾರೆ,
1: ಆದರೆ ಪ್ರಾದೇಶಿಕವಾಗಿ
0: ಪ್ರಾದೇಶಿಕವಾಗಿ ಉಂಟು. ಅದು ನಮ್ಮ ಸರಬೋಜಿ ಮರಾಠ ಅರಸರು ದಕ್ಷಿಣ ಭಾರತವನ್ನು ಆಳುವಾಗ ಚೋಳರಾಜನ ಆಸ್ಥಾನದಲ್ಲಿ ಕಾಣ್ತದೆ. ಚಿನ್ನಯ್ಯ ಪೊನ್ನಯ್ಯ ವಡಿವೇಲು ಶಿವಾನಂದ ಅಂತ ಸಂಗೀತಗಾರರಿದ್ದರು, ಮುತ್ತುಸ್ವಾಮಿ ದೀಕ್ಷಿತರ ಶಿಷ್ಯರವರು. ನಾಟ್ಯದಲ್ಲಿ ಕೂಡ ಅವರಿಗೆ ಗೊತ್ತಿತ್ತು. ಈ ಭರತನಾಟ್ಯ ಎಂಬುದು ದೇವದಾಸಿಯವರು ಮಾಡುವ ನೃತ್ಯ,
1: ದೇವಸ್ಥಾನ,
0: ಅದು ಏನೋ ಒಂದು ರೀತಿ ಇತ್ತು. ಅದು ಅಂದರೆ ಒಂದು ಕ್ರಮವಾಗಿ ಈಗ ಸಂಗೀತ ಕಚೇರಿಯಲ್ಲಿ ಇಂಥದ್ದೇ ಮೊದಲು ಹಾಡಬೇಕು, ಯಕ್ಷಗಾನದಲ್ಲಿ ಕೂಡ ಉಂಟಲ್ಲ ಹಾಗೆ ಇತ್ತು. ಅದನ್ನು ಅವರು ಈ ರೀತಿಯಾಗಿ ಮಾಡಿದವರು ಅವರು ಈ ನಾಲ್ಕು ಜನ. ಅದರಲ್ಲಿ ಪೊನ್ನಯ್ಯ ಪಿಳ್ಳೆಯ ವಂಶಸ್ಥರು ರಾಜರತ್ನ ಪಿಳ್ಳೆಯವರು. ಹಾಗೆ ಈ ಈ ಸ್ಟೈಲ್ ಈ ಶೈಲಿ ಅಲ್ಲಿ ತುಂಬ ಉಂಟು. ಕಾಂಜಿಪುರ ಸ್ಟೈಲ್ ಈಗೆಲ್ಲ ಹೋಗಿದೆ, ಆದರೆ ಹೆಚ್ಚು ಇರುವುದೇ ಇದು ಪಂದನಂದೂರು ಬಳ್ಳವರು ಸ್ಟೈಲ್ ಕೂಡ ಹಾಗೆ, ಅದು ಕೂಡ ಒಳ್ಳೆದಿತ್ತು. ಹಾಗೆ
1: ಈಗ ನೀವು ಕೆಲವು ಕಡೆ ಹೇಳುದನ್ನು ನಾನು ಕೇಳಿದ್ದೇನೆ, ಭರತನಾಟ್ಯದಲ್ಲಿ ಭರತನಾಟ್ಯ ಇರಬೇಕು ಅಂತ.
0: ಹೌದು, ಅದಂದ್ರೆ ಈಗ ಎಂತ ಮಾಡ್ತಾರೆ ಅಂದ್ರೆ, ಭರತನಾಟ್ಯದಲ್ಲಿ ಈಗ ಅಡವುಗಳಂತ ಉಂಟು, ತಟ್ಟಡವು ಮೆಟ್ಟಡವು ಎಗರ್ ತಟ್ಟಡವು ಈಗೆಲ್ಲ ಹೆಸರುಂಟು ಅದಕ್ಕೆ. ತಟ್ಟಡ ಅಂದ್ರೆ ಶುರುವಿಗೆ ಕಲಿಯುವಂಥದ್ದು, ಮತ್ತೆ ಅರ್ಧ ಮಂಡಲ ಬೇಕು, ಹಾಫ್ ಸಿಟ್ಟಿಂಗ್ ಅಂತ ಹೇಳ್ತಾರೆ, ಅದು ಮೇಯ್ನ್. ಅದಿಗೆಲ್ಲ ನಿಂತ್ಕೊಂಡೇ ಮಾಡ್ತಾರೆ, ಮಕ್ಕಳಿಗೆ ನಾವು ಕ್ಷಮೆ ಕೊಡುವ, ದೊಡ್ಡವರು ಕೂಡ ಹಾಗೆ ಎಲ್ಲರಿಗೂ ಹೇಳುದಿಲ್ಲ, ಅದನ್ನು ಉಳಿಸಬೇಕು. ಮತ್ತೆ ಈ ಅಡವುಗಳಲ್ಲಿ ಕಣ್ಣೋಟ, ಈಗ ಒಂದು ವಿಷಯ ನಮ್ಗೆ ಹೇಳ್ತೇನೆ, ತೈ ತೈ ದಿತಿ ತೈ ತೈ ಅಂತ ಒಂದು ಅಡವು ಉಂಟು, ಅದರಲ್ಲಿ ತೈ ತೈ ದಿತಿ ತೈ ತೈ ಅಂತ ಹಾಗೆ ಆ ರೀತಿ ಉಂಟು ಎಲ್ಲ. ತತ್ತೈ ತಾಹ ಅಂತ ಉಂಟು, ಅದಕ್ಕೆಲ್ಲ ಕಣ್ಣೋಟ ಉಂಟು, ಅದು ಸೇರಿ ಮಾಡಬೇಕು. ಅದನ್ನು ಬಹಳ ಬೇಗ ಕಲೀಲಿಕ್ಕೆ ಆಗುದಿಲ್ಲ,
1: ಆಗುದಿಲ್ಲ.
0: ಹಾಗೆ ಈಗ ಏನಂದ್ರೆ ಅಲ್ಲಲ್ಲಿ ಕ್ಲಾಸ್ಗಳು ಮತ್ತೆ ಇರುವಾಗ ಎಲ್ಲ ಮಕ್ಕಳಿಗೆ ಆ ರೀತಿಯಾಗಿ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ. ಅದು ಶಾಲೆಯ ಸ್ಕೂಲ್ ಡೇಗಳಿಗೆಲ್ಲ ಇದರ ಅಡಿಸ್ಥಾನದಲ್ಲೇ ಸ್ವಲ್ಪ ಸಡಿಲ ಮಾಡಿ ಕಲ್ಸಿಕೊಡ್ತಾರೆ. ಆದರೆ ನಾನು ಹೇಳುದು, ಹಿಂದಿನವರು ನಮ್ಗೆ ಕೊಟ್ಟಿದೆ, ಅದನ್ನು ನಾವು ಹಾಗೆ ಉಳಿಸಿ
1: ನಾಟ್ಯಶಾಸ್ತ್ರ
0: ಇದನ್ನು ಹಾಗೆ ನಾವು ಉಳಿಸಬೇಕು ಅದನ್ನು. ಇದ್ರೆ ನಾವು ಇನ್ನೊಬ್ಬರು ಕೊಡುವಾಗ ಹೇಗೆ, ಇದನ್ನು ಪ್ರತ್ಯೇಕವಾಗಿ ಒಂದು ಉಳಿಸಿ.
1: ಅದೇ ಶೈಲಿ ಯಾವಿದ್ರು ಕೂಡ ಶಾಸ್ತ್ರೀಯತೆ
0: ಹೌದು
1: ಹಿನ್ನೆಲೆಯಲ್ಲಿ ಇರಬೇಕು
0: ಇರಬೇಕು.
1: ಈಗ ಅದರಲ್ಲಿ ಕೆಲವು ಪಲ್ಲಟಗಳು ಆದದನ್ನು ನೋಡ್ತೇವೆ.
0: ಹೌದು ಹೌದು, ತುಂಬಾ ಆಗಿದೆ
1: ಅಲ್ಲ. ಮುಖ್ಯವಾಗಿ ಆದ ಬದಲಾವಣೆಗಳನ್ನು ಯಾವುದನ್ನು ನೀವು ಗಮನಿಸಿದ್ದೀರಿ?
0: ಅದು ಅಂದ್ರೆ ಒಂದು ಹೆಸರೇಳಿ ಹೇಳಿಕೆ ಸರಿಯಾಗುದಿಲ್ಲ.
1: ಹೌದು,
0: ಆದ್ರೆ ಕೆಲವೆಲ್ಲ ತುಂಬಾ ಲೈಟ್ ಆಗಿದ್ದನ್ನು ನೃತ್ಯ ರೂಪಕ ನೃತ್ಯ ನಾಟಕ ಅಂತ ಹೇಳ್ತಾರೆ, ಅದು ಹಾಗೆ ಕಾಣುದಿಲ್ಲ ಕೆಲವೆಲ್ಲ. ನಾನು ಮತ್ತೆ ಈ ಹಿಮ್ಮೇಳದವರು ಒಂದೊಂದು ಪಾರ್ಟಿ ಬಂದಾಗ ಒಂದಿರೋ ರೀತಿ ಹಾಡ್ತಾರಲ್ಲ, ಅದಕ್ಕೆ ಅದಕ್ಕೆ ಸಂಗೀತ ಮಾಡಿದ್ದೇ ವಿಷ್ಣು ಭಟ್ರು ಮತ್ತು ಶಾನ್ ಬಾಗ್ರ ಅಂತ ಅವರು ವೈಲಿನ್ ಅವರು. ಮತ್ತೆ ಒಂದಕ್ಕೆ ಇವರು ಶಶಿಧರ ಕೋಟೆ ಕೂಡ ಮಾಡಿದ್ದಾರೆ. ಅದು ಮಾಡಿ ಅದನ್ನು ಬೆಂಗಳೂರಿಗೆ ಹೋಗಿ ಅದನ್ನು ತುಳುವಿಗೆ ಒಬ್ಬರು ಕನ್ನಡಕ್ಕೆ ಒಬ್ಬರು, ತುಳುವಿನಲ್ಲಿ ಕನ್ನಡದಲ್ಲಿ ಉಂಟದು ಕನ್ನಡದಲ್ಲಿ ಕೂಡ ಉಂಟು. ಹಾಗೆ ಎರಡನ್ನು ಇದರಲ್ಲಿ ಮಾಡಿ ಮತ್ತೆ ಅವರು ಇನ್ನೊಂದು ನಮ್ಮ ಇವರದು ತುಳುವಾಲ ಬಲಿಯಂದ್ರ ಅಂತ ನಿಮ್ಮ ಯಕ್ಷಗಾನದಲ್ಲಿ ಮಾಡ್ತಾರೆ ಬಲಿಚಕ್ರ, ಅದನ್ನು ಕೂಡ ಮಾಡಿದ್ದೇನೆ ಇವರದು. ಅವರು ಕೆಲವು ಪದ್ಯಗಳಿಗೆಲ್ಲ ಶಾಸ್ತ್ರೀಯ ರಾಗವನ್ನೆಲ್ಲ ಹಾಕಿ ಮಾಡಿದ್ದೇವೆ.
1: ಹೆಚ್ಚಾಗಿ ಅಮೃತರ ಕೃತಿಗಳನ್ನು
0: ಒಳ್ಳೇದುಂಟಲ್ಲ ಒಳ್ಳೇದುಂಟು ಮಾಡಿದ್ದೇನೆ. ಅಲ್ಲಿ ಎಲ್ಲಿಯೂ ನಾವು ಲೈಟ್ ಆಗಿ ಈಗ ಅದರಲ್ಲಿ ಬಪ್ಪ ಬ್ಯಾರಿ ಬರ್ತಾರೆ, ಬಪ್ಪ ಬ್ಯಾರಿ ಬರುವಾಗ ಅಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಮಾಡ್ಲಿಕ್ಕಾಗಲಿಲ್ಲ. ಬಪ್ಪ ಬ್ಯಾರಿ ಪಿನ ಮಲ್ಲೊಂಜು ಸಾವುಕಾರಿ ಆ ರೀತಿಯಾಗಿ ಕೊಂಡೋಗಿ ಅದು ಅವರು ಹುಷಾರಿದ್ದಾರೆ. ಸ್ವಲ್ಪ ಮುಸ್ಲಿಂನ ಇದು ಬರುವ ಹಾಗೆ
1: ಮಾಡಿದ್ದಾರೆ.
0: ಈಗ ತುಂಬಾ ಒಳ್ಳೇದಾಗಿದೆ ಇದರಲ್ಲಿ. ನಾವು ಅಲ್ಲಿಗೆ ಅದಕ್ಕೆ ಈಗ ಸಿ ಡಿ ಮಾಡಿದ್ದೇವಲ್ಲ, ತುಂಬಾ ಒಳ್ಳೆ ತುಳು ಮತ್ತು ಕನ್ನಡದಲ್ಲಿ ತುಳುವಿನಲ್ಲಿ
1: ಒಟ್ಟು
0: 2000 ಹತ್ರ ಆಯ್ತದ.
1: ಈಗ ಅದೇ ಈಗ ಹೊಸಬರು ಕೂಡ ಈಗ ತುಂಬಾ ಸಂಸ್ಥೆಗಳು ತಯಾರಾಗಿದೆ. ಈಗ ನಿಮ್ಮ ಶಿಷ್ಯರೇ ಬೇರೆ ಬೇರೆ ಈಗ ಮಂಗಳೂರ ಪರಿಸರದಲ್ಲಿ ತುಂಬಾ ನಾಟ್ಯ ಕ್ಲಾಸ್ಗಳು ಸಂಸ್ಥೆಗಳು ನಡೀತಾ ಇದೆ. ಈಗ ಅವರೆಲ್ಲರೂ ಕೂಡ ಬಹುಶಃ ಸೃಜನಶೀಲತೆಯನ್ನ ತೋರಿಸ್ತಾ ಇದ್ದಾರೆ, ಬೇರೆ ಬೇರೆ ರೂಪಗಳನ್ನ ಮಾಡ್ತಾ ಇದ್ದಾರೆ, ಮತ್ತೆ ಹೊಸತನ ಕಾಣ್ತಾರೆ. ಹಾಗಾಗಿ ಪಲ್ಲಟ ಆದ್ರೂ ಕೂಡ ಹೊಸಬರಲ್ಲಿಯೂ ಕೂಡ ಕೆಲವು ಪ್ರತಿಭೆಗಳನ್ನು
0: ಗುರುಗಳು ಹೇಳಿಕೊಟ್ಟದ್ದನ್ನೇ ನಾವು ಮಾಡೋದಲ್ಲ, ನಮ್ಮದನ್ನು ಸೇರಿಸಿ ಮಾಡ್ಬೇಕಲ್ಲ. ಅದು ನಾನು ನೋಡ್ತಾ ಇದ್ದೇನೆ ಎಲ್ಲ, ಈಗ ಹೇಗು ಟಿ ವಿ ಒಳಗೆ ಅಲ್ಲಿ ಒಂದುಂಟು ಕೂತ್ಕೊಂಡು ಎಲ್ಲ ನೋಡ್ತೇನೆ. ಹಾಳು ಮಾಡುವಾಗ ಮಾತ್ರ ನಮಗೆ ಈಗ ಒಂದು ಡಾನ್ಸ್ ಡ್ರಾಮ ಮಾಡುವ ಇಡೀ ಬರುವುದು ಓಡುವುದು ಆಚೆ ಹೋಗುದು ಈಚೆ ಹೋಗುದು ಎಲ್ಲ ಮಾಡುವಾಗ ಸ್ವಲ್ಪ ಹಾಗೆ ಕಲವರು ಎಲ್ಲರಿಗೆಲ್ಲ. ಆದರೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಈಗಲೂ ಹೇಳ್ತಾ ಇದ್ದೇನೆ, ಪರಂಪರೆಯನ್ನೊಂದು ಉಳಿಸಿ. ನಾವು ಈಗ ಒಂದು ಈಗ ತತ್ತೈತಾಹ ಅಂತ ಒಂದು ಅಡ ಉಂಟು, ಅಥವಾ ತೇಯಾ ತೇಯಿ ಉಂಟು, ಕೈಕಾಲು ಹೇಗೆ ಹೋಗಿ ನಾವು ನಮಗೆ ಖುಷಿ ಬಂದ ಹಾಗೆ ಹೀಗೆ ಹೇಗೆ ಎಲ್ಲ ಮಾಡಿ ಮಾಡಿದರೆ ನಾಳೆ ನಾವು ಪರಂಪರೆ ಉಳಿಯುದು ಹೇಗೆ? ಅದು ಹೀಗೆ ಉಳಿಬೇಕಂತ ಉಂಟಲ್ಲ, ಅದಕ್ಕೆ ಉಳಿಸಿ ಅಂತ. ಹೆಚ್ಚಿನವರು ಹೆಚ್ಚು 70-75% ಒಳ್ಳೆಯವರಿದ್ದಾರೆ, ತುಂಬ ಎಲ್ಲರಿಗೆ ನಾನು ಹೇಳ್ತಾ ಇಲ್ಲ.
1: ಮತ್ತೆ ಈಗಿನವರಿಗೆ ಪ್ರಚಾರಗಳು, ಮಾಧ್ಯಮಗಳು, ಬೇರೆ ಬೇರೆ ವೇದಿಕೆಗಳು ತುಂಬಾ ಸಿಗ್ತಾ ಇದ್ದಾವೆ. ಆ ಕಾಲದಲ್ಲಿ ಬಹುಶಃ ಅಷ್ಟು ಸ್ಟಫ್ ಇದ್ದದ್ರಿಂದ ನೀವೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು.
0: ಹೌದೌದು.
1: ಈಗ ಪ್ರದರ್ಶನಗಳನ್ನು ಎಲ್ಲೆಲ್ಲಿ ಕೊಟ್ಟಿದ್ದೀರಿ ಸಾಮಾನ್ಯ ನೀವು?
0: ಇದು ಎಲ್ವಿರ್ ದಯ್ಯಾರು ತುಂಬ ಆಗಿದೆ ಅಲ್ಲ, ಈ ಪ್ರದರ್ಶನ ತುಂಬ ಕಡೆ ಇಲ್ಲ ಆಗಿದೆ. ತಮಿಳ್ನಾಡಿನಲ್ಲಿ ಕೂಡ ಆಗಿದೆ, ಕೇರಳದಲ್ಲಿ ಆಗಿದೆ, ಅದು ಎಲ್ಲಿಲ್ಲ ಅಂತ ಈಗ ನನಗೆ ನೆನಪು ಬರುತ್ತೆ.
1: ಈಗ ಪ್ರೋತ್ಸಾಹದ ಮಟ್ಟಿಗೆ ಈಗ ಕಲಾಭಿಮಾನಿಗಳು ಅಂತ ಈಗ ಒಂದು ಕಲೆಯನ್ನು ಪುರಸ್ಕಾರ ಮಾಡುವಂಥದ್ದು ಈಗ ನಮ್ಮ ಜಿಲ್ಲೆಯವರು ಹೇಗೆ ಉಂಟಲ್ಲ, ಈ ಹೊರ ಜಿಲ್ಲೆಗಳಲ್ಲಿ ಹೇಗೆ ಇದೆ, ಇದನ್ನು ಹೇಗೆ ಸ್ವೀಕಾರ ಮಾಡಿ?
0: ಅದಂದರೆ ರೈಗಳೇ, ಈ ಶಾಸ್ತ್ರೀಯ ಯಕ್ಷಗಾನ ಶಾಸ್ತ್ರೀಯವೇ, ಅದು ಹೀಗೆಯೇ ಇರಬಹುದಂತ ಸಾಮಾನ್ಯ ನೋಡೋರಿಗೆ ಗೊತ್ತಾಗ್ತದೆ, ಗೊತ್ತಾಯ್ತಲ್ಲ. ಹಾಗೆ ಈ ಶಾಸ್ತ್ರೀಯ ಇದ್ರು ಅದಕ್ಕೇನೊಂದು ಪವರ್ ಉಂಟು ಕಲೆಗೆ, ಶಾಸ್ತ್ರೀಯ ಕಲೆಗಳಿಗೆ. ಅದು ಹೆಚ್ಚಿನವರು ಈಗ ನಾವು ಮೊದಲು ಪ್ರೋಗ್ರಾಮ್ ಮಾಡುವಾಗ ಇಂಡಿವಿಜುವಲ್ ತುಂಬ ಮಾಡ್ತಿದ್ದೆವು, ಈ ಪದವರ್ಣ ಇಂಥದ್ದೆಲ್ಲ ನಾಯಕಿ ಭಾವ ಇರುವಂಥದ್ದು. ಅದು ಹೇಗೆ ಪದವರ್ಣ ಹೇಗೆ ಅಂದರೆ, ಒಂದು ಅದಕ್ಕೆ ಸಂಗೀತದ ವರ್ಣ ಇರುವ ಹಾಗೆ ಪಲ್ಲವಿ ಅನುಪಲ್ಲವಿ ಚರಣ ಎಲ್ಲ ಉಂಟು. ಅದು ಈ ಪಲ್ಲವಿಗೆ ಅದರಲ್ಲಿ ನಾಯಕಿ ಭಾವದ ಶಾಸ್ತ್ರಗಳಿರುತ್ತೆ, ಅದರಲ್ಲಿ ಮಧ್ಯದಲ್ಲಿ ಜತಿ ಸೇರುದು ಇದೆಲ್ಲರಿಗೂ ಗೊತ್ತುಂಟು. ಅದು ಮಾಡಬೇಕಾಗಿದ್ದದ್ದು ಅದನ್ನು ಈ ಜತಿಗಳನ್ನು ಕುರಿಯುವಾಗ ಲೈಟ್ ಎಲ್ಲ ಮಾಡಿ ಲೈಟ್ ಆಗಿ ಈಗಿನ ಇದಕ್ಕೆ ಬೇಕಾಗುವ ಹಾಗೆ ಮಾಡಿದರೆ ಅದು ಪರಂಪರೆ ಉಳಿಯುವುದಿಲ್ಲ ಅಲ್ಲ ಅಂತ ಒಂದು ಇದು. ಇಲ್ಲ ನಾವು ಏನೆಲ್ಲ ಮಾಡಿ ಪಂದನಲ್ಲೂ ಸಹ ಇಲ್ಲ ಅಂತ ಹೇಳಿ ಏನು
1: ಹಾಗೆ. ಅದಂದ್ರೆ ಹೊಸಬರಿಗೆ ಹೊಸ ರುಚಿಯನ್ನು ಕೊಡುವ ಬದಲು ನಾವು ಹಳೆಯ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು, ಈಗ ನಿಮ್ಮ ಶಿಷ್ಯರು ಈ ಪರಿಸರದಲ್ಲಿ ಈಗ ತುಂಬಾ ಇದ್ದಾರೆ, ಈಗ ಶಾರದಾಮಣಿ ಆಗಿರಲಿ, ಚಂದ್ರಶೇಖರ ನಾವುಡು ಆಗಿರಲಿ, ಮತ್ತೆ ಗೀತಾ ಸರಳ ಇರಲಿ, ಬಾಲಕೃಷ್ಣ ಮಂಜೇಶ್ವರಿ ಇರಲಿ, ಸುನೀತಾ ಜಯಂತ್ ಉಡಾವಿರಲಿ, ಇವರೆಲ್ಲ ಅಲ್ಲಿ ಕ್ಲಾಸ್ ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಕಾರ್ಯಕ್ರಮ
0: ಅಲ್ಲ ಅವರು ಮಾಡಿದ್ದಾರೆ. ಈಗೀಗಕ್ಕೆ ಏನ್ ಗೊತ್ತುಂಟ, ವಿದ್ವಾನ್ ಪಾಸ ಆಗಿದ್ದ ಕೂಡಲೇ ಅವರೊಂದು ಅಂಗಡಿ ಹಾಗೆ ಮಾಡ್ತಾರೆ ಕ್ಲಾಸ್.
1: ಹೌದು,
0: ನಾನು ಹೇಳ ಕಲಿಬೇಕು, ಇಲ್ಲದ್ರೆ ಪ್ರಚಾರ ಆಗ್ಬೇಕಲ್ಲ. ಆದರೆ ಹಿರಿಯರಿಂದ ಒಂದು ನಿಮ್ಮ ಟೀಚರ್ ಹತ್ರ ಹೋಗಿ ಅನುಭವ ತೆಕ್ಕೊಳ್ಳಿ ಹೇಗೆ ಮಾಡಬೇಕು. ಈ ಅಡವುಗಳಂತ ಹೇಳಿದ್ರೆ ಹೀಗೆ ಅರೆ ಮಂಡಿ ಹೀಗೆ ನಿಂತು ಹೋಗಬೇಕು, ಇಲ್ಲಿಂದ ಕೈಯೆಲ್ಲ ಕೈ ನೋಡಬೇಕು, ತ್ರಿಕಾಲದಲ್ಲಿ ಕುಣಿಬೇಕು, ಅದನ್ನು ಅದೆಲ್ಲ ನೀವು ಸ್ವಲ್ಪ ಇದು ಮಾಡಿ.
1: ಕೆಲವು ಮಕ್ಕಳಿಗೆ ಸ್ವಲ್ಪ ಕಲಿತ ಕೂಡಲೇ ವೇದಿಕೆ,
0: ಅದು ಪೇರೆಂಟ್ಸ್
1: ತಾಯಿಗಳ ಒತ್ತಾಯ.
0: ಹೌದು,
1: ಅವಸರದಲ್ಲಿ ಕಲಿಯುವಂತದಲ್ಲ.
0: ಹೌದೌದು, ಅವತ್ತು ಅಲ್ಲಲ್ಲ
1: ಅಲ್ವಾ.
0: ಹಾಗೆಂತ ಸರಿಯಾಗಿ ಇದು ಮಾಡಬೇಕು, ಇಂಡಿವಿಜುವಲ್ ಆಗಿ ಕಲಿಬೇಕು. ಹಾಗೆ ಅರಂಗೇಟ್ರಮ್ ಅಂತ ಬಂದದ್ದು. ಅರಂಗೇಟ್ರಮ್ ಅಂದ್ರೆ ಮೊಘಲ್ನ ಕಾಲದಲ್ಲಿ ಒಂದು ಗುರುಗಳ ಹತ್ರ ಒಬ್ಬರು ಹುಡುಗ ಕಲ್ತ ಮೇಲೆ ಗುರುಗಳು ಹೇಳಬೇಕು, ನೀನು ಕಲಾವಿದರ ಎದುರಿನಲ್ಲಿ ಅಥವಾ ಅದನ್ನು 2 ಗಂಟೆಯವರೆಗೆ ಇರ್ತದೆ, ನೀನು ಕಲಾವಿದರ ಎದುರಿನಲ್ಲಿ ಮಾಡಿ ತೋರಿಸಬೇಕು. ಹಿಂದಿನ ಕಾಲದಲ್ಲಿ ಇದ್ದದ್ದು, ಅದಕ್ಕೊಂದು ಪ್ರಾಯ ಉಂಟು. ಈ ನಾಯಕಿ ಭಾವ, ವಿರಹ ಭಾವ ಎಲ್ಲ ಈಗ ಸ್ವಾಮಿಯವರ ಸೊಲ್ಲಡಿ ಅವರ ತಮಿಳು ಭಾಷೆಯಲ್ಲಿ ಉಂಟು. ಆಗ ಆ ವಿರಹವನ್ನು ಚಿಕ್ಕ ಮಕ್ಕಳು 7-8 ವರ್ಷದವರು ತೋರಿಸಿ ಒಂದು ಆಭಾಸ ಕಾಣ್ತದಲ್ಲ, ಅದಕ್ಕೆ ಅಂಥವರೇ ಬೇಕು. ಈ ಅಷ್ಟಪದಿಯಲ್ಲೆಲ್ಲ ತುಂಬ ವಿರಹ ಉಂಟು, ಅದು ದೊಡ್ಡವರೇ ಮಾಡಬೇಕು. ಹಾಗೆ ಈ ಈ ರಂಗಪ್ರವೇಶ ಕೂಡ ಸ್ವಲ್ಪ ತಿಳಿದವರನ್ನೇ ನಾವು ರಂಗಪ್ರವೇಶ ಮಾಡೋದು ಒಳ್ಳೇದು.
1: ಒಂದು ಅದಕ್ಕೆ ಬಂದ ಮೇಲೆ ಈಗ ಹಿಂದೆಲ್ಲ ಈ ರಂಗಪ್ರವೇಶ ಹೇಗೆ ಆಗ್ತಿತ್ತು,
0: ಏನು
1: ದೇವಸ್ಥಾನದಲ್ಲಿ ಮಾಡ್ತಾ ಇದ್ರ?
0: ಇನ್ನೇ ಇಲ್ಲ ಅಂದ್ರೆ ಈಗ
1: ಈಗಿನ ದೊಡ್ಡ ಸಂಭ್ರಮದಲ್ಲಿ ಎಲ್ಲ ಆಗ್ತಾ ಇತ್ತು?
0: ಇಲ್ಲಪ್ಪ, ಮೊದಲು ಈಗ ಇದೆಲ್ಲ ಮಾಡಬೇಕಾಗಿಲ್ಲ. ಈಗ ಒಳಗೆ ಹೋಗುವಾಗ ಬೇರೆ ತಿಂಡಿ ಮತ್ತೆ ಪ್ರೋಗ್ರಾಮ್ ಆದ ಮೇಲೆ ಊಟ ಗೀಟ ತುಂಬಾ ಖರ್ಚು ಮಾಡ್ತಾರೆ ಅವರು, ಅವರ ಇದ್ದದು ಪೇರೆಂಟ್ಸ್ ಅವರ ಇದ್ದದು. ಅದು ನಾನು ತಪ್ಪು ಅಂತ ಹೇಳುದಿಲ್ಲ, ಆದ್ರೆ ಇದನ್ನು ಸರಿಯಾಗಿ ಉಳಿಸಿಕೊಳ್ಬೇಕಂತ ಹೇಳುದು. ರಂಗ ಪ್ರವೇಶ ಮಾಡುವಾಗ ಅದಾಗುವಾಗ ಆ ಸ್ಟೇಜ್ಗೆ ಬಂದವರಿಗೆ ಮಾತ್ರ ಮಾಡಿ ಅಂತ ಹಾಗೆ.
1: ಮತ್ತೊಂದು ಸರ್, ಈಗ ಈ ಭರತನಾಟ್ಯ ಪರೀಕ್ಷೆಗಳೆಲ್ಲ ಆಗ್ತಾವ, ಈಗ ಹಿಂದೆ ಮತ್ತು ಈಗಿನ ಒಂದು ಪಠ್ಯ ವ್ಯವಸ್ಥೆಗೆ ಏನಾದರೂ ವ್ಯತ್ಯಾಸ?
0: ಪಠ್ಯ ನಾವು ಕಲಿತೇವೆ, ಪರೀಕ್ಷೆ ಮಾಡಿದ್ದೇನೆ, ಎಕ್ಸಾಮ್ ತುಂಬ ಸಲ ಆಗಿದೆ, ಮೊನ್ನೆವರೆಗೆ ಇತ್ತು.
1: ಹೌದು,
0: ಪರೀಕ್ಷೆ ನನಗೆ ವೆಂಕಟಲಕ್ಷ್ಮಮ್ಮ ಮತ್ತು ಬೆಂಗಳೂರು ಕೃಷ್ಣರಾವ್ ಮತ್ತು ಸಂಗೀತಕ್ಕೆ ಚೆನ್ನಮ್ಮ ಅಂತವ್ರು ಬಂದದ್ದು. ಅದು ಇಲ್ಲೇ ಆಗಿದ್ದು ಪರೀಕ್ಷೆ, ಇಲ್ಲೇ ನಮ್ಮ ಅಲ್ಲ ನಮ್ಮ ಬೆಲ್ಮಾಟ ಟ್ರೈನಿಂಗ್ ಶಾಲೆಯಲ್ಲಿ ಆ ಶುರುವಾದ ವರ್ಷವ ಒಂದು ಸ್ವಲ್ಪ ಹೋದ ಮೇಲೆ ಆಗ ಹಾಗೆ ಇತ್ತು. ಏನಂದರೆ ಭರತನಾಟ್ಯದ ಅಡವುಗಳಿಗೆ ಅಭಿನಯಕ್ಕೆಲ್ಲ ನೃತ್ಯ ಸಂಗೀತಕ್ಕೆ ಸಂಗೀತದವರು ಇತ್ತು. ಈಗ ಅದು ತೆಗೆದಿದ್ದಾರೆ, ಒಬ್ಬರು ಎಲ್ಲ ಒಬ್ಬರೇ ಮಾಡಬೇಕಂತೇಳಿ. ಈಗ ಸಾಮಾನ್ಯವಾಗಿ ಎಲ್ಲವರಿಗೆ ಎಲ್ಲ ಸಂಗೀತ ಎಲ್ಲರಿಗೆ ಬರೋದಿಲ್ಲ ಹಾಡಲಿಕ್ಕೆ ಸಂಗೀತ. ಕೆಲವರಿಗೆ ಕೇಳುವ ಜ್ಞಾನದಲ್ಲಿ ಹಾಡಲಿಕ್ಕೆ ಬರುತ್ತೆ, ಕೆಲವರಿಗೆ ಆಗುದಿಲ್ಲ. ಈಗ ಅದೇ ನಿನ್ನು ಕೋರಿಯೂ ನಾನೂರ ಅದೊಂದು ವರ್ಣ, ಅದು ಸಂಗೀತದ ವರ್ಣ. ಅದು ಆ ರೀತಿಯಾಗಿ ಮಾಡುವಾಗ ಅದಕ್ಕೆ ನಮಗೆ ಸಂಗೀತಗಾರರು ಬೇಕು, ಇಲ್ಲದಾಗಲಿ ಈಗ ಅದೇ ರಾಗದಲ್ಲಿ ಎಲ್ಲ ಬರಬೇಕು ಅಂತವರು ಬೇಕು. ಅದಕ್ಕೆ ನನ್ನ ಈಗ ಪರೀಕ್ಷೆ ಎಲ್ಲ ಹಿಮ್ಮೇಳ ಇಲ್ಲದೇ ಮಾಡ್ತಾರೆ. ಅದು ಅಲ್ಲ, ಹೀಗೆ ಅವರೇ ಹಾಡಿಕೊಂಡು
1: ಮಾಡ್ತಾರೆ.
0: ಮತ್ತೆ ಅದು ನೋಡಿ, ಒಂದು ವಿದ್ವತ್ತಿಗೆ ಸೀನಿಯರ್ಗೆ ವಿದ್ವತ್ತಿಗೆಲ್ಲ ನಾವೇ ಹಾಡಿಕೊಂಡು ಇದಕ್ಕೆಲ್ಲ ಮಾಡ್ಬೋದು, ಜೂನಿಯರ್ ಸೀನಿಯರ್ಗೆಲ್ಲ ಮಾಡ್ಬೋದು. ಮಾಡುವಾಗ ಹಿಮ್ಮೇಳವರು ಗಟ್ಟಿಯವರು ಬೇಕು ಅದಕ್ಕೆ, ಅದಿಲ್ಲದೆ ಮಾಡಲಿಕ್ಕೆ ಆಗುದಿಲ್ಲ. ಅಂತೂ ಈಗ ತುಂಬ ಜನ ಕಲಿತಾರೆ, ಪರೀಕ್ಷೆ ಕಲಿತಾರೆ, ನೃತ್ಯ ಕಲಾವಿದರು ತುಂಬ ಜನ ಇದ್ದಾರೆ, ಅವರಿಗೂ ಬದುಕಬೇಕು ಇದಕ್ಕೆ. ಇಲ್ಲ ಹೌದು, ಅದು ಇರುವುದಿಲ್ಲ. ಎಲ್ಲರೂ ಗುರುಗಳಾಗ್ಲಿಕ್ಕೆ ಹೋಗ್ಬಾರ್ದು ಅಂತ ನಾನು ಹೇಳುದು. ಹೋದ ಮೇಲೆ ಸಾಧನೆ ಮಾಡಬೇಕು,
1: ಸಾಧನೆ ಮಾಡಬೇಕು, ಒಂದು ಪರಿಪೂರ್ಣತೆ ಅಂತ ಬರಬೇಕು.

0: ಸರ್, ಈಗ ನಾವು ಮಾತಾಡ್ತಾ ನಿಮ್ಮ ಒಂದು ಕೌಟುಂಬಿಕ ವಿಚಾರ ಬಗ್ಗೆ ನಾವು ಮಾತಾಡಲಿಲ್ಲ. ಈಗ ನೀವು ಹುಟ್ಟಿ ಬೆಳೆದ ಒಂದು ಪರಿಸರ, ನಿಮ್ಮ ತಂದೆ ತಾಯಿಗಳ ಬಗ್ಗೆ.
1: ಹುಟ್ಟುವುದನ್ನು ನಮ್ಮೂರಿಲ್ಲೇ, ನಮ್ಮ ತಾಯಿ ಮನೆ ಕಣ್ಣು ತೋಟ ಅಂತ ಹೇಳ್ತಾರೆ, ತಾಯಿ ತೋಟ ಅವರಿಲ್ಲೇ. ತಂದೆಯವರು ದೇವರನ್ನ ಪಂಡಿತ ಅಂತ, ಅವರು ನಾಟಿ ವೈದ್ಯರಾಗಿದ್ದರು. ಅದು ಸ್ವಲ್ಪ ಅಮ್ಮನಿಗೂ ಅಪ್ಪನಿಗೂ ಸ್ವಲ್ಪ ಇದು ಇರಲಿಲ್ಲ ಸಾಮ್ರ. ನಾನು ಮತ್ತು ನನ್ನ ಅಣ್ಣ ಇಬ್ಬರೇ ಮಕ್ಕಳು, ಅಣ್ಣ ತೀರಿ ಹೋಗಿದ್ದಾರೆ, ಅವರಿಗೆ ಸ್ವಲ್ಪ. ಆದರೂ ನನಗೆ ಸಾಯುವ ಕಾಲಕ್ಕೆ ಒಂದು ಎಕರೆ ಜಾಗ ಎಲ್ಲ ಕೊಟ್ಟಿದ್ದಾರೆ ಅವರು ಅಪ್ಪ ನನಗೆ. ಅದನ್ನು ಈಗ ಕಲೀಲಿಕ್ಕೆ ನನ್ನ ತಾಯಿ ಜೊತೆಗೆ. ಮತ್ತು ನನಗೆ ಹೆಚ್ಚು ನನ್ನ ಚಿಕ್ಕಮ್ಮ ಇದ್ದಾರಲ್ಲ, ಅವರನ್ನು ನಾನು ಈ ಫೀಲ್ಡ್ ಬಿಡೋದು ನನಗೆ ತುಂಬ ಕಲಿಸ್ತಿದ್ರು ಅವರು. ನನ್ನನ್ನು ಇಲ್ಲಿ ಎಳಿತದಲ್ಲ ಈಚೆ, ಅದು ಹೇಗೆ ಅಂತ ಅದು ನಾನು ಹೇಳೋದು.
0: ಕೋಟೆಕಾಲದಲ್ಲಿ ಕಲ್ತರಿ, ಆಮೇಲೆ
1: ಆನಂದಾಶ್ರಮಕ್ಕೆ ನಾನು ಹೋಗಲಿ. ಆನಂದಾಶ್ರಮ ಶಾಲೆ ಶುರುವಾಗುವ ವರ್ಷ ನಾನು ಮಿಲಾಗತ್ತಿಗೆ
0: ಸೇರಿದ್ದೆ. ಟ್ರೈನಿಂಗ್ ಹೋದ್ ಯಾವ ಕ್ಲಾಸ್?
1: ಅದು 52ನೇ ಇಸವಿಯಲ್ಲಿ ಟ್ರೈನಿಂಗ್ ಆಗಿ ಬಂದಿದ್ದೆ. ಹೌದು, ಎಸ್ ಎಲ್ ಸಿ ಅಲ್ಲ, ಮತ್ತೆ ಅದು ಎಸ್ ಎಲ್ ಸಿ ಮತ್ತೆ ಮಾಡಿ ಇತ್ತು ನನ್ಗೆ. ಅಂದ್ರೆ ನನ್ನ ಸಂಪೂರ್ಣ ಇದೆಲ್ಲ ಇದರ ಮೇಲೆ ಹೋಗ್ತದೆ. ಸಂಗೀತ ಕಲಿಬೇಕಂತ ಇದ್ದೆ.
0: ಅಂದ್ರೆ ನೀವು ಆರಂಭದಲ್ಲಿ ಆಸಕ್ತಿ ಯಕ್ಷಗಾನಕ್ಕೆ?
1: ಹೌದು ಹೌದು,
0: ಒಂದದ್ದು ನೃತ್ಯ ಕ್ಷೇತ್ರ.
1: ಹೌದು, ಸಂಗೀತ. ಹಾಗೆ ನಾವು ಬಡವರಲ್ಲ ತುಂಬ, ನಮ್ಗೆಲ್ಲ ತುಂಬ ದುಡ್ಡು ಕೊಟ್ಟು ಹಾಗೆ ಕಲಿಲಿಕ್ಕೆ ಆಗಿಲ್ಲ. ಮಂಗಳೂರಿಗೆಲ್ಲ ನಡೆದೇ ಹೋಗುದಲ್ಲ ಈಗ ನಮ್ಗೆ. ಮತ್ತೆ ನಾನು ಹೈಸ್ಕೂಲಿಗೆ ಹೋಗಿ ಅಲ್ಲಿಂದ ಶಾಲೆ ಬಿಟ್ಟು ಬರುವಾಗ ನಡ್ಕೊಂಡು ರೈಲ್ವೆ ಮಾರ್ಗದಲ್ಲಿ ಬರುದು ಅಲ್ಲಿ ಮಿಲಾಗ್ರಿಸಿನಿಂದ. ಇಲ್ಲ ಇಲ್ಲ, ಇಲ್ಲಿ ಬಸ್ ಇರ್ಲಿಲ್ಲ. ರೈಲು ಒಂದಿತ್ತು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಂಜೆಗೆ ಅಂತ ಇತ್ತು, ತುಂಬಾ ರಶ್. ಹಾಗೆ ನಾನು ಕಷ್ಟಪಟ್ಟು ಅದೆಲ್ಲ ನನಗೆ ಹೆಚ್ಚು ಇದಾಗಿದ್ದು ಅಲ್ಲಿ ಕಲಿತು. ನಾನು ಅಲ್ಲಿ ಕಲಿಕ್ಕೆ ಹೋದ ಮೇಲೆ ಅದನ್ನು ಹೇಗೆ ಹಿಮ್ಮೇಳದವ್ರಿಗೆ ಹೇಳಿಕೊಡುವುದು ಅಂತ. ಈಗ ಸಿ ಡಿ ಎಲ್ಲ ಸಿಗ್ತದೆ, ಅದನ್ನೇ ನೋಡಿ ಮಾಡ್ತಾರೆ, ನಾನೇ ಕೊರಿಯೋಗ್ರಾಫ್ ಮಾಡಿದ ಅಂತ ಹೇಳ್ತಾರೆ. ಅಲ್ಲ ಒಳ್ಳೇದು,
0: ಅದನ್ನು ಫೋನ್ ಮಾಡಲಿಕ್ಕೆ
1: ಕಲಿ ಇವರಿಗೆ ಹೇಳಿಕೊಡ್ಬೇಕು. ಹಾಗೆ ನಾನು ಅನುಸನೆ ಹೇಳಿದ್ರು, ಅದೊಂದು ಪದವರ್ಣ ತುಂಬ ಉಂಟು ನನ್ಗೆ. ತಿರುವಿಗಲ್ಲ ಭೈರವಿರಾಗದ ಒಂದು ವರ್ಣ, ಅದು ಹೇಗೆ ಮೋಹನ್ ಕುಮಾರ್ ಅದನ್ನು ಆಡ್ತಿದ್ದದು ಅಂತ. ಅಲ್ಲಿ ಒಬ್ಬರು ಸಹದೇವನ್ ಅಂತ ಒಬ್ಬರು ಇದ್ರು, ನಾನು ತುಂಬ ಸಮಯ ಇದ್ದೆ ಅಲ್ಲ ತಿರು ಹೋದಾಗ. ಆಗ ಅದು ಭೈರವಿ ರಾಗ ವರ್ಣವನ್ನು ಭೈರವಿ ರಾಗದಲ್ಲಿ ಉಂಟಲ್ಲ, ಅದನ್ನು ಹೇಗೆ ಹಾಡೋದು ನಮ್ಗೆ ಗೊತ್ತಾಗಬೇಕಲ್ಲ. ಮತ್ತು ನಾನು ಅವರಿಗೆ ಹೇಳಿದ್ದೇನೆ, ಕೇಳುವ ಜ್ಞಾನದಲ್ಲಿ ನಾನು ಹೇಳ್ತೇನೆ ರೂಪಗತ ಇರೋದು.

0: ಇದ್ರದ್ದು ಸಾಹಿತ್ಯ ಮೋಹ ಆಗಿರುವ ಈ ಸಮಯದಲ್ಲಿ ಅಂತ ಅಷ್ಟೊಂದು ವಾಕ್ಯ ಅದು. ಅದಕ್ಕೆ ಸಂಚಾರಿ ಭಾವ ಮಾಡುವಾಗ ಅವಳಿಗೆ ನಾಯಕಿಗೆ ಅದರಲ್ಲಿ ಮಾತ್ರ ಜೀವಾತ್ಮ ಪರಮಾತ್ಮ ಸಂಬಂಧದ ಮೋಹ ಇರಬೇಕು, ಆಚದಿರಬಾರ್ದು. ಅದು ಮಾಡುವಾಗ ಅವರು ಹಾಡುದನ್ನೇ ಇಲ್ಲಿ ಮೋಹ ಹೇಗೆ ಆಗಿದೆ, ತಂಗಾಳಿ ಬೀಸ್ತದೆ, ಜಿಂಕೆಗಳು ಬರ್ತವೆ, ಮತ್ತೆ ಏನೆಲ್ಲ ಸಮಯದಲ್ಲಿ ವಸಂತ ಕಾಲ ಅದನ್ನು ತೋರಿಸಲಿಕ್ಕೆ ಎಲ್ಲ ಸಂಚಾರಿ ಭಾವ ಅಂತ ಹೇಳುದು. ಹಾಗೆ ಅದನ್ನು ಮಾಡಬೇಕಾದ್ರೆ ನಾನು ತುಂಬಾ ಕಷ್ಟಪಟ್ಟಿದ್ದೆ. ಅಂದ್ರೆ ಇವರಿಗೆ ಹೇಳಿಕೊಡ್ಲಿಕ್ಕೆ ನನಗೆ ಹೆಚ್ಚು ಸಂಗೀತ ಗೊತ್ತಿಲ್ಲ, ಅಂಥದ್ದೆಲ್ಲ ಮಾಡಿ ಮತ್ತೆ ಅವರು ಕೂಡ ಸಂಗೀತಗಾರರೇ ಹೇಳಿದ್ರೆ ಗೊತ್ತಾಗ್ತದೆ. ಈಗೆಲ್ಲ ಕಷ್ಟಪಟ್ಟು ಒಂದು ರೀತಿ ಹೇಗಾದ್ರೂ ಸುಧಾರಿಸಿದ್ದೇವೆ ಆ ಕಾಲಕ್ಕೆ.
1: ಈಗ ಆಮೇಲೆ ಈಗ ನಿಮ್ಮ ಈ ಮದುವೆ ಮಕ್ಕಳು
0: ಆಮೇಲೆ ನಾನು ದರ್ಲಕಟ್ಟೆ ಶಾಲೆಯಲ್ಲಿ 52 ಇಸವಿಯಲ್ಲಿ ಸೇರಿದ್ದಲ್ಲಿ ಅಲ್ಲಿ ಸಾಧಾರಣ 56 ಇಸವಿವರೆಗೆ ಅಲ್ಲಿದ್ದೆ ನಾರಾಯಣ ಮಾಸ ಶಾಲೆಯಲ್ಲಿ. ಅದಾಗಿ ಅಲ್ಲಿ ಊರಿನವರಿಗೂ ಮ್ಯಾನೇಜ್ಮೆಂಟಿಗೆ ಏನೋ ಜಗಳ ಆಯಿತು. ಹಾಗೆ ಮಂಜಯ್ ಮೇಲಂಟರು ಅವರೆಲ್ಲ ಇದ್ರು. ಹಾಗೆ ಶಾಲೆ ಬಿಡಬೇಕಾಯ್ತು, ಮಕ್ಕಳಿದ್ರೆ ಶಾಲೆ ಹೋಗ್ಲಿಕ್ಕಿಲ್ಲಲ್ಲ. ಬಿಟ್ಟು ಮನೆಯಲ್ಲಿದ್ದ ಆಗ ನನಗೆ ನಾಗಂದಟ್ಟಿ ಮನೆಯವರು ತುಂಬ ಸಹಾಯ ಮಾಡಿದ್ದಾರೆ. ಹೌದು, ಟೀ ತೆಂಗಿನಕಾಯಿ ಅದೆಲ್ಲ ಕಳಿಸಿ ತುಂಬ ಹೆಲ್ಪ್ ಮಾಡಿದ್ದಾರೆ.
1: ಈಗ ನಿಮ್ದು ಈಗ ಮದುವೆ ಯಾವಾಗ ಆದದ್ದು?
0: ಅದು 61 ಕಾನಂಗಾಡು ಅವಳ ಮನೆ.
1: ಈಗ ನಿಮ್ಮ ಈ ಹವ್ಯಾಸಕ್ಕೆ ಮತ್ತೆ ನಿಮ್ಮ ಈ ಕ್ಲಾಸಿಗೆ
0: ಅಂದ್ರೆ ಹೇಗೆಂದ್ರೆ ನನ್ಗೆ ಮನ್ಸಿತ್ತು ಮದುವೆ ಆಗದೆ ಇರುವ ಕಲೆಯಲ್ಲಿ ಇರುವ ಅಂತೇಳಿ. ಅಮ್ಮ ಹೇಳಿದ್ರು ಅದು ಕೂಡ ನೃತ್ಯ ವಿದ್ಯೆಯನ್ನು ನೀನು ಇಟ್ಟುಕೊಂಡು ಹೆಣ್ಮಕ್ಕಳಿಗೆಲ್ಲ ಕಲಿಸ್ತಾ ಇದೆಯಾ, ಆಗ ಅದು ಎಷ್ಟು ನಾವು ಸರಿ ಇದ್ದರೂ ಅದು ಸರಿ ಆಗುದಿಲ್ಲ, ನೀನು ಆಗಲೇಬೇಕು ಅಂತ ಹೇಳಿ. ಮತ್ತೆ ನಿಮ್ಗೆ ಅರ್ಧ ನನ್ನ ಕ್ಲಾಸ್ ಒಬ್ಬ ಟ್ರೈನಿಂಗ್ ಒಬ್ಬ ಕ್ಲಾಸ್ಮೇಟ್ ಇದ್ದ, ಅವನು ಇದ್ದೇವ ಪುತ್ತೂರು ಆ ಕಡೆಗೆ. ಅವನ ಅವರದ್ದು ಪರಿಚಯ ಇತ್ತು ನನ್ನ ಹೆಂಡತಿಯ ಮನೆಯವ್ರದ್ದು. ಅವರು ಕಾಂಜಂಗಾಡ್ ಈಗ ಅಲ್ಲೆಲ್ಲ ಬಿಟ್ಟು ಇಲ್ಲೇ ಇದ್ದಾರೆ ಅವರು. ಅಲ್ಲಿ ಮತ್ತೆ ನೋಡಿ ನನಗೆಲ್ಲ ಇಷ್ಟ ಆಯ್ತು ಆಯ್ತು ಅಂತೇಳಿ ಹಾಗೆ ಮದುವೆ ಆಯ್ತು.
1: ಮದುವೆ ಅವರ ಹೆಸರು ಸಬಿತಾ.
0: ಸಬಿತಾ ಅವನು
1: ಅವರು ಕಲ್ತಿದ್ದಾರ?
0: ಹೆಚ್ಚು ಕಲೀಲಿಲ್ಲ, SLC ಫೈಲ್ ಆಯನ ಹಾಗೆ. ಅಂದ್ರೆ ಅವರು ಕೂಡ ನಮ್ಮ ಹಾಗೆ ಬಡವರೇ ತುಂಬಾ.
1: ಈಗ ನಿಮ್ಮ ಹವ್ಯಾಸಕ್ಕೆ ಅವರ ಸಹಕಾರ ಹೇಗೆ?
0: ಅದು ನನಗೆ ಗೊತ್ತಾಗುದಿಲ್ಲ. ನನಗೆ ಹಾಗೆ ಬಂದು ಅವಳಿಗೆ 19 ಮದುವೆ ಆಗಿತ್ತು ಅವಳಿಗೆ, ನನಗೆ 28 27. ಆದರೆ ಇಲ್ಲಿ ಈ ವಾತಾವರಣ ನೋಡಿ ಇದು ಗೊತ್ತಿಲ್ಲ ಅಲ್ಲ ಇಲ್ಲಿದ್ದು ವಾತಾವರಣ. ಇಲ್ಲಿ ಕಲ್ಲಿಕ್ಕೆ ಬರೋದು, ಮಕ್ಕಳ ಹತ್ರ ಇದೆಲ್ಲ ಪ್ರೀತಿ ಮಾಡುವುದು, ಎಲ್ಲ ಮಕ್ಕಳು ಇವರ ಹತ್ರ ಬಾರಿ ಚೆನ್ನಾಗಿರುವುದು, ಹಾಗೆ ಮಾಡಿ ಏನೋ ಒಂದು ಅವಳಿಗೆ ನೋಡಿ ನೋಡಿ ದಿನ ಅಲ್ಲೂ ನೋಡಿ ನೋಡಿ ಇದು ಬರ್ತಾಯಿಲ್ಲ. ಈಗ ಈಗೆಲ್ಲ ಹಾಗೆಲ್ಲ, ಆಗ ಒಂದು ಪ್ರೋಗ್ರಾಮ್
1: ಮಕ್ಕಳು ಬರ್ತಾರೆ,
0: ಮತ್ತೆ ಅದೇನೋ ತಿಂಡಿ ಕೊಡುವುದು, ತಿಂಡಿಯೂ ಅಲ್ಲ ಈ ಪ್ರಾಕ್ಟೀಸ್ ಮಾಡಲಿಕ್ಕೆ ಹಿಮ್ಮೇಳದವರೆಲ್ಲ ಮನೇಲಿ ಇರ್ತಾರಲ್ಲ, ಅವರಿಗೆ ರಾತ್ರಿ ಅಡುಗೆ ಮಾಡಿ ಹಾಕ್ಬೇಕಲ್ಲ.
1: ಈಗ ಸಾಮಾನ್ಯವಾಗಿ ಒಂದು ಕಲೆ ಎನ್ನುವಂಥದ್ದು ರಕ್ತಗತವಾಗಿ ಬರ್ತದೆ ಅಂತ ಹೇಳ್ತಾರೆ. ಈಗ ನಿಮಗೆ ಅದು ಹಾಗೆ ರಕ್ತಗತವಾಗಿ ಬಂದದ್ದು ಅಲ್ಲ ಅಂತ ಹೇಳಿದ್ರಿ.
0: ಹೌದು.
1: ಆದರೆ ನಿಮ್ಮ ಮಕ್ಕಳು ಇದನ್ನು ಹೇಗೆ ಬೆಳೆಸ್ಕೊಂಡು ಹೋದ್ರು, ಯಾರಿಗೆ ಹೇಗೆ ಮುಂದುವರಿಯಿತು?
0: ಅದಂದ್ರೆ ಇವಳು ನನ್ನ ಮಗಳಿಗೆ ಮಕ್ಕಳಿಗೆ ಪಾಠ ಮಾಡೋ ಸಮಯದಲ್ಲಿ ಮಾಡ್ತಾಳೆ.
1: ಅವರು ಹಿರಿಯರಲ್ಲ ರಾಜೇಶ್?
0: ಹೌದು, ಸಣ್ಣವಳ ಅವಳು, ಈ ಕಮಲ ಭಟ್ ಅವಳಿಗೆ ಸಣ್ಣವರು. ಅವರೊಟ್ಟಿಗೆಲ್ಲ ಪಾಠ ಮಾಡುವಾಗ ಇವಳನ್ನು ಕೂಡ ನಿಲ್ಲಿಸಿ ಇದೆಲ್ಲ ಮಾಡಿಸಿದ್ದೆ. ಮಾಡಿ ಮಾಡಿ ಅವಳಿಗೆ ಅದು ತನ್ನಷ್ಟಕ್ಕೆ ಅದು ಬಂತು. ಅದು ನಾನು ಹೆಚ್ಚು ಅಂತ ಅವಳಿಗೆ ಇದು ಮಾಡಲಿಲ್ಲ.
1: ನೀವು
0: ಅಲ್ಲ, ನಾನು ಅದು ಇಂಡಿವಿಜುವಲ್ ಆಗಿ ಮಾಡಲಿಲ್ಲ ಅಂತ ಹೆಚ್ಚು. ಆದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ದೊಡ್ಡ ಕಷ್ಟದ ಐಟಮನ್ನೆಲ್ಲ ಅವಳೇ ಮಾಡಬೇಕು, ನಮ್ಮ ಹಿಮ್ಮೇಳದವರು ಹೇಳ್ತೀವಿ, ಯಾಕಂದರೆ ಕರೆಕ್ಟ್ ಮಾಡ್ತಾಳೆ ಅಂತೇಳಿ. ಅವಳ ಹತ್ರ ಮಾತ್ರ ಅಲ್ಲ, ಬೇರೆಯವರಲ್ಲಿ ಕೂಡ. ಹಾಗೆ ಇದಾಗಿ ಮತ್ತೆ ಮದುವೆ ಆಯಿತು ಅವಳಿಗೆ ಕಾಸರಗೋಡಿಗೆ.
1: ಈ ಗಂಡು ಮಕ್ಕಳಿಗೆ ಇದು ಅದು
0: ಅವನಿಗೆ ಕಲಿಸಿತು. ಇನ್ನು ದೊಡ್ಡವ ಇವಳ ಗಂಡ ಸ್ವಲ್ಪ ಕಲಿತಾಗಿ ಎಲ್ಲಿಯ ಒಂದು ಪ್ರೋಗ್ರಾಮ್ಗೆ ಶಾಲೆ ಸ್ಕೂಲ್ ಡೇ ಎಂಥದ್ದು ಮಾಡುವಾಗ ಯಾರ ಮಕ್ಕಳು ನೆಗಾಡಿದಾರಂತೆ. ಅದಕ್ಕೆ ಆಮೇಲೆ ಅವರು ಈಚೆ
1: ಆದ್ರೆ ತುಂಬ
0: ಶಾಸ್ತ್ರೀಯ ಇದ್ದಮೇಲೆ ತುಂಬ ಈಗಲೂ ಶಾಸ್ತ್ರೀಯ ಸಂಗೀತವನ್ನೇ ಕೇಳುವುದು ಅವಂದು ಹಾಗೆ ಆಯ್ತು. ಇವನು ಸ್ವಲ್ಪ ಕಲ್ತಿದ್ದಾನೆ ಸಣ್ಣವ, ಮತ್ತೆ ಬೆಂಗಳೂರಿನಲ್ಲಿರುವ ಕೂಡ ಯಾರ ಹತ್ರ ಸ್ವಲ್ಪ ಕಲೀಲಿಕ್ಕೆ ಹೋಗಿದ್ದಾನೆ. ಮತ್ತೆ ಅವರ ಉದ್ಯೋಗ ಬರುವಾಗ ಆಗುದಿಲ್ಲ ಅಲ್ಲ, ಆದ್ರೆ ಮಕ್ಕಳು ಕಲಿಬೇಕಂತ ಅವನಿಗೆ ತುಂಬಾ ಇದು ಉಂಟು. ಈಗಲೂ ಮೃದಂಗ ನೋಡಿ ರವಿಕುಮಾರ್ ಈಗಲೂ ಬರ್ತಾರೆ.
1: ಹೌದಾ?
0: ಅವನು ಮೈಸೂರು ಇದರಲ್ಲಿ ಫಸ್ಟ್ ಅಂತೆ ಮೃದಂಗದಲ್ಲಿ ಪರೀಕ್ಷೆಯಲ್ಲಿ. ಅದು ಈಗಲೂ ಬರ್ತಾರೆ ಅವರು, ಪ್ರತಿ ಮಂಗಳವಾರ ಮಂಗಳವಾರ ಬರ್ತಾರೆ. ಮತ್ತು ನನ್ನ ಹೆಂಡತಿಗೂ ಕೂಡ ಹಾಗೆ, ಮೊಮ್ಮಕ್ಕಳು ಕಲೆಯಲ್ಲಿ ಮುಂದುವರಿಬೇಕಂತ ತುಂಬ ಆಸೆ ಇತ್ತು ಅವರಿಗೆ, ಮಾಡಿದ್ದಾರೆ. ಮತ್ತು ಎಜುಕೇಷನ್ಗೆಲ್ಲ ಹೋಗುವಾಗ ಈಗ ಡಾಕ್ಟರ್ ಕಲಿಯುವವರೆಗೆ ಇದನ್ನು ಮಾಡಲಿಕ್ಕೆ ಆಗ್ತದೆ, ಆಗೋದಿಲ್ಲಲ್ಲ.
1: ಈಗ ಕ್ಲಾಸ್ ಇಲ್ಲೇ ನಡೀತಾ
0: ಇಲ್ಲ ಮೇಲೆ ನಡೀತಾ. ಮತ್ತು ಒಂದು ಮಂಗಳ ದೇವಿಗೊಂದು ಹೋಗ್ತಾಳೆ, ತುಂಬ ಜನ ಕರೀತಾರೆ ಎಲ್ಲಿಗೆ ಅಂತ ಹೋಗೋದು. ಮತ್ತು ಭಾರತಿ ಶಾಲೆ ಅಂತಾಳೆ, ಅಲ್ಲಿಗೆ ಒಂದು ಇತ್ತೀಚೆಗೆ ಹೋಗ್ತಾಳೆ, ಯಾರೋ ಸೀನಿಯರ್ ಯಾರು ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ಕೊಂಡಿದ್ಲು, ಹೋಗ್ತಾಳೆ. ಅಂತೂ ನಡೀತದೆ ಈಗ. ಮತ್ತೆ
1: ಗುರುಕುಲ ಮುಂದುವರಿತಾ ಉಂಟು.
0: ಹೌದೌದು, ಅದುಂಟು ಅದುಂಟು.

0: 90 ವರ್ಷಗಳ ಹಿರಿಯ ಜೀವ ಉಳ್ಳಾಲ ಮೋಹನ್ ಕುಮಾರ್ ಅವರು ಈಗ ವಿಶ್ರಾಂತ ಜೀವನದಲ್ಲಿದ್ದಾರೆ, ಆದರೆ ನಿರಂತರ ಕ್ರಿಯಾಶೀಲರಾಗಿದ್ದಾರೆ. ಅವರ ಏನು ಈ ನಾಟ್ಯದ ತಪಸ್ಸಿದೆಯೋ, ಆ ತರಬೇತಿಯ ಒಂದು ತರಗತಿ ಇದೆಯೋ, ಅದನ್ನು ಮುಂದುವರಿಸಿಕೊಂಡು ಹೋಗುವವರು ಅವರ ಪುತ್ರಿಯಾದಂತಹ ವಿದುಷಿ ರಾಜಶ್ರೀ ಉಳ್ಳಾಲ್ ಅವರು. ತಂದೆಯವರ ದೈನಂದಿನವಾದ ಚಟುವಟಿಕೆ ಮತ್ತು ಅವರ ಸಾಧನೆಯ ಕುರಿತಾಗಿ ಅವರ ಒಂದೆರಡು ಮಾತುಗಳನ್ನು ಈಗ ಕೇಳೋಣ.
1: ನನ್ನ ತಂದೆ ಗುರು ಉಳ್ಳಾಲ್ ಮೋಹನ್ ಕುಮಾರ್ ಅವರು ತಂದೆಯಾಗಿಯೂ ಗುರುವಾಗಿಯೂ ನನ್ನನ್ನು ಒಂದು ಒಳ್ಳೆಯ ಮಾರ್ಗದಲ್ಲಿ ತಿದ್ದಿಕೊಂಡು ನನ್ನ ಜೀವನವನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಾಂಸಾರಿಕ ಜೀವನದಲ್ಲಿಯೂ ಹಾಗೆ ಯಾವ ರೀತಿ ಇರಬೇಕು ಅಂತ ಹೇಳಿಕೊಂಡು, ನೃತ್ಯದ ಬಗ್ಗೆ ಹೇಳುವುದಿದ್ರೆ ನಾನು ಚಿಕ್ಕಂದಿನಿಂದಲೇ ಸುಮಾರು 6 ವರ್ಷ ಕಳೆದಿರ್ಬೋದು, ಆವಾಗ ನಾನು ನೃತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದೆ. ನಮ್ಮ ತಂದೆಯವರೇ ನನಗೆ ಗುರುಗಳಾಗಿ ಈ ಕ್ಷೇತ್ರದಲ್ಲಿ ಮುಂದುವರಿಸಲಿಕ್ಕೆ ಕಾರಣರಾಗಿದ್ದಾರೆ. ನನಗೆ ಎಲ್ಲರ ಜೊತೆಯಲ್ಲಿ, ಎಲ್ಲ ಮಕ್ಕಳ ಜೊತೆಯಲ್ಲಿ ನೃತ್ಯದ ಪಾಠ ಆಗ್ತಿತ್ತು. ನಾನು ಮಗಳು ಅಂತ ಹೇಳಿ ಅವರು ಸಪ್ರೇಟಾಗಿ ಒಂದು ಕ್ಲಾಸ್ ಅಂತ ಮಾಡ್ತಿರಲಿಲ್ಲ, ಮಕ್ಕಳ ಜೊತೆಯಲ್ಲೇ ನನಗೆ ಪಾಠ ನಡೀತಾ ಇತ್ತು. ಆಗಿನ ಪಾಠ ಹೇಗಿತ್ತು ಅಂದರೆ ಗಂಟೆ ಲೆಕ್ಕ ಅಂತ ಇರಲಿಲ್ಲ. ನಮಗೆ ಬೆಳಿಗ್ಗೆ ಪಾಠ ಶುರು ಆದರೆ ಎಲ್ಲ ಮಕ್ಕಳೊಟ್ಟಿಗೆ, ಮಕ್ಕಳು ಆಗ ನಮ್ಮ ಮನೆಯಲ್ಲಿ ನಿಲ್ಲುವ ಕಾರಣ ಎಲ್ಲ ಮಕ್ಕಳೊಟ್ಟಿಗೆ ಬೆಳಗಿಂದ ಮಧ್ಯಾಹ್ನದವರೆಗೆ ಕ್ಲಾಸ್ ನಡೀತಾ ಇತ್ತು. ಆಗ ಪಾಠ ಮಾಡ್ತಾ ಇರುವಾಗ ಈ ನೃತ್ಯದಲ್ಲಿ ಏನು ಅಡವುಗಳು ಅಂತ ಇದೆ, ಪ್ರಾರಂಭಿಕ ಹೆಜ್ಜೆಗಳು, ಅವುಗಳನ್ನು ಬಹಳ ವರ್ಷ ನಮಗೆ ಅದು ಅದರ ಪಾಠ ನಡೆದಿದೆ. ನಿಲ್ಲುವ ರೀತಿ, ಅರೆಮಂಡಿ ಆಗಲಿ, ಅಡವುಗಳ ಹಸ್ತ ನೃತ್ಯ ನೃತ್ಯಹಸ್ತಗಳನ್ನು ಇಡುವ ರೀತಿ, ಇದೆಲ್ಲ ನಮಗೆ ಆಗ ಅವರು ಹೇಳಿಕೊಟ್ಟದ್ದು. ಬಹಳಷ್ಟು ಸಮಯ ಅದನ್ನು ನಾವು ನಮಗೆ ಪಾಠ ಮಾಡಿದ್ದಾರೆ. ಅದರಿಂದಾಗಿ ಹೆಚ್ಚಿನ ನನ್ನ ತಂದೆಯವರ ಗುರುಗಮ್ಮ ಶಿಷ್ಯವೃಂದದವರು ಅವರ ಒಂದು ಪಾಠದ ಕ್ರಮವನ್ನು ತಿಳಿದುಕೊಂಡು ಕೊಂಡದ್ರಿಂದಾಗಿ ಈಗ ಈ ಒಂದು ನೃತ್ಯ ಕ್ಷೇತ್ರ ಇಷ್ಟು ಮುಂದುವರಿಲಿಕ್ಕೆ, ನಮ್ಮ ಮಂಗಳೂರಲ್ಲಿ ಹೆಚ್ಚಾಗಿ ಅವರ ಶಿಷ್ಯರೇ ಪಾಠ ಮಾಡೋದ್ರಿಂದ ಮುಂದುವರಿಲಿಕ್ಕೆ ಸಾಧ್ಯ ಆಗಿದೆ. ಮುಂದುವರಿಲಿಕ್ಕೆ ಮಾತ್ರ ಅಲ್ಲ, ಆ ಒಂದು ಪಂದನಲ್ಲೂ ಶೈಲಿಯನ್ನು ಅದೇ ಥರ ಅವರು ಯಾವ ರೀತಿ ಕಲಿಸಿದ್ದಾರೆ ಅದೇ ಥರ ಉಳಿಸಿಕೊಂಡು ಹೋಗಲಿಕ್ಕೆ ನಾನು ಹಾಗೂ ನನ್ನ ತಂದೆಯವರ ಶಿಷ್ಯಂದರು ಹೆಚ್ಚಿನವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಲವಾರು ಮಂದಿ ದೂರ ದೂರದ ಊರಿಂದ ಬರ್ತಾಯಿದ್ರು, ನಮ್ಮ ಮನೆಯಲ್ಲೇ ನಿಲ್ತಾ ಇದ್ರು. ನಿಲ್ಲುವಾಗ ಅವರೆಲ್ಲ ಆ ಒಂದು ಅತಿಥಿ ಸತ್ಕಾರವನ್ನು ನನ್ನ ಅಮ್ಮ ಮಾಡ್ತಾ ಇದ್ರು. ಅದೇ ಪರಂಪರೆಯನ್ನು ನಾನು ಆದಷ್ಟು ನನ್ನ ಮಟ್ಟಿಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಅವರ ಮಾರ್ಗದರ್ಶನದೊಂದಿಗೆ ನಾನು ಕೂಡ ಈಗ ಏನಾಗ್ತದೆ ಅಂತ ಹೇಳಿದರೆ ಹೆಚ್ಚಾಗಿ ಅವಸರ, ನಿಮಗೆ ಗೊತ್ತಿರ್ಬೋದು ಈಗ ಎಲ್ಲ ವಿಷಯದಲ್ಲೂ ಅವಸರ. ಅದು ಅಲ್ಲದೆ ಮಕ್ಕಳಿಗೀಗ ಸಮಯ ಬಹಳ ಕಡಿಮೆ. ಯಾಕೆಂತ ಹೇಳಿದರೆ ಹೆಚ್ಚಿನ ಮಕ್ಕಳು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿರಿಸ್ತಾರೆ. ಅದರಿಂದಾಗಿ ಬರೀ ನೃತ್ಯಕ್ಕೆ ಬಂದು 1 ಗಂಟೆ ಅವರಿಗೆ ಉಳ್ಕೊಳ್ಳೋದೆ ಭಾರಿ ಕಷ್ಟ ಆಗ್ತದೆ. ಅದರಿಂದ ಆ ಸಮಯದಲ್ಲಿ ನಮ್ಮ ತಂದೆಯವರು ಹೇಳಿಕೊಟ್ಟಂತಹ ಆ ಒಂದು ಪಾಠವನ್ನು ನಾನು ಅದೇ ಥರ ಮಕ್ಕಳಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಟ್ಟಾರೆ ನಾನು ನಿಜವಾಗಿ ನಾನು ಅದೃಷ್ಟವಂತೆ ಅಂತ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಇಂತಹ ಒಂದು ನನ್ನ ತಂದೆಯನ್ನು ತಂದೆಯಾಗಿ ಗುರುವಾಗಿ ಪಡೆದಕ್ಕೆ ನಾನು ನಿಜವಾಗಿಯೂ ಭಾಗ್ಯಶಾಲಿ. ಯಾಕೆಂತ ಹೇಳಿದರೆ ಅವರ ಒಂದು ಪಾಠದ ಕ್ರಮ ನಾನು ಸಾಧಾರಣ ಎಲ್ಲಿ ನೋಡಲಿಲ್ಲ. ಅಷ್ಟು ಚೆನ್ನಾಗಿ ಶಿಸ್ತುಬದ್ಧವಾಗಿ ಅವರು ಆ ಪಾಠವನ್ನು ಮಾಡ್ತಾ ಇದ್ದರು. ಅವರು ನಿಜ ಜೀವನದಲ್ಲಿ ಕೂಡ ಅದೇ ಒಂದು ಶಿಸ್ತನ್ನು ಅಳವಡಿಸ್ತಾ ಇದ್ದಾರೆ. ಈಗಲೂ ಕೂಡ ಅವರು ಇಷ್ಟೀಗ 90 ಇಳಿ ವಯಸ್ಸು ಅವರಿಗೆ, ಆದರೂ ಸಹ ಹಿಂದೆ ಹೇಗೆ ಇದ್ದರು ಅದೇ ಥರ ತನ್ನ ಜೀವನವನ್ನು ಈಗಲೂ ಮುಂದುವರಿಸ್ತಾ ಇದ್ದಾರೆ. ಅವರು ಯಾವತ್ತೂ ಪರಾವಲಂಬಿಯಾಗಿ ಜೀವನ ನಡೆಸಲಿಲ್ಲ, ನೃತ್ಯದಲ್ಲಿ ಆಗಲಿ ನನ್ನ ಜೀವನದಲ್ಲಿ ಆಗಲಿ. ಅವರ ಕೆಲಸವನ್ನು ಅವರೇ ಈವರೆಗೆ ಕೂಡ ಅವರ ಕೆಲಸವನ್ನು ಅವರೇ ಮಾಡ್ತಾ ಇದ್ದಾರೆ. ನಮಗೂ ಅದನ್ನೇ ಅವರು ಯಾವತ್ತೂ ಹೇಳ್ತಾ ಇದ್ದಾರೆ, ನಿಮ್ಮ ಕೆಲಸ ನಿಮಗೆ ಎಷ್ಟು ಸಾಧ್ಯ ಉಂಟ ಅದನ್ನು ನೀವೇ ಮಾಡಬೇಕು, ಏನಾದರೂ ನಾನು ಕೇಳಿದರೆ ನಿಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ವಾ, ಪ್ರಯತ್ನ ಮಾಡು ಅಂತ ಈಗಲೂ ಹೇಳ್ತಾ ಇರ್ತಾರೆ. ಆ ರೀತಿಯ ಒಂದು ಜೀವನದ ಶೈಲಿ ಎಲ್ಲರಿಗೂ ಮಾರ್ಗದರ್ಶಕ ಆಗಲಿ ಅಂತ ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ವಂದಿಸ್ತಾ ಇದ್ದೇನೆ. ಇನ್ನೊಂದು ಮುಖ್ಯ ವಿಚಾರ ಅಂದರೆ ನಮ್ಮ ತಂದೆಯವರಿಗೆ ಇಷ್ಟು ಎತ್ತರಕ್ಕೆ ಏರಬೇಕಿದ್ರೆ ಮುಖ್ಯ ಕಾರಣ ನನ್ನ ಅಮ್ಮ. ನನ್ನ ಅಮ್ಮ ಅನ್ನಪೂರ್ಣೆ ಅಂತಲೇ ಎಲ್ಲರೂ ಕರೆಯುವುದವರನ್ನು. ಮನೆಗೆ ಬಂದಂತಹ ಎಲ್ಲ ಮಕ್ಕಳಿಗೆ ಊಟ ಉಪಚಾರದ ಕೆಲಸ ಅವರದ್ದು. ಯಾವ ಮಕ್ಕಳಿಗೂ ಅವರು ನೃತ್ಯ ಕ್ಲಾಸಿಗೆ ಬರುವಾಗ ಮೊದಲು ನಿಮ್ಮ ಗುರುಗಳಿಗೆ ಸಮಯದ ಅರಿವಿಲ್ಲ, ನೀವಿಲ್ಲಿ ತಿಂದು ಮತ್ತೆ ಮೇಲೆ ಕ್ಲಾಸಿಗೆ ಹೋಗಿ ಅಂತ ಪ್ರತಿ ಒಂದು ಮಕ್ಕಳಿಗೆ ಅವರ ಒಂದು ತಾಯಿಯ ವಾತ್ಸಲ್ಯವನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಎಲ್ಲ ಮಕ್ಕಳಿಗೂ ಅಮ್ಮನಾಗಿ ನನ್ನ ಅಪ್ಪನ ಏಳಿಗೆಗೆ ಕಾರಣರಾಗಿದ್ದಾರೆ. ಹಿಂದೆ ಅದು ಅಲ್ಲದೆ ಅವರು ಬಹಳ ಕಷ್ಟಪಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ಆಗ ವ್ಯವಸ್ಥೆ ಇರಲಿಲ್ಲ, ಒಬ್ಬರೇ ಸ್ವತಃ ಎಲ್ಲ ಅಡುಗೆ ಮಾಡಿ ಎಲ್ಲ ಮಕ್ಕಳಿಗೆ, ಮಕ್ಕಳು ಮಾತ್ರ ಅಲ್ಲ, ಆಗ ಹಿಮ್ಮೇಳ ಕಲಾವಿದರು ಕೂಡ ನಮ್ಮ ಮನೆಯಲ್ಲಿ ಈ ಕಾರ್ಯಕ್ರಮ ಇರುವಾಗ ಬರ್ತಿದ್ರು. ಬಂದಾಗ ನಮ್ಮ ಮನೆಯಲ್ಲಿ ಅವರಿಗೆ ಊಟ ಉಪಚಾರ ಆಗ್ತಿತ್ತು. ಇಷ್ಟು ಮಕ್ಕಳ ಎಲ್ಲ ಜವಾಬ್ದಾರಿಯನ್ನು ನನ್ನ ಅಮ್ಮ ಕೂಡ ಹೊತ್ತಿದ್ದಾರೆ ಅಂತ ಹೇಳ್ಬೋದು. ಆದ್ದರಿಂದ ಮುಖ್ಯವಾಗಿ ನಾನು ನನ್ನ ಅಮ್ಮ ಅಪ್ಪ ಇವರಿಬ್ಬರ ಒಂದು ಒಳ್ಳೆಯ ಒಂದು ಜೀವನ, ಶಿಸ್ತಿನ ಜೀವನವನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೇನೆ.
2: ಈ

0: ಮಾಡ್ತಾ ಇರ್ತೀರಿ? ಈ ಒಂದು ಆರೋಗ್ಯದ ಈ ಒಂದು ಚಟುವಟಿಕೆಯ ಒಂದು ಗುಟ್ಟು ಏನು?
1: ನಾನು ಒಂದು ಹೇಳ್ತೇನೆ, ನಾನು ಎಲ್ಲರಿಗೂ ಹೇಳ್ತೇನೆ, ಒಂದು ಸಮಾಧಾನ. ನಮಗೆ ಕೆಲವರು ಹೇಳುವಾಗ, ಈಗ ಕೆಲವರೆಲ್ಲ ಏನಾದರೂ ತೊಂದರೆ ಮಾಡಿದಾಗ ನಾಳೆ ಅವರು ಸರಿ ಆಗ್ತಾರೆ, ಅದು ನನ್ನ ಇದು, ಅವರೇನು ತಿಳಿಯದೆ ಮಾಡೋದಂತ. ಎಲ್ಲದಕ್ಕೆ ಆ ತಾಳ್ಮೆ ಉಂಟಲ್ಲ, ಅದನ್ನೇ ಈ ಇಷ್ಟು ನನಗೆ ರಕ್ಷಣೆ ಮಾಡಿದಂತ ನನ್ನ ಒಂದು ಇದು. ಮತ್ತೆ ಗುರುಗಳು ಹೇಳ್ತಾರೆ, ಹೇಳ್ತಿದ್ರು, ಅವನು ಸ್ವಲ್ಪ ಸಮಯ ಬಂದು ಹೆಚ್ಚು ಕಲ್ತಿದ್ದಾನೆ ಅಂತ. ಗುರುವಿನ ಅನುಗ್ರಹ ಉಂಟಲ್ಲ, ಅದು ಕರೆಂಟಿನ ಶಕ್ತಿಯಾಗಿ, ಅದಿಲ್ಲೇ ನಮಗೆ ಏನು ಮಾಡಲಿಕ್ಕೆ ಆಗುದಿಲ್ಲ. ಯಾವತ್ತೂ ಗುರುಗಳಿಗೆ ನಾವು ಅವರು ತಪ್ಪು ಮಾಡಿದ್ರೆ ಅವರಿಗೆ ನಾವು ಹೇಳಬಾರದು.
0: ಕೃಷ್ಣ ಪರಮಾತ್ಮ 64 ದಿವಸ 64 ವಿದ್ಯೆ ಕಲಿತಿದ್ದಾರೆ.
1: ಹೌದು ಹೌದು,
0: ಅದು ಆ ಶ್ರದ್ಧೆಯೂ ಬೇಕು ಮತ್ತೆ ಗುರುವಕ್ಕೆ
1: ಬೇಕು. ಹಾಗಿದ್ರೆ ನಮಗೆ ಇದರಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಕೆಲವು ಸಲ ಬೇಜಾರಾಗ್ತದೆ ಸ್ವಲ್ಪ ಹಾಗೆ ಹೇಗೆ, ಮತ್ತೆ ಈಗ ಅಂತಕ್ಕಂತೆ ಹೇಳುವವರು ತುಂಬ ಜನ ಇರುವುದಿಲ್ಲ, ಹಾಗೆ ಕೂಡ ಕೆಲವೆಲ್ಲ ಇರ್ತದೆ, ಮತ್ತೆ ಸರಿ ಆಗ್ತದೆ. ಎಷ್ಟೋ ಜನ ವಿದ್ವಾನ್ ಕಲಿತವರು ನಾನು ಕಲೀಲಿಲ್ಲ ಅಂತ ಹೇಳ್ತಾರೆ, ನನಗೇನಿಲ್ಲ ನನ್ನಲ್ಲಿ, ಮತ್ತೆ ಬರ್ತಾರೆ. ಹೌದು, ಹೋಗ್ತೇನೆ, ಕರೆದರೆ ಹೋಗ್ತೇನೆ. ಈಗಲೂ
0: ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಅಂತ ಹೇಳಿದರೆ ಇವತ್ತು ಬಹುಶಃ ಎಲ್ಲರೂ ಕೂಡ ಮುತ್ತ ಮೊದಲಿಗೆ ನೃತ್ಯ ಕ್ಷೇತ್ರದಲ್ಲಿ ನಾಪಿಸುವಂಥ ಒಂದು ಹೆಸರು. ಈಗ ಉಳ್ಳಾಲದಲ್ಲಿ ಸಾರ್ವಜನಿಕವಾಗಿ ನಿಮಗೆ ಅಭಿನಂದನೆ ಆಗಿದೆ, ನಾಟ್ಯ ಮೋಹನ ಎನ್ನುವಂಥ ಒಂದು ಅಭಿನಂದನಾ ಗ್ರಂಥ ಸಮರ್ಪಣೆ ಕೂಡ ಆಗಿದೆ. ಇಂಥ ಅನೇಕ ಸನ್ಮಾನಗಳು ನಿಮಗೆ ನೆನಪಿ ಇಲ್ಲದೇ ಇರತಕ್ಕಂಥದ್ದು ಕೂಡ ನಿಮಗೆ ಆಗಿದೆ. ಆದರೆ ಯಾವುದನ್ನು ಕೂಡ ನೀವು ಬಯಸಿ ಅದು ಬಂದದ್ದಲ್ಲ, ಅದರಷ್ಟಕ್ಕೆ ಬಂದಿದೆ. ಅದು ಶಾಂತಲಾ ಇರ್ಬೋದು, ಕರ್ನಾಟಕ ಕಲಾತಿಲಕ ಇರ್ಬೋದು, ರಾಜ್ಯೋತ್ಸವ ಪ್ರಶಸ್ತಿಗೆ ನೀವು ನಿಮ್ಮ ಒಂದು ಬಯೋಡಾಟ ಕೊಡಿ ಅಂತ ಹೇಳುವಾಗಲೂ ಕೊಡಲಿಲ್ಲ ಅಂತೆ. ಅದರ ಬಗ್ಗೆ ಸ್ವಲ್ಪ ಹೇಳಿ ಮೋಹನ್ ಕುಮಾರ್.
1: ರಾಜ್ಯೋತ್ಸವ ಪ್ರಶಸ್ತಿಗೆ ಆಗ ಆ ಸಮಯದಲ್ಲಿ ಇಲ್ಲಿ ಹಿರಿಯರಿದ್ದದ್ದು ನಾನು ಮತ್ತು ಮುರಳೀಧರ ಮಾಸ್ಟರ್. ಮುರಳೀಧರ ಮಾಸ್ಟರ್ಗೆ ಆ ವರ್ಷ ಸೆಲೆಕ್ಟ್ ಮಾಡಿ ಅವರಿಗೆ ಅಸೌಖ್ಯ ಆದ್ದರಿಂದ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಇಲ್ಲಿ ನಮ್ಮ ಶಿಷ್ಯ ಒಬ್ಬರ ಮನೆಗೆ ಬಂದಿದ್ದರು ಅವರು, ಸನಾತನ ನಾಟ್ಯ ಎಲ್ಲ ಇದರಲ್ಲಿ ನನ್ನನ್ನು ಕರೆಸಿ ನಾನು ಹೋಗಿದ್ದೆ. ಆಗ ಮಂತ್ರಿಗಳು ಬಂದಿದ್ದರು,
0: ಆಗ ಉಮಾಶ್ರೀ ಬಂದಿದ್ದರು.
1: ನಾನು ಅವರಲ್ಲಿ ವಿಷಯವಾಗಿ ಏನು ಹೇಳಲಿಲ್ಲ, ನನಗೆ ಅಂದರೆ ಅಪ್ಲಿಕೇಶನ್ ಹಾಕುವ ಅರ್ಜಿ ಹಾಕುವ ಒಂದು
0: ಅಲ್ಲಿ ಒಂದು ಮಾತು ನೀವು ಹೇಳ್ತೀರ?
1: ಹೌದು, ಹಾಕಿದ್ದು ಇಲ್ಲ. ಮತ್ತೆ ತನ್ನಷ್ಟಕ್ಕೆ ನನ್ನ ಹೆಸರು ಅಲ್ಲಿ ಯಾರ ಮಂಗಳೂರು ಮೈಸೂರಿನ ದೊಡ್ಡ ವಿದ್ವಾಂಸರಂತೆ ಅವರು ನನ್ನ ಪರವಾಗಿ ನಿಂತು ಆ ಸಮಾರಂಭದಲ್ಲಿ ಆರಿಸುವ ಸಮಾರಂಭದಲ್ಲಿ ನನ್ನ ವಿಷಯವಾಗಿ ಹೇಳಿ ನಾನು ಅರ್ಜಿ ಹಾಕಲಿಲ್ಲ ಅಂತ ಗೊತ್ತಾದ ಮೇಲೆ ಮತ್ತೆ ನನ್ನ ಈ ಸೇವೆಯನ್ನು ಪರಿಗಣಿಸಿ ಮುಖ್ಯಮಂತ್ರಿಯವರು ಮತ್ತು ಎಲ್ಲ ಮಂತ್ರಿಗಳು ನನಗೆ ಇದನ್ನು ಕೊಟ್ಟರು.
0: ಈಗಿನ ಒಂದು ವ್ಯವಸ್ಥೆಯಲ್ಲಿ ಶಿಫಾರಸುಗಳು ಅಥವಾ ತನ್ನ ಮನವಿ ಅರ್ಜಿ ಇತ್ಯಾದಿಗಳೆಲ್ಲ ಬೇಕಾಗ್ತದೆ, ಆದರೆ ನಿಮ್ಮಂಥ ಹಿರಿಯರಿಗೆ ಯಾವಾಗಲೂ ಬರಬೇಕಾದದ್ದು ಅಲ್ವಾ, ಅದು ಅದನ್ನು ಕೂಡ ಗಮನದಲ್ಲಿಟ್ಟುಕೊಳ್ಬೇಕು. ಹಾಗಾಗಿ ಸಹಜವಾಗಿ ಅದು ನಿಮ್ಮನ್ನು ಒಲಿದು ಬಂತು. ಮತ್ತು ಇಲ್ಲಿ ಬೇರೆ ಬೇರೆ ಮಠ ಮಂದಿರಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಆದಂಥ ಸನ್ಮಾನಗಳು ಅಲವು ಅಲ್ವಾ. ಈಗ ನಮ್ಮ ಮಾತುಕತೆಯ ಒಂದು ಕೊನೆ ಹಂತಕ್ಕೆ ನಾವು ಬರಬೇಕಾಗಿದೆ ಅನಿವಾರ್ಯವಾಗಿ. ಸರ್, ಈ ನೃತ್ಯ ಕ್ಷೇತ್ರ ಅಂತ ಹೇಳಿದರೆ ಅದೊಂದು ತಪಸ್ಸು
1: ನಿಜ.
0: ಈಗ ನಿಮ್ಮಂಥವರು ಅದನ್ನು ಹಾಗೆ ಮಾಡಿಕೊಂಡು ಬಂದವರು, ಹಾಗಾಗಿ ಈ ಹೊತ್ತಿಗೂ ಒಂದು ರೀತಿಯಲ್ಲಿ ಅದನ್ನೇ ನೀವು ಬಹುಶಃ ಮನಸ್ಸಿನಿಂದ ಮತ್ತು ವ್ಯವಹಾರದಲ್ಲಿ ಅದನ್ನೇ ಆರಾಧನೆ ಮಾಡಿಕೊಂಡು ಬಂದವರು. ಬಹುಶಃ ಎಲ್ಲವರು ಹಾಗೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೇವಲ ಆಸಕ್ತಿಯಿಂದ ಬಂದು ಆಮೇಲೆ ಒಂದೆರಡು ಪ್ರದರ್ಶನ ಮಾಡಿ ಅದನ್ನು ನಿಲ್ಲಿಸುವವರು ಕೂಡ ತುಂಬ ಇದ್ದಾರೆ. ಹಾಗೆ ಎಷ್ಟೋ ಒಳ್ಳೆಯ ಪ್ರತಿಭಾವಂತರು ಕೂಡ ನೃತ್ಯದಲ್ಲಿ ಒಳ್ಳೆಯ ಒಂದು ಪರಿಣತಿಯನ್ನು ಪಡ್ಕೊಂಡು ಕೂಡ ಮತ್ತೆ ಅವರು ಎಲ್ಲಿ ಹೋದರು ಅಂತ ಗೊತ್ತಾಗೋದಿಲ್ಲ. ಈಗ ಅಂಥವರಿಗೆ ಅಥವಾ ಆಸಕ್ತರಿಗೆ ನಿಮ್ಮಂಥ ಹಿರಿಯರು ಏನು ಕಿವಿ ಮಾತು ಹೇಳಲಿಕ್ಕೆ ಸಾಧ್ಯ?
1: ನಾವು ಗುರುಗಳಲ್ಲ, ಈಗಲೂ ಶಿಷ್ಯರೇ ಆಗಿದ್ದೇವೆ. ಆದ್ದರಿಂದ ಅಧ್ಯಯನ ಮಾಡಬೇಕು, ಅದು ಈ ನೃತ್ಯ ಆಗಲಿ ಯಾವುದೇ ಕಲೆಯು ಪರಿಪೂರ್ಣತೆ ಅಂತ ಇಲ್ಲ. ಆದ್ದರಿಂದ ಅದನ್ನು ಅಧ್ಯಯನ ಮಾಡಿ ನಮ್ಮ ಹಿಂದಿನವರು ನಮಗೆ ಕೊಟ್ಟಂತಹ ಈ ಒಂದು ಮಹತ್ತರವಾದಂತಹ ನಮ್ಮ ದೇಶದ ಭಾರತ ದೇಶದ ಈ ಕಲೆಯನ್ನು ನಾವು ಕಲೆಯಾಗಿ ಉಳಿಸುವಲ್ಲಿ ನನ್ನ ಹತ್ರ ಅಭ್ಯಾಸ ಮಾಡಿದಂಥ ಎಲ್ಲ ಶಿಷ್ಯರುಗಳು ಅದನ್ನು ಉಳಿಸಿಕೊಳ್ಬೇಕು, ಅದರ ಗೌರವವನ್ನು ಕಾಪಾಡಿಕೊಳ್ಬೇಕಂತ ನಾನು ಅವರಿಗೆ ಸದಾ ಯಾವಾಗಲೂ ಹೇಳ್ತಾ ಆಶೀರ್ವಾದ ಮಾಡ್ತಾ ಇದ್ದೇನೆ.
0: ತುಂಬ ಸಂತೋಷ ಸರ್. ಬಹುಶಃ ನಮ್ಮ ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ಭರತನಾಟ್ಯ, ಬೇರೆ ಬೇರೆ ರೀತಿಯ ಲಲಿತ ಕಲೆಗಳು ಒಂದು ಸನಾತನವಾದಂತಹ ನಮ್ಮ ಸಂಸ್ಕೃತಿಯನ್ನು ಮತ್ತು ಒಳ್ಳೆಯ ಸಂಸ್ಕಾರ

0: ನೀಡುವಂತಹ ಮಾಧ್ಯಮಗಳು. ನಿಮ್ಮಂತಹ ಗುರುಗಳು ಅದನ್ನು ಶ್ರೀಮಂತಗೊಳಿಸಿದ್ದೀರಿ. ಆ ಪರಂಪರೆ ಮುಂದುವರಿಯಬೇಕು ಎನ್ನುವುದು ನಮ್ಮೆಲ್ಲರ ಆಶಯ ಕೂಡ. ಬಹಳಷ್ಟು ದೀರ್ಘವಾದಂತಹ ನಿಮ್ಮ ಬದುಕಿನ ಅನುಭವಗಳನ್ನು ಕೆಲವೇ ಮಾತುಗಳಲ್ಲಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಆ ಮೂಲಕವಾಗಿ ಬಹುಶಃ ನಿಮ್ಮ ಈ ಮಾತುಗಳು ಅಥವಾ ನೀವು ತಪಸ್ಸಿನ ಹಾಗೆ ಮಾಡಿಕೊಂಡು ಬಂದಿರತಕ್ಕಂಥ ಈ ಒಂದು ನೃತ್ಯ ಸೇವೆ, ಇದು ಬಹುಶಃ ಅದು ಸಾರ್ಥಕವಾದದ್ದು, ಅದು ಮುಂದಿನ ಜನಾಂಗಕ್ಕೆ ಆದರ್ಶವಾಗಿ ಮಾದರಿಯಾಗಿ ಉಳಿಲಿ ಅಂತ ಹೇಳ್ತಾ ನಿಮ್ಮ ಮನೆಗೆ ಕರೆಸಿಕೊಂಡು ಉಪಚಾರ ಕೊಟ್ಟು ಇಷ್ಟು ವಿಷಯಗಳನ್ನು ನಮ್ಮಲ್ಲಿ ಹಂಚಿಕೊಂಡದಕ್ಕಾಗಿ ನಮ್ಮ ಮಾಧ್ಯಮದ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳು.
1: ಎಲ್ಲರಿಗೂ ನನ್ನ ಪ್ರೀತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ.
2: ಶ್ರೋತೃಗಳೇ, ಕಲಾ ಸಾರಂಗನಲ್ಲಿ ಇಷ್ಟೊಂದು ದೀರ್ಘ ಕಾಲ ಉಳ್ಳಾಲ ಮೋಹನ್ ಕುಮಾರ್ ಅವರ ಅನುಭವದ ಮಾತುಗಳನ್ನು ನಾವು ಕೇಳಿದ್ದೇವೆ. ಅದಕ್ಕೆ ಕಿವಿಯಾದಂತಹ ನಿಮಗೆ ಪ್ರತ್ಯೇಕವಾಗಿ ನಮ್ಮ ನೆನಕೆಗಳು ಸಲ್ತವೆ. ಅದರ ಜೊತೆಗೆ ಉಳ್ಳಾಲ್ ಮೋಹನ್ ಕುಮಾರ್ ಅವರ ಈ ನಾಟ್ಯನಿಕೇತನಕ್ಕೆ ಬಂದು ಅವರ ಮಾತುಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವುದಕ್ಕೆ ಸಹಕಾರವನ್ನು ನೀಡಿದಂತಹ ಸಾರಂಗದ ಬಲಗವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇನೆ. ನನ್ನ ಜೊತೆ ಬಿಂದ್ಯಾ ಕುಲಾಲ್ ಅವರಿದ್ದಾರೆ, ಎಡ್ವರ್ಡ್ ಲೋಬೋ ಅವರಿದ್ದಾರೆ, ಹಾಗೆ ಅವರಿಗೂ ವಿಶೇಷವಾಗಿ ಉಳ್ಳಾಲ್ ಮೋಹನ್ ಕುಮಾರ್ ಅವರ ಮನೆಯವರಿಗೆ ಕೂಡ ನಮ್ಮ ಸಾರಂಗದ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇವತ್ತಿನ ಕಲಾ ಸಾರಂಗ್ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸೇರೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ಕುಕ್ಕೋಳಿ, ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8. ನಮ್ಮಲ್ಲಿ ಒಂದು ಮಾತುಂಟು, ಧರ್ಮದಲ್ಲಿ ಎರಡು ಭಾಗ ಇದೆ, ಒಂದು ತತ್ವ ಇದೆ, ಇನ್ನೊಂದು ಆಚಾರ ಇದೆ. ಆಚಾರ ಸಂಪ್ರದಾಯಗಳು ಮಾಡುವಂಥ ರೀತಿ, ಅದು ಮುಖ್ಯ ಅಲ್ಲ, ಒಳಗಿನ ತತ್ವ ಮುಖ್ಯ. ನಾವು ತತ್ವ ಬಿಟ್ಟಿದ್ದೀವಿ, ಆಚಾರ ಜೊತೆ ಬಿದ್ದಿದ್ದೀವಿ. ಒಂದು ಮಾತಿದೆ ನಮ್ಮಲ್ಲಿ, ಒಳ್ಳೆ ಮಾತಿದೆ, ಉಕ್ತಿ ಇದೆ, ಆಚಾರೋ ಧರ್ಮಪಾಲಕಃ ಅಂತ ಒಂದು ಮಾತಿದೆ. ಈ ಆಚಾರ ಇರೋದು ಧರ್ಮವನ್ನು ರಕ್ಷಣೆ ಮಾಡೋದಕ್ಕೆ ಇರುವಂತಹದ್ದು. ತೆಂಗಿನಕಾಯಿ ತಗೊಂಡಾಗ ತೆಂಗಿನಕಾಯಿ ಚಿಪ್ಪಿನ ಕೆಲಸ ಏನು? ನಮಗೆ ಚಿಪ್ ಬೇಕಾಗಿಲ್ಲ, ತೆಂಗಿನ ಕೊಬ್ಬರಿ ಬೇಕು ಒಳಗಡೆ ನನಗೆ. ಆ ಕೊಬ್ಬರಿ ರಕ್ಷಣೆ ಮಾಡೋದಕ್ಕೋಸ್ಕರ ಇರುವಂತಹದ್ದು ಒಂದು ಪರೆ, ಅದು ಚಿಪ್. ಆ ಚಿಪ್ಪಿನ ಕೆಲಸ ಅಷ್ಟೇ, ನಾವು ಚಿಪ್ಪೆ ಹಿಡ್ಕೊಂಡಿದ್ವಿ, ಒಳಗಿನ ತತ್ವ ಬಿಟ್ಟಿದ್ದೀವಿ. ಇದು ಬಹಳ ದೊಡ್ಡ ಕೆಲಸ. ನಮ್ಮಲ್ಲಿ ಆಗ್ತಿರೋದು ಹಾಗೇನೆ, ನಾಮ ಉದ್ದ ಹಾಕೋಬೇಕು ಅಡ್ಡ ಹಾಕೋಬೇಕು ಜಗಳ, ಆದ್ರೆ ಮೂಲ ಉದ್ದೇಶ ಮರೆತು ಹೋಗಿದೆ ನಮಗೆ. ಇದಾದದ್ದು ಹಾಗೇನೆ, ಉಪನಿಷತ್ ಸಂಪ್ರದಾಯದಲ್ಲಿ ಬಂದಂತಹ ಜ್ಞಾನದ ಮಾತುಗಳು ಮುಂದೆ ಹೋಗಿ ಅಂಧಶ್ರದ್ಧೆಗೆ ಸಿಕ್ಕಾಕೊಂಡ್ಬಿಟ್ಟು ಅದನ್ನೇ ಚೆನ್ನಾಗಿ ಹೇಳ್ತಾರೆ ನೋಡಿ. ತಿರುಳನ್ನು ಕಡೆಗಾಣಿಸಿ ಬರೀ ಚಿಪ್ಪನ್ನು ಹಿಡ್ಕೊಳ್ಳುವಂತಹ ಪರಿಸ್ಥಿತಿ ಬಂದ್ಬಿಡ್ತು. ಆಚಾರ ಮುಖ್ಯ ಆಗ್ಬಿಡ್ತು ನಮಗೆ. ಅದರಲ್ಲೇ ನಾವು ಅದು ಸತ್ವವನ್ನು ಕಳ್ಕೊಂಡ್ವಿ. ನಾವು ಸತ್ವವನ್ನು ಕಳ್ಕೊಂಡು ಉದ್ದೇಶ ಅದು, ಮೂಲ ಸತ್ವ ಮರೆಯಾಗಿ ಹೋಯಿತು. ಕಣ್ಣಿಗೆ ಕಾಣುವಂತ ಚಿಪ್ ಹಿಡ್ಕೊಂಡು ಕೂತಿದ್ದೇನು, ಬರೀ ಆ ಎಡಗೈಲಿ ಹಾಕ್ಬೇಕಾ ಬಲಗೈಲಿ ಹಾಕ್ಬೇಕು. ವಿವೇಕಾನಂದರು ತಮಾಷೆ ಮಾಡ್ತಾರೆ, ತುಂಬ ತಮಾಷೆ ಮಾಡ್ತಾರೆ ಅದ್ರ ಬಗ್ಗೆ. ನಮ್ಮ ಧರ್ಮ ಇವತ್ತು ಟಚ್ ಮೀ ನಾಟ್ ರಿಲಿಜನ್ ಆಗಿಬಿಟ್ಟಿದೆ ಅಂತ. ಮುಟ್ಬೇಡ ಮುಟ್ಬೇಡ ಅನ್ನೋ ರಿಲಿಜನ್ ಆಗಿ ಕೂತಿದ್ದೀವಿ ನಾವು. ಬಲಗೈಯಿಂದ ಪೂಜೆ ಮಂಗಳಾರತಿ ಮಾಡ್ಬೇಕೆ, ಪ್ರಸಾದ ಯಾವ ಕೈಯಲ್ಲಿ ಕೊಡಬೇಕು, ಇದರಲ್ಲೇ ನಮ್ಮ ಶಕ್ತಿ ಹೋಯ್ತೇ ವಿನಃ ಎಲ್ಲಿ ಮುಖ್ಯವನ್ನು ಕೇಂದ್ರೀಕೃತ ಮಾಡಬೇಕಾಗಿತ್ತು ಮಾಡಲಿಲ್ಲ ಅಂತ ಅದನ್ನ ಹೇಳ್ತಾರೆ. ಉಪನಿಷತ್ತುಗಳ ದಿವ್ಯ ದರ್ಶನ ಕೂಡ ಸ್ವಲ್ಪ ಸಮಯಗಳ ನಂತರ ಅಂಧಶ್ರದ್ಧೆಯಲ್ಲಿ ಸೇರಿ ಹೋಗಿ ನಲಿಗೆ ಹೋಯ್ತದ. ಸಿಪ್ಪೆ ಸರ್ವಸ್ವ ಅನ್ನುವಂಥ ಕಾಲ ಬಂತು. ಅದನ್ನು ಪ್ರತಿಭಟಿಸಿ ಧರ್ಮವನ್ನು ಉಜ್ವಲಗೊಳಿಸುವಂಥ ಒಂದು ಕ್ರಿಯೆ ಬೇಕಾಗಿತ್ತು, ಆವಾಗ ಖಂಡಿತ ಬೇಕಾಗಿತ್ತು. ಆಗ ಬಂದದ್ದು ಜೈನ ಮತ ಬುದ್ಧ ಮತಗಳು. ಆ ಬಂದದ್ದು ಇಂಥ ಪ್ರಯತ್ನದಲ್ಲಿ ಮಹತ್ವವಾದ ದೊಡ್ಡ ಹೆಜ್ಜೆಗಳು. ಯಾವಾಗ ಸಿಪ್ಪೇನೆ ತಿಳ್ಕೊಂಡು ಕೂತಿದ್ದೀವಿ ಮುಖ್ಯ ಅಂತ ಕೂತಾಗ ಆಗ್ತಿರುವಂಥ ತಪ್ಪುಗಳನ್ನು ಪ್ರತಿಭಟಿಸಿ ಮತ್ತೆ ಧರ್ಮವನ್ನು ಪ್ರಜ್ವಲವಾಗಿ ಮಾಡೋದಕ್ಕೆ ಜೈನ ಧರ್ಮಗಳು ಬುದ್ಧ ಧರ್ಮಗಳು ಬಂತು, ಪ್ರಚಲಿತ ಆಯಿತು. ಅದು ಅವು ಕೂಡ ಏನು ಮಾಡಿದವು, ಕೆಲವೊಂದು ಕಾಲದವರೆಗೆ ತುಂಬ ಚೆನ್ನಾಗಿ ಸಮರ್ಥವಾಗಿ ನಿಭಾಯಿಸಿದವು ತಮ್ಮ ಕೆಲಸಗಳನ್ನು. ಆದರೆ ಕ್ರಮೇಣ ಅವು ಕೂಡ ಕೇವಲ ಸಂಪ್ರದಾಯದ ಮಾರ್ಗಗಳಾಗಿ ಬಂದು ತಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಬಂದವು. ಅಂದರೆ ಇದು ಗಮನಿಸಬೇಕಾದಂಥ ವಿಷಯ, ಒಂದು ಕಾಲಕ್ಕೆ ಒಂದು ದೊಡ್ಡ ಶಕ್ತಿ ಕಣ್ಮುಂದೆ ಬರ್ತದೆ, ಅದ್ಭುತ ಶಕ್ತಿ ಬರ್ತದೆ. ಆ ಶಕ್ತಿ ಎಷ್ಟು ಪ್ರಖರವಾದದ್ದು ಅಂದರೆ ತನ್ನ ಸುತ್ತಮುತ್ತಲು ಒಂದು ಆವರಣ ಸೃಷ್ಟಿ ಮಾಡಿ ಜನರನ್ನೆಲ್ಲ ಉತ್ಸಾಹಗೊಳಿಸ್ತದೆ. ಅದು ಇರುವಷ್ಟು ಕಾಲ ಜನರನ್ನ ಚೇತೋಹಾರಿಯನ್ನಾಗಿ ಮಾಡ್ತದೆ. ಮುಂದೆ ಆ ಶಕ್ತಿ ಮರೆಯಾದಾಗ ಹಿಂದೆ ಬರುವಂಥ ಜನ ಆ ಶಕ್ತಿಯನ್ನು ಹಿಡ್ಕೊಳ್ಳೋಕೆ ಶಕ್ತರಾಗಿದ್ದರೆ ಮಾತ್ರ ಅದನ್ನು ಮುಂದೆ ತಗೊಂಡು ಹೋಗಬಲ್ಲರು. ಇದರ ಅದನ್ನು ಕ್ರಮೇಣ ಕ್ರಮೇಣ ಕ್ರಮೇಣ ಮರೆಯಾಗಿ ಹೋಗ್ತದೆ. ಈಗ ಆಗಿರುವಂಥದ್ದು ಬುದ್ಧ ಇದ್ದ, ಮಹಾವೀರ ಇದ್ದ, ಅದ್ಭುತ ಶಕ್ತಿಗಳು ಅವ್ರು ಇರೋವರೆಗೂ ಅವರ ಶಕ್ತಿ ಎಷ್ಟು ದೂರ ಹೋಯ್ತು ಅಲ್ಲಿವರೆಗೂ ಬಂತು. ಮುಂದೆ ಮತ್ತೆ ಸಂಪ್ರದಾಯಕ್ಕೆ ಸಿಕ್ಕಾಕೊಂಡು ಅವು ಕ್ರಮೇಣ ನಲಗೋಗಿ ಶುರು ಆಯಿತು.

0: Radio Sarang 107.8 FM.
1: ಈ ಸಂದರ್ಭದಲ್ಲಿ ಏನ್ ಮಾಡಿದ್ರು, ಶಂಕರಾಚಾರ್ಯರು ಬಂದರು. ಶಂಕರಾಚಾರ್ಯರು ಬಂದು ಈ ಮಾರ್ಗವನ್ನು ಪ್ರತಿಭಟಿಸಬೇಕು ಅಂಥೇಳಿ ತಮ್ಮ ವ್ಯಕ್ತಿತ್ವದ ಶಕ್ತಿಯಿಂದ ವೈದಿಕ ಧರ್ಮವನ್ನು ಮತ್ತೆ ಪುನರುಜ್ಜೀವನಗೊಳಿಸಿದರು. ಆನಂತರ ಅನೇಕ ಜನ ಆಚಾರ್ಯರು ಬಂದರು, ಸಾಧಕರು ಬಂದರು, ಸಿದ್ಧರು ಬಂದರು, ಸಂತರು ಬಂದರು. ತಮ್ಮ ಜೀವನಗಳಿಂದ, ಸಾಧನೆಗಳಿಂದ, ಆಚಾರ ವಿಚಾರಗಳಿಂದ ಏನು ಮಾಡಿದರು ಅಂದರೆ ಅನುಭವ ವಾಣಿ ಅನ್ನು ಹೇಳ್ತಾ ಉಪನಿಷತ್ತಿನ ದರ್ಶನ ಏನಿತ್ತೋ ಅದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿದರು, ಬೆಳೆಸ್ಕೊಂಬರೋಕ್ಕೆ ಪ್ರಯತ್ನ ಮಾಡಿದರು. ಕರ್ನಾಟಕದಿಂದ ಹೇಳೋದಾದರೆ, ಕರ್ನಾಟಕದ ರೀತಿಯಲ್ಲಿ ಹೇಳೋದಾದರೆ, ಅನುಭವದ ದೃಷ್ಟಿಯಿಂದ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಮತ್ತು 15ನೇ ಶತಮಾನದಲ್ಲಿ ದಾಸ ಸಾಹಿತ್ಯ, ಇವೆರಡೂ ತುಂಬ ಪ್ರಮುಖ ಘಟ್ಟಗಳನ್ನು ನಾವು ಕಾಣ್ತೇವೆ. ನಾನು ಅಲ್ಲಮನಿಗೆ ಬರಬೇಕಾದ್ರೆ ಇಷ್ಟೆಲ್ಲ ಹೇಳಬೇಕಾಯ್ತು, ಯಾಕಂದರೆ ಅಲ್ಲಮನಿಗೆ ಒಂದು ದೊಡ್ಡ ಹಿನ್ನೆಲೆ ಇದೆ, ಬಹುದೊಡ್ಡ ಹಿನ್ನೆಲೆ ಇದೆ. 12ನೇ ಶತಮಾನದ ಮಧ್ಯಭಾಗದೊಳಗೆ ಈ ಕರ್ನಾಟಕದೊಳಗೆ ಸಮಾಜಕ್ಕೆ ಒಂಥರ ಬಂದಳತಿಯಲ್ಲಿ ಬಂದ ಹಾಗೆ ಅಂಟುಕೊಂಡು ಬಂದಿದ್ದಂಥ ಒಂದು ಅಂಧಶ್ರದ್ಧೆ ಕೂತಿತ್ತು. ಜನರಿಗೆ ದರ್ಶನ ಬೇಕಾಗಿತ್ತು. ಧರ್ಮ ಎನ್ನುವುದು ಎಷ್ಟು ಬಿಗಿಯಾಗಿಬಿಟ್ಟಿತ್ತು, ಕೋಟಲೆ ಆದಂಗಾಗಿತ್ತು ಅಂದರೆ ಸಮಾಜವನ್ನು ಒಡೆದು ಛಿದ್ರ ಮಾಡಿತ್ತು. ಈ ಜಾತಿಗಳ ಪಂಗಡ, ಇವರು ಮೇಲಿನವರು ಇವರು ಕೆಳಗಿನವರು ಅನ್ನೋದು ಎಷ್ಟು ಕೆಟ್ಟದಾಗಿ ಕೂತಿತ್ತು ಅಂತಂದರೆ ಅದೊಂದು ರೋಗ, ಜಾಡ್ಯ. ಸಣ್ಣ ಪುಟ್ಟ ರೋಗ ಆದರೆ ಔಷಧಿ ಹಚ್ಚಿ ಕಳಿಸ್ಬೋದು, ಸೀರಿಯಸ್ ಪ್ರಾಬ್ಲಮ್ ಆದರೆ ಸರ್ಜರಿನೇ ಮಾಡಬೇಕಾಗ್ತದೆ. ಆ ಥರ ಪರಿಸ್ಥಿತಿ ಬಂದಿತ್ತು. ಆಗ ಇಂಥ ಬಂಧನಗಳನ್ನೆಲ್ಲ ಒಡೆದುಬಿಟ್ಟು ಈ ಜಾತಿಗಳನ್ನು ಮುಕ್ತ ಮಾಡಿ ಎಲ್ಲರನ್ನು ಒಂದೇ ಹಂತಕ್ಕೆ ತೊಗೊಂಬರ್ಬೇಕಾದ್ರೆ, ಒಂದೇ ಪ್ಲಾಟ್ಫಾರ್ಮಲ್ಲಿ ತೊಗೊಂಬರ್ಬೇಕಾದ್ರೆ ಒಬ್ಬ ಮಹಾತ್ಮ ಬರಬೇಕಾಗಿತ್ತು. ಆ ಮಹಾತ್ಮ ಬಂದಾನೆಯೇ ಅಂಥೇಳಿ ಆಗ ಸಾಮಾನ್ಯ ಜನ ಕಾತರದಿಂದ ಕಾಯ್ತಾ ಇದ್ರು ಅಂಥದ್ದು ಬರಲಿ ಅಂತ. ಆಗ ಕನ್ನಡ ನಾಡಿನ ಈ ಜನಜೀವನದ ಕತ್ತಲೆಯಲ್ಲಿ ಬೆಳಕಿನಂತೆ ಬಸವೇಶ್ವರರು ಬಂದರು. ನಿಜವಾಗಲೂ ಬೆಳಕಿನಂತೆ ಬಂದಿತ್ತು. ಈ ಪುರಾತನವಾದಂಥ ವೀರಶೈವ ಧರ್ಮ, ಹೊಸದಲ್ಲ ಅದು, ಬಹಳ ಪುರಾತನವಾದಂಥ ವೀರಶೈವ ಧರ್ಮವನ್ನು ಪುನರುಜ್ಜೀವನಗೊಳಿಸಿ ಜನತೆ ಉದ್ಧಾರಕ್ಕೆ ಒಂದು ಮಾರ್ಗವನ್ನಾಗಿ ಮಾಡಿದರು. ಈ ಬಸವೇಶ್ವರರು ಧರ್ಮ ಜಾಗೃತಿಗಾಗಿ ಸಂಸ್ಕೃತವನ್ನು ಅವಲಂಬಿಸಲಿಲ್ಲ, ಬಹಳ ಮುಖ್ಯ ಕೆಲಸ ಮಾಡಿದರು. ನೋಡಬೇಕಾದಂತೂ ಒಬ್ಬ ಮನುಷ್ಯ, ಅತ್ಯಂತ ದೂರದರ್ಶಿತ್ವ ಇರುವಂಥ ಮನುಷ್ಯ ಹೇಗೆ ಕೆಲಸ ಮಾಡ್ತಾನೆ ಅನ್ನೋದು ಕಲ್ಪನೆ ಬರಬೇಕು. ಯಾರಿಗೂ ಅರ್ಥವಾಗದೇ ಇರುವ ಭಾಷೆಯನ್ನು ಅವ್ರು ಉಪಯೋಗಿಸಲೇ ಇಲ್ಲ. ಯಾಕಂದರೆ ಅರ್ಥವಾಗದಿರೋದಿದ್ರೆ ಹೃದಯಕ್ಕೆ ಮುಟ್ಟೋದಿಲ್ಲ, ಅದು ಬರೀ ಬಾಯಿಗೆ ಬರಬಹುದೇ ವಿನಃ. ತಾನು ನೋಡಿದ್ದೀನಿ ಎಷ್ಟೋ ಜನ ಮಂತ್ರಗಳನ್ನು ಕಣ್ಣು ಮುಚ್ಚಿ ಹೇಳ್ತಾ ಇರ್ತಾರೆ. ಕಣ್ಣು ಮುಚ್ಚೇ ಹೇಳಬೇಕು ಅದನ್ನಷ್ಟೇ. ಬಾಯಿಯಿಂದ ಮಂತ್ರ ಬರ್ತಾ ಇರ್ತದೆ, ಅರ್ಥಗಳು ನಮ್ಮ ಹೃದಯಕ್ಕೆ ಇಳಿದಿರೋದಿಲ್ಲ. ಅದಾಗಬಾರದು ಅಂತ ಬಸವೇಶ್ವರರು ಏನು ಮಾಡಿದರು ಅಂದರೆ, ಎಲ್ಲರಿಗೂ ಅರ್ಥವಾಗುವ ಹಾಗೆ, ಅವರ ಮನೆ ಮನೆಗಳಿಗೆ, ಮನ ಮನಗಳಿಗೆ ಮುಟ್ಟುವ ಹಾಗೆ ಅವರ ಭಾಷೆಯಲ್ಲಿ ಬರೆಯೋಕೆ ಶುರು ಮಾಡಿದರು. ಬುದ್ಧ ಅದನ್ನೇ ಮಾಡಿದ್ದು. ಬುದ್ಧ ಜನರಿಗೆ ಅರ್ಥವಾಗುವ ಹಾಗೆ ಅವರ ಭಾಷೆಯಲ್ಲೇ ತನ್ನ ಧರ್ಮವನ್ನು ತಿಳಿಸಿದ. ಹಾಗೆ ಬಸವೇಶ್ವರರು ಕೂಡ ಅರ್ಥವಾಗುವ ಭಾಷೆಯಲ್ಲಿ ಅತ್ಯಂತ ಸುಲಭವಾದ ಕನ್ನಡದಲ್ಲಿ ಬರೆದರು.

0: Radio Sarang 107.8 FM.
1: ನಾನು ಎಷ್ಟೋ ಸಲ ಅನ್ಕೋತೀನಿ, ಇನ್ನು ದೊಡ್ಡ ಸಾಹಿತಿಗಳೆಲ್ಲ ಇದ್ದಾರೆ ಮುಂದೆ, ಒಂದು ಪ್ರಶ್ನೆ ನನಗೆ ಯಾವಾಗಲೂ ಕಾಡ್ತಾ ಇದೆ. 12ನೇ ಶತಮಾನದಲ್ಲಿ ಬಸವಣ್ಣನಿಗೆ ಸಾಧಿಸಿದಂಥ ಸುಲಭ ಕನ್ನಡ ನಮಗೆ ಇವತ್ತಿಗೂ ಸಾಧಿಸೋದಿಲ್ಲ ಯಾಕೆ ಅಂತ. ಕಳ ಬೇಡ, ಕೊಲ ಬೇಡ, ಹುಸಿಯ ನುಡಿಯಲು ಬೇಡ, ಬರೆಯೋಕೆ ಬರ್ತಾ ಸ್ವಾಮಿ ನಮಗೆ ಇವತ್ತು. ಎಷ್ಟೋ ಜನ ಬರೆದ್ರೆ ಅದು ಏನು ಬರೆದಿದ್ದೀರಿ ಅಂತ ಅವ್ರನ್ನೇ ಕೇಳಬೇಕು ಹೋಗಿ ನಾವು. ಅಷ್ಟು ಕಾಂಪ್ಲಿಕೇಟೆಡ್ ಸೆಂಟೆನ್ಸಸ್ಸು, ಅರ್ಥನೇ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ನನಗೊಂದ್ಸಲ ಇಲ್ಲೇ ಡಿ ವಿ ಜಿ ಅವರು ಹೇಳಿದ ಮಾತಿದ್ದನ್ನು, ಕೆಲವರು ಯಾಕೆ ಸುಲಭವಾಗಿ ಹೇಳ್ತಾರೆ, ಎಷ್ಟು ಕಷ್ಟದ ವಿಷಯವನ್ನು ಸುಲಭವಾಗಿ ಹೇಳ್ತಾರಲ್ಲ, ಕೆಲವರಿಗೆ ಸುಲಭವಾದ ವಿಷಯ ಕಷ್ಟ ಆಗಿ ಹೇಳ್ತಾರಲ್ಲ ಯಾಕೆ ಅಂತಂದರೆ, ಡಿ ವಿ ಜಿ ಒಂದು ಮಾತನ್ನು ಹೇಳಿದರು, ನನಗಿನ್ನೂ ಮರೆತಿಲ್ಲ ಅದನ್ನು. ಅವ್ರು ಹೇಳಿದರು, ಎಲ್ಲಿ ಮನಸ್ಸಿನಲ್ಲಿ ಸ್ಪಷ್ಟತೆ ಇದೆಯೋ ಮಾತಿನಲ್ಲಿ ಸ್ಪಷ್ಟತೆ ಬರ್ತದೆ. ಮನಸ್ಸಿನಲ್ಲಿ ಗೊಂದಲ ಇದ್ದರೆ ನಿಮ್ಮ ಭಾಷೆಯಲ್ಲಿ ಕಾಣಿಸುತ್ತೆ. ಅದು ಎಷ್ಟೋ ದಿನ ಸ್ನೇಹಿತರ ಜೊತೆ ಜಗಳಾಡಿದ್ದುಂಟು ನಾನು, ನೀವು ಬರೀತೀರಪ್ಪ ಅದು ಏನು ವಿಮರ್ಶೆ ಭಾಷೆ, ಅದು ಅರ್ಥನೇ ಆಗೋದಿಲ್ಲ ಅದು ಅಂತ. ಲೀಗಲ್ ಲ್ಯಾಂಗ್ವೇಜ್ ಇದ್ದಂಗೆ ಅದು ಹೀಗೂ ಅನಿಸುತ್ತೆ, ಹೀಗೂ ಅನಿಸುತ್ತೆ. ಲೀಗಲ್ ಲ್ಯಾಂಗ್ವೇಜ್ ಇದ್ದಂಗೆ ನನಗಂತೂ ಆ ಲೀಗಲ್ ಲ್ಯಾಂಗ್ವೇಜ್ ಅರ್ಥ ಆಗೋಲ್ಲ. ಕೆಲವು ಸಲ ವಿಮರ್ಶೆನೂ ಅರ್ಥ ಆಗಲ್ಲ. ನೀವು ಕನೆಕ್ಟ್ ಕೇಳಬೇಕು ಅವ್ರನ್ನ, ಏನು ಮೆಚ್ಕೊಂಡು ಬರೆದಿದ್ದೀರೋ, ಬೈದು ಬರೆದಿದ್ದೀರೋ, ಏನಪ್ಪ ಇದು? ಯಾಕೆ ಹೇಳ್ತೀನಿ ಅಂದರೆ, ಮನಸ್ಸಿನಲ್ಲಿ ಸ್ಪಷ್ಟತೆ ಇದ್ದರೆ ಏನು ಹೇಳಬೇಕು ಅಂದರೆ ಭಾಷೆ ಸುಲಲಿತವಾಗ್ತದೆ. ಭಾಷೆ ಸರಿಯಾಗಿ ಬರಲಿಲ್ಲ, ಓದಿದ ಅರ್ಥ ಆಗಲಿಲ್ಲ ಅಂದರೆ ಆ ಹೇಳುವವ್ರ ಮನಸ್ಸಿನಲ್ಲಿ ಸ್ಪಷ್ಟತೆ ಇಲ್ಲ ಅಂತ ಅಷ್ಟಾಗತ್ತೆ. ಬಸವಣ್ಣವರಿಗೆ 12ನೇ ಶತಮಾನದಲ್ಲಿ ಸಾಧಿಸಿದಂಥ ಕನ್ನಡ ನಮಗೆ ಇವತ್ತು ಸಾಧಿಸಲಿಲ್ಲ ಅಂತ ಆಗ್ತದೆ. ಮುಂದೆ ಆಗ ಶಿವಶರಣರು ಏನು ಮಾಡಿದರು, 10-11ನೇ ಶತಮಾನದಲ್ಲಿ ಇರುವಂಥ ನಮ್ಮ ಕನ್ನಡ ಅನ್ನುವಂಥ ನಾಡಗಿಡಕ್ಕೆ ಒಬ್ಬರು ಹಿರಿಯರು ಚೆನ್ನಾಗಿ ಬರೆದಿದ್ದಾರೆ ಆ ಪದ, ಹಾಗೆ ಓದ್ಬೇಕು ನಾನು. 10-11ನೇ ಶತಮಾನದ ನಮ್ಮ ಕನ್ನಡವೆಂಬ ನಾಡು ಗಿಡಕ್ಕೆ ವೇದ ಉಪನಿಷತ್ತುಗಳ ಗದ್ಯದ ಸರಣಿಯನ್ನು ತಂದು ಕಸಿ ಮಾಡಿ ಪ್ರಸಿದ್ಧವಾದ ವಚನ ಪ್ರಕಾರವನ್ನು ಜನ್ಮಿಸಿದರು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಮಾತದು. ಆಗಿದ್ದಂಥ ದೇಸಿ ಕನ್ನಡ ಏನಿತ್ತೋ ಅದಕ್ಕೆ ಉಪನಿಷತ್ತಿನ ದರ್ಶನವನ್ನು ತಂದು ಗದ್ಯದ ಸರಣಿಯಲ್ಲಿ ತಂದು ವಚನದ ಅಂತ ಅದ್ಭುತವಾದ ಪ್ರಕಾರವನ್ನು ಜನ್ಮಿಸಿದರು. ಅವರು ತಮಗೆ ತಿಳಿದಂಥ ಕೆಲವು ಕಡೆ ಮಾತು ಬರ್ತದೆ, ಅವರು ಸಂಸ್ಕೃತ ಗೊತ್ತಿರಲಿಲ್ಲ ಅಥವಾ ತಿಳಿದಿಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ಕೆಲವರು ಚೆನ್ನಾಗಿ ಓದ್ಕೊಂಡವರು, ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮಗೋಸ್ಕರ ತುಂಬ ಸುಲಭ ಭಾಷೆಯಲ್ಲಿ ತಿಳಿಸಿದರು. ಅವರು ಉಪನಿಷತ್ತುಗಳನ್ನು ಮೊದಲು ತಾವು ಉಂಡು, ಅವ್ರ ಮಾತೇ ಇದೆ ಚೆನ್ನಾಗಿದೆ, ತಮಗೆ ಸುಪರಿಚಿತವಾದ ವೇದೋಪನಿಷತ್ತುಗಳಲ್ಲಿ ಮೊದಲು ತಾವು ಉಂಡು, ಆಮೇಲೆ ಅದನ್ನು ಕನ್ನಡಿಗರಿಗೆ ಕನ್ನಡದ ಚಿಗುರೆಲೆಯ ಮೇಲೆಯೇ ಊಟ ಬಡಿಸಿದರು. ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ತಾವು ಮೊದಲು ಉಪನಿಷತ್ತನ್ನು ಉಂಡು ಅರ್ಥ ಮಾಡಿಕೊಂಡು ಈ ಕನ್ನಡಿಗರಿಗೆ ಕನ್ನಡದ ಚಿಗುರೆಲೆಯ ಮೇಲೆ ಊಟ ಬಡಿಸಿದರು. ವಚನ ಪ್ರಕಾರದ ಮೂಲ ಸಂಸ್ಕೃತದಲ್ಲಿದೆಯಾದರೂ ಇದು ಅದರ ಪಡಿಯಚ್ಚಾಗದೆ ಪರಿಷ್ಕೃತಿಯಾಯಿತು, ಮೇರುಕೃತಿಯಾಯಿತು ಅಂತ. ತಗೊಂಡ್ರೆ ಕೂಡ ಮೊದಲಿಂದ ಗುರುತಿಲ್ಲದ ಹಾಗೆ ಅದ್ಭುತವಾಗಿ ಸ್ವತಂತ್ರ ಕೃತಿಯನ್ನು ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ಬಂದ್ಬಿಡ್ತು. ಆಗಿನ ಶಿವಶರಣರಿಗೆ ಅತ್ಯಂತ ಪ್ರಮುಖರಾಗಿದ್ದವರು ಬಸವಾದಿ ಪ್ರಮಥರು. ಬಸವಣ್ಣನವನಿಗೆ ಗುರುವಾಗಿ ಅತಿ ಗಡುಚಾಗಿರುವಂಥ ಆಧ್ಯಾತ್ಮಿಕ ತತ್ವಗಳನ್ನು ಶರಣರಿಗೆ ಮನನ ಮಾಡಿಕೊಟ್ಟು ಶೂನ್ಯ ಸಿಂಹಾಸನವನ್ನೇರಿ ಅನುಭವ ಮಂಟಪದ ಅಧ್ಯಕ್ಷರಾಗಿ ಈ ಷಟ್ಸ್ಥಲ ಸಿದ್ಧಾಂತದ ತಿರುಳನ್ನು ಎಲ್ಲರಿಗೂ ತಿಳಿಸಿದಂಥ ಮಹಾನುಭಾವ ಅಲ್ಲಮ್ಮ ಪ್ರಭು.

0: रेडियो सारंग 107.8 FM।
1: ಇತ್ತೀಚೆಗೆ ನಾನು ಬಸವ ಕಲ್ಯಾಣಕ್ಕೆ ಹೋಗಿದ್ದೆ, ನಾಲ್ಕು ಜಿಲ್ಲೆಗೆ ಹೋಗಿದ್ದೆ. ಹೋದಾಗ ನಾನು ಮೊದಲು ನನ್ನ ಸ್ನೇಹಿತರು ಕರ್ಕೊಂಡು ಹೋದವ್ರಿಗೆ ಹೇಳಿದ್ದು, ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋಗ್ಬೇಕು ನನ್ನ ಅಂತ. ಸಾಯಂಕಾಲ ಕರ್ಕೊಂಡು ಹೋದರು. ಒಂದ್ಸಲ ಆ ಜಾಗದಲ್ಲಿ ಅಡ್ಡಾಡಿದ್ರೆ ಒಂಥರ ರೋಮಾಂಚನ ಆಗ್ತದೆ. ಈ ಜಾಗದಲ್ಲಿ ಅಡ್ಡಾಡಿದ್ರಲ್ಲ ಅವರೆಲ್ಲ ಮಹಾ ದೊಡ್ಡವರು ಅಂತ. ಯಾರು ಯಾವ ಬಂಧಗಳನ್ನು ಇಟ್ಕೊಳ್ದೇನೆ, ಜಾತಿಯನ್ನು ನೋಡ್ದೇನೆ, ಮನುಷ್ಯ ಮನುಷ್ಯ ಸಂಬಂಧಗಳನ್ನು ಬೆಸೆದು ಮೊದಲನೇ ಬಾರಿಗೆ ಯಾ ಮನುಷ್ಯ ಉಚ್ಚ ಅಲ್ಲ ನೀಚ ಅಲ್ಲ ಅಂತ ತಿಳ್ಕೊಂಡು ಕಲ್ಪನೆ ಮಾಡ್ಕೊಂಡಿರಲ್ಲ. ನೋಡಿ, ಕಲ್ಪನೆ ಮಾಡ್ಕೊಳ್ಳಿ, 21ನೇ ಶತಮಾನಕ್ಕೆ ಕಷ್ಟ ಆಗ್ತಾ ಇದೆ ನಮಗೆ. ಅವ್ರು 12ನೇ ಶತಮಾನಕ್ಕೆ ಸಾಧ್ಯ ಮಾಡಿದರು. ಅದು ಏನು ಚಳವಳಿ ಆಗಿರ್ಬೇಕಲ್ಲ, ದೊಡ್ಡ ಚಳವಳಿ ಆಗಿರ್ಬೇಕಲ್ಲ ಅದು. ಅದನ್ನು ಮಾಡಿದಂಥ ಮಹಾನುಭಾವರು ಅಲ್ಲಿದ್ದರು. ಆದರೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ಆ ನಿಂತ ನೆಲ ರೋಮಾಂಚನ ಆಗ್ತದೆ. ಆದರೆ ವ್ಯವಸ್ಥೆ ಮಾತ್ರ ಇನ್ನೂ ಅನುಭವ ಮಂಟಪದ ಕಲ್ಪನೆ ಬರಲೇ ಇಲ್ಲ ನನಗದು. ನೋಡಿದಾಗ ನಾನು ಅಲ್ಲಿ ಹೇಳಿದೆ, ಕಣ್ಣು ಕಾಣಬೇಕಪ್ಪ ಬಂದವರಿಗೆ, ಬಂದವ್ರು ಹುಚ್ಚಿಡಬೇಕು. ಅಲ್ಲಮ್ಮ ಪ್ರಭುವನ ಬಗ್ಗೆ ಓದ್ಕೊಂಡು ಬಂದವರಿಗೆ ಬೇಡ, ಅಲ್ಲಿ ಕೂತಲ್ಲೇ ಆಶ್ಚರ್ಯ ಸಂತೋಷ ಆಗುತ್ತೆ ಅವರಿಗೆ. ಅನುಭವ ಮಂಟಪಕ್ಕೆ ಬಂದಾಗ ಕಣ್ಣು ಮುಂದೆ ನಿಲ್ಲಿಸೋ ಹಾಗೆ ಒಂದೇನಾದರೂ ಮಾಡಬೇಕಲ್ಲ ಅಲ್ಲಿ ಅಂತ. ಆ ಜಾಗದಲ್ಲಿ ಶೂನ್ಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿನಾದಂಥ ಅಲ್ಲಮ್ಮ ಪ್ರಭು, ಅದು ಏನು ಶಕ್ತಿ, ದೈತ್ಯ ಶಕ್ತಿ, ಅದು ಅಸಾಧ್ಯ ಶಕ್ತಿ. ಎಲ್ಲವನ್ನ ಸ್ವಾಹ ಮಾಡಿ ತಗೊಳ್ಳುವಂಥ ಶಕ್ತಿ, ಮನುಷ್ಯರನ್ನು ಬದಲಾಯಿಸುವಂಥ ಶಕ್ತಿ, ಆ ಭಾಷೆ ಮೇಲೆ ಪ್ರಭುತ್ವ, ದರ್ಶನದ ಆಳಕ್ಕೆ ಹೋಗುವಂಥ ಶಕ್ತಿ, ಇದೆಲ್ಲವೂ ಆ ಕಂಡರಿಸಿದ್ದು ಆ ಮನುಷ್ಯನಲ್ಲಿ. ನೋಡಿ, ಬಸವಣ್ಣವರ ಹಿರಿಯ ಸಮಕಾಲೀನರು, ಹಿರಿಯರ ವಯಸ್ಸಿನಲ್ಲಿ ಆ ವಚನಕಾರರಲ್ಲಿ ಅಲ್ಲಮ್ಮ ಪ್ರಭು ಅಗ್ರಣ್ಯರು ಅಂತ ಹೇಳಿದರು. ಆಗಿದ್ದವರು, ಅವ್ರ ಜೊತೆಗಿದ್ದವರು, ಅವ್ರ ವಯಸ್ಸಿನವರು ಅಂದರೆ ಏಕಾಂತದ ರಾಮಯ್ಯ, ಸಕಲೇಶ್ ಮಾದರಸ, ಮಡಿವಾಳ ಮಾಚಯ್ಯ, ಈ ಮುಂತಾದವರು ಏನು ಕ್ಷೇತ್ರದಲ್ಲಿ ಕೆಲಸ ಮಾಡಿದರು, ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಕೆಲಸವನ್ನು ಮಾಡಿದರು, ಅವರಿಗೆಲ್ಲ ಹಿಂದೆ ಶಕ್ತಿಯಾಗಿ ನಿಂತು ಅವರ ಕೃತಿಯನ್ನು ದೇದೀಪ್ಯಮಾನವಾಗಿ ಮಾಡಿದಂಥವ್ರು ಅಲ್ಲಮ್ಮ ಪ್ರಭು. ಅಲ್ಲಮ್ಮ ಪ್ರಭು ಬಗ್ಗೆ ನಮಗೆ ಹೆಚ್ಚು ವಿಷಯ ಗೊತ್ತಾಗೋದು ಕೆಲವೊಂದು ಮೂಲಗಳಿಂದ. ಮೊದಲನೇದು ಹರಿಹರನ ಪ್ರಭುದೇವರಗಳಿಂದ, ಈ ಪ್ರಭುದೇವರಗಳಿಂದ ನಮಗೆ ಹೆಚ್ಚು ವಿಷಯ ಗೊತ್ತಾಗ್ತದೆ. ಅದರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ. ಪುಸ್ತಕಗಳು ನೋಡಿದರೆ ಒಬ್ಬರು ಇತಿಹಾಸಕಾರರು ಇನ್ನೊಬ್ಬರ ಜೊತೆಗೆ ಹೊಂದಾಣಿಕೆ ಆಗದೇನೆ ಯಾರು ಸರಿ ಯಾರು ತಪ್ಪು ಅಂದು ಅದು ಏನೇನೋ ಭಾವನೆಗಳೇ ಬರ್ತದೆ. ಅಷ್ಟು ಗೋಜಲಿಗೆ ಹೋಗೋದು ಬೇಡ. ಹರಿಹರ ಸರಿಸುಮಾರಾಗಿ ಅಲ್ಲಮ್ಮ ಪ್ರಭುವಿನ ಒಂದೇ ಕಾಲಕ್ಕೆ ಇದ್ದಂಥವನು ಅಥವಾ ಒಂದು ತಲೆಮಾರು ವ್ಯತ್ಯಾಸ ಇದ್ದವನು ಅಂತ ಹೇಳ್ತಾರೆ. ಒಂದು ತಲೆಮಾರು ವ್ಯತ್ಯಾಸ ಇದ್ದಿರಬೇಕು. ಅಂದರೆ ಅಲ್ಲಮ್ಮ ಪ್ರಭುವಿನ ಜೀವನಕ್ಕೆ ತುಂಬ ಹತ್ತಿರದಲ್ಲಿದ್ದವನು ಹರಿಹರ. ಅವನು ಸುಮಾರು 12ನೇ ಶತಮಾನಕ್ಕೆ ಬರೆದಂಥವನು. ಒಟ್ಟಿನಲ್ಲಿ ಅಲ್ಲಮ್ಮ ಪ್ರಭುವನ್ನು ಹತ್ತಿರದಿಂದ ನೋಡಿದಂಥವನು, ಹತ್ತಿರದಿಂದ ಕಂಡವನು, ಅವ್ರ ಬಗ್ಗೆ ಕೇಳಿದಂಥವನು. ಅವನು ಸಾಮಾನ್ಯ ಕವಿಯೇನಲ್ಲ, ಅವನು ಭಕ್ತ ಕವಿನೇ. ಅಲ್ಲಮ್ಮನ ಬಗ್ಗೆ ಮತ್ತು ಅವನ ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ತುಂಬ ಗೌರವ ಒಲವು ಇತ್ತು ಅವನಿಗೆ, ಅವನು ಬರೆದಂಥದ್ದು. ಇನ್ನೂ ಕೆಲವು ವಿಷಯಗಳು ಅಲ್ಲಮ್ಮನ ಬಗ್ಗೆ ಬೇಕಾದಷ್ಟು ಬರ್ತದೆ. ಅವೆಲ್ಲ 15ನೇ ಶತಮಾನದಲ್ಲಿ ಶಿವಗಣಪ್ರಸಾದಿ ಮಹಾದೇವಯ್ಯನವರ ಪ್ರಭುದೇವರ ಶೂನ್ಯ ಸಂಪಾದನೆ ಮತ್ತು ಚಾಮರಸನ ಪ್ರಭುಲಿಂಗಲೀಲೆ ಇವೆಂದ ಪ್ರವರ್ತಿತವಾದಂಥ ಬೇಕಾದಷ್ಟು ಕೃತಿಗಳು ಬರ್ತದೆ. ಒಂದು ಚರ್ಚೆ ನೋಡ್ತಾ ಇದ್ದೆ ನಾನು, ಅಲ್ಲಮ್ಮನ ಜೀವನ ಚರಿತ್ರೆಯನ್ನು ಯಾವುದರಿಂದ ನೋಡಬೇಕು ನಾವು, ಪ್ರಭುದೇವರ ರಗಳೆಯಿಂದ ನೋಡಬೇಕಾ ಅಥವಾ ಪ್ರಭುಲಿಂಗಲೀಲೆಯಿಂದ ನೋಡಬೇಕಾ, ಹರಿಹರ ಪ್ರಭುದೇವರ ರಗಳೆಯಿಂದನೋ ಅಥವಾ ಪ್ರಭುಲಿಂಗಲೀಲೆ ಚಾಮರಸ ಅಂತ 15ನೇ ಶತಮಾನದಲ್ಲೋ ಅಂತ ಬೇಕಾದಷ್ಟು ಚರ್ಚೆ ಬರ್ತದೆ. ಅದಕ್ಕೆ ಸಾಮಾನ್ಯವಾಗಿ ಹೇಳೋದು, ಈ ಶೂನ್ಯ ಸಂಪಾದನೆಕಾರರೆಲ್ಲ ಇದ್ದಾರಲ್ಲ, ಅಲ್ಲಮ್ಮ ಪ್ರಭುವಿನ ಜೀವನ ಸ್ವಲ್ಪ ದೂರ ಇದ್ದವರು, 200 ವರ್ಷ, 300 ವರ್ಷ, 400 ವರ್ಷ ದೂರ ಇದ್ದಂಥವ್ರು. ಇವರು ದೂರ ಇರೋದ್ರಿಂದ ನೋಡಿ, ಯಾವುದೇ ವಸ್ತು ಸ್ವಲ್ಪ ದೂರದಲ್ಲಿದ್ದರೆ ಸ್ವಲ್ಪ ಕಲ್ಪನೆಗಳು ಬರ್ತದೆ, ಸ್ವಕಪೋಲ ಕಲ್ಪಿತ ವಿಷಯಗಳು ಬರ್ತದೆ, ಜನಜನಿತವಾದ ಮಾತುಗಳು ಸೇರಿಕೊಳ್ತವೆ, ಸ್ವಲ್ಪ ರೊಮ್ಯಾಂಟಿಕ್ ಆಗ್ತದೆ, ಅದು ಬದಲಾವಣೆ ಆಗ್ತದೆ, ಮೂಲದಿಂದ ಸ್ವಲ್ಪ ಬದಲಾವಣೆ ಆಗೋಕ್ಕೆ ಸಾಧ್ಯ ಇದೆ. ದೂರ ಹೋದಷ್ಟು, ವಸ್ತುವಿನಿಂದ ದೂರ ಹೋದಷ್ಟು ಕಲ್ಪನೆಗೆ ಮುಖ್ಯತೆ ಬರ್ತದೆ. ಆದರೆ ಹರಿಹರ ಹತ್ತಿರವಾಗಿರೋದ್ರಿಂದ ಆ ಮಾತನ್ನು ಹರಿಹರಿಗೂ ಹೇಳ್ಬೋದು, ಸ್ವಲ್ಪ ದೂರ ಇತ್ತಲ್ಲ ಅವನಿಗೂ ಒಂದು ತಲೆಮಾರಿನಷ್ಟು ವ್ಯತ್ಯಾಸ ಇತ್ತಲ್ಲ, ಅಲ್ಲೂ ಕೂಡ ಸ್ವಲ್ಪ ಸೇರ್ಕೊಂಡಿರ್ಬೋದೇನೋ, ಆದರೆ ಅಂತರ ಕಮ್ಮಿ ಇರೋದ್ರಿಂದ ಸೇರ್ಕೊಳ್ಳೋ ಅವಕಾಶ ಕಮ್ಮಿ. ಈಗ ಗಾಂಧೀಜಿ ಬಗ್ಗೆ ಯಾರಾದರೂ ಬರೀತಿದ್ರೆ, ಒಂದು 50 ವರ್ಷದ ಹಿಂದೆ ಬರೆದ್ರೆ ಅವರು ನೋಡಿದವರು, ದಾಖಲೆ ಮಾಡಿದ್ದಾರೆ, ಅದು ಹಿಸ್ಟ್ರಿ ಆಗ್ತದೆ. ಈಗ ಯಾರಾದರೂ ಬರದೆ, ನೋಡದೇ ಇದ್ದವರು ಬರೆದ್ರೆ, ಅವರು ಏನು ಓದಿದ್ದಾರೋ ಅದಕ್ಕೆ ತಮ್ಮ ಕಲ್ಪನೆಗಳನ್ನು ಸೇರಿಸಿಕೊಂಡು, ತಮಗಿರೋ ಅವ್ರ ಬಗ್ಗೆ ಗೌರವ ಇದ್ದರೆ ಅಥವಾ ಗೌರವ ಇಲ್ಲದೆ ಹೋದರೆ ಅದನ್ನೆಲ್ಲ ಸೇರಿಸಿಕೊಂಡು ಒಂದು ವ್ಯಾಖ್ಯಾನ ಮಾಡ್ತಾರೆ. ಇನ್ನು 100 ವರ್ಷ ಹೋದ್ಮೇಲೆ ಅವ್ರು ನೋಡಿಲ್ಲದೆ ಇದ್ದಂಥವ್ರು, ನೋಡಿದವರು ಇರದೇ ಇರುವಂಥ ಟೈಮ್, ನೋಡಿದವರು ಕೂಡ ಯಾರೂ ಇಲ್ಲ, ಆಗ ಬರೀ ನಾವು ಇರುವಂಥ ದಾಖಲೆಗಳ ಮೇಲೆ ತಮ್ಮ ಕಲ್ಪನೆಯ ಹಂದರದ ಮೇಲೆ ಬೆಳೆಸಿ ಬರೀಬೇಕಾಗ್ತದೆ. ಎಲ್ಲಿ ಕಲ್ಪನೆ ಹೆಚ್ಚಾಗ್ತಾ ಹೋಗ್ತದೋ ಅಲ್ಲಿ ಮೂಲಕ್ಕೆ ಸ್ವಲ್ಪ ದೂರ ಹೋಗ್ತದೆ ಅಂತ. ಅದಕ್ಕೊಬ್ಬರು ಬಹಳ ಚೆನ್ನಾಗಿ ಹೇಳ್ತಾರೆ, ನೀವು ಅಲ್ಲಮ್ಮನ ಜೀವಿತ ವಿಚಾರವನ್ನು ಐತಿಹಾಸಿಕವಾಗಿ ಗ್ರಹಿಸಬೇಕು ಅಂದರೆ ಹರಿಹರ ನಿರೂಪಣೆಯನ್ನು ಪ್ರಧಾನವಾಗಿ ಇಟ್ಕೊಳ್ಬೇಕು, ಉಳಿದವರು ಅದನ್ನು ಅಷ್ಟು ಪೂರಕವಾಗಿ ಇಟ್ಕೊಂಡ್ರೆ ಸಾಕು.

0: You're listening to Radio Sarang, 107.8 FM.
1: ಈ ಹರಿಹರನ ಬರೆದಂತಹ ಅವನ ವರ್ಗಳೆಯ ಮೂಲಕ ನಾವು ಹರಿ ಅಲ್ಲಮ್ಮನ ಜೀವನವನ್ನು ಸ್ವಲ್ಪ ಗಮನಿಸೋಕೆ ಪ್ರಯತ್ನ ಮಾಡೋಣ. ಸ್ವಲ್ಪದರಲ್ಲಿ ಕೆಲವು ವಿಷಯಗಳನ್ನು ಮಾತ್ರ ಪ್ರಸ್ತಾಪ ಮಾಡಕ್ ಬರ್ತೇನೆ. ಅಲ್ಲಮ್ಮ ಬಂದದ್ದು ಬಳ್ಳಿಗಾವಿಯಲ್ಲಿ ಅಂತ, ಇವತ್ತಿನ ಶಿಕಾರಿಪುರ ಹತ್ರ ಬಳ್ಳಿಗಾವಿ ಅಂತ ಊರು. ಅದನ್ನ ಪ್ರಭುನಂಗಲಿಯಲ್ಲಿ ಅಲ್ಲಿ ಚಾಮರಸ ಬರೀತಾನೆ, ಬನವಸೆ ಬಳ್ಳಿಗಾವಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅದು. ಬಳ್ಳಿಗಾವಿ ಊರು, ಅದನ್ನ ಬನವಸೆ ಬಳ್ಳಿಗಾವಿ ಅಂತ ಯಾಕೆ ಬರದ ಅಂತಂದ್ರೆ, ಬಹುಶಃ ಆ ಕಾಲಕ್ಕೆ ಬೇಕಾದಷ್ಟು ಬಳ್ಳಿಗಾವಿಗಳು ಬಂದಿದ್ದಾವು. 200-300 ವರ್ಷ ಆಗಿದೆ ಆಗಿನ ಕಾಲಕ್ಕೂ ಈಗಕ್ಕೂ, ಬೇಕಾದಷ್ಟು ಬಳ್ಳಿಗಾವಿ ಬಂದಿರೋದ್ರಿಂದ ಅದನ್ನು ಸ್ಪಷ್ಟತೆ ಮಾಡೋದಕ್ಕೆ ಈ ಬಳ್ಳಿಗಾವಿ ಬನವಾಸಿ ಹತ್ರ ಇರೋದ್ರಿಂದ ಗುರುತು ಹಿಡಿಯೋಕೆ ಈಸಿ. ನೋಡಿ ಯಾವುದೋ ಬಳ್ಳಿಗಾವಿ ಅಂದ್ರೆ ಎಲ್ಲಿ ಅಂತ ಗೊತ್ತಾಗ್ಲಿಕ್ಕಿಲ್ಲ, ಅದಕ್ಕೆ ಬನವಾಸೆ ಬಳ್ಳಿಗಾವಿ ಅಂತ ಬರೆದಿದ್ದಾನೆ. ಅದರಿಂದ ಅದನ್ನು ಕರೆದಿದ್ದಾನೆ. ಈ ಬಳ್ಳಿಗಾವಿ ಹತ್ರ ಕರವೂರು ಅಂತ ಒಂದು ಗ್ರಾಮ ಇದೆ. ಈ ಅಲ್ಲಮ್ಮ ಹುಟ್ಟೋದಕ್ಕಿಂತ ಮೊದಲು ಅವನ ತಂದೆ ತಾಯಿಗಳು ನಿರಹಂಕಾರ ಸುಜ್ಞಾನಿಯರು ಅಂತ ಅವ್ರ ಹೆಸರು. ತಂದೆ ನಿರಹಂಕಾರ, ತಾಯಿ ಸುಜ್ಞಾನಿ ಅಂತ. ನಿರಹಂಕಾರ ಸುಜ್ಞಾನಿಯರು ತಪಸ್ ಮಾಡಿದ್ದು ಈ ಕರವೂರನ ಹತ್ರ ಇರುವಂತಹ ಪೆರ್ಮಲೆ ಅನ್ನುವಂಥ ಬೆಟ್ಟದಲ್ಲಿ ಅಂತ ದೇವರ ಕುರು ತಪಸ್ ಮಾಡಿದ್ರಂತೆ. ಅವರು ಪ್ರಾರ್ಥನೆ ಮಾಡಿಕೊಂಡು ಬೇಡ್ಕೊಂಡ್ರು. ಆ ನಂತರ ಬಂದು ಬೆಳಗಾವಿಗೆ ಬಂದು ನೆಲೆಸಿದ್ರು. ಯಾಕಂದ್ರೆ ಅದು ಹಾಗಿದ್ದುದು ಕೂಡ ಹೇಳ್ತಾರೆ. ಅದನ್ನು ಮೊದಲು ಇದ್ದದ್ದು ಬಸವಣ್ಣನ ಸವಕಾಲಿನಾದಂತ ಘಟ್ಟಿವಾಳಯ್ಯ ಒಂದು ವಚನದಲ್ಲಿ ಕೂಡ ಹೇಳ್ತಾನೆ, ಅಲ್ಲಿಂದ ಬಂದರು ಅವರು ಅಂತ ಹೇಳ್ತಾರೆ. ಈ ಬಳ್ಳಿಗಾವಿಗೆ ಒಂದು ಇತಿಹಾಸ ಬೇರೆ ಇದೆ ಅಂತ ಹಿಂದೆ. ಇದು 4 ಯುಗಗಳಲ್ಲಿ ಏಕಚಕ್ರಪುರ, ದ್ವಿಚಕ್ರಪುರ, ಪಗರಟಗೆ ಮತ್ತು ಬಲಿಗ್ರಾಮ ಎಂದ ಹೆಸರಿತ್ತಂತ ಇದಕ್ಕೆ. ಇದನ್ನು ಹೇಳಿ ಸಿಂಗಿ ರಾಜ ತನ್ನ ಬಸವ ಪುರಾಣದಲ್ಲಿ ಬರೆದಿದ್ದಾನೆ. ಹೀಗೆ ಈ ಊರಿಗೆ ಅಷ್ಟು ದೊಡ್ಡ ಇತಿಹಾಸ ಇದೆ ಅಂತ. ಅಂದ್ರೆ ಬಹಳ ಪುರಾತನವಾದಂತಹ ಒಂದು ಊರು, ಅಷ್ಟು ಹೆಸರಿತ್ತು ಅದಕ್ಕೆ ಅಂತ. ಈ ಪ್ರಭುದೇವರ ಗುರಿಗಳಾದಂಥ ಅನಿಮಿಷನಾಥ ಅಲ್ಲೇ ಇದ್ದವರು. ಅವ್ರ ಬಗ್ಗೆ ಮುಂದೆ ಸ್ವಲ್ಪ ನೋಡೋಣ, ಅನಿಮಿಷನಾಥರು ಬರುವಂತ ಪ್ರಸಂಗ. ಅದು ಊರು ದೊಡ್ಡ ಊರು, ಆಗಿನ ಕಾಲಕ್ಕೆ ಸುಮಾರು 20,000 ಜನ ಇದ್ರು ಅಂತ ಬರ್ಕೋತಾರೆ. ಅಚ್ಚುಕಟ್ಟಾದ ಊರು, ಸಾಕಷ್ಟು ದೇವಾಲಯಗಳಿತ್ತು, ತುಂಬಾ ಚೆನ್ನಾಗಿತ್ತು ಊರು. ಅಲ್ಲಮ್ಮನ ತಂದೆ ತಾಯಿಗಳ ಹೆಸರನ್ನ ಹರಿಹರ ಮೆನ್ಷನ್ ಮಾಡೋದಿಲ್ಲ, ಹೇಳೋದಿಲ್ಲ. ಆದ್ರೆ ಮುಂದೆ ಇವ್ರು ಬರೀತಾರೆ, ನಮ್ಮ ಚಾಮರಸ ಬರೀತಾನೆ ನಿರಹಂಕಾರ ಸುಜ್ಞಾನಿ ಅಂತ. ಅವ್ರ ಹೆಸರು ಬರೆದಿಲ್ಲ ಅಂಥೇಳಿ ಚಾಮರಸ ತಾನು ಕಲ್ಪನೆಯಿಂದ ಸೇರಿಸಿದ ಅಂತ ಚಿಂತೆ ಮಾಡೋ ಕಾರಣ ಇಲ್ಲ. ಯಾಕಂದ್ರೆ ಇದಕ್ಕೆ ಬೇರೆ ಘಟ್ಟಿವಾಳೆ ಅನ್ನೋ ವಚನದಲ್ಲಿ ತಂದೆ ತಾಯಿಗಳ ಹೆಸರು ಕೂಡ ಬರ್ತದೆ ಅನ್ನೋ ಹೇಳ್ತಾರೆ. ಹರಿಹರ ಹೇಳೋದು ನಿರಹಂಕಾರನ ರಾಜ ಅಂತ ಹೇಳೋದಿಲ್ಲ, ಅವನು ಕರೆಯೋದು ನಾಗವಾಸಕ್ಕೆ ಅಧಿಪತಿ, ನಾಗವಾಸಾಧಿಪತಿ ಅಂತ ಕರೀತಾರೆ. ಈ ನಾಗವಾಸಾಧಿಪತಿ ಅಂದ್ರೆ ಏನು ಅಂತ, ನಾಗವಾಸಾಧಿಪತಿ ಅಂತಂದ್ರೆ ಆಗಿನ ಕಾಲದಲ್ಲಿ ಈ ನೃತ್ಯ ಮಾಡುವ ಜನ ನಟ್ಟುವ ಜಾತಿ ಅಂತ ಕರಿತಿದ್ರು. ನಟ್ಟುವ ಜಾತಿಯವರನ್ನ ನಾಗವಾಸಾಧಿಪತಿಗಳು ಅಂತ ಸೇರಿಸ್ಕೊತಿದ್ರು. ಈ ನೃತ್ಯ ಸಂಗೀತ ಶಾಲೆಗಳಲ್ಲಿ ಅಂತಃಪುರ ವಿಭಾಗಕ್ಕೆ ಈ ನಾಗವಾಸ ಅಂತ ಹೆಸರು, ಅಂತಃಪುರ ವಿಭಾಗಕ್ಕೆ ನಾಗವಾಸ ಅಂತ ಹೆಸರು. ಇವ್ರು ಏನ್ ಮಾಡ್ತಿದ್ರು, ಇವ್ರ ಕೆಲಸ ಅಂದ್ರೆ ಇದಕ್ಕೆ ನೆರವಿಂದ ಬೋವಗಾರಿಕೆ ಅಂತ ಹೆಸರು ಅದಕ್ಕೆ. ಈ ಕೆಲಸ ಮಾಡೋದು ಏನ್ ಮಾಡೋದು, ಇವರು ಅಂತಃಪುರದವರಿಗೆ ನಾಟ್ಯ ಕಲಿಸ್ಕೊಡೋದು ಮತ್ತು ಬೇರೆ ಕಲೆಗಳನ್ನು ಕಳಿಸಿಕೊಳ್ಳೋದಕ್ಕೆ ಇರುವಂಥವ್ರು. ಆ ಕೆಲಸ ಅಲ್ಲಮ್ಮನ ತಂದೆ ಮಾಡ್ತಾ ಇದ್ರು. ಅಂತಃಪುರದಿಂದ ನೃತ್ಯ ಸಂಗೀತ ಸೇವೆ ಆಗಬೇಕಾದ್ರೆ ನಾಗವಾಸಾಧಿಪತಿ ಎಲ್ಲ ತಯಾರಿ ಮಾಡಬೇಕಾಗ್ತಿತ್ತು, ವ್ಯವಸ್ಥೆಗಳನ್ನು ಮಾಡಬೇಕಾಗ್ತಿತ್ತು. ಅಂತಃಪುರದವ್ರು ನಾಟ್ಯಕ್ಕೆ ನಿಂತ್ಕೊಂಡಾಗ, ಡಾನ್ಸ್ ಮಾಡೋಕೆ ನಿಂತ್ಕೊಂಡಾಗ ಆತ ಮದ್ದಳೆ ಹಿಡಿದು ಗೀತ ಪ್ರಬಂಧಾದಿ ಜಾತಿಯನ್ನು ನುಡಿಸಬೇಕಾಗಿತ್ತು ಅಂತ ಹೇಳ್ತಾರೆ. ಪ್ರಸಂಗ ನುಡಿಸ್ಬೇಕು, ಮದ್ದಳೆ ನುಡಿಸ್ಬೇಕು. ಹೀಗೆ ನಾಟ್ಯ ಮತ್ತು ಸಂಗೀತ ಶಾಸ್ತ್ರ ಎರಡು ಪ್ರಯೋಗದಲ್ಲಿ ಈ ನಾಗವಾಸಾಧಿಪತಿ ಎಷ್ಟೇ ಪರಿಣತಿಯನ್ನು ಪಡೆದಿದ್ರು ಕೂಡ, ಅಂದ್ರೆ ಆಗ ಕೂಡ ಹೇಗಿತ್ತು ನೋಡಿ, ಅವನು ದೊಡ್ಡ ಸಾಧನೆ ಮಾಡಿದವನು ಸಂಗೀತ ನಾಟ್ಯದಲ್ಲಿ ಮದ್ದಳೆ ನುಡಿಸೋದ್ರೊಳಗೆ ಎಲ್ಲ ಚೆನ್ನಾಗಿದ್ರು ಕೂಡ ಜಾತಿಯಿಂದ ಅಷ್ಟು ದೊಡ್ಡವನು ಅಲ್ಲ ಅಂತ ಒಂದಿತ್ತಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಒಬ್ಬರು ಲೇಖಕರು ಬರೀತಾರೆ, ಎಷ್ಟೇ ಪರಿಣತಿಯನ್ನು ಪಡೆದಿದ್ದರೂ ಅವನನ್ನು ಸಮಾಜ ಮೆಳ್ಳಗಣ್ಣಿನಿಂದ ನೋಡುತ್ತಿತ್ತು ಅಂತ. ಅವನು ತಪ್ಪಿಲ್ಲ, ಇವ್ರು ಮೆಳ್ಳಗಣ್ಣದು ಏನ್ ಮಾಡೋಕ್ಕಾಗ್ತದೆ, ಮೆಳ್ಳಗಣ್ಣಿಂದ ನೋಡುತ್ತಿತ್ತು ಅಂದ್ರೆ ಅಷ್ಟು ಒಳ್ಳೇದಲ್ಲ ಅದು ಅಂತ. ಡಾನ್ಸ್ ಮಾಡೋರು ಇವರು ಅಂತ, ಅದು ಬಹಳ ವರ್ಷ ಆಯ್ತು ಆತ ಸೇರಿದವನು ಅಂತ. ಆದ್ರೆ ಇಂಥ ನಾಗಾದಿ ವಾಸುಪತಿಗೆ ಹುಟ್ಟಿದಂತ ಅಲ್ಲಮ ಶಿಶುವನ್ನ ಹೇಗೆ ವರ್ಣನೆ ಮಾಡ್ತಾನೆ ಅಂದ್ರೆ, ಮರ್ತ್ಯರ ನೆಲದಲ್ಲಿ ಹುಟ್ಟಿದ ಕಲ್ಪವೃಕ್ಷದ ಸಸಿ ಅಂತ ಹರಿಹರ ಕರೀತಾನೆ.

ಈ ಮಾತನ್ನು ಗಮನಿಸಬೇಕು. ಮರ್ತ್ಯರ ನೆಲದಲ್ಲಿ ಹುಟ್ಟಿದ ಕಲ್ಪವೃಕ್ಷದ ಸಸಿ ಎಂದು ಹರಿಹರ ಕರೆದಿದ್ದಾನೆ. ಅಂದರೆ ಹುಟ್ಟಿನಿಂದ ಕೀಳಾದರೂ ಕೂಡ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಅಲ್ಲಮ ಅದ್ಭುತ ಸಾಧನೆ ಮಾಡಿದವನು ಅನ್ನೋ ದೃಷ್ಟಿಯಿಂದ ಅದನ್ನು ಹೇಳಿದಂಥ ಮಾತು. ಹುಟ್ಟಿದ ಕೂಡಲೇ ಆ ಶಿಶುವನ್ನು, ಅಲ್ಲಮ್ಮ ಪ್ರಭು ಶಿಶುವನ್ನು ತಂದೆ ತಾಯಿಗಳು ಕರ್ಕೊಂಡು ಹೋಗಿ ಆ ಬಳ್ಳಿಗಾವಲಿರುವಂಥ ಈಶ್ವರ ದೇವಸ್ಥಾನ, ಅದು ಗೊಗ್ಗೇಶ್ವರ ದೇವಸ್ಥಾನ ಅಂತ, ಗೊಗ್ಗೇಶ್ವರ ಅಲ್ಲಿರುವಂಥ ದೇವರು, ಆ ಗೊಗ್ಗೇಶ್ವರನ ದರ್ಶನ ಮಾಡಿಸ್ತಾರಂತೆ. ಆ ಮಾತು ಎಷ್ಟು ಚೆನ್ನಾಗಿದೆ ಹೇಳಿದ, ನನಗೆ ಇಷ್ಟ ಆಗ್ತದೆ. ದರ್ಶನ ಮಾಡಿಸಿ ದೇವರ ಪ್ರಸಾದವನ್ನು ಬಾಯಿ ಬೆಣ್ಣೆಯಾಗಿ ಆಸ್ವಾದನೆ ಮಾಡಿಸಿದರು ಅಂತ. ದೇವರ ಪ್ರಸಾದವನ್ನೇ ಫಸ್ಟ್ ಆ ಮಗು ಕೊಟ್ಟರು ಅಂತ, ಈಶ್ವರ ಪ್ರಸಾದದಿಂದ ಬೆಳೆದವನು ಅಂತ. ಅದೇ ಗೋಗೇಶ್ವರ ಇದ್ದದ್ದು ಗೋಹೇಶ್ವರ ಆಗಿ ಗುಹೇಶ್ವರ ಆಗಿರಬೇಕು ಅಂತ, ಗುಹೇಶ್ವರ ಅಂತ ನಮ್ಮ ಅಂಕಿತ ನಾಮ ಇಟ್ಕೊಂಡದಂತೂ ಅಲಮ ಪ್ರಭು ಗುಹೇಶ್ವರ ಅಂತ ಅದೇ ಬಂದಿದೆ ಅಂತ. ಆ ಮಗು ಮುಂದೆ ದೃಷ್ಟಾರನಾಗಿ ಆದಾಗ ಬಹುಶಃ ಪ್ರಸಾದ ಬಲದಿಂದ ಆಯಿತು ಅಂತ ಜನ ನಂಬಿಕೊಂಡು ಹಂಗಾಯ್ತು. ಈ ಅಲ್ಲಮ ಬೆಳೆದ ಹಾಗೆ ಕುಮಾರನಾಗಿ ಬಾಲಕನಾಗಿ ಹೇಗೆ ಬೆಳೆದ ಅನ್ನೋದು ಜಾಸ್ತಿ ವಿಷಯ ಸಿಗೋದಿಲ್ಲ ನಮಗೆ. ಆದರೆ ಜೀವನ ಚರಿತ್ರಕಾರರು ಆ ಘಟನೆಗಳನ್ನು ಬೇಕಾದಷ್ಟು ಅತಿಶಯೋಕ್ತಿಗಳಿಂದ ಮಾಡಿದರೂ ಕೂಡ ಅವರು ಇಂಗಿತ ಗುರುತಿಸಬಹುದು, ಹುಡುಗ ಬೆಳೆದ ಹಾಗೆ ಬುದ್ಧಿಯಿಂದ ತುಂಬ ಚುರುಕಾದ, ಬುದ್ಧಿಯ ಜೊತೆಗೆ ಮೃದಂಗ ಮಹಾವಿದ್ಯೆ ಸೇರಿಕೊಂತು. ಇನ್ನೊಂದು ಬಹಳ ವಿಷಯ ಮುಖ್ಯವಾಗಿರುವಂಥದ್ದು, ಹೇಳ್ತಾನೆ ನಾಗವಾಸಾಧಿಪತಿಯ ಮನೆಯಲ್ಲಿ ನಾದಮಯ ವಾತಾವರಣದಲ್ಲಿ ಬೆಳೆದಂಥ ಅಲ್ಲಮ ಮೃದಂಗದ ಬಗ್ಗೆ ಆಸಕ್ತಿ ಪಟ್ಟು ದೊಡ್ಡದೇನಲ್ಲ, ಆಶ್ಚರ್ಯ ಏನಲ್ಲ. ವಾತಾವರಣ ಆಗಿತ್ತಲ್ಲ ಮನೆಯಲ್ಲಿ, ನಾದಮಯ ವಾತಾವರಣ ಇತ್ತು, ಅಪ್ಪ ಅದಿದ್ರು ನೋಡ್ಕೊಂಡು ಕಲ್ತಿರಬೇಕು. ಆದರೆ ವಿಶೇಷ ಆದದ್ದು ಏನಂದರೆ ಆತ ಬರೀ ಲಲಿತ ಕಲೆಗಳಿಗೆ ಮಾತ್ರ ತಣಿದೇನೆ, ಇದ್ರ ಬಗ್ಗೆ ಮಾತ್ರ ವಿಷಯ ಸಂಪಾದನೆ ಮಾಡಿಕೊಳ್ಳದೇನೆ ನೋಡಿ ವೇದಶಾಸ್ತ್ರಗಳ ಜ್ಞಾನ ವಿಜ್ಞಾನಗಳ ಅಪಾರವನ್ನು ಅಪೋಷಣ ತೆಗೆದುಕೊಂಡ ಅಂತ ಹೇಳ್ತಾರೆ. ಬೆಳಿಬೇಕಾದ್ರೆ ಸಾಮಾನ್ಯವಾಗಿ ನೋಡಿ ನಾವು ಪರಿಸರದಿಂದ ಪಡ್ಕೊಳ್ತೇವೆ ಬಹಳಷ್ಟನ್ನ. ಇವನ ಪರಿಸರ ಬರೀ ಸಂಗೀತ ಲಲಿತ ಕಲೆಗಳಿರುವಂತಹ ಪರಿಸರ, ಆದರೆ ಅದನ್ನು ದಾಟಿ ಆ ಶಕ್ತಿ ಏನಿತ್ತು ಅಂದ್ರೆ ಇದನ್ನು ಪಡ್ಕೊಳ್ತು, ಚೆನ್ನಾಗಿ ಪಡ್ಕೊಳ್ತು. ಇದ್ರ ಜೊತೆಗೆ ಇದನ್ನು ದಾಟಿ ಜ್ಞಾನ ವಿಜ್ಞಾನಗಳ ಬಗ್ಗೆ, ದರ್ಶನಗಳ ಬಗ್ಗೆ ಆಳವಾಗಿ ಚಿಂತನೆ ಮಾಡಿಕೊಂಡದ ಅಲ್ಲಮ್ಮ ಅಂತ ಹೇಳ್ತಾರೆ. ನಮಸ್ಕಾರ.

0: Radio Sarang 107.8 FM. ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ. ಸೂರ್ಯಘರ್.
3: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
4: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
3: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
6: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು, ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
7: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ, ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
8: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
9: ಹೇ ವೈಶ್,

0: ಬಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
1: ಸಿಯರ್ಸ್,
2: ಹಲೋ ಫ್ರೆಂಡ್ಸ್. ನಾನಂತ ಇವತ್ತು ತುಂಬಾ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
3: ಸಾಕು, ಎಷ್ಟು ಕುಡ್ತಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
2: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇದೀಗ ಧ್ವನಿಮುದ್ರಿತ ಪ್ರಸಾರವನ್ನು ಕೇಳಲಿದ್ದೀರಿ.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಆದರೆ ಇವತ್ತು ನಮ್ಮ ಜೊತೆ ಅತಿಥಿಯೊಬ್ಬರು ಇದ್ದಾರೆ. ನಿಮ್ಗೆಲ್ಲರೂ ಕೂಡ ಗೊತ್ತಿರ್ಬೋದು, ನಾವು ಬೆಳಗಿಂದ ಹೇಳ್ತಿದ್ದೇವೆ ಇವತ್ತು ಯಾರು ಅತಿಥಿ ಇಲ್ಲಿ ಬರ್ತಿದ್ದಾರೆ ಅಂತೇಳಿ. ನಮ್ಮ ಕರಾವಳಿಯ ಫೋಟೋ ಜರ್ನಲಿಸಮ್ ಅಥವಾ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಯಾರಾದರೂ ಒಂದು ಎಲ್ಲರೂ ಕೂಡ ಮೆಚ್ಚುವಂಥ ಒಪ್ಪುವಂಥ ಸೊ ಫೋಟೋ ಪಂಡ ಅರ್ನ ಅಂತ ಹೇಳುವಂಥ ರೀತಿಯಲ್ಲಿ ಗುರುತಿಸಿಕೊಂಡಂಥ ವ್ಯಕ್ತಿ ಇದ್ದರೆ ಅದು ಶ್ರೀ ಯಜ್ಞ ಮಂಗಳೂರಿಯವರು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರನ್ನು ಸ್ವಾಗತ ಮಾಡ್ತಾಯಿದ್ದೇನೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ
0: ಶ್ರೋತೃಗಳೇ. ಅವ್ರ ಜೊತೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಇಂಟ್ರೋ ಅವ್ರ ಬಗ್ಗೆ ಇದೆ, ಅದನ್ನು ಕೇಳ್ತಾ ಬನ್ನಿ. ಯಜ್ಞ ಮಂಗಳೂರು ಎಂದೇ ಪ್ರಸಿದ್ಧರಾಗಿರುವ ಶ್ರೀ ಯಜ್ಞೇಶ್ವರಾಚಾರ್ಯ 1948 ಮಂಗಳೂರಿನಲ್ಲಿ ಜನಿಸಿದ ಇವರು ಎಸ್ಎಸ್ಎಲ್ಸಿಯ ಬಳಿಕ ಬಿಜಿಎಂ ಚಿತ್ರಕಲಾಶಾಲೆಯಲ್ಲಿ ಡಿಪ್ಲೊಮೋ ಪದವಿಯನ್ನು ಪಡೆದು ಖ್ಯಾತ ಛಾಯಾಗ್ರಾಹಕರಾದ ಆರ್ಜೆ ಪ್ರಭುಗಳ ಮಾರ್ಗದರ್ಶನದಲ್ಲಿ ಛಾಯಾಚಿತ್ರಗ್ರಹಣ ಕ್ಷೇತ್ರವನ್ನು ಪ್ರವೇಶಿಸಿದರು. ಈ ಕ್ಷೇತ್ರದಲ್ಲಿ 1973 ತಮ್ಮದೇ ಆದ ಯಜ್ಞ ಸ್ಟುಡಿಯೋವನ್ನು ಸ್ಥಾಪಿಸಿ ನೆರಳು ಬೆಳಕಿನ ಕ್ಷೇತ್ರದಲ್ಲಿ ತಮ್ಮದೇ ಆದ ಸ್ವಂತಿಕೆಯ ಛಾಪನ್ನು ಮೂಡಿಸಿದವರು. ತಮ್ಮಲ್ಲಿದ್ದ ಅಪ್ರತಿಮ ಸೃಷ್ಟಿಶೀಲತೆಯನ್ನು ಗುರುತಿಸಿದ ನಾಡಿನ ಪ್ರಸಿದ್ಧ ಪತ್ರಿಕೆಯಾದ ಉದಯವಾಣಿ ಬಳಗವು 1980 ಪತ್ರಿಕೆಯ ಅಧಿಕೃತ ಛಾಯಾಗ್ರಾಹಕರನ್ನಾಗಿ ಇವರನ್ನು ನಿಯೋಜಿಸಿತು. ಮುಂದೆ 1.5 ದಶಕಗಳ ಕಾಲ ಉದಯವಾಣಿಯಲ್ಲಿದ್ದುಕೊಂಡು ಪತ್ರಿಕೆಯ ಛಾಯಾಚಿತ್ರ ವರದಿಯಲ್ಲಿ ನೂತನ ಟ್ರೆಂಡ್ ಸೆಟ್ಟರ್ ಆದದ್ದು ಯಜ್ಞವರ ಮಹಾಸಾಧನೆ. ಕರಾವಳಿಯ ಬದುಕಿನ ಸೂಕ್ಷ್ಮತೆಗಳನ್ನು ತನ್ನ ಕ್ಯಾಮರಾ ಕಣ್ಣಿನ ಮೂಲಕ ಸೆರೆ ಹಿಡಿದು ವಿಶ್ವಕ್ಕೆ ಪರಿಚಯಿಸಿದ ಅಪ್ರತಿಮ ಕಲಾವಿದರು. ತಾವು ನಾಡಿನ ಉದಯವಾಣಿ ಮಾತ್ರವಲ್ಲದೆ ಪ್ರಜಾವಾಣಿ, ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಇಲ್ಲಸ್ಟ್ರೇಟೆಡ್ ವೀಕ್ಲಿ ಮುಂತಾದ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಯಜ್ಞ ಅವರು ಕ್ಲಿಕ್ಕಿಸಿದ ಚಿತ್ರಗಳು ಅಪಾರ ಓದುಗರನ್ನ ಸೆಳೆಯುತ್ತಾ ಇದ್ದವು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕಾಂತಾವರ ಕನ್ನಡ ಸಂಘದ ಪ್ರಶಸ್ತಿ, ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡವರು. ಪತ್ರಿಕೋದ್ಯಮದ

0: ಛಾಯಾಚಿತ್ರಕಾರರಾಗಿ ಕರಾವಳಿ ಪ್ರಾಂತ್ಯದಲ್ಲಿ ಗುರುತರವಾದ ಸಾಧನೆಯನ್ನು ಮಾಡಿದ, ಭಾರತೀಯ ಕಲೆಗಳಿಗೆ ಅನುಪಮ ಸೇವೆಯನ್ನು ಸಲ್ಲಿಸಿದ ಶ್ರೀ ಯಜ್ಞಾ ಮಂಗಳೂರು ಇವತ್ತು ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಕೂಡ ಸಂತೋಷ ಸಂಗತಿ. ಬನ್ನಿ ಯಜ್ಞಾ ಅವರ ಬದುಕಿನ ಪಯಣಕ್ಕೆ ಕಿವಿಯಾಗೋಣ, ಅವರ ಅನುಭವದ ಕಥೆಯನ್ನು ಕೇಳೋಣ. ಎಸ್, ಯಜ್ಞಾ ಮಂಗಳೂರು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಹೇಗಿದ್ದೀರಿ ಸರ್? ಆರಾಮ? ಹೇಗೆ ಈಗ ಫೋಟೋಗ್ರಫಿಯ ಜೊತೆಗೆ ಕ್ಯಾಮರಾ ಜೊತೆಗೆ ಇದ್ದೀರಾ?
1: ಇದ್ದೇನೆ, ಆದರೆ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ
0: ಹೋಗುದಿಲ್ಲ.
1: ನನಗೆ ನನ್ನ ಇಂಟ್ರೆಸ್ಟ್ ಇದ್ದು ಮಾತ್ರ ನಾನು ಕ್ಲಿಕ್ ಮಾಡ್ತಾ ಇರ್ತೇನೆ
0: ಅಲ್ವಾ.
1: ಮೊದಲೆಲ್ಲ ಮದುವೆ ಸಮಾರಂಭ ಅದು ಇದೆಲ್ಲ ಹೋಗ್ತಾ ಇದ್ದೆ. ಈ ಒಂದು 2 ವರ್ಷದಿಂದ ಸಾಕು ಹೇಳಿ ಉಳಿದವರು ಮಾಡಲಿ ಹೇಳಿ.
0: ಸರ್, 50 ವರ್ಷದಿಂದ
1: 50 ವರ್ಷದಿಂದ ನಾನು ಮಾಡಿದ್ದು ಬ್ಲ್ಯಾಕ್ ಅಂಡ್ ವೈಟ್. ನಾನು ಸ್ಟಾರ್ಟ್ ಮಾಡುವಾಗ 120 ಕ್ಯಾಮರಾ ಇತ್ತು, ನಿಮ್ಗೆ ಗೊತ್ತುಂಟೆ, 12 ಫೋಟೋ ಬರುವಂತದ್ದು. ಅದರಿಂದ ಸ್ಟಾರ್ಟ್ ಮಾಡಿದ್ದು. ಅದು ಹಳೆ 2 ಲೆನ್ಸ್ ಇರುವಂತದ್ದು, ಟಿನ್ ಲೆನ್ಸ್ ಕ್ಯಾಮರಾ ಹೇಳ್ತೀವಿ, ಅದರಿಂದ ಸ್ಟಾರ್ಟ್ ಮಾಡಿದ್ದು. ಅದರ ನಂತರ 35mm ಬಂತು, ಈಗ ಡಿಜಿಟಲ್ ಬಂತಲ್ಲ, ಹಾಗೆ ಎಲ್ಲ ಫೀಲ್ಡ್ ಅನ್ನು ನಾನು
0: ಮಾತಾಡ್ತೇನೆ. ಸರ್, ಮುಂಚಿತವಾಗಿ ನಿಮ್ಮ ಕ್ಯಾಮರಾದ ಜೊತೆಗಿನ ಒಡನಾಟ ಸರ್ ಹೇಗೆ ಬರ್ಲಿಕ್ಕೆ ಕಾರಣ?
1: ಕಾರಣವ ನಾನು ಎಸ್ ಎಲ್ ಸಿ ಆದಗೂಡ್ಲಿ ನನಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಇತ್ತು. ಹಾಗೆ ಎಸ್ ಎಲ್ ಸಿ ಆದಗೂಡ್ಲಿ ಏನು ಮಾಡುದು ಅಂತ ಇದಾಯಿತು. ನನಗೆ ಬೇರೆ ಹೆಚ್ಚು ಕಲಿಯಲಿಕ್ಕೆ ನನಗೆ ಅಷ್ಟು ಜೋರು ಆಸಕ್ತಿ ಇಲ್ಲ ಆಯಿತು. ಹಾಗೆ ನನಗಲ್ಲಿ ಕಲಿಸ್ತಾ ಇದ್ದ ಡ್ರಾಯಿಂಗ್ ಮಾಸ್ಟರ್ ಹೇಳಿದ್ರು, ಈ BGM ಫೈನ್ ಆರ್ಟ್ಸ್ ಹೇಳಿ, ಹಾಗೆ ಇಲ್ಲಿ ಒಂದು ಕುಡಿಯಲ್ಬೆಲೆ ಒಂದು ಸ್ಕೂಲ್ ಇತ್ತು, ಅಲ್ಲಿ ನೀವು ಹೋಗಿ ಸ್ಟಡಿ ಮಾಡಿ ಹೇಳಿ.
0: ಇದು ಯಾವಾಗ ಸರ್, ಯಾವ ಇಸವಿಯಲ್ಲಿ?
1: ಅದು 65 ಆಗಿರ್ಬೋದು. ಅಲ್ಲಿ ಒಂದು 2 ವರ್ಷ ನಾನು ರೆಗ್ಯುಲರ್ ಕಲಿತಾ ಇದ್ದೆ. ಹಾಗೆ ಹಾಗೆ ಆಗ ಏನಾಯ್ತು ಹೇಳಿದ್ರೆ, ನನಗೆ ಬರೇ ಚಿತ್ರಕಲೆ ಮಾಡಿದ್ರೆ ನನಗೆ ಬದುಕಲಿಕ್ಕೆ ದಾರಿ ಬೇಕಲ್ಲ ಒಂದು, ಅದಕ್ಕೆ ಬೇಕಾಗಿ ಫೋಟೋಗ್ರಫಿಗೆ ಇಂಟ್ರೆಸ್ಟ್ ತಗೊಂಡೆ. ಅದೇ ಅಲ್ಲಿ ಹತ್ರದಲ್ಲಿ ಒಬ್ರು ನನ್ನ ಪರಿಚಯದವರೊಬ್ರು ಸ್ಟುಡಿಯೋ ಇತ್ತು, RJ ಪ್ರಭು ಹೇಳಿ, ಅವರಲ್ಲಿ ಹೋಗಿ ಡಾರ್ಕ್ ರೂಮ್ ಇದ್ದು ಅದು ಇದೆಲ್ಲ ಕಲಿತದ್ದು ನಾನು.
0: ಮೊದಲು ಕೈಯಲ್ಲಿ ಕ್ಯಾಮರಾ ಹಿಡಿದದ್ದು
1: ಅದು, ಅದೇ ಅವರಲ್ಲಿ ಕಲಿತಾ ಇರುವಾಗಲೇ ನಾನು ಅದೇ 120 ಕ್ಯಾಮರಾ ಹೇಳಿದಲ್ಲ, ಯಶಿಕಾ ಮ್ಯಾಟ್ ಹೇಳಿ ಬರ್ತಾ ಇತ್ತು. ಅದರಲ್ಲಿ 12 ಫೋಟೋ ತೆಗಲಿಕ್ಕಾಗ, 12 ಫೋಟೋ ತೆಗೆದಾದ ಕೂಡಲೇ ಅದನ್ನು ವಾಪಸ್ ಇದ್ರೊಳಗೆ ಹಾಕಿ ಬೇರೆ ಫಿಲ್ಮ್ ಹಾಕಿ ಮತ್ತೆ ತೆಗಿಬೇಕು, ಹಾಗೆಲ್ಲ ಹಾಗೆ ಅದೇ ರೀತಿ ಇತ್ತು. 12 ಫೋಟೋ ಮಾತ್ರ ಬರುದು ಅದ್ರ. ಅದ್ರ ನಂತರ 35mm ಬಂತಲ್ಲ, ಅದ್ರಲ್ಲಿ 35 ಫೋಟೋ ತೆಗಲಿಕ್ಕೆ ಆಗ್ತದೆ. ಈಗ ನಂಬರ್ ನಾವು ಹೇಳಿದಾಗೆ ಬರ್ತದೆ ನೋಡಿ.
0: ಈಗ ಅದ ಹೇಳಿದ್ರಲ್ಲ ಸರ್, 12 ಫೋಟೋ ಮಾತ್ರ ಅಂತ, ಹಾಗಾದ್ರೆ ಒಬ್ಬರದು ಒಂದೇ ನೀವು ಕ್ಲಿಕ್ ಮಾಡ್ತಿದ್ದದ್ದು.
1: ನಾವು ಹೆಚ್ಚು ಇದ್ ಮಾಡಿದ್ರೆ ನಮ್ಗೆ ಅದು ವೇಸ್ಟ್ ಅಲ್ಲ, ಲೆಕ್ಕಕ್ಕೆ ಇದಾಗ್ತದೆ ನೋಡಿ
0: ಅಲ್ವಾ.
1: ನಾವು ಅಷ್ಟು ಪರ್ಫೆಕ್ಟ್ ನಮ್ಗೆ ಸ್ಟಡಿ ಮಾಡ್ಲಿಕ್ಕೆ ಕಾರಣ ಹಾಗೆ ಅದು. 35ರಲ್ಲಿ 34 ಬರಲೇಬೇಕು, ಒಂದು ವೇಸ್ಟ್ ಆದ್ರೆ ತೊಂದರೆ ಇಲ್ಲ, 34 ಅಂತೂ ಬರಲೇಬೇಕು, ಇಲ್ಲದ್ರೆ ನಮಗೆ ನಷ್ಟ ಆಗ್ತದೆ.
0: ಸೊ ಅದು ಪ್ರಿಂಟ್ ಬರ್ಲಿಕ್ಕೆ ಎಷ್ಟು ಸಮಯ ಆಗ್ತಿತ್ತು ಸರ್, ಅಂದ್ರೆ ಎಲ್ಲ ಜನರಿಗೆ ಕೊಡ್ಲಿಕ್ಕೆ?
1: 12 ಫೋಟೋ ಆದ ನಂತರ ನಾವು ಡಾರ್ಕ್ ರೂಮಿಗೆ ಹೋಗಿ ಅದನ್ನು ಕೆಮಿಕಲ್ ಹಾಕಿ ಕ್ಲೀನ್
0: ಮಾಡಬೇಕು,
1: ಅದಾದ ನಂತರ ಅದನ್ನು ಒಣಗಿಸಿ ಪುನಃ ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡೋದು ಅದು ಮೆಥಡ್ ಬೇರೆ, ಅದು ಮಾಡಿ ನನಗೆ ಪೇಪರಿಗೆ ಆಗುವಾಗ ಅದನ್ನು ಗ್ಲಾಸಿ ಅಂತ ಹೇಳಿ ಪೇಪರ್ ಬರ್ತದೆ ಶೈನಿಂಗ್ ಇದು, ಅದರಲ್ಲಿ ಮಾಡಿ ನಾನು ಆಫೀಸಿಗೆ ಮುಟ್ಟಿಸಬೇಕಿತ್ತು, ಉದಯವಾಣಿ ಆಫೀಸ್. ಅವರು ಅಲ್ಲಿಂದ ಬಸ್ನಲ್ಲಿ ಮಣಿಪಾಲ ಕಳಿಸ್ತಾರೆ, ಅಲ್ಲಿ ಅವರು ಬ್ಲಾಕ್ ಇದು ಬಸ್ಸಿಂದ ಕಲೆಕ್ಟ್ ಮಾಡಿ ಇದು ಮಾಡಿ ರಾತ್ರಿ 12 ಗಂಟೆ ಒಳಗೆ ಸಿಕ್ಬೇಕು ಅವರಿಗೆ ಎಷ್ಟಾದರೂ ಸಹ. ಅಷ್ಟು ನಾವು ಕೂಡಲೇ ಕೂಡಲೇ ಫಿಲ್ಮ್ ಆಗ ನಾವು ಕಟ್ ಮಾಡಿ ಇದು ಮಾಡಬೇಕಾಗ್ತದೆ, ಅದಕ್ಕೆ ಒಂದು 4-5 ಫಿಲ್ಮ್ ವೇಸ್ಟ್ ಆಗ್ತದೆ, ಅದು ಅರ್ಜೆಂಟಿಗೆ ಆಗ್ತದೆ ನೋಡಿ.
0: ಅರ್ಜೆಂಟಿಗೆ ಆಗುತ್ತೆ ಅಲ್ವಾ. ಸೊ ಆಗ್ಲೂ ಕೂಡ ಸರ್ ನೀವು 60-65ರ ಸಮಯ ಹೇಳಿದ್ರಿ, ಆಗ ಮಂಗಳೂರಲ್ಲಿ ಇದು ನಮ್ಮ ಫೋಟೋ ಸ್ಟುಡಿಯೋಗಳು ಇತ್ತು,
1: ದೊಡ್ಡ ಸ್ಟುಡಿಯೋಗಳು ಇತ್ತು, ಈಗೆಲ್ಲ ಯಾವುದೂ ಇಲ್ಲ. ಆಗ ನಾನು ದೊಡ್ಡ ಸ್ಟುಡಿಯೋ ಹೇಳಿದ್ರೆ ಅವ್ರಿಗೆ ಪುರ್ಸೊತ್ತ ಇಲ್ಲದಷ್ಟು ಕೆಲಸ ಇತ್ತು ಅವ್ರಿಗೆ.
0: ಇಲ್ಲೊಂದು ಓಲ್ಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದಿತ್ತಲ್ಲ ಸರ್, ಬರೀ
1: ಈಗ ಅವರ ಮಗ ಮಾಡ್ತಾ ಇದ್ದಾನೆ ನಾನು, ಅವರ ಮಗ ಏನೋ ಮಾಡ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ ಅಲ್ಲ ಮಗನ ಮಗ ಮಾಡ್ತಾ ಇದ್ದಾರೆ.
0: ಮಂಗಳೂರಿನ ಒಂದು ಫಸ್ಟ್ ಸ್ಟುಡಿಯೋ ಅಂತ ಯಾವ್ದು ಹೇಳ್ಬೋದು ಸರ್?
1: ನನ್ಗೆ ಅದು ಕರೆಕ್ಟ್ ಕೆಲವು ಇತ್ತು, ಒಂದು ಸೆಂಟ್ರಲ್ ಸ್ಟುಡಿಯೋ ಹೇಳಿತ್ತು, ಒಂದು ಗ್ರೀನ್ ಸ್ಟುಡಿಯೋ ಹೇಳಿತ್ತು, ಬಾಲ್ಕೋ ಸ್ಟುಡಿಯೋ, ಉಷಾ ಸ್ಟುಡಿಯೋ, ತುಂಬಾ ಸ್ಟುಡಿಯೋಗಳು, ದೊಡ್ಡ ಸ್ಟುಡಿಯೋಗಳೆಲ್ಲ ಅವ್ರಿಗೆ ಮಾಡ್ಲಿಕ್ಕೆ ಪುರ್ಸೋದು ಇಲ್ಲ, ಅಷ್ಟು ಕೆಲಸ ಇತ್ತು. ಬಾಲ್ಕ ಸ್ಟುಡಿಯೋ ಅದಲ್ಲ ಅಂದ್ರೆ ಅವ್ರ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲ, ಬಂದು ಕೂಡಲೇ ಫೋಟೋ ತೆಗೆದುಕೊಂಡು ಹೋಗ್ಲಿಕ್ಕೆಲ್ಲ ಸರಿ ಆಗ್ತಿತ್ತು, ಒಳ್ಳೆ ವ್ಯಾಪಾರ ಇತ್ತು ಅವ್ರಿಗೆ.
0: ಜನರು ಬರ್ತಾ ಇದ್ರು ಸ್ಟುಡಿಯೋಗಳಿಗೆ,
1: ಜನಗೆ ಬರ್ತಾ ಇದ್ರು. ಆಗ ಅದೇ ಇದಲ್ಲ, ಬೇರೆ ಕ್ಯಾಮರಾ ಇದ್ದದ್ದು ಯಾರು ಇಲ್ಲ, ನಾವು ಫಂಕ್ಷನ್ಗೆ ಮಾತ್ರ ಅಲ್ಲ ಹೋಗೋದು, ಹೀಗೆ ಗುರು ಫೋಟೋ ಅದಕ್ಕೆಲ್ಲ ಸ್ಟುಡಿಯೋಕೆ ಹೋಗೋದು. ಇಲೈಟ್ ಸ್ಟುಡಿಯೋ ಹೇಳಿ ಜ್ಯೋತಿಯ ಎದುರು ಈಗ ಕೆ ಎಂ ಸಿ ಉಂಟಲ್ಲ ಅಲ್ಲಿ ಅಲ್ಲಿ ಅಲ್ಲೇ ಬದಿಯಲ್ಲಿ ಇತ್ತು ಇಲೈಟ್ ಸ್ಟುಡಿಯೋ. ಅದು ಭಾರಿ ಹಳೆಯ ಸ್ಟುಡಿಯೋ ನನಗೆ ಗೊತ್ತುಂಟು, ನಮ್ಮ ತಂದೆಯವರ ಕಾಲದಲ್ಲೆಲ್ಲ ಅಲ್ಲಿ ಹೋಗಿ ಎಲ್ಲ ತೆಗೆದ್ರೆಲ್ಲ ಉಂಟಲ್ಲ ಗ್ರೂಪ್ ಫೋಟೋ ಅದಿದೆಲ್ಲ ಇಲೈಟ್ ಸ್ಟುಡಿಯೋ ಹೇಳಿ. ಹಾಗೆ ಅದು ಫಿಲ್ಮ್ ಬೇರೆ, ನಮ್ಮ ನಾವು ಈಗ ಯೂಸ್ ಮಾಡ್ತೇವೆ ಅದರಲ್ಲಿ ಕಟ್ ಫಿಲ್ಮ್ ಹೇಳ್ತೇವೆ, ಅದು ದೊಡ್ಡ ಸೈಜಲ್ಲಿ ಬರ್ತೇವೆ, ಅದನ್ನು ಡೆವಲಪ್ ಮಾಡಿ ಪ್ರಿಂಟ್ ಮಾಡಿ ಇದು ಮಾಡ್ಬೇಕು, ಕೆಲಸ ತುಂಬಾ ಉಂಟು ಅದಕ್ಕೆ.
2: ಅವತ್ತಿನ ಕಾಲವನ್ನು ನೋಡಿದ್ವಿ,
1: ಹೌದೌದು
2: 2026 ಕೂಡ ನೀವು
1: ನೋಡಿದ್ದೀರಿ, ಪ್ರೆಸೆಂಟ್ ಆಗಿದ್ದೇನೆ
2: ಅಲ್ವಾ ಸರ್, ಬಹಳ ದೊಡ್ಡ ಬೆಳವಣಿಗೆ.
1: ಹೌದು ದೊಡ್ಡ ಬೆಳವಣಿಗೆ, ನಾನು ಎಲ್ಲದರಲ್ಲೂ ನಾನು ಆಸಕ್ತಿ ತೋರಿಸಿದ್ರಿಂದ ನಾನು ಇಲ್ಲಿ ತನಕ ಬರ್ಲಿಕ್ಕೆ ಆಯ್ತು. ನಾನು ಅದು 120 ಬಿಟ್ಟು 35mm ಶುರು ಮಾಡಿದೆ ನಾನು, ಆಗ ಯಾರು ಇಲ್ಲಿ ಬಾರಿ ಕಡಿಮೆ ಇತ್ತು, ಬ್ಲಾಕ್ ಅಂಡ್ ವೈಟ್ ಅಲ್ಲಿ ತೆಗಲಿಕ್ಕೆ ಯಾರು ರೆಡಿ ಇಲ್ಲ ಆಯ್ತು, 35mm ಅಷ್ಟು ಕ್ಲೀನ್ ಬರೋದಿಲ್ಲ ಹಾಗೆ ಹೀಗೆ ಹೇಳ್ಕೊಂಡಲ್ಲ. ಅದರ ನಂತರ ಡಿಜಿಟಲ್ ಬಂತು, ಡಿಜಿಟಲ್ ಬರುವಾಗ ಅದು ಮಾಡೋದಿದ್ರೆ ನನಗೆ ರನ್ನಿಂಗ್ ರೇಸ್ ನಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಅದು ಕಲಿಯಲೇಬೇಕಾಯ್ತು ನನಗೆ
2: ಅಲ್ವಾ.
1: ಅದು ಹೋದೆ
2: ಅಂದ್ರೆ
1: ಅದರಲ್ಲಿ ಹೋದೆ.
2: ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಕೂಡ ಅಪ್ ಟು ಡೇಟ್ ಇರಬೇಕು,
1: ಅಪ್ಡೇಟ್ ಆಗದ ಮಾತ್ರ ನಾನು ಬದುಕಲಿಕ್ಕೆ. ಇಷ್ಟು ಸಮಯ ನಮ್ಗೆ ಇದಾಗ್ಲಿಕ್ಕೆ ಕಾರಣ ನಾನು ಅಪ್ಡೇಟ್ ಆಗ್ತಾ ಹೋದ್ರಿಂದ. ಅಪ್ಡೇಟ್ ಹೇಳಿದ್ರೆ ನಾನು ಈ ಕಲರ್ ಫೋಟೋ ತೆಗೆದು ಅದು ಆಲ್ಬಮ್ ಸಮೇತ ನಾನೇ ಮಾಡ್ತಾ ಇದ್ದೆ,
2: ಓಕೆ
1: ನಾನೇ ಡಿಸೈನ್ ಮಾಡಿಕೊಂಡು ನಾನೇ ಮಾಡ್ತಾ ಇದ್ದೆ.
2: ಓಕೆ, ಈ ಕಲರ್ ಕ್ಯಾಮರಾ ಯಾವಾಗ ಸರ್ ಬಂದದ್ದು?
1: ಕಲರ್ ಆಗಲೇ ಇತ್ತು, 35 ಇರುವಾಗಲೇ ಇತ್ತು, 35mm ಕಲರ್ ಇತ್ತು, ನಾನು ಅದರಲ್ಲಿ ತೆಗಿತಾ ಇದ್ದೆ. ಅದೇ ಬಾಕಿ ಸ್ಟುಡಿಯೋದವರೆಲ್ಲ ಅದು ಅಷ್ಟು ಒಳ್ಳೇದು ಬರೋದಿಲ್ಲ, ಅದು ಬರೋದಿಲ್ಲ, ಇದು ಬರೋದಿಲ್ಲ ಹೇಳ್ತಾ ಇದ್ದೆ. ಈಗ ಡಿಜಿಟಲ್ ಬಂದಾಗಲೂ ಹಾಗೆ, ನಾನೇ ತಕೊಂಡದ್ದು ಲೇಟು ಡಿಜಿಟಲ್ ಕ್ಯಾಮರಾ, ಅದು ಹೆಚ್ಚು ಸಮಯ ಇರ್ಲಿಕ್ಕಿಲ್ಲ ಅಂತ ಹೇಳಿಕೊಂಡೆ ಸುಮ್ಮನೆ ಕೂತ್ಕೊಂಡೆ. ಮತ್ತೆ ಅದು ಇಲ್ಲದ್ರೆ ಆಗುದಿಲ್ಲ ಅಂತ ಆಯ್ತು, ನನಗೆ ಬಂದ ಆರ್ಡರ್ ಅಲ್ಲಿ ಬೇರೆ ಕಡೆ ಹೋಗ್ಲಿಕ್ಕೆ ಸರ್ ಮತ್ತೆ ಅದಕ್ಕೆ ಮೇಲಕ್ಕೆ ಹೋಗ್ಬೇಕಾಯ್ತು.
2: ನೀವೇ ಒಂದು ಫಸ್ಟ್ ಕ್ಯಾಮರಾ ಅಂತ ಯಾವಾಗ ಸರ್ ತಗೊಂಡಿದ್ದು?
1: ನಂದು ಶಿಕ್ಕ ಮ್ಯಾಟ್ ಹೇಳಿ, ಅದೇ ನಾನು ಸ್ವಂತ ಇದು ಮಾಡುವಾಗ ಆಗೆಲ್ಲ ತಾಪತ್ರಯದಲ್ಲಿದ್ದವರು, ನಾನು ಸಾಲ ಮಾಡಿಕೊಂಡು 500 ರೂಪಾಯಿಗೆ ಒಂದು ಕ್ಯಾಮರಾ
2: ತಗೊಂಡಿದ್ದೆ.
1: ಮತ್ತೆ ನನ್ನ ಹತ್ರ ಹಾಗೆ ಫ್ಲಾಶ್ ಎಲ್ಲ ಬೇರೆಯಾಯ್ತು, ಫ್ಲಾಶ್ ಅಲ್ಲಿ ನೋಯಲ್ಟಿ ಸ್ಟುಡಿಯೋ ಅಂತ ಹೇಳಿ ಒಂದು ಸ್ಟುಡಿಯೋ ಇತ್ತು, ಅವ್ರು ಬಾಡಿಗೆ ಕೊಡ್ತಾ ಇದ್ರು, ದಿವಸಕ್ಕೆ 20 ರೂಪಾಯಿ ಏನೋ ಕಾಣುತ್ತೆ. ಆಗ ಬೇಕಾದ್ರೆ ಮೊದಲೇ ಹೋಗಿ ಹೇಳಿ ಅವ್ರ ಹತ್ರ ಬಾಡಿಗೆ ತಗೊಳ್ತಾ ಇದ್ರು, ಮತ್ತೆ ಅಲ್ಲ ಸ್ವಂತ ಮಾಡಿಕೊಂಡು ಇದು ಮಾಡಿದ್ರು. ಹಾಗೆ ಫಸ್ಟ್ ತಗೊಂಡದೇ 500 ರೂಪಾಯಿಗೆ
2: ಅಲ್ವಾ,
1: ಹೌದು ಸಾಲ ಮಾಡಿ ತಗೊಂಡು
2: ಅಲ್ವಾ. ಈಗ ಸರ್ ಒಂದು ಇಷ್ಟರವರೆಗೆ ಒಂದು ಎಷ್ಟು ಕ್ಯಾಮರಾ ನೀವು ತಗೊಂಡಿರ್ಬೋದು ಸರ್, ಒಂದು ಲೆಕ್ಕ ಇದೆಯಾ ನಿಮ್ಗೆ?
1: ಲೆಕ್ಕ ಅಂತಿಲ್ಲ, ಒಂದು 4-5 ಕ್ಯಾಮರಾ ಉಂಟು ನನ್ನ ಹತ್ರ
2: ಇದೆ.
1: ಹೌದೌದು ಫಿಲ್ಮ್ ಇದೆಲ್ಲ ಅದು ಮಾರಾಟ ಮಾಡಿದ್ರೆ ಯಾರಿಗೂ ಇದ ತಗೊಳ್ಳಿಕ್ಕೆ ಅದು ಯೂಸ್ ಮಾಡಿದ ಧರ್ಮಕ್ಕೆ ಕೊಟ್ಟರು ಯಾರಿಗೂ ಬೇಡ, ಅದು ಯೂಸ್ ಆಗುದಿಲ್ಲ
2: ಅಲ್ವಾ.
1: ಈಗ ಏನಾಗಿದೆ ಅಲ್ಲಿ ಟ್ರೆಂಡ್ ಈಗ ಪುನಃ ವಾಪಸ್ ಇದಕ್ಕೆ ಬರ್ತಾ ಉಂಟು
2: ಅಲ್ವಾ.
1: ಹೌದೌದು ಈಗ ಫಿಲ್ಮ್ ಬೇಕು, ಫಿಜಿ ಅವ್ರದ್ದು ಫಿಲ್ಮ್ ಇದು ಇದೆಲ್ಲ ಬರ್ತಾ ಉಂಟು.
2: ಹೌದೌದು
1: ಪುನಃ ಬ್ಲಾಕ್ ಅಂಡ್ ವೈಟ್ ಬೇಕು ಇದು ಬೇಕು ಅಂತ ಜನ ಚೇಂಜ್ ಆಗ್ತಾ ಇದ್ದಾರೆ,
2: ಚೇಂಜ್ ಆಗ್ತಾ ಇದ್ದಾರೆ ಅಂತ. ಎಸ್ ಕೇಳುಗರೆ, ಯಜ್ಞ ಮಂಗಳೂರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ತಾ ಇದ್ದೀವಿ ನಾವು. ನನಗೆ ಯಜ್ಞ ಸರ್ ಇದು ನಾನು ಮನೋಹರ್ ಪ್ರಸಾದ್ ಸರ್ ಅವರು ಸ್ಟುಡಿಯೋಗೆ ಬಂದಾಗ ಅವ್ರ ಜೊತೆ ಯಾವುದೇ ಇಂಟರ್ವ್ಯೂ ಅನ್ನು ನಾವು ಮಾಡುವಾಗ ಯಜ್ಞ ಸರ್ ಹೆಸರನ್ನು ಅವರೊಂದು ಹೇಳಿ ಹೇಳ್ತಿದ್ರು ಅಲ್ವಾ ಸರ್.
1: ನಾವು
2: ಅಲ್ವಾ
1: ಉದಯವಾಣಿ ಅದಕ್ಕೆ ಮೊದಲು ನಾನು 80ರಿಂದಲೇ
2: ಉದಯವಾಣಿಯಲ್ಲಿದ್ದೀರಿ,
1: ಅವ್ರು 82-83ರಲ್ಲಿ ಏನೋ ಬಂದದ್ದು.
2: ಅವ್ರೀಗ ಇಲ್ಲ, ಇಲ್ದಿದ್ರು ಕೂಡ ಅವ್ರ ಜೊತೆ ಮಾತಾಡುವಾಗ ಅವರು ನಿಮ್ಮ ಬಗ್ಗೆ ಪ್ರಸ್ತಾಪಿಸಿದಂತ ಒಂದು ಸಣ್ಣ ತುಣುಕಿದೆ, ಒಮ್ಮೆ ನಾನು ಪ್ಲೇ ಮಾಡ್ತೇನೆ ಅವರ ಅನುಭವ ಒಮ್ಮೆ ಕೇಳ್ತಾ ಬರೋಣ.
3: ಆಗಿನ ಕಾಲದಲ್ಲಿ ತುಂಬಾ ಕಷ್ಟ ಇತ್ತು. ಇಲ್ಲಿ ಒಂದು ಛಾಯಾಚಿತ್ರ, ಇಲ್ಲಿ ನಾವು ಪ್ರಧಾನ ಮಂತ್ರಿಗಳು ಬಂದಾಗ ಇಲ್ಲಿಯ ನಮ್ಮ ಯಜ್ಞರಿದ್ರು, ಅವರು ಆ ಚಿತ್ರವನ್ನು ತೆಗೆದ್ರೆ ಅದನ್ನು ಅದನ್ನು ಪ್ರಿಂಟ್ ಮಾಡ್ಲಿಕ್ಕೆ ಅವರಿಗೆ 1 ಗಂಟೆ ಬೇಕಾಗ್ತಿತ್ತು. ಯಾಕೆ ಅವ್ರಿಗೆ ಅಂತ ಅದು ಕ್ವಿಕ್ಕೆಸ್ಟ್, ಯಾಕಂತ ಹೇಳಿದ್ರೆ ಅವರು ಅದನ್ನು ಅವರ ಸ್ಟುಡಿಯೋಕ್ಕೆ ಬರಬೇಕು, ಆಮೇಲೆ ರೋಲ್ ಕಟ್ ಮಾಡಬೇಕು. ಅದು ಆಗಿನ ಕಾಲದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ 36 ರೋಲ್ಗಳಿಗೆ ಸ್ನ್ಯಾಪ್ಗಳಿರ್ತಾ ಇದ್ವು. ಅದರಲ್ಲಿ ಇದನ್ನು ಕತ್ತರಿಸಿ ಅವರ ಡಾರ್ಕ್ ರೂಮಿಗೆ ಅವರು ಹೋಗಬೇಕು. ಡಾರ್ಕ್ ರೂಮ್ನಲ್ಲಿ ಅದನ್ನು ಡೆವಲಪ್ ಮಾಡಬೇಕು, ಅದನ್ನು ಫೋಟೋಗ್ರಾಫ್ ಆಗಿ ಡೆವಲಪ್ ಮಾಡಬೇಕು. ಹಾಗೆ ಡೆವಲಪ್ ಆದಮೇಲೆ ಅದನ್ನು ಪ್ರಿಂಟ್ ಮಾಡಬೇಕು. ಸಣ್ಣ ಪ್ರಿಂಟರ್ ಇರುತ್ತೆ ಅವರ ಕೊಠಡಿಯಲ್ಲಿ. ಪ್ರಿಂಟ್ ಆದಮೇಲೆ ಆಮೇಲೆ ಒಂದು 20 ನಿಮಿಷ ಅದು ಒಣಗಲಿಕ್ಕೆ ಬೇಕಾಗಿರ್ತಿತ್ತು. ಒಂದು ಚಿತ್ರ ಪತ್ರಿಕೆಗೆ ಸಿಗಬೇಕಾದ್ರೆ ಆ ಕಾಲಕ್ಕೆ, ಇನ್ನು ಮಣಿಪಾಲಕ್ಕೆ ಮುಟ್ಟಿಸುವ ಕತೆ ಇದೆ, ಈಗಿನ ಹಾಗೆ ಕಂಪ್ಯೂಟರ್ ವ್ಯವಸ್ಥೆ ಇರಲಿಲ್ಲ, ಅನುಷ್ಠಾನವೇ ಆಗಿರಲಿಲ್ಲ. ಒಂದೋ ಯಾರ ಹತ್ರ ಆದರೂ ನಾವು ಜನ ಮಾಡಿ ಮಣಿಪಾಲ ಕಳಿಸಬೇಕಾಗಿತ್ತು. ಆಗ ವಾಹನಗಳು ಸಿಗ್ತಾ ಇರಲಿಲ್ಲ, ಪ್ರಧಾನಮಂತ್ರಿ ಎಲ್ಲ ಬಂದರೆ ಎಲ್ಲ ಬಾಡಿಗೆಗೆ ಹೋಗ್ತಾ ಇತ್ತು ಜನಗಳನ್ನು ತರಲಿಕ್ಕೆ ಇತ್ತೀಚೆಗೆ. ಆಮೇಲೆ ಬಸ್ಗಳಲ್ಲೆಲ್ಲ ಸ್ಥಗಿತ ಆಗ್ತಾ ಇರ್ತಿತ್ತು. ಮಧ್ಯರಾತ್ರಿ ನಾನು ಫೋಟೋ ತಲುಪಿಸಿದ ನಿದರ್ಶನ ಇದೆ. PV ನರಸಿಂಹರಾವ್ ಪ್ರಧಾನಮಂತ್ರಿಗಳಾಗಿದ್ದಾಗ ಅವರ ಭಾವಚಿತ್ರವನ್ನು ನಾನು ಕಾರ್ನಲ್ಲಿ ಒಣಗಿಸಿಕೊಂಡು ಅದನ್ನು ಹೊರಗಡೆ ಕಿಟಕಿ ಹೊರಗಡೆ ಇಟ್ಟು ಮಣಿಪಾಲ ನಾನು ಮುಟ್ಟುವಾಗ 11:40. ಇಂಥ ದಿನಗಳನ್ನು ನಾನು ನೋಡಿದ್ದೇನೆ.
2: ಒಂದೊಳ್ಳೆ ನೆನಪನ್ನ ಮನೋಪ್ರಸಾದ್ ಹಂಚಿಕೊಂಡಿದ್ದಾರೆ ಅಂತ ಅಲ್ವಾ. ಸೊ ನೀವು ಬಹಳ ಆಪ್ತರಾಗಿದ್ದು ಅಲ್ವಾ,
1: ಒಟ್ಟಿಗೆ ಹೋಗ್ತಿದ್ರೆ ಎಲ್ಲ ಕಾರ್ಯಕ್ರಮಗಳಿಗೆಲ್ಲ
2: ಅಲ್ವಾ. ಸರ್, ನೀವು ನಿಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದಂತ ಬಹಳ ಫೇಮಸ್ ವ್ಯಕ್ತಿತ್ವಗಳು ಅಂತ ಹೇಳಿದ್ರೆ ಯಾರನ್ನ ನೆನಪು ಮಾಡಿಕೊಳ್ಬಹುದು?
1: ಸಾಧಾರಣ ಮಂಗಳೂರಿಗೆ ಬಂದವ್ರದ್ದು ಎಲ್ಲರದ್ದು ಅಂದ್ರೆ ಪತ್ರಿಕೆಗೆ ಬೇಕಾಗಿ ನಾನು ಹೋಗಿದ್ದೆ ನೋಡಿ. ಹಾಗೆ ಸಾಧಾರಣ ಎಲ್ಲ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಎಲ್ಲರೂ ಎಲ್ಲರೂ ನನ್ನ ಕ್ಯಾಮರಾಕ್ಕೆ ಸಿಕ್ಕಿದ್ದಾರೆ. ಅದು ಈಗಲೂ ನನ್ನ ಕಲೆಕ್ಷನ್ ಅಲ್ಲಿ ಉಂಟು. ಯಾರಾದ್ರೂ ಏನು ಅಗತ್ಯ ಬೇಕಾದ್ರೆ ನನ್ನ ಹತ್ರ
2: ಬರ್ತಾರೆ.
1: ಜಯಪ್ರಕಾಶ್ ನಾರಾಯಣಿಂದ ಹಿಡಿದುಕೊಂಡು ಅದರ ನಂತರ ಇಂದಿರಾ ಗಾಂಧಿ ಬಂದರು, ರಾಜೀವ್ ಗಾಂಧಿ ಬಂದರು, ಮನಮೋಹನ್ ಸಿಂಗ್ ಸಿಕ್ಕಿದ್ರು, ಲೇಟೆಸ್ಟ್ ಮೋದಿ ಸಹ ಯಾವುದೋ ಒಂದು ಎಲೆಕ್ಷನ್ ಬಂದಾಗ ಸಿಕ್ಕಿದ್ರು, ಹಾಗೆ ಎಲ್ಲ ಸಿಕ್ಕಿದ್ದಾರೆ. ಜೈಲ್ ಸಿಂಗ್ ಬಂದಾಗ ನಂಗೆ ಸಿಕ್ಕಿದ್ದಾರೆ. ಅದರ ನಂತರ ಎರಡು ಮೂರು ಇದರೆಲ್ಲ ಬಂದಿದ್ರಲ್ಲ ರಾಷ್ಟ್ರಪತಿಗಳ, ಹಾಗೆಲ್ಲ ನಮ್ಗೆ ಫೋಟೋಗ್ರಾಫರ್ ಹೇಳಿದ್ರೆ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಇದೆ. ಈಗ ಹಾಗೆ ಚಾನಲ್ ಅದಿದ್ದಲ್ಲಿ ಏನಿಲ್ಲ ಆಯ್ತು ನೋಡಿ, ಹಾಗಾಗಿ ನಮ್ಗೆ ಆರಾಮದಲ್ಲಿ ಹೋಗಿ ತೆಗಿಲಿಕ್ಕೆ ಆಗ್ತಿತ್ತು.
2: ಹಾಗೊಂದು ಎಷ್ಟು ಜನ ಇದೆ ಸರ್? ಈಗಂತೂ ರಾಶಿ ಬೀಳ್ತದೆ,
1: ಈಗ ರಾಶಿ ಬೀಳ್ತದೆ. ಆಗ ಹೆಚ್ಚು ಹೇಳಿದ್ರು ನಾಲ್ಕೈದು ಜನ ಇರ್ಬೋದು ಅಷ್ಟೇ ಅಷ್ಟೇ. ಎಲ್ಲ ಪೇಪರ್ನವರು ಒಂದೊಂದು ಫೋಟೋಗ್ರಾಫರ್ ಮತ್ತೆ ರಿಪೋರ್ಟರ್ ಅಷ್ಟೇ. ನಮ್ಗಲ್ಲಿ ಆರಾಮದಲ್ಲಿ ಹೋಗಿ ತೆಗಿಲಿಕ್ಕೆ ಆಗ್ತದೆ. ಯಾವ ಪ್ರೈಮ್ ಮಿನಿಸ್ಟರ್ ಆದಷ್ಟು ನಮ್ಗೆ ಬಿಡ್ತಿದ್ರಲ್ಲ ಹೋಗ್ಲಿಕ್ಕೆ.
2: ಸೊ ಒಟ್ಟಿನಲ್ಲಿ ಸರ್, ಈ ಒಂದು ಸಾಮಾನ್ಯವಾದಂತ ಫೋಟೋಗ್ರಾಫರ್ ಆಗುವುದಕ್ಕೂ ಫೋಟೋ ಜರ್ನಲಿಸ್ಟ್ ಆಗುವುದಕ್ಕೂ ತುಂಬಾ ವ್ಯತ್ಯಾಸ
1: ಇದೆ.
2: ಏನ್ ಸರ್, ನೀವು ಫೋಟೋ ಜರ್ನಲಿಸ್ಟ್ ಆಗಿ ಕಂಡುಕೊಂಡದ್ದು ಏನು ಅಂತ?
1: ಅಲ್ಲ, ನನ್ಗಂದ್ರೆ ಮಾಡಿದ್ರೆ ನನ್ಗೆ ಅಲ್ಲಿ ಪ್ರಿಂಟ್ ಆಗುದು ಅದೊಂದು ಖುಷಿ ಬೇರೆ ಇರ್ತದೆ ನೋಡಿ. ಯಾರು ಹೇಳಿ ತೆಗೆದ್ರು ಸರ್ ನನ್ನ ಫೋಟೋ ನಾಳೆ ಅಲ್ಲಿ ಪ್ರಿಂಟ್ ಆಗ್ತದಲ್ಲ, ಮತ್ತೆ ಜನರಿಗೆ ಹೇಗೆ ಹಿಡಿಸಬೇಕು ಅಂತ ಹೇಳ್ಕೊಂಡು ಅದೊಂದು ತಿಳಿಬೇಕಾಗ್ತದೆ. ಯಾವ ವಿಷಯಕ್ಕೆ ಇಂಪಾರ್ಟೆಂಟ್, ಯಾವ ಫಂಕ್ಷನ್ಗೆ ಇದು ಮಾಡೋದು, ಯಾವ ವಿಷಯಕ್ಕೆ ಅವರು ಇಂಪಾರ್ಟೆಂಟ್ ಕೊಡಬೇಕು, ಯಾರನ್ನು ಅಲ್ಲಿ ನಾನು ಕಲೆ ಇದು ಮಾಡಬೇಕು, ಅದೆಲ್ಲ ಅಗತ್ಯ ಬೀಳ್ತದೆ. ಯಾರನ್ನೆಲ್ಲ ಕವರ್ ಮಾಡಬೇಕು ಅದನ್ನೆಲ್ಲ ಆಲೋಚನೆ ಮಾಡಿಕೊಂಡೇ ತೆಗಿಬೇಕು. ನನಗೆ ಮತ್ತೆ ನೆರಳು ಬೆಳಕಿನ ಇದು ಬೇಕಾಗ್ತದೆ. ನಾನು ಒಂದು ಎರಡು ವರ್ಷ BGM ಸ್ಕೂಲಲ್ಲಿ ಆರ್ಟ್ ಕಲ್ತದ್ರಿಂದ ನಂದು ಉಳಿದವರಿಗೊಂದು ಸ್ವಲ್ಪ ಭಿನ್ನ ಆಗ್ಲಿಕ್ಕೆ ಕಾರಣ ನಾನು ಕಲ್ತದ್ರಿಂದ, ಆರ್ಟ್ ಕಲ್ತದ್ರಿಂದ ನನಗೆ ಲೈಟ್ ಅಂಡ್ ಶೇಡು ಅದೆಲ್ಲ ನನಗೊಂದು ಐಡಿಯಾ ಆಯ್ತು ನೋಡಿ. ಹೇಗೆ ಕಂಪೋಸ್ ಮಾಡಬೇಕು, ಫೋಟೋ ಎಷ್ಟು ಬಂದರೆ ಇದಾಗ್ತದೆ ಅಂತ ಅದೊಂದು ಎಲ್ಲ ಗೊತ್ತಿದ್ರೆ ನಿಮ್ಗೆ ಸುಲಭ ಆಗ್ತದೆ ಎಲ್ಲ ಇದು. ಅದು ಸ್ವಲ್ಪ ಐಡಿಯಾ ಬೇಕಾಗ್ತದೆ. ಐಡಿಯಾ ಇಲ್ಲದವರು ಬಂದ್ರೆ ಒಟ್ಟಿಗೆ ಬರ್ತದೆ. ಅದೇ ದೀಪ ಹೊತ್ತಿಸೋದು, ಟೇಪ್ ಕಟ್ ಮಾಡೋದು, ಅದನ್ನೇ ಬೇರೆ ರೀತಿಯಲ್ಲಿ ತೆಗಲಿಕ್ಕೆ ಆಗ್ತದೆ. ಅದನ್ನು ಅವ್ರು ಹಾಗೆ ಮಾಡಿದ್ರೆ ಅದರಲ್ಲಿ ಯಾರಿಗೂ ಇಂಪಾರ್ಟೆಂಟ್ ಇದು ಆಗುದಿಲ್ಲ ನೋಡಿ.
2: ಇವತ್ತು ಕೂಡ ಮಂಗಳೂರಲ್ಲಿ ಯಾವ್ದಾದ್ರು ಎಕ್ಸಿಬಿಷನ್ ಗಳಿದ್ರೆ ಓಲ್ಡ್ ಫೋಟೋಸ್ ನೋಡ್ಬೇಕು ಅಂತ ಹೇಳಿದ್ರೆ ಅದು ಯಜ್ಞ ಸರೋಕರ
1: ಈಗ ಮೊನ್ನೆ ಎಲ್ಲಿ ಇಟ್ಟಿದ್ದಾರೆ,
2: ಫೋರಂ ಮಾಲ್ ಅಲ್ಲಿ ಇಟ್ಟಿದ್ದಾರೆ, ಪಿಜ್ಜಾ ಬೈ ಎಕ್ಸಸ್ ಮಾಲ್ ಅಲ್ಲಿ ಇಟ್ಟಿದ್ದಾರೆ. ಎಸ್, ಹೆಚ್ಚಿನ ಕಡೆಯಲ್ಲಿ
1: ಸಾಧಾರಣ ಹಳತ್ತಲ್ಲ. ನನ್ನನ್ನು ಹೀಗೆ ಹೋದಾಗೆಲ್ಲ ತೆಗಿತಿದ್ದಲ್ಲ, ತೆಗ್ದಾಗ 35 ಒಂದು 4-5 ಉಳಿದ್ರೆ ಹೀಗೆ ಏನಾದ್ರು ತೆಗೆದಿಟ್ಟುಕೊಂಡಿರ್ತಿದ್ದೆ. ಅದನ್ನೆಲ್ಲ ಕರೆಕ್ಟ್ ಫೈಲ್ ಮಾಡಿ ಇಟ್ಟದ್ರಿಂದ ನನಗೀಗ ಇದಾಯ್ತು ನೋಡಿ. ಪ್ರೈಮ್ ಮಿನಿಸ್ಟರ್ ಅವರು ಇವರೆಲ್ಲ ನನ್ನದ ಕೈಯಲ್ಲಿ ಇರಲಿ ಕಾರಣ ನಾನು ಸಿಕ್ಕಿದ್ರಲ್ಲ ಅವರು, ಅದನ್ನೆಲ್ಲ ಕಟ್ ಮಾಡಿ ನಾನು ತೆಗೆದಿಟ್ಟುಕೊಂಡಿದ್ದೆ, ಫೈಲ್ ಮಾಡಿಟ್ಟಿದ್ದೆ. ಸ್ಕ್ಯಾನರ್, ಹೊಸ ಸ್ಕ್ಯಾನರ್ ಬಂತು, ಅದೆಲ್ಲ ನೆಗೆಟಿವ್ ಅನ್ನೆಲ್ಲ ಸ್ಕ್ಯಾನ್ ಮಾಡ್ಲಿಕ್ಕೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಆಗೋರು. ಹಾಗಾಗಿ ಯಾವ ಕಾಲಕ್ಕೂ ನನ್ನ ಹತ್ರ ಅದು ನನ್ನ ಕಂಪ್ಯೂಟರ್ನಲ್ಲಿ ಉಂಟು ಎಲ್ಲ. ಹಾಗಾಗಿ ನನ್ನ ಕಲೆಕ್ಷನ್ಗೆ ಒಳ್ಳೆ ಇದು ಬಂತು.
2: ಹೌದೌದೌದೌದು. ಎಸ್, ಕೇಳುಗರೆ ನೀವು ಕೂಡ ಇನ್ನು ಕರೆಯನ್ನ ಮಾಡಬಹುದು, ಯಜ್ಞೇಶ್ ಜೊತೆ ನೀವು ಕೂಡ ಮಾತಾಡಬಹುದು. ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕರೆಯನ್ನ ಮಾಡಬಹುದು, ನೀವು ಕೂಡ ಮಾತಾಡಬಹುದು ಅಂತ ಹೇಳ್ತಾ. ಯಜ್ಞ ಸರ್ ಅವರಿಗೆ ಉದಯವಾಣಿ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹೇಗೆ ಅದನ್ನು ಹೇಗೆ
1: ಅದಂದ್ರೆ, ನಾನು ಅದೇ ಫೋಟೋಗ್ರಾಫಿ ಮಾಡ್ತಾ ಇರುವಾಗ ಅವರ ಬೆಂಗಳೂರು ಎಡಿಷನ್ ಇವರು ಈಶ್ವರ್ ದೈತೋಟ ಹೇಳಿ ಅವರು ನನ್ನ ಹತ್ರ ಬಂದು ನನ್ನ ಹತ್ರ ಫೋಟೋಸ್ ಎಲ್ಲ ತಗೊಂಡು ಅವರಿಗೆ ಅದು ಖುಷಿಯಾಗಿ ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಆಗ ಮೋಹನ್ದಾಸ್ ಭಾಯಿ ಹೇಳಿ ಅದರ ರೆಸಿಡೆಂಟ್ ಎಡಿಟರ್ ಆಗಿದ್ರು, ಅವ್ರಿಗೆ ಹೋಗಿ ಪರಿಚಯ ಮಾಡಿದ್ರು. ಹಾಗೆ ಅವರೇ ಕೇಳಿದ್ರು ನಮಗೆ ವರ್ಕ್ ಮಾಡ್ತೀರಾ ಅಂತ. ಆಯ್ತು, ಕರೆಯುವಾಗ ನಾವು ಬೇಡ ಹೇಳಕ್ ಆಗ್ತದ. ಹಾಗಾಗಿ ಆ ರೀತಿಯಲ್ಲಿ ನನಗೆ ಉದಯವಾಣಿಗೆ ಕನೆಕ್ಟ್
2: ಆಯ್ತು. ಕಾಲ್ ಇದ್ದಾರೆ, ಯಾರಂತ ನೋಡುವ. ನಮಸ್ಕಾರ. ಹಲೋ ಹಲೋ, ನಮಸ್ತೆ, ಹೇಳಿ ಹೇಳಿ ಹೇಳಿ ಸರ್, ಯಾರಿದು ನಿಮ್ಮ ಹೆಸರು? ಹರಿಕೃಷ್ಣ ಪುನರೂರು ಸರ್, ನಮಸ್ಕಾರ ಸರ್. ಹರಿಕೃಷ್ಣ ಪುನರೂರು ಅಲ್ವಾ? ನೀವು ಕಾಲ್ ಮಾಡಿದ ಬಾರಿ ಸಂತೋಷ ಸರ್, ಮಾತಾಡಿ ಯಜ್ಞ ಸರ್ ಜೊತೆ.
1: ಹೇಳಿ ಸರ್, ನಮಸ್ತೆ. ಹೇಳಿ ಸರ್.
4: ಏನಿಲ್ಲ, ಯಾಕೆಂದ್ರೆ
1: ಹೌದೌದು ನಾವು ಹೋಗ್ತಾ ಇದ್ದೆ, ಈಗ ನಾನು ಹೋಗ್ತಾ ಇಲ್ಲ,
4: ತಿರುಗಾಡಬೇಕು.
1: ಈಗ ನಾನು ಸಣ್ಣ ಮಟ್ಟಿನಲ್ಲಿ ನನ್ನ ಮನೆ ಮೇಲೆ ಮಾಡಿದ್ದೇನೆ,
4: ಅಂತ ಕಾಲದಲ್ಲಿ
2: ಮಂಗಳೂರಿನಲ್ಲಿ
1: ಬನ್ನಿ ಸರ್,
4: ವಿಜಯವಾಡೆಯಲ್ಲಿ ಯಾವಾಗಲೂ ಹೋಟೆಲ್ ಆಗ್ತಾ ಇದ್ರು
2: ಅಲ್ವಾ. ಮತ್ತೆ ಹರಕೃಷ್ಣ ಪುನರ್ ಸರ್ ಇಲ್ಲದ ಕಾರ್ಯಕ್ರಮಗಳು ಕೂಡ ಇಲ್ಲ.
1: ಆಗ ಎಲ್ಲಿ ಹೋದ್ರು ನಾವು ಒಟ್ಟಿಗೆ ಹೋಗ್ತಿದ್ದೆವು.
2: ನಾನು ಯಾವಾಗ್ಲೂ ಹೇಳೋದಿದೆ ಸರ್, ಯಾವ್ದಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಹರಕೃಷ್ಣ ಪುನರ್ ಪೋಷಕರ ಯಾವ್ದೊಂದು ಕಳೆ ಇಲ್ಲ.
1: ಯಾವ ಡ್ಯಾನ್ಸ್ ಆಗ್ಲಿ ಸಾಹಿತ್ಯ ಆಗ್ಲಿ ಯಾವ್ದ್ರಲ್ಲಿ ಅವರು
2: ಇರ್ತಾರೆ. ಸರ್ ಸಂತೋಷ ನೀವು ಕಾಲ್ ಮಾಡಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮೆಲ್ಲ ಕೇಳುಗರು ಬಹಳ ಸಂತೋಷ. ಇಂಥ ಅನೇಕ ಪ್ರೋತ್ಸಾಹಕರು ನಿಮಗೆ ಸಿಕ್ಕಿದ್ರು ಅಂತ ಹೇಳ್ಬೋದು. ಉದಯವಾಣಿಯ ಜೊತೆಗೆ
1: ಎಲ್ಲ ಒಂದು ಪರಿಚಯ ಆಯ್ತು ನೋಡಿ. ಉದಯವಾಣಿಯಲ್ಲಿ ಇದ್ದದ್ರಿಂದ ನಂಗೆ ಒಂದು ದೊಡ್ಡ ಅಡ್ವಾಂಟೇಜ್ ಹೇಳಿದಾಗ ಎಲ್ಲ ರಾಜಕಾರಣಿಗಳು ಸಾಹಿತಿಗಳು ಅವ್ರಿಗೆ ಎಲ್ಲರದ್ದು ಸಾಧಾರಣ ನನ್ಗೆ ಕಾಂಟ್ಯಾಕ್ಟ್ ಇದಾಗ್ತದೆ. ನಂಗೆ ಅದು ದೊಡ್ಡ ಅಡ್ವಾಂಟೇಜ್ ಹೇಳಿದ್ರೆ ಅದು. ಈಗಲೂ ನಾನು ಫೋಟೋ ಬರೋದಿದ್ರು ಸಹ ನನ್ನ ಹೆಸರು ಹೇಳಿದ ಕೂಡಲೇ ಗೊತ್ತಾಗ್ತದೆ ಅವರು. ಹಾಗೆ ಆ ಒಂದು ಇದು ಸಿಕ್ಕಿದ್ರು ನನಗೆ ಗುಡ್ ವಿಲ್.
2: ಗುಡ್ ವಿಲ್ ಅಲ್ವಾ. ಸರಿ, ಈಗಂತೂ ಕ್ಯಾಮರಾಗಳ ಮೂಲಕ ಬಹಳ ಈಸಿ ಆಗಿದೆ ಅಂತ
1: ಎಲ್ಲ
2: ಎಲ್ಲ ಮ್ಯಾನ್ಯುವಲ್ ಆಗಿ ಎಲ್ಲವೂ ರೆಡಿ ಆಗಿದೆ,
1: ಎಲ್ಲ ಆಟೋಮ್ಯಾಟಿಕ್ ಆಗಿ ಬರ್ತದೆ. ಎಲ್ಲ ಎಂತ ತೆಗೆದು ಹೇಗೆ ತೆಗೆದ್ರು ಬರ್ತದೆ. ಆದ್ರೆ ಅದು ಯಾವಾಗ ತೆಗಿಬೇಕು ಎಷ್ಟು ತೆಗಿಬೇಕು ಅದು ಒಂದು ಸ್ವಲ್ಪ ಗೊತ್ತಿರಬೇಕಾಗ್ತದೆ. ಫೋಟೋಗ್ರಫಿ ಸ್ವಲ್ಪ ನಾಲೆಜ್ ಬೇಕಾಗ್ತದೆ, ನಾಲೆಜ್ ಗೊತ್ತಿದ್ರೆ ಒಳ್ಳೇದಾಗ್ತದೆ.
2: ಒಂದು ಫೋಟೋಗ್ರಾಫರ್ಗೆ ಇರಬೇಕಾದಂತ ಬಹಳ ಪ್ರಮುಖವಾದಂತ ಗುಣನೋ ಅರ್ಹತೆಯನ್ನು ಏನು ಅಂತ ನೀವು ಹೇಳ್ತೀರಿ?
1: ಹಾಗೆ ಅಂತ ಏನು ಹೇಳಿಲ್ಲ, ನಿಮ್ಗೆ ಶಾರ್ಪ್ ಇರ್ಬೇಕಷ್ಟೇ. ಅಲ್ಲಿ ಏನ್ ನಡೀತಾ ಇದೆ ಅಂತ ಕೂಡಲೇ ಅದು ಇದು ಫೋಟೋಕ್ಕೆ ಆಗುವಂತದ್ದು ಅಂತ ಹೇಳ್ಕೊಂಡು ತಿಳ್ಕೊಳ್ಳುವಷ್ಟು ಇದಿರ್ಬೇಕು. ಮತ್ತೆ ಅಲ್ಲಿ ನೆರಳು ಬೆಳಕಿನ ನೋಡ್ಬೇಕಾಗ್ತದೆ. ಅದೆ ಕೂಡ್ಲೇ ತೆಗೆದು ಕೂಡ್ಲೇ ಇದು ಮಾಡುವ ಕ್ವಿಕ್ನೆಸ್, ಎಂತದಕ್ಕೂ ಕ್ವಿಕ್ ಬೇಕು ಎಲ್ಲದಕ್ಕೂ. ಇದ್ರೆ ಮಾತ್ರ ನೀವು ಅಲ್ಲಿ ಇದಾದ್ರು ಈ ಫೀಲ್ಡ್ ಅಲ್ಲಿ 10 ಜನ ತೆಗೆಯುವಾಗ ನಾನು ತೆಗೆದು ಬೇರೆ ಆಗ್ಬೇಕು. ಹಾಗಾದ್ರೆ ಮಾತ್ರ ನನ್ಗೆ ಅಲ್ಲಿ ಬೆಲೆ ಬರ್ತದೆ. ಎಲ್ಲರೂ ಒಂದೇ ರೀತಿ ತೆಗೆದ್ರೆ ಅದಕ್ಕೆ ಇದು ಬರುದಿಲ್ಲ ನೋಡಿ. 10 ಜನ ತೆಗೆದ್ರೆ ನಾನು ಬೇರೆ ತೆಗೆದ್ರೆ ಅದಕ್ಕೆ ಬೆಲೆ ಬರ್ತದೆ.
2: ಅಂದ್ರೆ ಫೋಟೋಗ್ರಫಿ ಅನ್ನೋದು ಆ ಕಾಲದಲ್ಲೂ ಕೂಡ ಜೀವನ ಸಾಗಿಸ್ಲಿಕ್ಕೆ ಒಂದು ಒಳ್ಳೆ ಉದ್ಯೋಗ.
1: ನಾನು ಅದಕ್ಕೆ ಬೇಕಾಗಿ ಅದಕ್ಕೆ ಓದುದು. ಜೀವನ ಸಾಗಿಸ್ಲಿಕ್ಕೆ ನನಗೆ ಬೇರೆ ಯಾವುದು ಸೋರ್ಸ್ ಇಲ್ಲ ಆಯ್ತು. ಯಾವುದು ಆಸ್ತಿ ಪಾಸ್ತಿ ಇದೆಲ್ಲ ತೋಟ ಗಿಡ ಯಾವ್ದಿಲ್ಲ, ನಂಗೆ ಇದೇ ಒಂದು ಮುಖ್ಯ ಇದಾಯ್ತು. ಅದರಿಂದಲೇ ನಾನು ಇದು ಮಾಡಿಕೊಂಡು.
2: ಓಕೆ, ಸೊ ಒಮ್ಮೆ ಹಿಂತಿರುಗಿ ನೋಡಿದ್ರೆ ಸರ್ ಸಂತೃಪ್ತ ಭಾವನೆ ಇದೆ. ಓಕೆ, ಎಸ್ ಕೇಳುಗರೆ, ನಾವು ಯಜ್ಞ ಮಂಗಳೂರು ಜೊತೆ ಮಾತಾಡ್ತಿದ್ದೇವೆ. ನೀವು ಕೂಡ ಯಜ್ಞ ಸರ್ ಜೊತೆ ಮಾತಾಡಬಹುದು, ನೀವು ಕೂಡ ಕರೆಯನ್ನ ಮಾಡಬಹುದು. ಕಾಲ್ ಮಾಡ್ಬೇಕು ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನ ಮಾಡಿ. ನಿಮ್ಮಲ್ಲೂ ಕೂಡ ಏನಾದರೂ ಕುತೂಹಲಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ನೀವು ಕೇಳಬಹುದು ಅನ್ನೋದನ್ನು ತಮ್ಮಲ್ಲಿ ಹೇಳ್ತಾ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತೇವೆ. ಒಂದು ಹಾಡನ್ನು ಪ್ಲೇ ಮಾಡ್ತಿದ್ದೇನೆ, ಅದರ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರಿಸ್ತೇನೆ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಯಜ್ಞ ಸರ್ ಜೊತೆ ಮಾತಾಡ್ತಾ ಇದ್ದೇವೆ. ಯಜ್ಞ ಮಂಗಳೂರು ಫೋಟೋಗ್ರಫಿಯನ್ನೇ ಒಂದು ಯಜ್ಞದ ರೀತಿಯಲ್ಲಿ ಅವರು ಪಾಲಿಸಿಕೊಂಡು ಬಂದವರು. ಸೊ ಇವತ್ತು ಮಾತಾಡ್ತಿದ್ದೇವೆ, ನೀವು ಕೂಡ ಕರೆಯನ್ನು ಮಾಡಿ. ಕಾಲ್ ಮಾಡಬೇಕ ಸಂಖ್ಯೆ 6364204949 ಈ ಸಂಖ್ಯೆ ಕರೆಯನ್ನು ಮಾಡಿ ಅಂತ ಹೇಳ್ತಾ ಯಜ್ಞ ಸರ್, ನೀವು ಒಬ್ರು ಕಾಲರ್ ಇದ್ದಾರೆ, ಮಾತಾಡಿದ್ದೀವಿ ಯಾರು ಅಂತ ನೋಡುವಾ. ನಮಸ್ಕಾರ.
1: ಹಲೋ, ನಮಸ್ಕಾರ.
0: ನಮಸ್ತೆ.
1: ನಮಸ್ತೆ, ನಾನು ರತ್ನಾ ಶೆಟ್ಟಿ.
0: ಮಾತಾಡಿ ಸರ್ ಜೊತೆ.
1: ಸರ್ ನಮಸ್ತೆ.
2: ನಮಸ್ತೆ, ಹೇಳಿ.
1: ಹೇಗಿದ್ದೀರಿ ಸರ್?
2: ಅಲ್ಲ,
1: ನಾನು ಸುಳ್ಳಿ ಬಂದು ಮಾತನಾಡುವಾಗ ನಿಮ್ಮ ಹತ್ರ ಮಾತನಾಡುವ ಅವಕಾಶ ಸಿಕ್ಕಿತ್ತು ನನಗೆ. ಹಾಗೇನು ಮಾತನಾಡುವಂತ ಆಯ್ತು. ಮತ್ತೆ ನೀವು ನನ್ನ ಸುಳ್ಳಿ ಬಂದು ಮಾತನಾಡಿದಕ್ಕೆ ತುಂಬಾ ಧನ್ಯವಾದ ಗೊತ್ತಾರೆ.
0: ಸರ್, ನಾವು ಮಾತಾಡ್ತಾ ಇದ್ವಿ ಫೋಟೋಗ್ರಫಿ ಬಗ್ಗೆ. ಅನೇಕ ಫೋಟೋಗಳು 50 ವರ್ಷದಲ್ಲಿ ಎಲ್ಲೆಲ್ಲ ಹೋಗಿದ್ದೀರಿ, ಎಲ್ಲೆಲ್ಲ ಫೋಟೋ ತೆಗ್ದಿರಿ, ಅದು ನಿಮ್ಗೆ ನಿಮ್ಗೂ ಕೂಡ ನೆನಪಿದೆಯಲ್ಲೋ ಗೊತ್ತಿಲ್ಲ ಅಷ್ಟೇ. ಆದ್ರೆ ಕೆಲವೊಂದು ಘಟನೆಗಳು ನಮ್ಗೆ ಯಾವಾಗ್ಲೂ ಅಚ್ಚಳಿ ಮನಸ್ಸಲ್ಲಿ ಉಳಿಯುವಂತದ್ದು ಇರುತ್ತೆ. ಅದನ್ನ ಯಾವ್ದು ನೆನಪು ಮಾಡಿಕೊಳ್ಳಿ?
2: ಅದ್ರಲ್ಲಿ ಹೆಚ್ಚು ನನಗೆ ನೆನಪು ಉಳಿಯುವಂತದ್ದು ಒಂದು 30-35 ವರ್ಷದ ಹಿಂದೆ ಒಂದು ಹೆಲಿಕಾಪ್ಟರ್ ದುರಂತ ಇದಾದದ್ದು. ಇಲ್ಲಿ ಮಳೆಗಾಲದಲ್ಲಿ ಇದೇ ಸಾಧಾರಣ ಜಿಲ್ಲೆಯಲ್ಲಿ ಆಗಿರ್ಬೇಕು, ಚಾರ್ಮಾಡಿ ಘಾಟಿ ಅಲ್ಲಿ ಕಾಡಮನು ಎಸ್ಟೇಟ್ ಹೇಳಿ, ಅಲ್ಲೊಂದು ಹೆಲಿಕಾಪ್ಟರ್ ಗೋವಾದಿಂದ ಇಬ್ಬರನ್ನು ಹಿಡಿದುಕೊಂಡು ಹೋಗ್ತಾ ಇದ್ರು. ಭಯಂಕರ ಜೋರು ಚಂಡಿ ಮಳೆ ಹೇಳಿದ್ರೆ ಏನು ಕಾಡ್ತಾ ಇದ್ರು. ಅದು ಹೋಗಿ ಮತ್ತೆ ಅದು ಗೊತ್ತಾಗ್ಲಿಲ್ಲ, ಸಿಗ್ನಲ್ ಸಿಗ್ಲಿಲ್ಲ. ಕಡೆಗೆ ಮಾರುದಿನ ಆಗುವಾಗ ನಮ್ಗೆ ಸ್ವಲ್ಪ ನ್ಯೂಸ್ ಬಂತು, ಚಾರ್ಮಾಡಿ ಹತ್ರ ಸಕಲೇಶ್ಪುರ ಹತ್ರ ಕಾಡಮನೆ ಎಸ್ಟೇಟ್ ಹೇಳಿ ಅಲ್ಲಿ ಇದಾಗಿದೆ ಅಂತೇಳಿ. ಕಡೆಗೆ ನಾನು ಮನೋಹರ್ ಪ್ರಸಾದ್ ಮತ್ತೆ ನಂದಳಿಗೆ ಬಾಲಚಂದ್ರ ಅಂತ ನಮ್ಮ ಫ್ರೆಂಡ್ ಇದ್ರು, ನಾವು 3 ಜನ ಹೊರಟ ನೋಡುವ ಅಂತ
0: ಇವರು ಮುದ್ದಣ್ಣ.
2: ನಂದಳಿಗೆ ಬಾಲಚಂದ್ರ ನಮ್ಮ ಒಳ್ಳೆ ಫ್ರೆಂಡ್ ಅವರು. ನಾವು ಅವ್ರ 3 ಜನ ಕಾರ್ನಲ್ಲಿ ಹೋದದ್ದು. ಕಾರ್ನಲ್ಲಿ ಹೋಗಿ ಅಲ್ಲಿ ನಿಂತು ಅಲ್ಲಿದ್ದ ಕೆಲಸದವರನ್ನು ಕರ್ಕೊಂಡು ಹೊರಟದ್ದು. ಕಾರಣ 13 ಕಿಲೋಮೀಟರ್ ನಡೆದುಕೊಂಡು ಹೋಗಿದ್ದಾರೆ ಗುಡ್ಡದಲ್ಲಿ, ಮಳೆಯಲ್ಲಿ ಮಳೆ ನಡೆದುಕೊಂಡು ಹೋಗಬೇಕಾಯ್ತು. ನಮ್ಗೆ ನನ್ನ ಕ್ಯಾಮರಾ ಎಲ್ಲ ಬ್ಯಾಗ್ ಅನ್ನೆಲ್ಲ ತಲೆ ಮೇಲೆ ಇಟ್ಟುಕೊಂಡು ನೀರು ಬೀಳೋದಾಗಿ, ಒಂದು ಹೋಗುವಾಗ ಒಂದು 7-8 ತೊರೆಗಳು ಗುಡ್ಡ ಅಪ್ ಅಂಡ್ ಡೌನ್ ಅದು ಇದೆಲ್ಲ ಇತ್ತಲ್ಲ, ಅದನ್ನೆಲ್ಲ ಇದು ಮಾಡಿಕೊಂಡು ಹೋಗಿ ಕಡೆಗೆ ಅಲ್ಲಿ ಹತ್ರ ಮುಟ್ಲಿಕ್ಕೆ ಆಗುವಾಗ ನಮ್ಗೆ ಅದು ಸಿಕ್ಕಿತ್ತು. ಅದು ಎಲ್ಲಿ ಹೆಲಿಕಾಪ್ಟರ್ ಬಿದ್ದದಿತ್ತು, ಅದರಲ್ಲಿ ಒಳಗೆ ಒಂದು ಪೈಲಟ್ ಶವ ಇತ್ತು, ಕೆಳಗೆ ಒಂದು ಶವ ಇತ್ತು. ಅಂದ್ರೆ ಅದು ಮಳೆಗಾಲ ಇದಾದ್ರಿಂದ ಒಳ್ಳೆ ಕೋಲ್ಡ್ ಇದು ಇತ್ತು ಅಲ್ಲಿ, ಹಾಗಾಗಿ ಏನಾಗ್ಲಿಲ್ಲ, ಹಾಗೆ ಇತ್ತು. ಕಡೆಗೆ
0: ಎಷ್ಟು ದಿನ ಆಗಿತ್ತು? ಬಿದ್ದ ಎಷ್ಟು ದಿನ ಆಗಿತ್ತು?
2: ಒಂದು 2-3 ದಿನ ಆಗಿರ್ಬೋದು ಅಷ್ಟೇ.
0: ಯಾರಿಗೆ ಗೊತ್ತಿಲ್ಲ?
2: ಗೊತ್ತಾಗ್ಲಿಲ್ಲ, ಅಲ್ಲಿ ಹುಡುಕ್ಲಿಕ್ಕೆ ಹೋಗ್ಲಿ ಅಷ್ಟು ದೂರ ಉಂಟಲ್ಲ.
0: ನಿಮ್ಗೆ ಗೊತ್ತಾಗಿದ್ದು?
2: ಅದು ಯಾರು ಅಲ್ಲಿ ಊರಿನವರು ಹೇಳಿಲ್ಲ ಅಲ್ಲಿ ಯಾವ ಸೈಡ್ ಬಿದ್ದಿರ್ಬೇಕು ಅಂತ ಹೇಳಿ. ಅವ್ರಿಗೆ ಅವ್ರಿಗೆ ಅಂದಾಜು ಇರ್ತದೆ ಅಲ್ಲಿ ತನಕ. ಹಾಗೆ ಮತ್ತೆ ಅಲ್ಲಿ ಹೋದಾಗ ಅಲ್ಲಿ ಎಲ್ಲ ಕೆಲಸದವರೆಲ್ಲ ಅವರೆಲ್ಲ ಕಾಡಿನಲ್ಲ ತಿರುಗಾಡುವರಲ್ಲ, ಅವ್ರು ಹೇಳಿದ್ರು ಅಲ್ಲಿ ಇಲ್ಲಿ ಇಂಥ ಕಡೆ ಇರ್ಬೇಕು ಅಂತ ಹೇಳ್ಕೊಂಡು ನೋಡುವ ಬರ್ತೇನೆ ಬರ್ತಾನೆ ಹೇಳಿದ್ರು. ಹಾಗೆ ಅಲ್ಲಿ ಒಬ್ಬ ಹಿಡಿದುಕೊಂಡು ನಾವು ಹೋದದ್ದು. ಹಾಗೆ ಸಿಕ್ಕಿದ್ರು ಮತ್ತೆ ಅಲ್ಲೆಲ್ಲ ಫೋಟೋ ತೆಗೆದು ಕಡೆಗೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನೋಡಿದ್ರು. ಅವರು ನಮ್ಮ ನಂತರ ಬಂದದ್ದವ್ರು, ಅವರಿಗೂ ಕಡೆಗೆ ನನ್ನ ಹತ್ರ ನನ್ನ ಹತ್ರ ಫೋಟೋ ಬಂದು ನನ್ನ ಆಫೀಸ್ಗೆ ಬಂದು ನನ್ನ ಫೋಟೋ ತಗೊಂಡದ್ದವ್ರು.
0: ಈಗಲೂ ಇದೆ ಫೋಟೋ?
2: ಹೌದು
0: ಈಗಲೂ ಇದೆ ಫೋಟೋ.
2: ಉಂಟು, ಈಗಲಿದೆ ಹೆಲಿಕಾಪ್ಟರ್ ಫೋಟೋ ಈಗಲೂ ಇದೆ. ಆಗ ಮನೋಹರ್ ಪ್ರಸಾದ್ ನಂದಳಿ ಬಾಲಚಂದ್ರ ಎಲ್ಲ ಇದ್ರಲ್ಲ.
0: ಓಕೆ ಓಕೆ ಓಕೆ. ಒಂದು ಕಾಲ್ ಇದ್ದಾರೆ ಸರ್, ಯಾರು ಅಂತ ನೋಡುವ. ನಮಸ್ಕಾರ.
3: ನಮಸ್ಕಾರ ಅಭಿಷೇಕ್. ನಮಸ್ಕಾರ ಯಜ್ಞ ಸರ್.
0: ಸಂತೋಷ್ ಮಾತಾಡಿ.
3: ಯಜ್ಞ ಸರ್ ಅವರು ದೊಡ್ಡ ಅಭಿಮಾನಿ, ಫೋಟೋಗಳನ್ನ
2: ನೋಡಿದ್ದೇವೆ.
3: ಫೋಟೋಗಳಲ್ಲಿ ಏನ ಇಡೀ ಚಿತ್ರಣವನ್ನು ಒಂದು ಕೊಡುವಂತ ಒಂದು ಏನಂತಾರೆ ಚಕಚಕ್ಯತೆ ಅವರ ಫೋಟೋಗ್ರಫಿಯಲ್ಲಿದೆ. ಬಹುಶಃ ಅಪರೂಪದ ಫೋಟೋಗ್ರಾಫರ್ಗಳೇ ಅವರೊಬ್ರು. ಫೋಟೋಗ್ರಫಿಯಲ್ಲಿ ನಾನು ತುಂಬಾ ಜನರನ್ನು ನೋಡಿದ್ದೇನೆ, ಆದ್ರೆ ಯಜ್ಞ ಸರನ್ನು ಯಾವತ್ತೂ ಫಾಲೋ ಮಾಡ್ತೇನೆ. ಮತ್ತು ಇವ ಆಗಿರ್ಬೋದು ಉದಯವಾಣಿಯಲ್ಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಆಗಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ. ಸೊ ಸರ್ ಅವರು ಬಂದದ್ದು ರೀತಿ ಸರ್ ನಿಮ್ಗೆ ತುಂಬಾ ಖುಷಿ ಆಯ್ತು ಸರ್. ಆಲ್ ದ ಬೆಸ್ಟ್ ಸರ್.
0: ಎಸ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಎಸ್ ಎಸ್. ಸೊ ಇಲ್ಲೂ ಕೂಡ ನಾವು ಹೇಳೋದು ಫೋಟೋ ಅನ್ನುವಂಥದ್ದೊಂದು ಎಷ್ಟು ಒಂದು ಒಳ್ಳೆ ಮೆಮೊರೀಸ್ ಅಲ್ಲ ಸರ್. ಇಲ್ಲಿದ್ದ
2: ಅವಕಾಶದಲ್ಲ ಈಗಲೂ ಈಗ ಏನಂತ ಹೇಳಿದ್ರೆ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಉಂಟಲ್ಲ, ನಮ್ಗೆ ಯಾವ ಫೋಟೋವನ್ನು ಒರಿಜಿನಲ್ ಇವರು ಡೂಪ್ಲಿಕೇಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಅದರ ಗ್ರೇಡ್ ಕಡಿಮೆ ಆಗ್ತಾ ಬರ್ತಾ
0: ಅಲ್ವಾ? ಕಾಲ್ ಇದ್ದಾರೆ ಸರ್. ಹಲೋ, ನಮಸ್ಕಾರ.
4: ಹಲೋ
0: ನಮಸ್ತೆ.
4: ನಮಸ್ತೆ ಸರ್.
0: ನಮಸ್ತೆ.
4: ಪೂರ್ಣಿ ಮಂತಾಲಯದಿಂದ.
0: ಓಕೆ, ಮಾತಾಡಿ ಪೂರ್ಣಿ. ಮಾರಿ ಮಾತಾಡಿ
4: ಸರ್. ನಮಸ್ತೆ.
2: ನಮಸ್ತೆ.
4: ಹೇಗಿದ್ದೀರಾ? ನಾನಂದ್ರೆ ಕೇಳಿದ್ರೆ ಕೆಲವು ಒಂದು ಸೂಕ್ಷ್ಮ ಸನ್ನಿವೇಶ ಇರ್ತದಲ್ಲ, ಅಂದ್ರೆ ದುಃಖದ ಸಂದರ್ಭ ಪದಾರ್ಥ ಇಂಥ ಟೈಮಲ್ಲೆಲ್ಲ ಫೋಟೋ ತೆಗೆಯುವಾಗ ನಿಮ್ಮ ವೈಯಕ್ತಿಕ ಭಾವನೆ ವೃತ್ತಿಪರತೆ ಎಲ್ಲ ಅಲ್ಲಿ ಹೇಗೆ ನಿಭಾಯಿಸ್ತಿದ್ರಿ?
0: ಏನಾದ್ರೂ
4: ಸವಾಲು
2: ಎದುರಿಸಿದ್ರೆ
4: ಪತ್ರಿಕೆಯಲ್ಲಿ ಇರುವಾಗ ಇಂಥದ್ದೆಲ್ಲ ಸಾಮಾನ್ಯ
2: ಹೋಗ್ಲೇಬೇಕಾಗ್ತದೆ. ಪತ್ರಿಕೆಯಲ್ಲಿ ಇರುವಾಗ ನನ್ನ ಭಾವನೆಗೆ ಅದಕ್ಕೆ ಅಲ್ಲಿ ಏನು ಇದು ಮಾಡ್ಲಿಕ್ಕಾಗುದಿಲ್ಲ. ನಾವು ಕಣ್ಣು ಮುಚ್ಚಿ ಹೋಗಿ ನನ್ನ ಕೆಲಸ ಫೋಟೋ ತೆಗೆಯುದು, ಅದು ತೆಗೆದು ಬರೋದು ಮತ್ತೆ ಕೆಲಸ. ನನ್ನ ಭಾವನೆಯನ್ನೆಲ್ಲ ಅಲ್ಲಿ ಪ್ರಕಟ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಉದಾಹರಣೆ, ಒಮ್ಮೆ
4: ಸವಾಲು ಎದುರಿಸಿದ್ರೆ ಅಂತ ನೆನಪು ಮಾಡಿ ಬಟ್ಟೆ
0: ಒಳ್ಳೆಯದು.
2: ಅದು ನೇತ್ರಾವತಿ ಇದರಲ್ಲಿ ಒಂದು ಡೆತ್ ಆಗಿತ್ತು ರಾತ್ರಿ, ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಅಲ್ಲಿ ರಾತ್ರಿ ಯಾರಿಗೆ ಗೊತ್ತಾಗ್ಲಿಲ್ಲ. ಅದರ ಮೇಲೆ ಬೇಕಾದಷ್ಟು ಲಾರಿಗಳೆಲ್ಲ ಹೋಗಿ ಬೆಳಿಗ್ಗೆ ಆಗ ಗೊತ್ತಾಯ್ತು. ನಾವು ಹೋಗಿ ನೋಡಿದ್ರೆ ಎಲ್ಲ ಅಪ್ಪಚ್ಚಿಯಾಗಿ ಇದಾಗಿದೆ. ನನಗೆ ಫೋಟೋ ಬೇಕೇ ಬೇಕು, ದೂರದಿಂದ ಫೋಟೋ ತೆಗೆದು ಬಂದಿದ್ದೇನೆ ಎಂತ ಮಾಡುದು. ಅದನ್ನು ನೋಡಿ ಯಾರು ಏನು ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ. ನೋಡಿ, ನಾವು ನಮ್ಮ ಭಾವನೆ ಎಂತದೋ ಅಲ್ಲಿ ಇದು ಮಾಡಿದ್ರಲ್ಲ. ಮತ್ತೊಂದು ಸರ್ತಿ ನೇತ್ರ ಮಾಡ್ತೇವೆ, ಒಂದು ಇಡೀ ಫ್ಯಾಮಿಲಿ ಅವರು ಸುಸೈಡ್ ಮಾಡಿಕೊಂಡ್ರು, ಕೈಗೆ ಹಗ್ಗ ಕಟ್ಟಿಕೊಂಡು ಆರು ಜನ ಒಟ್ಟಿಗೆ ಇದಾಗಿದೆ ಬಣ್ಣಬೋರು ಬೀಚ್ ನಲ್ಲಿ. ನಾವೆಂತ ಮಾಡುದು, ತೆಗೆದು ಬರುದು ಅಷ್ಟೇ. ನಾವು ನನ್ನ ಭಾವನೆಗಳಲ್ಲಿ ಇದು ಮಾಡ್ಲಿಕ್ಕೆ ಆಗುದೇ ಖುಷಿ ಆದ್ರೆ ಮಾಡ್ಬೋದು, ಇಂಥದ್ದನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ದುಃಖದ್ದೆಲ್ಲ
0: ಮಾಡ್ಲೇಬೇಕಾಗ್ತದೆ. ಹೆಲಿಕಾಪ್ಟರ್ ಹೇಳಿದ್ರೆ ಅದನ್ನ ಬಿಟ್ಟು ಬೇರೆ ಏನಾದ್ರು ಇದೆಯಾ ಅಂತ ಏನಾದ್ರು ಘಟನೆಗಳು ನೆನಪಲ್ಲಿ?
2: ಸಾಧಾರಣ ಎಲ್ಲ ಇದೇ ಇರ್ತದೆ ನಮ್ಗೆ, ಮತ್ತೆ ಪೊಲೀಸ್ನವರು ಜಗಳ ಅದು ಇದೆಲ್ಲ ಇರ್ತದೆ. ಜಗಳ ನಂತರದವರೇ ಇಲ್ಲ ನಮ್ಗೆ. ಕೆಲವು ಸರ್ತಿ ಪ್ರೈಮ್ ಮಿನಿಸ್ಟರ್ ಬಂದಾಗೆಲ್ಲ ನಮ್ಗೆ ಮೇಲೆ ಹೋಗ್ಲಿಕ್ಕೆ ಕೆಲವರು ರೆಸ್ಟ್ರಿಕ್ಷನ್ ಮಾಡ್ತಾರೆ. ಅವರು ನಿಮ್ಗೆ ಫಾಸ್ ಬೇಕು, ಅದು ಬೇಕು, ಇದು ಬೇಕು ಅಂತಾರೆ. ಕೊಡಗೆ ಹೋಗ್ತಾರೆ ಏನಾದ್ರು ಮಾಡಿ ನಮ್ಗೆ ನಮ್ಮ ಫೋಟೋ ತೆಗೆದು ಆಗ್ಬೇಕಲ್ಲ. ಎಲ್ಲಿ ಏನು ಇದು ಮಾಡ್ಲಿಕ್ಕಾಗಲ್ಲ. ನಮ್ಗೆ ಪೇಪರ್ನವರಿಗೆ ಫೋಟೋ ಬೇಕು. ನಾನು ಯಾವ ಕಷ್ಟಪಟ್ಟು ಏನ್ ಮಾಡಿ ಅದವರಿಗೆ ಅವ್ರಿಗೆ ರಾತ್ರಿ ಒಳಗೆ ಫೋಟೋ ತೆಗೆಯಲು ಮಾತ್ರ. ನಾವು ಅದಕ್ಕೆ ಬೇಕಾದ ಕೆಲಸ ಇಲ್ಲಿ ತೆಗೆದು ಸ್ಕೂಟರ್ನಲ್ಲಿ ಹೋದದ್ದು ಉಂಟು ಮಣಿಪಾಲಕ್ಕೆ. ಅದು ಮಾಡಿದ್ರೆ ಬಂದು ಮತ್ತೆ ಹಳತ್ತಾಯ್ತು ನೋಡಿ, ಬೆಳಿಗ್ಗೆ ಬರೋದಿದ್ರೆ ಮತ್ತೆ ಹಳತ್ತಾಯ್ತು. ಹಾಗೆ ಅಷ್ಟೆಲ್ಲ ನಾವು ಇದು ಮಾಡಿದ್ರೆ ಮತ್ತೆ ನಮ್ಗೆ ಪೇಪರ್ ನಮ್ಗೆ ಒಳ್ಳೆ ಇದ್ದು ಆಗ ಮುಂದೆ ಹೇಳಿದ್ರು ಅವ್ರಿಗೆ ಒಳ್ಳೆ ಇಂಟ್ರೆಸ್ಟ್ ಇತ್ತು. ಅವ್ರು ಬಾರಿ ಇಂಟ್ರೆಸ್ಟ್ ಅಲ್ಲಿ ಇದು ಮಾಡ್ತಾ ಇದ್ದಾರೆ.
0: ಸರ್, ನಿಮ್ಮ ಕಾಲದಲ್ಲಿ ನಿಮ್ಗೆ ಸಮಾನ ವಯಸ್ಕರಾಗಿದ್ದ ಫೋಟೋಗ್ರಾಫರ್ಸ್ ಗಳನ್ನು ಯಾರು ನೀವು ನೆನಪು ಮಾಡಿಕೊಳ್ತೀರಿ?
2: ಈಗ ನನ್ನ ಕಾಲದಲ್ಲಿ ಇದ್ದದ್ದು ಅದೇ ಕರುಣಾಕರ್ ಹೇಳಿ, ಅವರು ಹೊಸ ದಿಗಂತಕ್ಕೆ ವರ್ಕ್ ಮಾಡ್ತಿದ್ರು, ನಾನು ಉದಾವಣೆಯಲ್ಲಿ ವರ್ಕ್ ಮಾಡ್ತಿದ್ದೆ. ಮತ್ತೆ ಮುಂಗಾರು ಹೇಳಿತ್ತು ಅದರಲ್ಲಿ ಅವತ್ತು ಇರುವುದು ಇತ್ತೀಚೆಗೆ. ಅದೇ ಎಂತ ಮಾಡ್ಲಿಕ್ಕೆ ಮತ್ತೆ ಯಾರು ಅಷ್ಟು ನಮ್ಮ ಕಾಲದಲ್ಲಿ ಇದ್ದವರು ಯಾರು ಇಲ್ಲ.
0: ಎಸ್. ಮತ್ತೆ ಇನ್ನೊಂದು ಸರ್, ಉದಯವಾಣಿಯ ಜೊತೆಗೆ ನೀವು ಪ್ರಜಾವಾಣಿ ಬೇರೆ ಬೇರೆ
2: ಪ್ರಜಾವಾಣಿಗೆಲ್ಲ ಕೊಡ್ತಾ ಇಲ್ಲ. ನಾನು ಒಂದು ಪೇಪರ್ಗೆ ಹೋದ ನಂತರ ಒಂದು ಪೇಪರ್ಗೆ ಕೊಡ್ಬೇಕು. ನಂತರ ಬಿಟ್ಟ ನಂತರ ಒಂದು ಹೇಳಿದ್ರೆ ನಮ್ಮ ಪೇಪರ್ ಅಲ್ಲಿಗೆ ಕೊಟ್ಟದ್ದನ್ನು ಕೊಡಬಾರ್ದು. ಅದು ನನ್ನ ನೈತಿಕ ಇದಾಗ್ತದೆ. ಕೆಲವು ಸರ್ತಿ ಏನಾಯ್ತು ಹೇಳಿದ್ರೆ ಅದು ಅವರಿಗೆ ಸಿಕ್ಕುವ ಚಾನ್ಸಸ್ ಇಲ್ಲ. ಹಾಗೆ ನಾನು ನಮ್ಗೆ ಇದ್ದದ್ದನ್ನು ಕೊಡ್ತಾ ಇದ್ದೆ. ನಾನು ಇದೇ ಮಸ್ತಕಾಭಿಷೇಕ ಹೇಳಿದಲ್ಲ, ಅದು ಬೆಳಿಗ್ಗೆ ಆಗಿ ಮಧ್ಯಾಹ್ನ ಆಗಿ ನಾನು ಅಲ್ಲಿ ಡೆವಲಪ್ ಮಾಡಿ ಪ್ರಿಂಟ್ ಮಾಡಿ ಕಾರ್ನಲ್ಲಿ ಬರುವಾಗ ಒಣಗಿಸಿಕೊಂಡು ಬಂದದ್ದು ಕಾರ್ನಲ್ಲಿ. ಈಗ ಮೊನ್ನೆ ಇವರು ಹೇಳಿದ್ರು ಹಾಗೆ ಗಾಳಿಗೆ ಒಣಗಿಸಿ ಬಂದ. ಆಗ ಹೊಸದಿಗಂತ ಫೋಟೋಗ್ರಾಫರ್ ಇಲ್ಲ, ಇದೇ ಇಲ್ಲ, ಕಡೆಗೆ ನಾನೇ ಕೊಟ್ಟದ್ದು ನನ್ನ ಇದರಿಂದ ಕಲೆಕ್ಷನ್. ಉದಾಹರಣೆ ಕೊಟ್ಟದ್ದು ಕೊಡ್ಲಿಲ್ಲ ಅವ್ರಿಗೆ ಬೇರೆ.
0: ನೀವು ಕೆಲವು ಮಸ್ತಕಾಭಿಷೇಕ ನೋಡಿರ್ಬೋದು?
2: ನಾಲ್ಕು ಮಸ್ತಕಾಭಿಷೇಕ ನೋಡಿದೆ, ಮತ್ತೆ ಉಳಿದ ಎಲ್ಲವೂ ಮೂರು ನಾಲ್ಕು ನೋಡಿದೆ.
0: ಒಂದು ಆಗೋದು ಎಷ್ಟು ವರ್ಷ?
2: 12 ವರ್ಷ.
0: 12 ವರ್ಷ.
2: ಈಗ ಧರ್ಮಸ್ಥಳದ್ದು ಅದು ಇನಾಗ್ರೇಷನ್ ಆಗುವಾಗ ನೋಡಿದ್ದೇನೆ. ಕಾರ್ಕಳದ್ದು 2-3 ಏನಾಯ್ತು, ವೇಣೂರಿದ್ದು 2 ಏನೋ ಇದಾಯ್ತು. ಅದೇ ಮತ್ತೆ ಬೆಳಗೊಳದ್ದು ಅದೇ 4 ಇದಾಗಿದೆ. ಈಗೇನು 18ಕ್ಕೆ ಒಂದಾಯ್ತು ಲಾಸ್ಟ್. ಆಗ ಈ ಸ್ವಾಮೀಜಿ ಅವರು ಅವರು ಮತ್ತೆ ತೀರೋದ್ರು, ಅವರು ಅವರ ಪೋರ್ಟ್ರೇಟ್ ನನ್ಗೆ ಭಾರಿ ಇದಾಯ್ತು. ದೊಡ್ಡ ದೊಡ್ಡ ಇದೆಲ್ಲ ಮಾಡಿಕೊಂಡು ಇದು ಮಾಡಿದ್ರು ಪೋರ್ಟ್ರೇಟ್ಸ್ ಅವ್ರದ್ದು ಒಳ್ಳೆ ಇದು ಬಂದಿತ್ತು. ಹಾಗೆ
0: ಸೊ ಈಗ ಸರ್, ಈಗ ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಿ ಸರ್?
2: ಇಲ್ಲ ಫ್ರೀ ಟೈಮ್ ಅಂತಲ್ಲ, ನನಗೆ ಮೆಲ್ಲಕ್ಕೆ ಒಂದು ಸ್ಟುಡಿಯೋಕ್ಕೆ ಸೆಟ್ ಅಪ್ ಮಾಡ್ತಾ ಇದ್ದೇನೆ. ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬೋರ್ ಆಗ್ತದೆ. ಹೆಚ್ಚಿನವರು ಅಲ್ಲಿಗೆ ಫೋಟೋದಲ್ಲಿ ಅಲ್ಲಿಗೆ ಬರ್ತಾರೆ. ನೀವೇ ತೆಗೆ ನಮ್ಗೆ ಸಮಾಧಾನ ಆಗುದು, ನೀವೇ ತೆಗಿಬೇಕು ಹೇಳ್ಕೊಂಡು ಹಾಗೆ ಅಲ್ಲಿ ಈಗ ಸೆಟ್ ಮಾಡಿದ್ರೆ ಅಷ್ಟೇ. ಇನ್ನು ಸರಿಯಾಗಿ ಇದಾಗಿ ಇದಾಗಬೇಕು. ಬರೋ ತಿಂಗಳ ಒಂದು 2 ಡ್ಯಾನ್ಸ್ ಫೋಟೋದಕ್ಕೆಲ್ಲ ಈಗಲೇ ಇದು ಮಾಡಿ
0: ಹೋಗಿದ್ದಾರೆ.
2: ನನಗೆ ಟೈಮ್ ಪಾಸ್ ಆಗ್ತದೆ ನೋಡಿ. ಕಂಪ್ಯೂಟರ್ ಅಲ್ಲಿ ಕೂತ್ಕೊಂಡು ಇದು ಮಾಡಿ ಬೇರೆ ನಾನು ಇದಕ್ಕೆ ಹೋಗಿರ್ಬೇಕು. ಫಂಕ್ಷನ್ ಯಾವುದಕ್ಕೂ ನಾನು ಈಗ ಇಲ್ಲ, ಒಂದು ಇವರ ಫಂಕ್ಷನ್ ಗೆ ಮಾತ್ರ ಹೋಗ್ತಾ ಇರ್ತೇನೆ ನಾನು, ಆಳ್ವಾರದು ಆಳ್ವಾರದು ಅಲ್ಲಿ ಫಂಕ್ಷನ್ ಗೆ ವಿರಾಸತ್ತು ಅದಿದ್ದಲ್ಲ ಅವರ ಇದಕ್ಕೆ ಮಾತ್ರ ಹೋಗುತ್ತೆ ನಾನು, ಹಾಗೆ ಬೇರೆ ಯಾವ್ದಕ್ಕೂ ನಾನು ಹೋಗ್ತಾ ಇಲ್ಲ. ಸಾಕು ಒಂದು ಈಗ ಬೇಕಾದಷ್ಟು ಫೋಟೋಗ್ರಾಫರ್ ನಾವು ಹಳಬರಲ್ಲ ಇನ್ನಂತದ್ದು ಅಲ್ಲಿ ಹೋಗಿ ಏನ್ ಮಾಡುದು ಹೊಸವರಿಗೆ ಅವಕಾಶ.
0: ಸೊ ಈಗ ನಿಮ್ಮ ಅಪ್ಡೇಟೆಡ್ ಕ್ಯಾಮರಾ ಇದೆ ಸರ್, ಈಗ ಕಾಲಕ್ಕೆ ಬೇಕಾಗಿರೋದು
2: ಅಪ್ಡೇಟ್ ಅಲ್ಲ, ಅದಕ್ಕಿಂತ ಅಪ್ಡೇಟ್ ನಾನು ಹೋಗ್ಲಿಲ್ಲ. ನನ್ನ ಹಂತಕ್ಕೆ ಸಾಕು ಹೇಳಿ ಕ್ಯಾನನ್ 5D ಮಾರ್ಕ್ 3 ಹೇಳಿದೆ ನನ್ನ ಹಂತಕ್ಕೆ ಸಾಕು ಹೇಳಿ, ಅದಕ್ಕಿಂತ ಜಾಸ್ತಿ ಹೋಗ್ಲಿಲ್ಲ. ಈಗ ಮಿರರ್ಲೆಸ್ ಅದು ತುಂಬಾ ಎಲ್ಲ ಬರ್ತಾ ಉಂಟಲ್ಲ, ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕಲ್ಲ ಲಕ್ಷ ಗಟ್ಟಲೆ. ನಾನು ಆರ್ಡರ್ಗೆ ಹೋಗುದಿಲ್ಲ ಅಲ್ಲ, ಮಕ್ಕಳಾಗಿ ಇನ್ವೆಸ್ಟ್ ಮಾಡ್ಬೇಕು ಹೇಳ್ಕೊಂಡು ನಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ನನ್ಗೆ ಇದ್ದದ್ದು ಸಾಕು.
0: ನಿಮ್ಮ ಈ ಪ್ರವೃತ್ತಿಯನ್ನ ವೃತ್ತಿಯನ್ನ ಮನೆಯಲ್ಲಿ ಯಾರಾದ್ರೂ ಮುಂದುವರಿಸಿದಾರೆ ಸರ್?
2: ಇಲ್ಲ, ಎಲ್ರಿಗೆ ಇಂಟ್ರೆಸ್ಟ್ ಉಂಟು ತೆಗಿತಾರೆ, ಆದ್ರೆ ಸೀರಿಯಸ್ ಆಗಿ ಯಾರು ಮಾಡ್ತಾ ಇಲ್ಲ. ಅವ್ರದ್ದು ಅವ್ರದ್ದೇ ಬೇರೆ, ಈಗ ಹೊಸ ಇದು ಕಂಪ್ಯೂಟರ್ ಅದು ಇದು ಅದರಲ್ಲೇ ಎಲ್ಲ ಇದ್ದಾರೆ. ನನ್ನ ಇಬ್ಬರು ಹುಡುಗರು ಒಬ್ಬರು ಹುಡುಗಿಯರು ಸಹ ಕಂಪ್ಯೂಟರ್ ಇದರಲ್ಲೇ ಇದ್ದಾರೆ.
0: ಒಂದ್ ವೇಳೆ ಯಜ್ಞವರು ಫೋಟೋಗ್ರಾಫರ್ ಆಗದಿರ್ತಿದ್ರೆ ಒಳ್ಳೆ ಆರ್ಟಿಸ್ಟ್ ಆಗ್ತದೆ.
2: ಅದು ಆಗ್ಬೇಕೇ ನನಗೆ ಮನಸ್ಸಿದ್ದದ್ದು, ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ ಹೇಳಿ ಇದಕ್ಕೆ ಬಂದದ್ದು ನಾನು, ಅದನ್ನೇ ಇದಕ್ಕೆ ಇಲ್ಲಿ ಇದು ಮಾಡ್ಲಿಕ್ಕೆ ಬಂದ. ಯಾಕೆಂದ್ರೆ ನನಗೆ ಇಂಟ್ರೆಸ್ಟ್ ಇದ್ದದೆ ಚಿತ್ರಕಲೆ ಆಗ್ಬೋದು.
0: ಚಿತ್ರ ಬಿಡಿಸಲ್ಲ ಸರ್ ಈಗ?
2: ಈಗಿಲ್ಲ, ಫೋಟೋಗ್ರಫಿ ಒಂದು ಹತ್ರ ಟೈಮ್ ಸಾಕಾಗ್ತಿಲ್ಲ. ಆಗ ಅದು ಪೇಪರ್ ಎಲ್ಲ ತೆಗೆದು ಡೆವಲಪ್ ಮಾಡಿ ಪ್ರಿಂಟ್ ಮಾಡಿ ಕೊಡುವಾಗಲೇ ಇಡೀ ದಿನ ಆಗ್ತದೆ. ಹಾಗೆ ಒಂದು ಫೋಟೋಗ್ರಫಿ ಬಂದು ಕಟ್ ಮಾಡಿ ಅದೇ ಹೇಳಿದಲ್ಲ, ಒಂದು 2 ಗಂಟೆ ನಮ್ಗೆ ಇದಾಗ್ತದೆ ನೋಡಿ. ಹಾಗೆ ಅದರಲ್ಲೇ ಹೋಗ್ತದೆ ಸಮಯ, ಮತ್ತೆ ಅದಕ್ಕೆ ಪೇಷನ್ಸ್ ಇರುವುದಿಲ್ಲ. ಅದಕ್ಕೆ ಪೇಷನ್ಸ್ ಬೇಕು, ಆರ್ಟ್ ಕಲಿಬೇಕಾದ್ರೆ ನಿಮ್ಗೆ ಅಷ್ಟು ತಾಳ್ಮೆ ಇದ್ರೆ ಮಾತ್ರ ಆಗ್ತದೆ. ಆಗ ಮತ್ತೆ ನಾನು ಮಾಡೋದು, ನಾನು ಕಾರ್ಟೂನ್ ಮಾಡ್ತಾ ಇದ್ದೆ, ಡೆಮೋನ್ಸ್ಟ್ರೇಷನ್ ಮಾಡ್ತಾ ಇದ್ದೆ. ಎಷ್ಟೋ ಜನ ಆರ್ಟಿಸ್ಟ್ ಅವರಿಗೆಲ್ಲ ನನ್ನ ಇದು ನೋಡಿ ಆರ್ಟಿಸ್ಟ್ ಆದವರಿದ್ದಾರೆ.
0: ಎಸ್ ಕೇಳಿದರೆ ಯಜ್ಞ ಮಂಗಳೂರು ಯಜ್ಞ ಸೇರಿದಂತೆ ಮಾತಾಡ್ತಿದ್ದೇವೆ, ಅವರ ಅನುಭವಗಳೇ ಬಹಳ ಅದ್ಭುತ ಅಂತ. ಸೊ ನೀವು ಕೂಡ ಏನಾದರೂ ಪ್ರಶ್ನೆಗಳಿದ್ರೆ, ನಿಮ್ಮಲ್ಲಿ ಏನಾದರೂ ಕುತೂಹಲಗಳಿದ್ರೆ ಖಂಡಿತವಾಗಿ ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ನೀವು ಮಾಡಿ ಅನ್ನೋದನ್ನು ಹೇಳ್ತಾ. ಕ್ಯಾಮರಾಗಳ ಜೊತೆಗಿನ ಒಡನಾಟ, ಕ್ಯಾಮರಾ ಫೋಟೋಗಳ ಜೊತೆಗಿನ ಒಡನಾಟ, ನಾವೆಲ್ಲರೂ ಕೂಡ ನಮ್ಮ ಹಳೆಯ ಕಾಲದ ಫೋಟೋಗಳನ್ನು ನೋಡಿ, ನಮ್ಮ ಬಾಲ್ಯದ ಫೋಟೋಗಳನ್ನು ನೋಡಿ ಎಲ್ಲರೂ ಕೂಡ ಖುಷಿ ಪಡ್ತೇವೆ. ಯಾಕೆಂತೇಳಿದರೆ ಅದು ಮುಖದಲ್ಲೊಂದು ನಗುವನ್ನು ತರಿಸುತ್ತೆ ಅಂತ. ಯಾವುದಾದ್ರೂ ಒಂದು ನಮ್ಮ ಆಗಿನ ನೆನಪುಗಳನ್ನು ಹಚ್ಚ ಹಸುರಾಗಿ ಉಳಿಸುವಂತ ಕೆಲಸ ಮಾಡಿದರೆ ಅದು ಫೋಟೋಗಳು, ಅದು ಫೋಟೋಗ್ರಾಫರ್ಗಳಿಂದ ಸಾಧ್ಯ ಆಗಿದೆ ಅಂತ. ಕಾಲರ್ ಇದ್ದಾರೆ, ಹಲೋ ನಮಸ್ಕಾರ.
5: ನಮಸ್ತೆ ಸರ್, ಜಯಪ್ರಕಾಶ್ ಇಕ್ಕೂರ್ ಮಾತಾಡೋದು.
0: ಮಾತಾಡಿ ಸರ್.
2: ಜಯಪ್ರಕಾಶ್
5: ಸರ್, ನಮಸ್ತೆ ಸರ್ ನಿಮ್ಗೂ. ಅದೇ ಉದಯವಾಣಿಯಲ್ಲಿ ವರದಿ ಮನೋಹರ್ ಪ್ರಸಾದ್ ಚಿತ್ರ ಯಜ್ಞ ಈ ರೀತಿ ಬರೆದ ಅದು ಕಣ್ಮುಂದೆ ಬರ್ತಾ ಇದೆ ಸರ್, ತುಂಬಾ ಓದಿದ್ದೆ.
2: 20 ವರ್ಷದ ಹಿಂದಿದೆ ಕಥೆಗಳೆಲ್ಲ.
5: ಹೌದು ಹೌದು ಸರ್, ಅದೇ ಆ ಒಂದು ಚಿತ್ರ ತುಂಬಾ ಮಾತುಗಳನ್ನು ಹೇಳ್ತದೆ ಅಂತ ತುಂಬಾ ಕಂಡುಕೊಂಡಿದ್ದೆ ಅಂತ ವರದಿಗಳನ್ನು, ಅದರ ಜೊತೆ ಫೋಟೋಗಳನ್ನು. ನಿಮ್ಮ ಬಗ್ಗೆ ನಿಮ್ಮ ಅನುಭವದ ಮಾತುಗಳು ಮತ್ತು ನಿಮ್ಮ ಬಗ್ಗೆ ತಿಳಿದು ತುಂಬಾ ಖುಷಿ ಆಯ್ತು ಸರ್. ನಿಮ್ ಜೊತೆ ಮಾತಾಡುವ ಅವಕಾಶ ಸಿಕ್ಕಿದೆ. ಧನ್ಯವಾದಗಳು.
0: ಎಸ್ ಎಸ್ ಸರ್, ಆಗ ಈ ಫೋಟೋಗ್ರಫಿ ಇದೆಯಲ್ಲ, ಯಾರಾದ್ರೂ ಫ್ಯಾಮಿಲಿ ಫೋಟೋನ ಪಾಸ್ಪೋರ್ಟ್ ಸೈಜ್ ಫೋಟೋನ ತೆಗೆದ್ರೆ ಎಷ್ಟು ಸರ್ ಆಗ ಅದರ ಏನು ಹಣ ಎಷ್ಟಿತ್ತು? ಅದು
2: ಬಾರಿ ಕಡಿಮೆ, ಇದು ಪಾಸ್ಪೋರ್ಟ್ ಫೋಟೋಕ್ಕೆ 30-50 ಐತಿ, ಈಗ 150 ಆಗಿದೆ 8 ಕಾಪಿಗೆ. ಫಂಕ್ಷನ್ ಫೋಟೋಗೆಲ್ಲ ಹಾಗೆ ಎಷ್ಟು 1,000-2,000 ಮಾಡಿದ್ರೆ ನಾವು ಬಾರಿ ಕಷ್ಟದಲ್ಲಿ ಮಾಡ್ತಿದ್ವಿ, ಈಗ ಲಕ್ಷ ಗಟ್ಟಲೆಗೆ ಹೋಗಿದೆ. ಮದುವೆ ಫೋಟೋ ಹೇಳಿದ್ರೆ ಲಕ್ಷಕ್ಕೆ ಮೀರಿ ಇದಾಗ್ತದೆ.
0: ಹೌದು. ಕಾಲರ್ ಇದ್ದಾರೆ, ಹಲೋ ನಮಸ್ಕಾರ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ನಮಸ್ತೆ, ಹೇಳಿ. ಅದು
6: ನಾನು ಮುಂಚಿನ ಬಾರಿ ಓಲ್ಡ್
0: ಫ್ರೆಂಡ್ ನಮ್ಮ ಇವರು,
6: ನಾನು ಅವರ ಒಡನಾಟದಲ್ಲಿ ಮಲ್ಲಿಕಟ್ಟೆಗೆ ಹೋದ ನಂತರ ನಮ್ಮ ದೂರ ಆಗಿದ್ದರು. ಅವರ ಪುಟ ಅಂದ್ರೆ ಆ ಕಾಲದಲ್ಲಿ ಸಾಧಾರಣ
0: 80-85 ಅವರಿಗೆ
2: ಶ್ಯಾಮಸುಂದರ ಒಟ್ಟಿಗೆ ಹೋಗಿದ್ದೇವೆ ಹೇಳಿದೆ.
6: ಅಲ್ಲ, ನರಹರಿ ಪರ್ವತದ ಸಾಹಿತ್ಯ ಸಮ್ಮೇಳನದಲ್ಲಿ ಸುರೇಶ್ ಅವರ ನಮಗೆ ಒಳನಾಟ
0: ಬಂದರು.
6: ಯಜ್ಞವರು ಈಗ ಅವರು ಕಾರಗದಲ್ಲಿ ಬಂದು ಮಾತಾಡ್ತಾರೆ, ನನಗೆ ಖುಷಿ ಆಯ್ತು. ಅದಕ್ಕೆ ಅವರ ಹತ್ರ ಮಾತಾಡೋಣ ಅಂತ.
0: ನೆನಪುಗಳಿದೆ ಅಲ್ವಾ?
6: ಹೌದು, ಬಾಡಿ ನಮ್ಮ ಓಲ್ಡ್ ಇದು ಆ ಕಾಲದಲ್ಲಿ
2: ಅಲ್ಲಿ ಇನಾಗ್ರೇಷನ್ ಆದ ಕೂಡಲೇ ನನ್ನ ಕರ್ಕೊಂಡು ಓಡ್ತಾ ಇದ್ರು ಅವರು.
6: ಹೌದು, ಆಗ ನಮಗೆ ಯಜ್ಞವರಿಗೆ ಎಲ್ಲೇ ಅದೇ ಎಲ್ಲೇ ಕಾರ್ಯಕ್ರಮ ಆದ್ರೆ ಯಜ್ಞ ಅವರೇ ಅವರಿಗೆ ಪುನರಿವರಿಗೆ ಬೇಕೇ ಬೇಕು. ಅವರು ಯಜ್ಞ ಅವರಿಗೆ ಅಂತಲ್ಲ ಸುರಿಗೆ, ಆದ್ರೆ ಪತ್ರಿಕೆಗೆ ಕೊಡ್ತಾ ಇದ್ದದ್ದು ಯಜ್ಞ ಅವರು ಮಾತ್ರ. ಅದನ್ನ ಈಗಿನ ಹಾಗೆ ಎಲ್ಲ ಫೋಟೋಗ್ರಾಫರ್ ಮೊಬೈಲ್ ಆಗಿ ಬೈಲಲ್ಲ ಕ್ಯಾಮರಾದಲ್ಲಿ ಇದ್ದು ಅದನ್ನ ಸ್ಟುಡಿಯೋದಲ್ಲಿ ನಾವು ಹೋಗಿ ಕೆಲವು ಸಲ ನಾವೇ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಅವರಿಗೆ ಅಷ್ಟು ಸ್ಕೂಟರ್ ಅಲ್ಲಿ ಓಡಾಡ್ಲಿಕ್ಕೆ ಅಂತ ಗಾಡಿ ಇತ್ತು, ನಾವು ಹೋಗಿ ಇಟ್ಕೊಂಡು ಬಂದು ಅಂತಲ್ಲ ಎಲ್ಲೆಲ್ಲಿಗೆ ಮುಟ್ಟಿಸ್ತು ಅಂತ ಕೆಲಸ ಮಾಡಿದೆ. ಆದ್ರೆ ಮೈಲಿ ಮಾತ್ರ ಅವರು ಸಿಗ್ತಾ ಇದ್ದದ್ದು ದೇವನಿಗೆ ಮಾತ್ರ. ಬಾಕಿನವರು ಕೇಳಿ ತೆಕ್ಕೊಂಡದವರ ಹತ್ರ. ಕೆಲವರು ಏನಂದ್ರೆ ಫೋಟೋ ತೆಗಿತಾ ಇದ್ರು, ಆದ್ರೆ ನೀವು ಕೊಡುದು ಅಂತ ಹೇಳಲಿಲ್ಲ, ಕೊಡ್ತಾ ಇದ್ರು, ನೀವು ಕಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ರು ಆ ಕಾಲದಲ್ಲಿ. ಆದ ನಂತರ ಬೇಕಾದಷ್ಟು ಹಣ್ಣ ಸ್ಟುಡಿಯೋ ಬೇಕಾದಷ್ಟು ಸ್ಟುಡಿಯೋಗಳು ಬಂದಿದೆ. ವಸತಿಗಂಧದಲ್ಲಿ ಆಗ್ಲಿ, ಮುಂಗಾರು ಪತ್ರಿಕೆ ಅಂತ ಇತ್ತು, ಈ ದಿನ ಯಾವುದೇ ಇದ್ರು ಆದ್ರೆ ಯಜ್ಞೆ ಹತ್ರ ಅಂತಲ್ಲ ಫೋಟೋ ಯಾರ್ದು ಹೀಗೆ ಪೇಪರ್ದವರು ಪತ್ರಿಕೆ ಅವರು ಕೇಳುದು ಇದು ಯಾರ್ದು ಫೋಟೋ, ಅವ್ರು ಯಜ್ಞ ಅವ್ರದ್ದು ಇದು ನೋಡಲ್ಲ ಗೊತ್ತಾಗ್ತದೆ
0: ಅಂತ ಅಲ್ವಾ. ಕೆಲವು ಫೋಟೋಗಳನ್ನ ಅವ್ರು ಹೇಳಿದ್ರು, ಫೋಟೋ ನೋಡಿದ್ರೆ ಗೊತ್ತಾಗ್ತದೆ ಅದು ಯಜ್ಞ
2: ಹೇಳಿ. ನಾನು ಅದಕ್ಕೆ ಬೇಕಾಗಿ ನನ್ನನ್ನು ಹುಡ್ಕೊಂಡು ಬರ್ತಿದ್ದದ್ದು
0: ಅಲ್ವಾ.
2: ಈಗಲೂ ಬರ್ತಾ ಇರೋದು ನಮ್ಗೆ ಯಾವ ರೀತಿ ಬೇಕು, ಲೈಟ್ ಅಂಡ್ ಶೇಡ್ ಬೇಕು ಅಂತ ಹೇಳ್ಕೊಂಡು. ಮೊದಲು ಫ್ಲಾಟ್ ಇದು ಬರ್ತದೆ ನೋಡಿ, ನೆರಳು ಬೆಳಕಿನ ಇದು ಯಾವುದೂ ಇಲ್ಲ. ನಾನು ಅದೇ ಸ್ಟಾರ್ಟ್ ಮಾಡಿದ್ದೆ ನಾನು ಅದರಿಂದ ಅದೇ ರೀತಿ. ಅದಕ್ಕೆ ಬೇಕಾಗಿ ಹೆಚ್ಚಿನ ಸಾಹಿತಿಗಳ ಅವ್ರ ಪುಸ್ತಕಕ್ಕೆ ಅದಕ್ಕೆಲ್ಲ ಹಾಕ್ಲಿಕ್ಕೆ ನನ್ನಲ್ಲಿ ಬರ್ತಾ ಇದ್ದದ್ದು. ಅದೇ ರೀತಿ ಬೇಕೇಳಿ ನಾವು ಮೊಗಸಾಲೆ ಅವರಿವರೆಲ್ಲ ಇದ್ದಾರಲ್ಲ, ಅಮೃತ ಸೋಮೇಶ್ವರ ಅವರಿವರೆಲ್ಲ ನನ್ನ ಹತ್ರ ಬರ್ತಾ ಇದ್ದದ್ದು ಅದಕ್ಕೆ ಬೇಕಾಗಿ. ಈಗಲೂ ಕೆಲವರು ಬರ್ತಾ ಇರ್ತಾರೆ, ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ಒಂದು ಸಲ ಸ್ಟಾರ್ಟ್ ಮಾಡಿದ್ದು ಡ್ಯಾನ್ಸ್ ಇದ್ದು ಅವರ ಪುರುಷರಿಗೆ ಸಾರಣ ಎಲ್ಲ ಇವ್ರದ್ದೆಲ್ಲ ಅದೇ ನಾನು ಬಿಟ್ಟು ಮಾಡುದಿಲ್ಲ ಹೇಳಿ ಹೆಚ್ಚಿನವರಿಗೆ ಇದು ಈಗ ನನ್ನದೆಲ್ಲ ಯಾರಿಗೆ ಹೇಳಲಿಕ್ಕೆ ಹೋಗ್ಲಿಲ್ಲ, ಬಂದದ್ದು ಇದು ಹಾಕಂತ ಹೇಳಿ ಹೆಚ್ಚು ತಗೊಳ್ಳೋದಿಲ್ಲ ನಾನು, ನನಗೆ ಆಗುವಷ್ಟು ಮಾತ್ರ.
0: ಕಾಲ್ ಇದ್ದಾರೆ ಯಾರು ಅಂತ ನೋಡುವ. ಹಲೋ ನಮಸ್ಕಾರ.
7: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ.
7: ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ
0: ಮಾತಾಡಿ. ಕುಸುಮಾಕರ್
7: ನಮಸ್ತೆ ಸರ್.
2: ನಮಸ್ತೆ.
7: ನಮಸ್ತೆ ನಮಸ್ತೆ. ಇದು ನಿಮ್ಮ ಹೆಸರೆಲ್ಲ ಕೇಳಿದ್ದು ಮಾತ್ರ, ಇವತ್ತು ವಾಯ್ಸ್ ಕೇಳಿದ್ದು ಇವತ್ತೇ ಶುರು. ನಾನು
2: ಮತ್ತೆ
7: ಮಾತಾಡ್ಲಿಕ್ಕೆ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು. ಹಲೋ
0: ನೀವೇನ್ ಮಾಡ್ತಿದ್ದೀರಿ ಅಂತ
2: ಕೇಳ್ತೀರಿ?
7: ನಾನು ಟೈಲರ್ ಬಟ್ಟೆ ಅದು ಫೋಟೋ ತೆಗೆಯುದು. ಟೈಲರ್ ಎಂತ ಅಂದ್ರಿ? ಹಲೋ
2: ಹೇಳಿ.
7: ಈಗ ಈ ಕ್ಯಾಮರಾ ನಮ್ಮ ಮೊಬೈಲ್ ಎಲ್ಲ ಬಂದ್ಮೇಲೆ ಎಲ್ಲರೂ ಫೋಟೋಗ್ರಾಫರ್ ಆಗಿ ಹೋಗಿದ್ದಾರೆ. ಹೌದು, ಮನೆಯಲ್ಲಿ ಎಲ್ಲ ಸಣ್ಣ ಪುಟ್ಟ ಫಂಕ್ಷನ್ ಆದ್ರೆ ಅವರವರೇ ತೆಗೆದು, ಇಲ್ಲದ್ರೆ ಇದ್ದಿದ್ರು. ಈಗ ಅದು ತುಂಬಾ ಇದಾಯ್ತು.
0: ಈ ಬೆಳವಣಿಗೆಯನ್ನು ನೀವು ಒಳ್ಳೆ ಬೆಳವಣಿಗೆ ಅಂತ ಹೇಳ್ತೀರಾ ಸರ್? ಹೇಗೆ ಎಲ್ಲರೂ ಕೂಡ ಕ್ಯಾಮರಾಮ್ಯಾನ್ ಗಳಾಗುದು ಅಥವಾ ಎಲ್ಲರೂ ಕೂಡ ಫೋಟೋ ಅನ್ನೋದು ತುಂಬಾ ಈಸಿ ಆಗಿದೆ ಅನ್ನುವಂಥದ್ದು?
2: ಅಲ್ಲ, ಜನರ ಮಟ್ಟಿಗೆ ಒಳ್ಳೇದು. ನಮ್ಗೆ ಫೋಟೋಗ್ರಾಫರ್ ಅವ್ರಿಗೆ ಕಷ್ಟ ಆದ್ರೂ ಸಹ ಅವ್ರಿಗೆ ಸುಲಭ ಆಯ್ತು. ನೋಡಿ, ಒಬ್ಬ ಅವನ ಬುಕ್ ಮಾಡ್ಬೇಕು ಬರ್ಬೇಕು, ಅವನು ಬಿಲ್ ಎಷ್ಟು ನೋಡ್ಬೇಕು, ಅದೇ ಅದಕ್ಕಿಂತ ಏನು ಇದಿಲ್ಲ. ಈಗಿನವ್ರು ಹೆಚ್ಚು ಏನ್ ಮಾಡ್ತಾರೆ ಹೇಳಿದ್ರೆ, ಒಬ್ಬ ಮದುವೆ ಎಲ್ಲ ಆದ್ರೆ ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರ್ ಇಟ್ಕೊಳ್ತಾರೆ ಇಂಪಾರ್ಟೆಂಟ್ ತೆಗಿಲಿಕ್ಕೆ, ಮತ್ತೆಲ್ಲ ಅವರೇ ತೆಗಿತಾರೆ, ಮತ್ತೆ ಯಾವ್ದು ಪ್ರಿಂಟ್ ಮಾಡುದಿಲ್ಲ. ಕಂಪ್ಯೂಟರ್ ಹಾಕಿ ನೋಡ್ತಾರೆ, ಎಲ್ಲ ಆಲ್ಬಮ್ ಬೇಕಂತಿಲ್ಲ ಅವ್ರಿಗೆ, ಕಂಪ್ಯೂಟರ್ ಹಾಕಿ ಅದನ್ನೇ ನೋಡಿ ತಗೋದ್ರೆ ಹೌದು ಸುಲಭ. ಬಾಕಿದ್ದೆಲ್ಲ ಕಂಪ್ಯೂಟರ್ ಇದರಲ್ಲೇ ಇರ್ತದೆ. ಪ್ರೊಫೆಷನಲ್ ನೋಡಿದ್ರು ಸ್ವಲ್ಪ ಲೆಕ್ಕ ಮಾಡಿ ತೆಗಿಸ್ತಾರೆ, ಅಷ್ಟು ಸಾಕು ಹೇಳ್ಕೊಂಡು ಇರ್ತಾರೆ. ಅಂದ್ರೆ ಇವ್ರದ್ದು ಮಿಸ್ ಆದ್ರೆ ಬೇಕಲ್ಲ ಹೇಳ್ಕೊಂಡು ಒಂದು ಕಾರ್ಯಕ್ರಮ.
0: ಎಸ್ ಕೇಳುಗರೆ, ಕೊನೆಯ ಕೆಲವೊಂದು ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಯಜ್ಞ ಮಂಗಳೂರು ಅವ್ರ ಜೊತೆ ಮಾತಾಡ್ತಿದ್ದೇವೆ, ಅವರ ಛಾಯಾಗ್ರಹಣದ ಪಯಣದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ನೀವು ಕೂಡ ನಿಮ್ಮಲ್ಲೂ ಕೂಡ ಏನಾದರೂ ಮಾತಾಡಲಿಕ್ಕಿದ್ರೆ, ಪ್ರಶ್ನೆಗಳಿದ್ದರೆ ನೀವು ಖಂಡಿತವಾಗಿಯೂ ಕೇಳಬಹುದು. ಸರ್, ಆ ಕಾಲದಲ್ಲಿ ನಮ್ಮ ತುಳುನಾಡಲ್ಲಿ ತುಳು ಫಿಲ್ಮ್ ಇಂಡಸ್ಟ್ರಿ, ತುಳು ಸಿನಿಮಾಗಳು ಕೂಡ ಬರ್ತಾ ಇದ್ದಂತೆ. ನಿಮ್ಗೆ ಏನಾದರೂ ಕನೆಕ್ಟ್ ಇತ್ತ ಇಂಡಸ್ಟ್ರಿ ಜೊತೆ?
2: ಆದ್ರೆ ಇವ್ರದ್ದು ನನಗೆ ಒಳ್ಳೆ ಪರಿಚಯ ಇತ್ತು. ಯಾರು ಸುರುವಿಗೆ ತುಳು ಇದು ಮಾಡಿದ್ರಲ್ಲ, ತುಳು
0: ಡೈರೆಕ್ಟರ್ ಬಗ್ಗೆ ಹೇಳ್ತೀರಾ?
2: ಪರಿಚಯ ಇತ್ತು. ಮತ್ತೆ ಬೇರೆ ಹೆಸರು ಈಗ ಇವರು ಯಾವ್ದು ಈ ತುಳು ನಾಟಕಗಳು ಸಿನಿಮಾದಲ್ಲಿ ನಂಗೆ ಅಷ್ಟು ಆಸಕ್ತಿ ಇಲ್ಲ. ಸಿನಿಮಾಕ್ಕೆ ಆಸಕ್ತಿ ಇಲ್ಲ, ಕರೆದಿದ್ದಾರೆ ನಾನು ಇಲ್ಲಿ ನಂಗೆ ಅದರಲ್ಲಿ ಹೋಗಿ ಅಲ್ಲಿ ಹೋಗಿ ಕಾಯುವಷ್ಟು ನಂಗೆ ಪೇಷನ್ಸ್ ಇಲ್ಲ ಹೇಳಿದ್ರೆ ನಮ್ಗೆಲ್ಲ ಕೂಡಲೇ ಆಗಿ ಹೋಗಿ ಸಿನಿಮಾ ಸ್ಟಿಲ್ಸ್ಗೆ ನಾನು ಬರ್ದು ಈಗ ನಾಟಕದವರೆಲ್ಲ ಬರ್ತು ನನ್ನ ಹತ್ರ ಬರ್ತು ಫೋಟೋ ತೆಗಿತಾ ಇದ್ರು. ನಿಮ್ಮ ವಿಜಯ್ ಕುಮಾರ್ ಕೂಡ ಅವರ ಇಡೀ ಗ್ರೂಪ್ ಉಂಟಲ್ಲ, ಅವರು ಈಗ ಸಹ ಯೂಸ್ ಮಾಡೋದು ಅದೇ ಫೋಟೋವನ್ನೇ, ನಾನು ತೆಗೆದ ಫೋಟೋವನ್ನೇ ಯೂಸ್ ಮಾಡೋದು. ಅವರು ಹೆಚ್ಚಿನ ಇವರೆಲ್ಲ ನನ್ನ ಹತ್ರ ಬರ್ತಾ ಇರ್ತಾರೆ. ಈ ಜನಾರ್ದನ ಪೂಜಾರಿ ಅವರು ಯೂಸ್ ಮಾಡೋದು ನಂದೇ ಫೋಟೋವನ್ನು, ಕೆಲವರೆಲ್ಲ ಈಗಲೂ ಅದೇ ಯೂಸ್ ಮಾಡ್ತಾರೆ. ಇವರು ಯಾರು ಹಂಪ ನಾಗರಾಜಯ್ಯ ಅವರು ಯೂಸ್ ಮಾಡೋದು ನಂದೇ ಫೋಟೋವನ್ನು, ಅದೇ ಫೋಟೋ ನನ್ನ ಸ್ಟುಡಿಯೋಕ್ಕೆ ಬಂದಾಗ
0: ಸ್ಟುಡಿಯೋ. ಸೊ ಸರ್ ಹೇಗೆ ನೀವು ಸೇವ್ ಮಾಡ್ಕೊಂಡಿದ್ದೀರಿ ಸರ್ ಆಗದ ಫೋಟೋ?
2: ಅದನ್ನೆಲ್ಲ ನಾನು ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ ಇದರಲ್ಲಿ ಹಾಕಿಟ್ಟಿದ್ದೇನೆ. ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ನಲ್ಲಿ ಮಾಡಿ ಅದಕ್ಕೆಲ್ಲ ಹೆಸರು ಇದೆಲ್ಲ ಬರ್ದಿಟ್ಟು.
0: ಕೆಲವೊಮ್ಮೆ ನಮ್ಮ ಮನೆಯಲ್ಲಿ ಇರುವಂತ ಆಲ್ಬಮ್ ಗಳೆಲ್ಲ ಏನು ಎಲ್ಲ ಇದಾಗಿದೆ,
2: ಎದ್ದೋಗಿದೆ,
0: ಫೇಡ್ ಹೋಗಿದೆ. ಸೊ ಅಂತಿದ್ರಲ್ಲಿ ಅದನ್ನ ಸೇವ್ ಮಾಡ್ಕೊಂಡು
2: ಈಗೆಲ್ಲ ಹೊಸ ಹೊಸ ಟೆಕ್ನಾಲಜಿ ಬಂದಿದೆ.
0: ಮೊದಲಿದೆ ಹೇಳೋದು ಓಲ್ಡ್ ಫೋಟೋಸ್,
2: ಮೊದಲಲ್ಲಿ ಹಾಗೆ ಮಾಡ್ಬೇಕು ಅಷ್ಟೇ, ಬೇರೆ ಏನ್ ಮಾಡ್ಲಿಕ್ಕೆ. ಸ್ಕ್ಯಾನ್ ಇದು ಒಂದಾದ್ರೆ ಫೋಟೋ ತೆಗೆದು ಇದು ಮಾಡ್ಬೇಕು, ಈಗ ಅದು ಸ್ಕ್ಯಾನರ್ ಇದ್ದದ್ರಿಂದ ಅದ್ರಲ್ಲಿ ಇದು ಮಾಡಲಾಗ್ತದೆ. ಈಗ ಹೊಸ ಹೊಸ ಟೆಕ್ನಾಲಜಿ ಎಲ್ಲ ಬಂದಿದೆಲ್ಲ, ಈಗ ಎಂತ ಹಳೆ ಫೋಟೋ ಆದ್ರೂ ಚಂದ ಮಾಡ್ಲಿಕ್ಕೆ.
0: ನೀವ್ ಅದನ್ನ ಸೇವ್ ಮಾಡಿ ಇಟ್ಕೊಂಡಿದ್ರಿ, ಯಾರಿಗಾದ್ರೂ ಕೇಳಿದ್ರೆ ನೀವು ಪ್ರಿಂಟ್ ತೆಗೆದು ಕೊಡೋದು?
2: ನಾನು ಪ್ರಿಂಟ್ ತೆಗೆದು ಕೊಡೋದು.
0: ಇದೆಲ್ಲ
2: ಕೊಡೋದಿಲ್ಲ, ಕೊಟ್ಟರೆ ಅದ್ರ ಒರಿಜಿನಲ್ ಇದು ಹೋಯ್ತು ನೋಡಿ, ಹಾಗೆ ಅವ್ರು ಎಷ್ಟು ಬೇಕಾದ್ರೂ ಇದು ಮಾಡಿಕೊಳ್ಬಹುದು. ಅದಕ್ಕೆ ಮಾಡುವವರು ಹೇಗೂ ಮಾಡ್ತಾರೆ, ಈಗ ಫೋಟೋದಿಂದ ಫೋಟೋ ತೆಗೆದು ಮಾಡ್ಲಿಕ್ಕೆ ಆಗ್ತದೆ. ಆಗ್ತದೆ ಅದನ್ನ ಒಂದು ಸ್ಟ್ರಿಕ್ಟ್ ಇಟ್ಟುಕೊಂಡ್ರೆ ಸ್ವಲ್ಪ ಒಳ್ಳೇದಾಗ್ತದೆ ಅಲ್ಲ. ಹಾಗೆ ನಾನು ಪ್ರಿಂಟ್ಸ್ ಬೇಕಾದಷ್ಟು ಮಾಡಿ ಕೊಡ್ತೇನೆ, ನಾನು ಒರಿಜಿನಲ್ ಇದು ಕೊಡುದಿಲ್ಲ ಹೇಳಿ ಅಷ್ಟೇ.
0: ನೈಸ್. ಸೊ ಅದಾದ ನಂತರ ನೀವು ಅನೇಕ ವಿದ್ಯಾಸಂಸ್ಥೆಗಳಿಗೆ ಹೋಗಿ ಎಲ್ಲ ಮಕ್ಕಳಿಗೆ ಅದರ ಬಗ್ಗೆ
2: ಶುರುವಿಗೆ ನಾನು ಮಾಡ್ತಾ ಇದ್ದೇನೆ. ಕೆನರಾ ಕಾಲೇಜಲ್ಲಿ ಅದೇ ಎಲ್ಎಸ್ಎಸ್ ನಲ್ಲಿ, ಸೆಂಟ್ ಆಗ್ನೆಸ್ ನಲ್ಲಿ ಎಲ್ಲ ಫೋಟೋಗ್ರಫಿ ಶುರು ಆರಂಭದಲ್ಲಿ ಬ್ಲಾಕ್ ಅಂಡ್ ವೈಟ್ ಸಮಯದಲ್ಲಿ ನಾನು ಕ್ಲಾಸ್ ಮಾಡ್ತಾ ಇದ್ದೆ. ಅದು ಡೆಮೋನ್ಸ್ಟ್ರೇಷನ್ ಇದು ಡಾರ್ಕ್ ರೂಮ್ ಅದು ಇದೆಲ್ಲ ಇದು ಮಾಡ್ತಾ ಇದ್ದೆ ನಾನು. ಮತ್ತೆ ಮತ್ತೆ ಏನಾಯ್ತು ಹೇಳಿದ್ರೆ, ಈ ಕಂಪ್ಯೂಟರ್ ಎಲ್ಲ ಬಂದ ನಂತರ ನಾನು ಹೇಳೋದು ಸುಮ್ಮನೆ ವೇಸ್ಟ್ ಆಗ್ತಾ ಇತ್ತು. ಶುರುವಿಗೆ 30 ಇರ್ತಾರೆ, ಕಡೆಗೆ ಹೋಗುವ 2-3 ಜನ ಮಾತ್ರ ಇರ್ತಾರೆ. ನಾನು ಅದಕ್ಕೆ ಅವ್ರ ಹತ್ರ ಹೇಳ್ತೇನೆ, ನೀವು ಅದಕ್ಕಿಂತ ಬೆಸ್ಟ್ ನಿಮ್ಮ ಕಂಪ್ಯೂಟರ್ ಇದರಲ್ಲಿ ಆನ್ಲೈನ್ನಲ್ಲಿ ಇದು ಮಾಡಿ ಬೇಕಾದ್ರೂ ತಿಳಿ. ಈಗ ನಾನೇ ಕಲ್ತದ್ದು ಡಿಜಿಟಲ್ ಎಲ್ಲ ಸಾಧಾರಣ ಇದೆ, ಇದರಲ್ಲಿ ನೋಡಿಕೊಂಡೆ, ಯಾವುದು ಕಂಪ್ಯೂಟರ್ ಎಲ್ಲ ನೋಡಿಕೊಂಡೆ ನಾವು ಕಲ್ತದ್ದಲ್ಲ. ನಮಗೆ ಹೇಳಿಕೊಡೋರು ಯಾರಿದ್ದಾರೆ ಕಂಪ್ಯೂಟರ್ ಇದು ಜನರಿಗೆ ಅದ ಹೇಳಿದ್ರೆ ನಮ್ಗೆ ಎಲ್ಲ ಗೊತ್ತುಂಟು ಹೇಳಿ, ಕಡೆಗೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಹತ್ರ ಇನ್ನು ಗೊತ್ತಿರೋದಿಲ್ಲ. ಅದ್ರಲ್ಲಿ ನೋಡಿಯೇ ನಾವು ಕಲಿಬೇಕಷ್ಟೇ, ಕಂಪ್ಯೂಟರ್ ಇದ್ರಲ್ಲಿ ನೋಡಿಯೇ ನೋಡುದು, ಆನ್ಲೈನ್ ಎಲ್ಲ ನೋಡಿಕೊಂಡೆ ಕಲಿ. ಈಗ ಬಂದವರಿಗೆ ಹಾಗೆ ಹೇಳುದು, ನೀವು ನೋಡಿ ಕಲೀಲಿ, ಮತ್ತೇನು ಬೇಕು ಅಂತ ಹೇಳಿ ನಾನು ಇದು ಕೇಳಿ ಬರ್ತಾರೆ. ಕೆಲವರು ನನ್ನ ಹತ್ರ ಈಗ ಐಡಿಯಾ ಕೇಳಿಕೆ ಹೇಗುಂಟು ಅಂತೆಲ್ಲ ಕೇಳಿ ಬರ್ತಾರೆ. ನಮ್ಗೆ ಗೊತ್ತಿದ್ದದ್ದು ಹೇಳುದು, ಗೊತ್ತಿಲ್ಲದ ಇಲ್ಲ ಅಷ್ಟೇ.
0: ಸೊ ಏನ್ ಹೇಳ್ತೀರಿ ಸರ್, ಈಗಲೂ ಕೂಡ ಫೋಟೋ ಜರ್ನಲಿಸಂ ಅನ್ನುವಂತ ಒಂದು ಉದ್ಯೋಗಕ್ಕೆ
2: ಉಂಟು? ಅದೇ ಸರಿಯಾಗಿ ಉಪಯೋಗಿಸ್ಲಿಕ್ಕೆ ಸರಿಯಾಗಿ ಆಗುದಿಲ್ಲ. ಯಾವುದನ್ನು ಹೈಲೈಟ್ ಮಾಡ್ಬೇಕು ಅಂತ ಹೇಳಿ, ಮತ್ತೆ ಒಂದು ಅವರಿಗೆ ಹೇಳಿದ್ರು ಪತ್ರಿಕೆಯವರಿಗೂ ಸಹ ಹೇಳ್ಬೇಕಾಗ್ತದೆ. ಅವರು ಅವ್ರು ತೆಗೆದನ್ನೇ ಹಾಕ್ತಾರೆ, ನಿಮ್ಮ ಇದು ಸ್ಟೇಪ್ ಕಟ್ ಮಾಡುದು, ದೀಪ ಹೊತ್ತಿಸೋದು, ಅದು ನೋಡಿ ನೋಡಿ ನಿಮಗೆ ಇದಾಗಿ ಹೋಗಿರ್ತದೆ ನೋಡಿ. ಎಂತ ಯಾರಿದ್ದಾರೆ ಅಲ್ಲಿ ಇದ್ದವರಿಗೂ ಖುಷಿ ಆಗ್ತದೆ, ಎಲ್ಲ ಫೋಟೋ ಬಂತಲ್ಲ ಹೇಳ್ಕೊಂಡು. ಆದ್ರೆ ನ್ಯೂಸ್ ವ್ಯಾಲ್ಯೂ ಇರುದಿಲ್ಲ ಅದರಲ್ಲಿ. ಆರ್ಟ್ ಎಕ್ಸಿಬಿಷನ್ ಹೇಳಿದ್ರು ದೀಪ ಇದು ಮಾಡಿದ್ರೆ ಅದೇ ಇಲ್ಲಿ ಹೋಯ್ತು, ಆರ್ಟ್ ಇದು ಬೇಕಲ್ಲ. ಆ ರೀತಿಯ ಜನ ಇದು ಫೋಟೋಗ್ರಾಫರ್ನವರೇ ಇಂಪ್ರೂವ್ ಆಗ್ಬೇಕಷ್ಟೇ
0: ಅಲ್ವಾ. ಅವನಲ್ಲೂ ಕೂಡ ಒಂದು ಫೋಟೋಗ್ರಾಫರ್
2: ಇದು ಯಾವ ಇದಕ್ಕೆ ಸಂಬಂಧಕ್ಕೆ ಇದು ಇದು ಮಾಡ್ತಾರೆ ಅಂತ ಗೊತ್ತಿರಬೇಕು, ಅದನ್ನು ಹೈಲೈಟ್ ಮಾಡುವಂತದ್ದು ಮಾಡ್ಬೇಕಾಗ್ತಾರೆ
0: ಅಲ್ವಾ. ಫೋಟೋಗ್ರಾಫರ್ನ ಕಣ್ಣುಗಳಲ್ಲಿ ಕೂಡ ಒಬ್ಬ ಕಲಾವಿದನ
2: ಇರಬೇಕು. ಹಾಗಿದ್ರೆ ಮಾತ್ರ ಯಾರನ್ನು ಇದ್ ಮಾಡಿದ್ರೆ ಒಳ್ಳೇದು, ಯಾರನ್ನು ಇದು ಮಾಡಿದ್ರು ಅಂತ ಹೇಳಕ ಅದು ಇದು ನೋಡಿ. ಕೆಲವೆಲ್ಲ ಅಂತ ಸೂಕ್ಷ್ಮ, ನಿನ್ನೆ ಮೊನ್ನೆ ಒಂದು ಪೇಪರ್ನಲ್ಲಿ ಇದು ಬಂದು ನೋಡಿ, ಯಾರ್ದು ದೇವೇಗೌಡದ್ದು ಕಣ್ಣು ಹೊರಸುದು ಸಿದ್ದರಾಮಯ್ಯ, ಅದು ಅದು ಫೋಟೋ ನಿಜವಾಗಿ
0: ಅಲ್ಲ.
2: ಎಷ್ಟು ವಿರುದ್ಧ ಇದ್ರು ಆ ಸಮಯಕ್ಕೆ ಅದು ಇರುದಿಲ್ಲ ನೋಡಿ, ಅದು ಅವ ಕ್ಲಿಕ್ ಮಾಡಿದ ಇದುಂಟಲ್ಲ, ಅದು ನಿಜವಾದ ಇದು ಆ ಕೂಡ್ಲೆ ಇನ್ಸ್ಟೆಂಟ್. ಅದಕ್ಕೆ ಎಷ್ಟು ಅರ್ಥ ಬಂತು ನೋಡಿ, ಎಷ್ಟು ಸರಿ ಬದ್ಧ ಒಟ್ಟಿಗಿದ್ದವರು ಬದ್ಧ ವಿರೋಧ ಆಗಿ ಪುನಃ ವಾಪಸ್ ಇದಾದವರು.
0: ಸೊ ಅಂದ್ರೆ ಅದೇ ಎಲ್ಲ ಇದನ್ನು
2: ನೋಡ್ತಾ ಇರ್ಬೇಕು,
0: ಸಂಬಂಧಗಳು
2: ಎಲ್ಲಿ ನೆಕ್ಸ್ಟ್ ನಂಗೆ ಏನ್ ಸಿಗ್ತದೆ ಅಂತ ನೋಡ್ತಾ ಇರ್ಬೇಕು. ನಮ್ಮ ಕಣ್ಣು ಫೋಟೋ ಹುಡುಕ್ತಾ ಇರ್ಬೇಕಾಗ್ತದೆ, ಅಲ್ಲಿ ಹೇಗೆಲ್ಲ ಇಟ್ಟುಕೊಂಡು ಯಾವ್ದನ್ನು ಕಂಪೋಸ್ ಮಾಡಿ ತೆಗಿಬಹುದು, ಯಾವ್ದನ್ನು ಬಿಡ್ಬಹುದು, ಆ ದೃಷ್ಟಿಯಲ್ಲೇ ಇರ್ಬೇಕಾಗ್ತದೆ.
0: ಅಂದ್ರೆ ಒಂದು ಫೋಟೋ 1000 ಶಬ್ದಗಳನ್ನು ಹೇಳ್ತಾರೆ,
2: ಅದೇ ಹೇಳಿದಲ್ಲ ನಾನು ಆ
0: ಫೋಟೋಗಳು ಮಾತಾಡ್ತಾರೆ,
2: ಅದೇ ಹೇಳಿದ್ರು ಅದು ಜನ ಅದನ್ನು ನೋಡಿದಾಗೆ ಇರ್ತದೆ ನೋಡಿ. ಹಾಗಾಗಿ ನಮ್ಗೆ ಹೆಚ್ಚು ನನ್ನ ಪರಿಚಯ ಹೇಳಿದ್ರೆ ಅವ್ರಿಗೆ ನನ್ನ ಚಿತ್ರಗಳ ಮೂಲಕ ಪರಿಚಯ ಇರ್ತದೆ.
0: ಸೊ ಅದು ವೆರಿ ಇಂಪಾರ್ಟೆಂಟ್ ಅಲ್ವಾ ಫೋಟೋಗ್ರಾಫರ್.
2: ಈಗಲೂ ನಾನು ನಡೀತಾ ಇರೋದು ನನ್ನ ಹಿಂದೆ, ನಾನು ಬಿಟ್ಟೆ 20 ವರ್ಷ ಕಳೀತು, ಕಲರ್ ಬಂದ ಕೂಡಲೇ ನಾನು ಬಿಟ್ಟಿದ್ದೇನೆ. ಆಗ ಹಿಂದೆ ನೋಡಿದವರಿಗೆಲ್ಲ ಗೊತ್ತಿರ್ತದೆ ನೋಡಿ,
0: ಹೌದೌದು
2: ಆ ಇದರಲ್ಲೇ ನಡೀತಾ ಇರ್ತದೆ.
0: ಊರ್ಕ ಮಾತಾಡಿದ್ದೇವೆ. ನೀವು ಬಂದಿರುವಂಥದ್ದೇ ನಮಗೆ ಬಹಳ ಸಂತೋಷ. ಯಾಕೆಂತ ಹೇಳಿದರೆ ನಾವು ಕಾಲೇಜು ದಿನಗಳಲ್ಲಿ ಇರುವಾಗಲೇ ನಾವು ಜರ್ನಲಿಸಂ ಮಾಡುವಾಗ ಯಜ್ಞ ಮಂಗಳೂರು ಅನ್ನುವಂಥ ಹೆಸರೇ ನಮಗೆ ಒಂದು ನಮ್ಮ ಟೀಚರ್ಸ್ ಹೇಳ್ತಾ ಇದ್ರು, ಫೋಟೋ ನೋಡ್ಬೇಕು ಹೇಳಿದ್ರೆ ಅವರದ್ದು ನೋಡಬೇಕು ಅಂತ. ಸೊ ಕೇಳುಗರೆ, ನಿಮಗೂ ಕೂಡ ಫೋಟೋಗಳನ್ನು ಕೇಳಿ ನೋಡುವಂತ ಮನಸ್ಸು ಇದ್ರೆ, ಎಲ್ಲಾದ್ರೂ ರೀಸೆಂಟ್ ಎಕ್ಸಿಬಿಷನ್ ಇದೆಯಾ ಸರ್? ಇಲ್ಲ
2: ಇಲ್ಲ ಇಲ್ಲ, ಸದ್ಯಕ್ಕೆ ತುಳು ಅಕಾಡೆಮಿಯಲ್ಲಿ ಮಂಗಳೂರಿನ ಹಳೆಯ ಫೋಟೋಗಳು ಅವರ ಎರಡನೇ ಮಾಳಿಗೆಯಲ್ಲಿ ಇಟ್ಟಿದ್ದಾರೆ.
0: ಹೌದು, ನೀವು ಒಂದು ವೇಳೆ ಅಂತ ಫೋಟೋಸ್ಗಳು ಬೇಕು ಅಂತ ಹೇಳಿದ್ರೆ ನಮ್ಮ ತುಳು ಸಾಹಿತ್ಯ ಅಕಾಡೆಮಿ ಏನಿದೆ ಉರ್ವದಲ್ಲಿ, ಅಲ್ಲಿ ಹೋದ್ರೆ ಅಲ್ಲಿ ಗೋಡೆಗಳಲ್ಲಿ ಯಜ್ಞ ಸರ್ ಅವರ ಅನೇಕ ಚಿತ್ರಗಳನ್ನು ಫ್ರೇಮ್ ಮಾಡಿ ಇಟ್ಟಿದ್ದಾರೆ.
2: ಮಂಗಳೂರಿನ ಹಳೆಯ ಫೋಟೋಗಳು,
0: ಮಂಗಳೂರಿನ ಹಳೆಯ ಫೋಟೋಗಳು, ಅದನ್ನು ನೋಡಿ
2: ಬೇಕಾದಷ್ಟು
0: ನೋಡಬಹುದು, ಒಂದೊಳ್ಳೆಯ ಅವಕಾಶ. ಒಟ್ಟಿನಲ್ಲಿ ಯಜ್ಞ ಸರ್ ಜೊತೆಗೆ ಒಂದು ಗಂಟೆಗಳ ಕಾಲ ನಾವು ಮಾತಾಡಿದ್ದೇವೆ, ಅವರ ಅನುಭವಗಳಿಗೆ ನಾವು ಕಿವಿಯಾಗಿದ್ದೇವೆ. ಸರ್, ಕೊನೆಯದಾಗಿ ಕೇಳ್ತಿರುವಂತ ಎಲ್ಲ ಕೇಳುಗರಿಗೆ ಏನ್ ಹೇಳ್ತೀರಾ?
2: ಧನ್ಯವಾದಗಳು ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ ಎಲ್ಲಾ ಅಭಿಮಾನಿಗಳಿಗೆ ಧನ್ಯವಾದಗಳು.
0: ಧನ್ಯವಾದಗಳು ನಿಮಗೂ ಕೂಡ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಶ್ರೋತೃಗಳು, ಇಷ್ಟೊತ್ತು ಯಜ್ಞ ಮಂಗಳೂರು ಅಂದ್ರೆ ಅವರ ಪೂರ್ತಿ ಹೆಸರು ಮತ್ತೊಮ್ಮೆ ನಾನು ಹೇಳ್ತೇನೆ, ಶ್ರೀ ಯಜ್ಞೇಶ್ವರ ಆಚಾರ್ಯ ಅಲ್ಲ ಸರ್? ಯಜ್ಞ ಅಂತಾಗಿ
2: ಅಲ್ವಾ
0: ಮಾತಾಡಿದ್ದೇವೆ. ನಿಮ್ಗೆಲ್ಲರೂ ಕೂಡಿ ಕಾರ್ಯಕ್ರಮ ಖುಷಿಯಾಗಿರಬಹುದು ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೋರು ಅತಿ ಜೊತೆ ಮತ್ತೆ ಸಿಗ್ತೇನೆ. ಕೇಳ್ತಾರೆ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಏನ್ರಿ ಮೂರ್ತಿ ಅವರೆ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
3: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
2: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ, ಅದು ನಾನು ಕೊಡ್ತೇನೆ. ಹೋಗುವ ಬಾ.
3: ಓಕೆ ಸರಿ, ಬಾ ಕೂತ್ಕೋ.

0: ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
1: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: യാന് ആത്തിനെ ഇജ്ജി. ആണ്ട ഒരലൈ യാന് ആയിനെ ഇജ്ജി. നെലഗൊൽപ്പുകേനു നാ ബാജനദ അജനെ ബെച്ച കാവലിദ ചൈചുയി അരെബായി. അടിൽ ദട്ടണെല ലെപ്പു കൊർപ്പുണ്ടു ഇനി ബന്ദഗെ. ഗലികെ ഗലികെഗ് പൊർത്തു ദഞ്ചി എന്ന ദിട്ടി ഉന്തു എന്ന വിധി. ഈ ആണ്ടന ഈ ആണ്ടന ഭാഗ്യവന്തെതി. ആയ ബർപ്പെ മെല്ല കുടുത്തു ലക്കാവേ. നാസികെദവോ ബിങ്കോദ പൂവേ കമ്മെനൊഗ്ല ചതികട്ടുന കബിത്തെ. മൈന്ദു പനിദാരെ നിന്ന മൈട്ട് സുടുപ്പുന ജാലെദ ബെഗര് എന്ന ഉടലട്. ആണ്ടല പൻപെരു യാന നിന ലെക്കഗെ. ആണ്ടല പൻപെരു യാന് നിന ലെക്കഗെ. കാണ്ടി പുട്ടുതു ബയ്യടു അകപ്പുന ഈ ബൊൽപ്പ ദിബ്ബനദ മദ്യനദ ഗൊഞ്ചില്. ചിട്ടി തുമ്പിത രെങ്കെടുല നിന്നനേ നിരല് എസല് എസലിട് സാരകനോ. എട്ടെ പടിക്കേട് ഈ തുമ്പുകെ. എട്ടെ പടിക്കേട് ഈ തുമ്പുകെ. യാന് യാന് ജനന മരണത് നടുട്ടു ഒച്ചു നൊഞ്ചി ഉജ്ജാല്. ഇഞ്ചാണ്ടല അവ്വേ പാത്തെര യാന് ഈഗെ. ഇഞ്ചാണ്ടല അവ്വേ പാത്തെര യാന് ഈഗെ. പൂവേ പൂവേ ഒര പൊണ്ണാത് പുട്ടുല ഈ നില തൂപ്പുന തുമ്പു. നിച്ച ബൊൽപ്പുകു ഈ യാന് ആപ്പ. നിച്ച ബൊൽപ്പുകു ഈ യാന് ആപ്പ. പൊണ്ണ ഒരുനു കുടുത്തു ലക്കാവു അവ്വേ പൊറത്തുത ഗണ്ടെ. പൊണ്ണ ഒരുനു കുടുത്തു ലക്കാവു അവ്വേ പൊറത്തുത ഗണ്ടെ. സ്വൽപ്പ
1: ಪೂನಿಪನದ ಪಾತ್ರದೊಟ್ಟಿಗೂ ಅರ್ನ ಪೊರ್ಲಗಂಟದ ಪೂವೆ ಪನ್ಪಿನ ಪೂತ ಬಗ್ಗೆ ವರ್ಣನೆ ಮಂತದು ಪೊರ್ಲಗಂಟಿ ಉದಿಪನ ಮಂತ್ ವರ್ಣಿಸಿನ ಉದಿಪನದ ಅಕ್ಷತ ರಾಜ್ ಪೆರ್ಲ ಮೆರಗು ಸ್ವರ್ಮೆನು ಇತೆ ಸುರುಕಾದು ದೇವಿಕಾ ನಾಗೇಶ್ ಮಂಗಳು ಮೆರು ಅರ್ನ ಕವನ ವಾಚನ ಮಾಡಿಕೊಂಡು ಬಂದು ಅಗಡ ವಿನಂತಿ
2: ಮಾತ್ರೆಗಳ ಸ್ವರ್ಮೆಲು ಎನ್ನ ಕವನದ ಶೀರ್ಷಿಕೆ ಕಜ್ಜಿ ಪೆಟ್ಟಿಗೆ ಬಂದು ಸ್ವಾಸುಗು ಅಂಟಿನ ಜೀವಜೂ ಅತುಲ್ಲರುನ ಕಜ್ಜಿ ದಾಯಿಗಿಂಚ ಬಿಜಿ ಬಿಜಿ. ಇತ್ತಿನ ಕಲೆನ ಬಿರಂತೋ ಸೈತಿನ ಕಲೆನ ಉಪದ್ರನು. ಒಪ್ಪ ಪುಟಿನ ಕರ್ಲು ಬೂರುದ ಮಾಟನು. ಕಿರಿಮಿನಾತು ಗಜಲು ಪೊರಿಮಿನಾತು ಮಿಜಿಲು ಕಜ್ಜಿಯವು. ಪತು ತಿನ್ಪಿನ ಇಡಿಯ ಮುಕ್ಕುನ ಮುದೆಲೆ ಕುತ್ಪುನ ಕಜ್ಜಿ ಮೇಯ್ನಿಲಿಕ್ಕೆ ಗಿಜಿ ಗಿಜಿ. ಕಾಯ ಬುಡ ಮುಟ್ಟ ಕಿರ್ಂಬಾವುನ ದಡಿಕೆ ಬಗ್ಗಂದೆ ಬೆಡಿಕ್ಕೆ ಸಿಕ್ಕಂದೆ ಪುರೇಲು ಪುರೇಲುದು ನೀಂದಿನವು. ಬೊಡಿಡು ಪನ್ಪಿ ಲೆಕ್ಕ ಇಜ್ಜಿ ದಾಯಿಗಿಂಚ ನಂಜಿ ಎನ್ನವೇ ನೆತ್ತೆರು ಎನ್ನವೇ ಬಿದೆ ಎನ್ನವೇ ಕುಡಿ. ಊರು ಪಂಚಾತಿಗೆಡು ದೈವ ದೇವರೆ ನಿರೆಲ್ಲು ತಮಿರಂದು ಉಡ್ಡ ಉಡ್ಡ ನಟನು ದಯ್ಯು ಲೆಕ್ಕ ಲೊಟುಲ ದಾಯಿತ ಕರ್ಮನು ಸೂ ಸೂ ಸುಯಿಂಪು ಉಡಲ್ದ ಬೆಂಗು ಬೇಜಾರು. ಕಬ್ಬಿ ನಗದ ಸೇಂಕೆನೋ ಮಿತ್ತು ಹುಬ್ಬಿಂಡ ಮೋನಿಗು ಬೂರು ತಿತ್ತು ಹುಬ್ಬಿಂಡ ದಂಕೆಲವು. ಬಾಳ್ತೊನ್ನ ತಾಳ್ತೊನ್ನ ನಡುಟು ಹೊರ್ಮೆಲ ಅರ್ಲುನ ಸೂಂಟಂದ ಹುಗೆಟ್ಟು ದಮ್ಮು ಕಟ್ಟುನ ಪಾತೆರದ ಒರ್ದ ವರ್ದವರನ್ ಓರುಂಕು. ಪಾತೆರದ ವರ್ದವರು ನಡುತ ಕಂಟೆಲೆಗು ತಾದಿ ಸಿಕ್ಕು ಮರ್ದು ನಾಡುನ ಅಕಲೆ ಕಲೆ ಬುಂಡೆ. ನಮಸ್ತೆ.
1: ಕವನ ವಾಚನಗು ಇತ್ತ ನಮ್ಮ ಎದುರು ಬರಂದುಪ್ಪನಾರು ಹುಸೈನ್ ಕಾಟಿಪಾಡ ಮೇರು ಅದನ್ನ ಕವನ ವಾಚನ ಮಾಡ್ಕೊಂಡು ಬಂದು ಭಿನ್ನ
3: ಮಾತ್ರೆಗಳ ನಮಸ್ಕಾರ. ಕವಿತದ ಶೀರ್ಷಿಕೆ ಕೇಶವ ಬಕಯಾನ್. ಅನುಭವದ ಆದೋರ್ಡು ಬರೆತಿನ ಒಂದು ಕವನ ಕೇಶವೆ ಬಕಯಾನ್. ಎನ್ನ ಪುದರೆ ಹುಸೈನ್ ಇಂದು ಯಾನ್ ಬ್ಯಾರಿ ಎಂಕ್ ತುಳುನಾಡ ಸಂಸ್ಕೃತಿ.

ಆಟಕೋಲ ನಾಟಕೋಲ ಕೋಲು ಇದ್ದ ನಾಲ ನದ ಚರ್ಮೂರಿನ ಪಾಲು ಮಲ್ಲಿತ್ತ ಕಣ್ಣೆ ಮುಚ್ಚೆ ಕಾಡೆ ಉಡೆ ಕೊಂದು ಇದ್ದ ಹುಟ್ಟಿದೊಣ್ಣೆ ಅಂಡೀಡು ಪೆಟ್ಟು ಮಲ್ಲಿತ್ತ ಅಂಗಿ ಚಡ್ಡಿ ಅದಲು ಬದಲು ಮಂದು ಇತ್ತ ಒಂಜೆ ಅಪ್ಪೆ ಜೋಕುಲಕ ಉಣ

0: ವಿಜಯಲಕ್ಷ್ಮಿ ಕಟೀಲ್.
1: ಇನ್ನಿತ ಕವಿಗೋಷ್ಠಿದ ಅಧ್ಯಕ್ಷರು ಅಂಚನೆ ಮಾನಾದಿಗದ ಮಲ್ಲಟಪ್ಪನ ಮಾತೇರೆ ಅಂಚನೆ ಸೇರಿದಿನ ಅಂಚಿನ ಮಾತೇರೆಗಳ ಸ್ವಲ್ಪ ಸಣ್ಣ ಒಂದು ಏನ ಕವಿತೆ ಮೋಕೆದ ದೇಟು. ಎನ್ನಾಯನ ಮೋಕೆ ಪನಿ ಕೊಡ್ತು ದೊರಿ ಮರಿಯಲದ ಲೆಕ್ಕ. ಎನ್ನಾಯನ ಮೋಕೆ ಪನಿ ಕೊಡ್ತುದು ದೊರಿ ಮರಿಯಲದ ಲೆಕ್ಕ. ಒಸರ ನೆಲೆಟ್ಟು ಪಸೆ ಜಿಂಗಿದು ಸಂಪು ಅಡರಿ ಲೆಕ್ಕ. ಒಸರು ನೆಲೆಟ್ಟು ಪಸೆ ಜಿಂಗಿದು ಸಂಪು ಅಡರಿ ಲೆಕ್ಕ. ಕಾಲ ಪಿಜಿರಡು ಮೋಕೆ ಮಸ್ಕಂಡು ಇಂಚೇನೆ ಈ ಆಟದ ದೊಂಬುದ ಲೆಕ್ಕ. ಕಾಲ ಪಿಜಿರಡು ಮೋಕೆ ಮಸ್ಕಂಡು ಇಂಚೇನೆ ಈ ಆಟದ ದೊಂಬುದ ಲೆಕ್ಕ. ಹೊರ ಕರಿಯ ಮುಗಲು ಬೆರಿಕೆ ನೆಸರು ದೊಂಬುದ ಹೊರಲು. ಹೊರ ಕರಿಯ ಮುಗಲು ಬೆರಿಕೆ ನೆಸರು ದೊಂಬುದ ಹೊರಲು. ಬಳಬಳ ತಕಪಕ ಚಟಪಟ ದೊಲಿಟ್ಟು ಜತ್ತಿ ಮರೆ ಪನಿಕುಲು. ಬಳಬಳ ತಕಪಕ ಚಟಪಟದ ಒಲಿಟ್ಟು ಜತ್ತಿ ಮರೆ ಪನಿಕುಲು. ಎನ್ನಾಯ ಬರಿಯೇ ಉಂತುದು ಬೆರಿ ಪೂಜಿದು ಸೊಂಟವು ಕಿನ್ಕಿ ಲೆಕ್ಕ. ಎನ್ನಾಯೆ ಬರಿಯೇ ಉಂತುದು ಬೆರಿ ಪೂಜಿದು ಸೊಂಟವು ಕಿನ್ಕಿ ಲೆಕ್ಕ. ಬಂಜಿದರಕು ಕಿದಿಕಿಲು ಪಾಡಿ ಲೆಕ್ಕ. ಬಂಜಿದರಕು ಕಿದಿಕಿಲು ಪಾಡಿ ಲೆಕ್ಕ. ಇತ್ತೆ ಅಯಗು ಉಡಲಿಡೀ ಉದಾಸೀನ. ಇತ್ತೆ ಅಯಗು ಉಡಲಿಡೀ ಉದಾಸೀನ. ಈ ಮರಿಯಲದ ಮಾಕಟದ ಲೆಕ್ಕ. ಈ ಮರಿಯಲದ ಮಾಕಟದ ಲೆಕ್ಕ. ಬತ್ತದಲಾ ಬರಂದಿ ಬರ್ಸದ ಲೆಕ್ಕ. ಬತ್ತದಲಾ ಬರಂದಿ ಬರ್ಸದ ಲೆಕ್ಕ. ಲಟಪಟ ದಿಡಿಲ್ ದಿಡಿಲಿಂದು ದಿಡಿಲ ಸೊರ. ಲಟಪಟ ದಿಡಿಲ್ ದಿಡಿಲಿಂದು ದಿಡಿಲ ಸೊರ. ಅಲ್ಕದು ಬೂರು ಲೆಕ್ಕ ಕೆಬಿತ ಪೂವೇ ಮುಚ್ಚು ಲೆಕ್ಕ. ಅಲ್ಕದು ಬೂರು ಲೆಕ್ಕ ಕೆಬಿತ ಪೂವೇ ಮುಚ್ಚು ಲೆಕ್ಕ. ಆಯೇ ಬರಸುಡೆ ಪಾತೆರು ನಂಚ. ಎನ್ನಾಯೇ ಬರಸುಡೆ ಪಾತೆರು ನಂಚ. ಏನನ್ನು ಬಿಗುತ್ತದು ತರ್ಕನು ನಂಚ. ಏನನ್ನು ಬಿಗುತ್ತದು ತರ್ಕನು ನಂಚ. ಇನಿ ಅಂಚಿ ತಿಳಿಲದ ಅಬತರಲ ಇಜ್ಜಿ ಕಲಲಾಂ ಮೂಡುಲ್ಲ ಇಜ್ಜಿ. ಇನಿ ಅಂಚಿ ತಿಳಿಲದ ಅಬತರಲ ಇಜ್ಜಿ ಕಲಲಾಂಬು ಮೂಡುಲ್ಲ ಇಜ್ಜಿ. ಎನ್ನಾಯನ ಮೋಕೆ ಮಾಯಿಲೆಕ್ಕ. ಎನ್ನಾಯನ ಮೋಕೆ ಮಾಯಿಲೆಕ್ಕ. ಅರಾದು ಪತ್ತಿನ ಅರ್ಬು ಅರಿದು ಪೋಯಿಲೆಕ್ಕ. ಅರಾದು ಪತ್ತಿನ ಅರ್ಬು ಅರಿದು ಪೋಯಿಲೆಕ್ಕ. ಬಿಗಿಲುರ್ತುದು ಗಾಳಿ ಬರ್ಸದ ರಂಪು. ಬಿಗಿಲುರ್ತುದು ಗಾಳಿ ಬರ್ಸದ ರಂಪು. ಕಜವು ಮುರ್ಪರೆ ಕಜನೆ ಕಲಂಕು ಬೊಲ್ಲ ದೊಯ್ಲಿಡು ಪೋತಿನ ನೆಂಪು. ಕಜವು ಮುರ್ಪರೆ ಕಜನೆ ಕಲಂಕು ಬೊಲ್ಲದ ಒಯ್ಲಿಡು ಪೋತಿನ ನೆಂಪು. ಎನ್ನ ಉಡಲ್ದ ನಂಜಿ ನರಕ ಎವುದೆಪ್ಪು ಮದತ್ತು ಆಯಿಲೆಕ್ಕ ಸಂಪು. ಎನ್ನುಡಲ ನಂಜಿ ನರಕ ಎವುದೆಪ್ಪುದು ಮದತ್ತು ಆಯಿಲೆಕ್ಕ ಸಂಪು. ಇಂಚಿನೆ ಇಂಚಿನೆ ಎನ್ನ ಮೋಕೆದ ಎನ್ನ ಬಿರ್ದು ಬೀರ. ಪಾತಿರ ನಿಲಿಕ್ಕೆ ಕೊಂಡಾಟದ ಸರ. ಎನ್ನ ಮೋಕೆದ ಎನ್ನ ಬಿರ್ದು ಬೀರ. ಪಾತೆರ ನಿಲಿಕ್ಕೆ ಕೊಂಡಾಟದ ಸ್ವರ. ಅಲ ಎಂಚಿ ಕೊಟಕೊರ ದೊಂಬು ಮರಿಯೊಳಗೆ ಅಡ್ಡಾಂತರದಂಚ ಆಟಿದ ಗೊಬ್ಬು. ಅಲ ಎಂಚಿ ಕೊಟಕೊರ ದೊಂಬು ಮರಿಯೊಳಗೆ ಅಡ್ಡಾಂತರದಂಚ ಆಟಿದ ದೊಂಬು. ಇನಿ ಎನ್ನಯನ ಪಾತೆರಲ ಪರ್ತೆ. ಇನಿ ಎನ್ನಯನ ಪಾತೆರಲ ಪರ್ತೆ. ಚುಟಿ ಬೆಪ್ಪುಗು ಸರ್ರೋ ಬೆಗರು ಲೆಕ್ಕ. ಚುಟಿ ಬೆಪ್ಪುಗು ಸರ್ರೋ ಬೆಗರು ಲೆಕ್ಕ. ನೆಲ ತಪ್ಪೆ ಜುವಕಲೆಟುಲ್ಲಲು ನನಲ. ನೆಲ ತಪ್ಪೆ ಜುವಕಲೆಟುಲ್ಲಲು ನನಲ. ಬರ್ಪಿ ಬರ್ಸ ಬರು ಕಾತೊಲ್ಲ. ಬರ್ಪಿ ಬರ್ಸ ಬರು ಕಾತೊಲ್ಲ. ನಂಬೊಲಿಗೆನೇ ಮಂದಿಗು ಪಿಜಿತಿ ಬಲ್ಲು. ನಂಬೊಲಿಗೆನೇ ಮಂದಿಗು ಪಿಜಿತಿ ಬಲ್ಲು. ಯಾನ್ಲ ಉಲ್ಲೆ ಹಾ ಯಾನ್ಲ ಉಲ್ಲೆ. ಎನ್ನ ಮೋಕೆ ಕಂಡೊಡು ಪಾಯಾಪಿನೇನು ಕಾತೊಂದು. ಎನ್ನ ಮೋಕೆ ಕಂಡೊಡು ಪಾಯಾಪಿನೇನು ಕಾತೊಂದು. ಉಡಲುಲ್ಲಸೊಡು ನಕಿರೊಡೊಂದು. ಉಡಲು ಉಲ್ಲಸೊಡು ನಕಿರೊಡೊಂದು. ಕೇಂದಿನ ಮಾತಕ್ಕೆ ಬಿಕ್ಕಲ
2: ಸೊಳ್ಳೆ ಮೇಡಮ್. ಎನ್ನ ಎನ್ನ ಮೋಕೆ ಇನಿತ ಬರ್ಸುಗು ತಾಳೆ ಅವನುಂಡು ಅನಂದುಲ್ಲರು. ಇತ್ತೆ ನನಜಿ ಪುಗರ್ತದ ಕವಿ ಉಮೇಶ್ ಆಚಾರ್ಯ ಮೇರು ಮೇಘನ ಕವನ ವಾಚನ ಮಾಡ್ಕೊಂಡು
3: ಮಿತ್ತರ್ ಮೇಡಕೊಲ್ಲಿನ ಮಾತ ಗುತ್ತಾರಲಿಗೆ ಮಾತ ಬಿನ್ನೆರಿಗೆ ಒಕ ಮಾತರೆಗ ಯಾನು ಸೊನ್ನೆ ಸಂಜಾಯ್ತ ಮತ್ತೊಂದು ಇನಿತ ಕವಿತಾ ಕವಿತದ ತಲೆಬರವು ಮರಿಯಾಲ ಬತ್ತನತ್ತಿ ಒಂದು ದುಂಬುದ ಮರಿಯಾಲರ ವಿಷಯ ಒಟ್ಟು ಕಂಡದ ನೀರು ಜತ್ತು ತೀರ್ಥ ಕಂಡಗೋ ಉಂತಿನೆನು ತೂದು ಕಟ್ಟ ಪುಣಿ ಕರ್ತು ಕೊರ್ತು ಬತ್ತೆ ನರ್ತೆ ಪೆಜ್ಜುನ ಮಾದೆ ಬೀಸಬೋದು ಕಟ್ಟ ಪುಣಿ ಕರ್ತು ಕೊರ್ತು ಬತ್ತೆ ನರ್ತೆ ಪೆಜ್ಜುನ ಮಾದೆ ಬೀಸಬೋದು ಮರಿಯಾಲ ಬತ್ತನತ್ತೆ ಬೇಸ ಕರಿದು ಪತ್ತ ನಾಜಡು ಪತ್ತು ಪೋನಗ ತೂಲೆ ಮುಗಲು ದಿಂಜಿನ ಅಕ್ಕಸೊಡು ಕಬರ್ಗತ್ತಲೆ ನುಗ ನಾವೇರಡು ದಪ್ಪು ಕಟ್ಟುನ ಸಾರಬೇಲೆ ಕಿದೆಟ್ಟು ಕಟ್ಟಿನ ಎರು ಎರ್ಮೆಗು ಕುಡು ಪುಂಡಿದ ಕುಡು ಪುಂಡಿನ ದೀಲೆ ನುಗ ನಾವೇರಿಡು ದಪ್ಪು ಕಟ್ಟುನ ಸಾರಬೇಲೆ ಕಿದೆಟ್ಟು ಕಟ್ಟಿನ ಎರು ಎರ್ಮೆಗು ಕುಡು ಪುಂಡಿನ ದೀಲೆ ಮರಿಯಾಲ ಬತ್ತನತ್ತೆ ಉರಲು ಪಾಡದು ಕಂಡ ದಪ್ಪೆರೆ ಉಂಡು ಮುಂಗೆ ಕೊಟ್ಟಿನ ಬಾರದು ಬೀರಾವೆರೆ ಉಂಡು ಉರಲು ಪಾಡದು ಕಂಡ ದಪ್ಪೆರೆ ಉಂಡು ಮುಂಗೆ ಕೊಟ್ಟಿನ ಬಾರು ಬೀರಾವೆರುಂಡು ಬಿರೆಲ ನಡುಟು ಮಿರ ಪೇರು ಕೊರ್ಪಿನ ಅಪ್ಪೆ ನಂಚ ಅಂಗಲಾಪುದ ಬಾಲಿನ ಬಾಮಿ ಲೆಕ್ಕ ಬೆನ್ನಿ ಅಂಚ ಬಿರೆಲ ನಡುಟು ಮಿರ ಪೇರು ಕೊರ್ಪಿನ ಅಪ್ಪೆ ನಂಚ ಅಂಗಲಾಪುದ ಬಾಲಿನ ಬಾಮಿ ಲೆಕ್ಕ ಬೆನ್ನಿ ಅಂಚ ಮರಿಯಾಲ ಬತ್ತನತ್ತೆ ಅರೆ ಆಟಿ ಆನೆದಂಚ ಆಡೊಂದು ಬತ್ತಂದದಾನೆ ನಟ್ಟಿಕೊಂಡಳು ನೇಜಿ ನಡ್ದು ಕುದ್ದಡು ಓರೆಗುಂಡೆ ಅರೆ ಆಟಿ ಆನೆದಂಚ ಆಡೊಂದು ಬತ್ತಂದದಾನೆ ನಟ್ಟಿ ಕಂಡೊಳು ನೇಜಿ ನಡ್ದು ಕುದ್ರೆಡು ಓರೆಗುಂಡೆ ಬೆನ್ನಿದ ಕಂಡೊಗು ಬಿರಿ ಪಾಡಂದೆ ಬೆನುಡು ಬದುಕೊಡು ಬೆನ್ನಿದ ಕಂಡೊಡು ಬಿರಿ ಪಾಡಂದೆ ಬದುಕೊಡು ಬೆನುಡು ಬದುಕೊಗು ಆಟಿ ಕಳಂಜೆ ಬಿರಿ ಪಾಡಯೇ ಸೀಕಿ ಸಂಕಡಗು ಆಟಿ ಕಳಂಜೆ ಬಿರಿ ಪಾಡಯೇ ಸೀಕಿ ಸಂಕಡಗು ಮರಿಯಾಲ ಬತ್ತನತ್ತೆ ಕೊಡಮಿ ದಪ್ಪೆನ ಒಸರು ಪಚ್ಚ ದೈಸಿರದ ಉಡಲು ಕೆದುಡು ಕೇದಗೆ ಮದೆಟು ಕೇಪುಲ ಮಣ್ಣು ಏತು ಕಮ್ಮೆನ ಸೇವು ಕಣಿಲೆ ತುಜಂಕು ತಪ್ಪು ತಿಮರ ತಪ್ಪು ಉಡಲು ಸೇರುಂಡ ಬೇನೆ ಬೆಸರದ ಸೀಕು ತಪ್ಪು ಸೇವು ಕಣಿಲೆ ತುಜಂಕು ತಪ್ಪು ತಿಮರ ತಪ್ಪು ಉಡಲು ಸೇರುಂಡ ಬೇನೆ ಬೆಸರದ ಸೀಕು ತಪ್ಪು ಮರಿಯಾಲ ಬತ್ತನತ್ತೆ ಕಾಲ ಕಾಲುಗು ಬರ್ಸ ಬತ್ತಂಡ ಮರಿಯಾಲ ಕೊಡಮಿ ದಪ್ಪೆಗು ಬೇನೆ ಮಲ್ಪಂದೆ ಒರಿಪಾಲ ಕಾಲ ಕಾಲುಗು ಬರ್ಸ ಬತ್ತಂಡ ಮರಿಯಾಲ ಕೊಡಮಿ ದಪ್ಪೆಗು ಬೇನೆ ಮಲ್ಪಂದೆ ಒರಿಪಾಲ ಮರಿಯಾಲ ಬತ್ತಂಡ ನೀರ ಒಸರುಂಡು ಎಲ್ಲೆ ಮರಿಯಾಲ ಬತ್ತಂಡ ನೀರ ಒಸರುಂಡು ಎಲ್ಲೆ ನೀರ ಒಸರು ಒಂದರೆ ಒಟ್ಟು ಸೇರಿಗಬಲ್ಲೆ ನೀರ ಒಸರು ಉಂದರೆ ಒಟ್ಟು ಸೇರಿಗಬಲ್ಲೆ ನಮ್ಮ ಯಾಪಲ ಪನುಡು ಮರಿಯಾಲ ಬತ್ತನತ್ತೆ ಮರಿಯಾಲ ಬತ್ತನತ್ತೆ ಕೇಂದ್ರಕರೆ ಸೊಲ್ಮೆ
2: ಸೊಲ್ಮೆನ್ ಸರ್ ಬರೀ ಪೊರ್ಲಗಂಡು ಕವನ ವಚನ ಮಂತ್ರಿಯರು ಇತ್ತೆ ನಮ್ಮ ನಳಂಜಿ ಮಲ್ಲ ಪುಗರ್ತದ ಕವಯತ್ರಿ ವಾಸಂತಿ ಅಂಬಲ್ಪಾಡಿ ಮೆರು ಮೇರನ ಕವನ ವಚನ ಮಾಡ್ಕೊಂಡು
0: ಮಾತಿರಗಿಲ್ಲ ಸೊಲ್ಮೆ ಎನ್ನ ಕವಿತೆದ ತರೆಬರವು ಈ ಚಿತ್ರ ನರಮಾನಿನ ಸ್ವಭಾವನೇ ಈ ಚಿತ್ರ ನರಮಾನಿನ ಸ್ವಭಾವನೇ ಈ ಚಿತ್ರ ಇಲ್ಲು ಒಕ್ಕೆಲಿಗೆ ಪೋಯರ್ಡ ಒನಸಡ್ದು ದುಂಬು ತೂವೆರು ಕೋಣೆ ಕೋಣೆಲೆನು ಆಯ್ನೆಡ್ದು ಬೊಕ್ಕ ಬೆಂದುರು ಕಕ್ಕಸದ ಬಾಕಿಲನ್ನು ಒಯ್ತು ತೂವೆರು ಮನಸ್ಸುಡೇ ಎನ್ನುವೆರು ಇಂಬೆಗು ಈತು ಕಾಸು ಬತ್ತಿನಾಂಡಲ ಒಲ್ಪ ಇಂಬೆಗು ಈತು ಕಾಸು ಬತ್ತಿನಾಂಡಲ ಒಲ್ಪ ನರಮಾನಿನ ಸ್ವಭಾವನೇ ಈ ಚಿತ್ರ ಪೋಯರ್ಡ ಮದಿಮೆಗು ಪೊಣ್ಣನ ಅಪ್ಪೆ ಆಣನ ಅಪ್ಪೆಡ್ದು ಕಪ್ಪತ್ತ ಆತು ಪೊರ್ಲುದ ಪೊಣ್ಣಗು ಆಣುವಂತೆ ಮಸ್ಕತ್ತ ಅಂಚನೆ ಸಾರಿಗು ಒಂತೆ ಉಪ್ಪು ಚಪ್ಪೆತ್ತ ಅಂದ ನರಮಾನಿನ ಸ್ವಭಾವನೇ ಈ ಚಿತ್ರ ನನಂಜಿ ನಾಲೈನ ಪನಿ ಕವಿತೆನ ಓದುವೆ ಪಿದೈ ಮುಳ್ಳು ಉಲೈ ಕೈಪೆ ಪಿದೈ ಮುಳ್ಳು ಉಲೈ ಕೈಪೆ ಇತ್ತಿನ ಕಂಚಲನು ಬೆಲ್ಲ ಹುಳಿ ಪಾಡ್ದು ಆಜಹುಲಿ ಇಜ್ಜಿಡ ಓಡಿ ಮಲ್ತದಾಂಡಲ ತಿನಲಿ ಆಂಡ ಕೈಪೆ ಸ್ವಭಾವದ ನರಮಾನಿನ ಏನು ಮರ್ಪೊಲಿ ಕೈಪೆ ಸ್ವಭಾವದ ನರಮಾನಿನ ಏನು ಮರ್ಪೊಲಿ ತೆರೆಯರೆ ಆಮ ದೋಸ್ತಿನ ಬುಡೆದಿನ ದೋಸ್ತಿನ ಬುಡೆದಿನ ಸುಖ ಕಷ್ಟನು ಪಾತೆರೆ ಪೋವಡ ದೋಸ್ತಿನ ಬುಡೆದಿಡ ಸುಖ ಕಷ್ಟನು ಪಾತೆರೆ ಪೋವಡ ಉಲೈದ ಮನಸ್ಸುಡು ಕಲ್ಮಶ ಇಜ್ಜಿಡಲ తూపినాయన మనస్సుడు

0: रेडियो सारंग 107.8 FM
1: ಸಾಹಿತ್ಯ ಸಮ್ಮೇಳನದ ಮೊದಲ ವಿಶೇಷ ಉಪನ್ಯಾಸ. ಸಂಪನ್ಮೂಲ ವ್ಯಕ್ತಿಯಾಗಿ ಬಂದವರು ಡಾಕ್ಟರ್ ಪ್ರದೀಪ್ ಆಟಿಕುಕ್ಕೆ ನಾವೂರ್.
2: ನನ್ನ ಸೀಮಿತ ಜ್ಞಾನದ ಪರಿಧಿಯ ಒಳಗೆ ಕಗ್ಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ಇವೇದಿಕೆಂದು ಮಾಡೋಣ. ಪೂಜ್ಯ ಡಿ ವಿ ಜಿಯವರು ಕನ್ನಡ ಸಾರಸ್ವತ ಲೋಕದ ದಿಗ್ಗಜರು, ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತವನ್ನಾಗಿಸಿದಂತಹ ಅನೇಕ ಮಹಾಮಹಿಮರಲ್ಲಿ ಡಿ ವಿ ಜಿಯವರಿಗೆ ಮೇಲ್ಪಂಕ್ತಿಯ ಸ್ಥಾನ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಒಪ್ಪಿಕೊಂಡಿದ್ದೇವೆ. ಅವರ ಅನೇಕ ಕೃತಿಗಳಲ್ಲಿ ಜನಮಾನಸದಲ್ಲಿ ಅತ್ಯಂತ ಮೇಲ್ಸ್ಥಾನದಲ್ಲಿರುವಂತಹ ಕೃತಿ ಮಂಕುತಿಮ್ಮನ ಕಗ್ಗಾದರೆ, ಇನ್ನೊಂದು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಜೀವನ ಧರ್ಮಯೋಗ, ಹಾಗೆ ಇನ್ನು ಅನೇಕ ಕೃತಿಗಳನ್ನು ಅವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರುವಂಥದ್ದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಈ ಎಲ್ಲ ಕೃತಿಗಳ ಮಧ್ಯೆ ಮೇಲ್ಪಂಕ್ತಿಯನ್ನು ನಾವೆಲ್ಲ ಕಂಡವರು ಮಂಕುತಿಮ್ಮನ ಕಗ್ಗದ ಮೂಲಕ. ಅವರ ಕಗ್ಗದ ಕೃತಿ ಆರಂಭದಲ್ಲಿ ಅದರ ಸಂಪಾದಕ ತಾನು ಅಂತ ಹೇಳಿ ಮಾತ್ರ ಉಲ್ಲೇಖ ಮಾಡುತ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಎರಡನೇ ಮುದ್ರಣ ಬಂದಾಗ ಅದು ತಾನೇ ರಚಿಸಿದ್ದು ಅನ್ನುವಂಥದ್ದನ್ನು ಅವರ ಅತ್ಯಂತ ಸಮೀಪವರ್ತಿಗಳ ಒತ್ತಾಯದ ಮೇರೆಗೆ ಒಪ್ಪಿಕೊಳ್ತಾರೆ. 1942-43 ಕಾಲಘಟ್ಟದಲ್ಲಿ ಅವರು ರಚಿಸಿದ ಕೃತಿಯ ಸಂದರ್ಭದಲ್ಲಿದ್ದಂತಹ ವಾತಾವರಣ ಮತ್ತೆ ಇವತ್ತಿನ ವಾತಾವರಣವನ್ನು ನೆನಪಿಸುವ ಹಾಗೆ ಕಗ್ಗದಲ್ಲಿ ಒಂದಷ್ಟು ಮಾತುಗಳನ್ನು ಅವರು ನೆನಪಿಸ್ತಾರೆ. ಅವರು ಕಗ್ಗದ ಆರಂಭದಲ್ಲಿ ಒಂದು 4 ಸಾಲುಗಳಲ್ಲಿ ಹೇಳ್ತಾರೆ, ಮುತ್ತಿರುವುದೆಂದು ಭೂಮಿಯನ್ನದೊಂದು ದುರ್ದೈವ, ಮೃತ್ಯು ಕುಣಿಯು ತಲಿಹನು ಕೇಕೆ ಹಾಕುತ್ತಲೆ, ಸುತ್ತಿಬದು ತಲೆಯನನು ದಿನದ ಲೋಕದ ವಾರ್ತೆ. ಇವತ್ತಿನ ಕಾಲಮಾನದಲ್ಲಿ ನಾವು ಗಮನಿಸುವಂಥದ್ದು, ಮುತ್ತಿರುವುದೆಂದು ಭೂಮಿಯನದೊಂದು ದುರ್ದೈವ, ಮೃತ್ಯು ಕುಣಿಯುವ ತಲಿಹನು ಕೇಕೆ ಹಾಕುತ್ತಲೆ, ಸುತ್ತಿಬದು ಅನುದಿನವು ಈ ಲೋಕದ ವಾರ್ತೆ ಎತ್ತಲಿದಕ್ಕೆಲ್ಲ ಕಡೆ. ಇದಕ್ಕೆಲ್ಲ ಯಾವಾಗ ಮುಕ್ತಾಯ ಸಿಗ್ತದೆ ಅನ್ನುವಂಥದ್ದನ್ನು ಕಗ್ಗದ ಆರಂಭದಲ್ಲಿ ಉಲ್ಲೇಖ ಮಾಡಿದ್ರು. ಇವತ್ತು ನಾವು ಅದೇ ಪ್ರಾರ್ಥನೆಯನ್ನು ಮಾಡುವ ಹಂತದಲ್ಲಿ ಇದ್ದೇವೆ. ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸಿ ಶೋಣಿತವನರೆಯುವರು ಬಾಷ್ಪ ಸಲುವುದಿರೇ, ಏನು ಹಾಗೆ ಏನು ಧಗೆ ಏನು ಹಾಗೆ. ಇವತ್ತಿನ ಕಾಲಮಾನದಲ್ಲಿ ಕಾಣುವಂಥದ್ದು, ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸಿ ಶೋಣಿತವನರೆಯುವರು ಬಾಷ್ಪ ಸಲುವುದಿರೇ, ಏನು ಹಾಗೆ ಏನು ಧಗೆ ಏನು ಹೊಗೆ. ಈ ಧರಣಿ ಸೌನಿಕನ ಕಟ್ಟೆಯೇ ಮಂಕುತಿಮ್ಮ, ಕಟುಕನ ಕಟ್ಟೆಯಾಯಿತು ಅಂತ. ಇವತ್ತು ವ್ಯವಸ್ಥೆಯನ್ನು ಕಂಡಾಗ ನಮ್ಮೆಲ್ಲರನ್ನು ಎಚ್ಚರಿಸುವಂತಹ ಒಂದು ಕಗ್ಗದ ಸಾಲುಗಳು ಅಲ್ಲೂ ಪ್ರತಿಧ್ವನಿಸ್ತವೆ. ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನುವಂಥದ್ದನ್ನು ಡಿ ವಿ ಜಿ ಅಲ್ಲಿ ಕೇಳ್ತಾರೆ. ಪುರುಷ ಸ್ವತಂತ್ರತೆ

ಕರವಾಲ ಅಂದ್ರೆ ಖಡ್ಗ, ಖಡ್ಗವನ್ನು ಪುಷ್ಪಸರ ಅಂತ ಹೇಳಿ ಸೆಳೆದಾಡಿದ್ರೆ ಪರಿಮಕ್ಳು ಕೊಡ್ಲಿಕ್ಕಿಲ್ಲ, ಅದು ರಕ್ತದ ವಾಸನೆಯನ್ನು ಕೊಟ್ಟು ಬಿಟ್ಟಿತು. ಇವತ್ತಿನ ಎಲ್ಲ ಸ್ಥಿತಂತ್ರಗಳಿಗೂ ಬಹಳ ಬೇಗ ಮುಕ್ತಾಯ ಸಿಗಲಿ, ವಿಶ್ವಶಾಂತಿಯನ್ನು ನಾವೆಲ್ಲ ಪ್ರಾರ್ಥಿಸೋಣ ಅಂತ ಹೇಳಿ ಆರಂಭದಲ್ಲೇ

ಎಲ್ಲ ಕೃತಿಗಳ ಹಾಗೆ ಆರಂಭದಲ್ಲಿ ದೇವತಾ ಪ್ರಾರ್ಥನೆಯ ಮೂಲಕ ಪೂಜ್ಯ ಡಿ ವಿ ಜಿಯವರು ಕಗ್ಗವನ್ನು ಆರಂಭಿಸ್ತಾರೆ. ಪೂಜ್ಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕೃತಿ ನಮ್ಮ ಬುದ್ಧಿಗೆ ಆವರಿಸಿಕೊಂಡಿರುವಂತಹ ಮಂಕನ್ನು ದೂರ ಮಾಡುವ ಕೃತಿ ಅದು. ಆ ಕೃತಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಎಚ್ಚರಿಸುವಂತಹ ಕೃತಿ ಮಂಕುತಿಮ್ಮನ ಕೃತಿ. ಅದು ಜೀವನ ಸಾರ್ಥಕ್ಯ ದರ್ಶನವನ್ನು ಮಾಡುವಂತಹ ಕೃತಿ. ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕೃತಿ ಜೀವನದ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಮುನ್ನಡಿ ಇಡುವಂತಹ ಪ್ರೇರೇಪಣೆ ಕೊಡುವಂತಹ ಕೃತಿ. ಪೂಜ್ಯ ಡಿ ವಿ ಜಿಯವರು ಕಗ್ಗದ ರಚನೆಯಲ್ಲಿ ಅಂತಿಮ ಭಾಗದಲ್ಲಿ ಹೇಳ್ತಾರೆ, ಈ ಕೃತಿ ರಚನೆ ಮಾಡಿರುವಂಥದ್ದು ಸಾಮಾನ್ಯಾತಿ ಸಾಮಾನ್ಯ ಜನರಿಗೋಸ್ಕರ. ಸಾಮಾನ್ಯ ಜನರ ಮನೆಯ ಬೆಳಕಿಗೆ ಒಂದು ತುತ್ತು ಎಣ್ಣೆಯಾಗಿ ಈ ಕೃತಿ ಉಪಯೋಗಕ್ಕೆ ಬಂದ್ರೆ ಅದರಷ್ಟು ದೊಡ್ಡ ಧನ್ಯತೆ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಈ ಕೃತಿಯಲ್ಲಿ ಸಂದೇಹ ಇಲ್ಲ ಅಂತ ಹೇಳುವುದಿಲ್ಲ ಅವರು. ಕಾಲಕಾಲಕ್ಕೆ ಪರಿಷ್ಕರಣೆ ಮಾಡುವಂತಹ ಅವಕಾಶ ಈ ಕೃತಿಯಲ್ಲಿದೆ. ಬೇಕಾದವರು ಬೇಕಾದ ಸಂದರ್ಭದಲ್ಲಿ ಇದನ್ನು ಸ್ವೀಕಾರ ಮಾಡಿಕೊಂಡು ಅನುಸಂಧಾನ ಬೇಕಿದ್ರೆ ಮಾಡಬಹುದು ಅಂತ.

82 83 ವರ್ಷಗಳ ಹಿಂದೆ ಬರೆದಂತಹ ಕೃತಿ ಇವತ್ತಿಗೂ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಪ್ರತಿನಿತ್ಯ ಅನೇಕ ಭಾಗಗಳಲ್ಲಿ ಇದರ ಚಿಂತನ ಮಂಥನಗಳು ನಡೀತಾ ಇವೆ ಅಂತ ಹೇಳಿದ್ರೆ ಈ ಕೃತಿಯ ಎತ್ತರ ಎಷ್ಟು ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮಹಾಭಾರತ ಕಾಲ, ರಾಮಾಯಣ ಕಾಲ, ಅದರ ಹಿಂದೆ ಕೃತಕಾಲ, ಆ ಎಲ್ಲ ಕಾಲಗಳನ್ನು ಸೇರಿಸಿಕೊಂಡು ಇವತ್ತು ನಾವು ಈ ಕಾಲಘಟ್ಟದಲ್ಲಿ ಬದುಕಿದ್ರೂ ನಮಗೂ ಆ ಕಾಲಕ್ಕೂ ಎಲ್ಲೋ ಒಂದು ಸಂಬಂಧ ಇದೆ ಅನ್ನುವಂಥದ್ದನ್ನು ನೆನಪಿಸ್ತಾರೆ. ರಾಮ ನಡೆಯಿಟ್ಟ ನೆಲ ಭೀಮನು ಸುರಿದ ಗಾಳಿ ವ್ಯೋಮದ ಭಗೀರಥಂ ತಂದ ಸುರತಟಿನಿ ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೇ ನಾಮೆಂತೂ ಹೊಸ ಬರೆಲೋ ಮಂಕುತಿಮ್ಮ. ಶ್ರೀರಾಮಚಂದ್ರ ಓಡಾಡಿದ ನಾಡು ಇದು. ರಾಮ ನಡೆಯಿಟ್ಟ ನೆಲ, ಭೀಮ ಉಸುರಿದ ಗಾಳಿ, ಯಾವ ಭೀಮ ಶ್ವಾಸೋಚ್ಛ್ವಾಸ ಮಾಡಿ ಉಸಿರಾಡಿಬಿಟ್ಟ ಗಾಳಿ ಇಲ್ಲಿತ್ತೋ ಅದೇ ಗಾಳಿಯನ್ನು ನಾವು ಇವತ್ತು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೇವೆ. ಸಮುದ್ರ ಮಥನದ ಕಾಲದಲ್ಲಿ ಯಾವ ಚಂದ್ರ ಉದ್ಭವಗೊಂಡಿದ್ದನೋ ಅದೇ ಚಂದ್ರ ಇವತ್ತಿಗೂ ನಮಗೆ ಬೆಳಕನ್ನು ಕೊಡ್ತಾ ಇರುವಂಥದ್ದು. ಅಂಥದ್ರಲ್ಲಿ ನಾವು ಹೊಸಬರು ಅನ್ನುವಂತಹ ಭಾವ ನಮಗಿದ್ರೆ ನಮ್ಮಷ್ಟು ಮೂಢರು ಯಾರೂ ಇಲ್ಲ. ಹಿಂದೆ ಅನೇಕ ತಲೆಮಾರಿನವರು ಈ ಪರಂಪರೆಯನ್ನು ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ನಮ್ಮ ಜವಾಬ್ದಾರಿ

ಯಾವ ರೀತಿ ಮಗುವಿಗೆ ಒಂದು ಪೆಪ್ಪರ್ ಮಿಂಟ್ ಕೊಟ್ರೆ ಅದನ್ನು ಆಸ್ವಾದಿಸ್ತಾ ಆ ಮಗು ಆನಂದವನ್ನು ಅನುಭವಿಸ್ತದೋ, ದೊಡ್ಡವರಿಗೆ ಒಂದು ಚಾಕ್ಲೇಟೋ ಪೆಪ್ಪರ್ ಮಿಂಟೋ ಕೊಟ್ರೆ ಹೇಗೆ ತಿಂತಾರೆ ಒಂದು ಬಾರಿ ಕಲ್ಪಿಸಿಕೊಳ್ಳಿ. ನಮಗೆ ಯಾರಾದ್ರೂ ಚಾಕ್ಲೇಟ್ ಕೊಟ್ರೆ ಬಾಯಲ್ಲಿ ಹಾಕಿ ಕಟಕಟ ಅಂತ ತಿಂದು ಬಿಡ್ತೇವೆ. ವ್ಯವಧಾನ ನಮ್ಮಲ್ಲಿಲ್ಲ, ಅನುಭವಿಸುವಂತಹ ವ್ಯವಧಾನ ಇಲ್ಲ. ಹಾಗಲ್ಲ, ಕಗ್ಗವನ್ನು ಹಾಗೆ ಮಾಡಿ ಆಚೆ ಇಟ್ಟು ಬಿಡುವಂತಹ ಕೃತಿ ಅಲ್ಲ, ಅದನ್ನು ಅನುಭವಿಸಿ ಚಪ್ಪರಿಸೋ. ಒಂದೊಂದು ಕಗ್ಗವನ್ನು ಹತ್ತಾರು ಬಾರಿ ಓದ್ತಾ ಅನುಭವಿಸಬೇಕು. ಕಗ್ಗದಲ್ಲಿ ಅದರ ರಚನೆಯ ಹಿಂದೆ ಅವರು ತೊಡಗಿಸಿಕೊಂಡ ರೀತಿಯನ್ನು ವರ್ಣಿಸ್ತಾರೆ. ವಿಷದ ಮಾದೊಂದು ಜೀವನ ಧರ್ಮ ದರ್ಶನವ ನುಸುರಿಕೊಳೆ ತನ್ನ

ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡುವುದರ ಮೂಲಕ, ವೇದಾಂತ ಅಧ್ಯಯನ, ಪಾಶ್ಚಿಮಾತ್ಯ ತತ್ವಶಾಸ್ತ್ರಗಳ ಅಧ್ಯಯನ, ಇವೆಲ್ಲವುಗಳನ್ನು ಅಧ್ಯಯನ ಮಾಡಿ ತನ್ನಲ್ಲೇ ಒಂದು ಸಿದ್ಧಾಂತವನ್ನು ರೂಪಿಸಿ ಆ ಸಿದ್ಧಾಂತಕ್ಕೆ ರೂಪ ಕೊಟ್ಟಾಗ ಜನ್ಮ ತಾಳಿರುವಂಥದ್ದೇ ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಮೇಲ್ಕೃತಿ. ಈ ಕೃತಿಯನ್ನು ರಾಷ್ಟ್ರಕವಿ ಕವಿಂಪು ಅವರು ನೋಡಿ ಉದ್ಗರಿಸಿದ ಮಾತು ಈ ಕೃತಿಯ ಮಹತ್ವವನ್ನು ಹೇಳಿಕೊಡ್ತದೆ. ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ, ಮಂಕುತಿಮ್ಮನ ಕಗ್ಗವನ್ನು ನೋಡಿ, ಹಸ್ತಕ್ಕೆ ಬರೆನಕ್ಕೆ ಓದುತ್ತ ಓದುತ್ತ ಮಸ್ತಕ ಕಿಟ್ಟು ಗಂಭೀರನಾದೆ, ವಿಸ್ತರದ ದರ್ಶನದ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ. ಮಂಕುತಿಮ್ಮ ಮಂಕುತಿಮ್ಮ ಅಂತ ಹೇಳಿ ಸೇರಿಸಿ ಅವರ ಧಾಟಿಯಲ್ಲೇ ಒಂದು ಕಗ್ಗವನ್ನು ಅವರಿಗೆ ಇಟ್ಟು ಬಿಡ್ತಾರೆ. ಅರ್ಥಾತ್ ಆ ಕಗ್ಗ ಯಾವ ಮಟ್ಟದಲ್ಲಿದೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಚನ್ನಪ್ಪಗೌಡರು ಉದ್ಧರಿಸಿದ್ರು, ಶೈಕ್ಷಣಿಕವಾಗಿ ನಾವು ಅನೇಕ ಕೃತಿಗಳನ್ನು ಸೇರಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ ಹೇಳುವ ಬಯಕೆ, ವಿದ್ಯಾರ್ಥಿಗಳಿಗೆ ಕಗ್ಗದ ಸಾಲುಗಳಲ್ಲಿ ಸಿಗುವಂತಹ ಪ್ರೇರೇಪಣೆ, ಧರೆಯ ಬದುಕೇನದರ, ಒಂದಷ್ಟು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದಾರೆ ಆ ಕಾರಣಕ್ಕೋಸ್ಕರ ಉಲ್ಲೇಖ ಮಾಡಬೇಕು. ಧರೆಯ ಬದುಕೇನದರ ಗುರಿಯೇನು ಫಲವೇನು, ಬರಿ ಬಳಸು ಬರಿ ದಾಟ ಬರಿ ಪರಿಭ್ರಮಣೆ, ತಿರು ತಿರುಗಿ ಹೊತ್ತು ಹೊರಗೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ. ಮನುಷ್ಯ ಏನನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾನೆ? ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಳ್ಳಬೇಕಾದಂತಹ ಜವಾಬ್ದಾರಿ, ಅದು ಪ್ರತಿಯೊಬ್ಬನ ಜವಾಬ್ದಾರಿ. ವಿದ್ಯಾರ್ಥಿ ದೆಸೆಯಿಂದ ಹಿಡಿದು ಪ್ರೌಢಾವಸ್ಥೆ ವಯಸ್ಸಾದವರಿಗೂ ನಮ್ಮ ಜೀವನದ ಗುರಿ ಏನು ಅನ್ನುವಂತಹ ಎಚ್ಚರ ನಮಗಿದ್ದಾಗ ಆ ಗುರಿಯನ್ನು ತಲುಪುವಲ್ಲಿ ನಾವೆಲ್ಲ ಶ್ರಮ ವಹಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳು, ನಾವು ಏನನ್ನು ನಮ್ಮ ಜೀವನದಲ್ಲಿ ಪಡೀಲಿಕ್ಕೆ ಹೊರಟಿದ್ದೇವೆ ಅನ್ನುವಂತಹ ಎಚ್ಚರ ನಮಗಿದ್ರೆ ಆ ಗುರಿಯತ್ತ ನಮ್ಮ ಪಯಣವನ್ನು ಸಾಗಿಸಲಿಕ್ಕೆ ಸಾಧ್ಯವಾಗ್ತದೆ. ಸುತ್ತಿ ಸುತ್ತುವ ಖಗವ ಗೂಡ ನೆನೆ ಬೆಳೆಯುವುದು, ಗೊತ್ತು ನೂಲ್ ಪಿಡಿದಿಹುದು ಧನವ ಬಯಲಿನಲಿ, ತತ್ವವೊಂದರ ಹಿಡಿತ ಕೊಗ್ಗ ದಿಹ ಬಾಳೇನು, ಕಿತ್ತ ಗಾಳಿಯ ಪಟವೋ ಮಂಕುತಿಮ್ಮ. ನಮ್ಮ ಜೀವನ ಅನ್ನುವಂಥದ್ದು ಕಿತ್ತಲ್ಪಟ್ಟಂತಹ ಗಾಳಿಯ ಪಟವಾಗಬಾರದು. ಗಾಳಿಯ ಪಟದ ದಾರ ಎಲ್ಲಿಯವರೆಗೆ ನಮ್ಮ ಕೈಯಲ್ಲಿರ್ತದೋ ಅಲ್ಲಿಯವರೆಗೆ ಗಾಳಿಪಟದ ಮೇಲಿನ ನಿಯಂತ್ರಣ ನಮ್ಮ ಕೈಯಲ್ಲಿರ್ತದೆ. ವಿದ್ಯಾರ್ಥಿಗಳು, ನಮ್ಮ ಜೀವನದ ಗಾಳಿಪಟದ ದಾರ ನಮ್ಮ ಕೈಯಲ್ಲಿರಬೇಕು ಅನ್ನುವಂಥ ಎಚ್ಚರ ನಮಗಿರಬೇಕು. ಸುತ್ತಿ ಸುತ್ತುವ ಖಗವ ಗೂಡ

ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ. ಒಂದು ಪ್ರಕೃತಿಯಲ್ಲಿ ಹೂವನ್ನು ನೋಡಿದರೆ ಆ ಹೂವನ್ನು ನಾವು ಹಾಗೆ ನೋಡಿ ಆಚೆ ಹೋಗಿಬಿಡ್ತೇವೆ. ಕವಿ ಹಾಗೆ ಮಾಡಲಿಲ್ಲ. ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ. ಒಂದು ಹೂ ಗಾಳಿಗೆ ಸ್ವಲ್ಪ

ಹೊರಗಿದ್ದದ್ದು ಒಳಗೆ, ಒಳಗಿರುವಂಥದ್ದು ಹೊರಗೆ ಇರುವಂಥದ್ದು ಬೇರೆ ಅಲ್ಲ. ಸಮುದ್ರದ ನೀರಿನಲ್ಲಿ ಉಪ್ಪಿನ ಅಂಶ ಎಷ್ಟಿರಬೇಕೋ ಅಷ್ಟೇ ಇರಬೇಕು, ಮನುಷ್ಯನ ದೇಹದಲ್ಲೂ ಉಪ್ಪಿನ ಅಂಶ ಎಷ್ಟಿರಬೇಕೋ ಅಷ್ಟೇ ಇರಬೇಕಾಗ್ತದೆ. ಇವತ್ತು ಏನಾದರೂ ಹಿರಿಯರು ಪಕ್ಕನೆ ಸ್ವಲ್ಪ ಮಾತು ಆಚೆ ಈಚೆ ಆದ ಕೂಡಲೇ ಕರ್ಕೊಂಡು ಬಂದ ಪೇಷಂಟ್ಗಳು ಅಥವಾ ಆ ಪರಿಚಾರಕರು ಹೇಳಿಬಿಡ್ತಾರೆ, ಸೋಡಿಯಂ ಒಂದು ನೋಡಿಬಿಡಿ ಡಾಕ್ಟ್ರೆ ಅಂತ. ಇವತ್ತು ಪೇಷಂಟ್ಗಳು ಅಷ್ಟು ಹುಷಾರಾಗಿಬಿಟ್ಟಿದ್ದಾರೆ, ಸೋಡಿಯಂ ಏರುಪೇರಾದರೆ ಆರೋಗ್ಯ ಏರುಪೇರಾಗ್ತದೆ ಅಂತ. ಎಷ್ಟು ಬಗೆ ಯಂತ್ರಗಳೊಳೆಷ್ಟು ರಸ ಮಿಶ್ರದಿಂ, ಎಷ್ಟಾದಿಭೂತಗಳ ಪರಿಪಾಕ ಒಂದೇ, ಒಟ್ಟು ಸೇರಿ ಹವು ನರನೆಂಬ ಸಿದ್ಧಿಯೊಳದನು, ಸೃಷ್ಟಿಶೈಲದ ಶಿಖರ ಮಂಕುತಿಮ್ಮ. ಸೃಷ್ಟಿ ಅತ್ಯಂತ ಶ್ರೇಷ್ಠವಾದ್ದು, ಸೃಷ್ಟಿಯಲ್ಲಿ ಮನುಷ್ಯನ ಸೃಷ್ಟಿ ಅಂತ ಹೇಳಿದ್ರೆ ಅದು ಶಿಖರಪ್ರಾಯವಾದದ್ದು. ಎಂಥ ಅದ್ಭುತ ಕಗ್ಗದ ಮೂಲಕ ನಮ್ಮ ಮಹತ್ವವನ್ನು ಎತ್ತಿ ತೋರಿಸ್ತಾರೆ. ಹಾಗಿರುವಾಗ ನಾವು ಯೋಚನೆ ಮಾಡಬೇಕಾದ್ದು ಸೀಮಿತ ಪರಿಧಿಯಲ್ಲಿ ಕಗ್ಗವನ್ನು ಪರಿಪೂರ್ಣವಾಗಿ ಪರಿಚಯಿಸುವಂಥದ್ದು ಸಾಧ್ಯ ಇದ್ದರೆ ಅದು DBG ಅಂಥವರಿಗೆ ಮಾತ್ರ, ಅಥವಾ ಶತಾವಧಾನಿ ಆರ್ ಗಣೇಶ್ ಅಂಥವರಿಗೆ ಮಾತ್ರ. ನಮ್ಮಂಥವ್ರು ಏನು ಮಾಡ್ಬೋದು, ಕಗ್ಗದ ಓರ್ವ ಅಭಿಮಾನಿಯಾಗಿದ್ದುಕೊಂಡು, DBG ಅವರ ಓರ್ವ ಅಭಿಮಾನಿಯಾಗಿದ್ದುಕೊಂಡು, ನಮ್ಮ

ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸನ್ಮಾನ ಸ್ವೀಕಾರ ಮಾಡ್ತಾರೆ. ಆ ವೇದಿಕೆಯಲ್ಲಿ ಆ ಕಾಲದಲ್ಲಿ ನೆನಪಿಸಬೇಕು, 1970 ಜನವರಿ 18 ಕಾರ್ಯಕ್ರಮ ನಡೀತದೆ. ಲಕ್ಷಕ್ಕಿಂತಲೂ

0: ಅರ್ಥ ಅದೆಲ್ಲೋ ಮೂಲೆಯಲ್ಲಿ ಇದ್ದು ಬಿಡ್ತದೆ. ನೀನು ಹಾಗೆ ಇದ್ದು ಬಿಡಪ್ಪ. ಈ ರೀತಿಯಲ್ಲಿ ಬದುಕುವಂಥದ್ದು ಅದು ನಮ್ಮ ಜೀವನದ ಪರಮಧ್ಯೇಯವಾಗಬೇಕು. ಶರಣು ಜೀವನ ಬಸುಮವೆನಿಪ ಯತ್ನದಲ್ಲಿ ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ ಮಂಕುತಿಮ್ಮ. ಅವಕಾಶಕ್ಕಾಗಿ ವಂದಿಸ್ತಾ ಧನ್ಯವಾದಗಳು. ವಿವರಿಸ್ತಾರೆ ಬಂದ್ರೆ
1: ಡಾಕ್ಟರ್ ಪ್ರದೀಪ್ ಆಟಿಕುಕ್ಕೆ ನಾವೂರ್ ಕಗ್ಗದ ಏನು ರಸಧಾರೆ ಉಂಟ ಅದನ್ನ ತಿಳಿಯಪಡಿಸಿದ ಮುಖಾಂತರ ನೀವು ಅದನ್ನ ತೋರ್ಪಡಿಸಿದ್ದೀರಿ. ಅತ್ಯದ್ಭುತವಾಗಿ ತಮ್ಮ ಕಾರ್ಯನಿರ್ವಹಣೆ ಮಾಡಿದ್ದೀರಿ ಸರ್.
2: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
3: ಯಾನ ಭಾಸ್ಕರ್ ರೈ ಕುಕ್ಕೊಳ್ಳಿ ಪಾತಿರಂದುಲ್ಲೆ ರೇಡಿಯೋ ಸಾರಂಗ್ ನಮ್ಮ ಮಾತೆರಳ ಮಾಧ್ಯಮ ಯಾನ್ಲಾ ಕೇನೊಂದುಲ್ಲೆ ನಿಖಿಲ್ಲಾ ಕೇನ್ಲಿ ರಂಗ ರಂಗದ ಬದು.
4: ಹೇ ವೈಶಾಖ್, ನಂಗೆ ಮನೆತನಕ ಒಂದು ಡ್ರಾಪ್ ಕೊಡ್ತೀಯಾ?
5: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
4: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ, ಅದು ನಾನು ಕೊಡ್ತೇನೆ. ಹೋಗುವ ಬಾ.
5: ಓಕೆ ಸರಿ, ಬಾ ಕೂತ್ಕೋ.

0: ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
1: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಸಾಕಲ ಮನೆಯ ಪ್ರಾತಿನಿಧ್ಯವನ್ನು ಹೊಂದಿಯೇ ದೂರಕ್ಕೆ ಹೊರಟದ್ದು ಉಂಟಲ್ಲ. ಚಂದ್ರ ಅನ್ವಯ ಕುಲದಿಂದಲೂ ಶ್ರೇಷ್ಠತೆ ಉಂಟು. ಜನ್ಮ ಪ್ರಭು ಪೀಠದಲ್ಲಿ ಕುಳಿತವನಿಗೆ ಮಗನಾಗಿ ಹುಟ್ಟಿದ್ದೇನೆ. ರಕ್ಷಣೆ ಭೀಷ್ಮಾದಿಗಳ ಸಂರಕ್ಷಣೆಯಲ್ಲಿ, ವಿದ್ಯೆ ದ್ರೋಣಾದಿಗಳ ಉಪದೇಶದಲ್ಲಿ, ಸಖ್ಯ ಕರ್ಣಾದಿಗಳ ಬೆಂಬಲದಲ್ಲಿ, ತಂತ್ರ ಶಕುನಿಯೇ ಮೊದಲಾದವರ ತಂತ್ರಗಾರಿಕೆಯಲ್ಲಿ ಇಷ್ಟಿದ್ದು ಕೂಡ ಮುನ್ನಡೆಯುತ್ತಾ ಇರುವಾಗ ಈ ತರುಣ

0: ಸಭಾಮಂಟಪವನ್ನು ಕ್ಷಣ ಕ್ಷಣಕ್ಕೂ ವ್ಯಾಪಿಸ್ತಾ ಇರುವಾಗ ಕತ್ತರಿಸುವುದಕ್ಕೆ ಹೊರಟ ವಿಧಿಯಲ್ಲಿ ಆಡಿದ ಮಾತಷ್ಟೇ ನಾಲ್ಕು. ವೇದಾಂತದಂತೆ ಪ್ರತಿಭಾಸವನ್ನು ತೋರುವ ಮಾತುಗಳು ವೇದಾಂತಿಯಾಗಿ ಆಡಿದ್ದಲ್ಲ. ನನಗೆ ಗೊತ್ತಿರುವುದೇನು? ಜನ್ಮದಿಂದ ಸಿದ್ಧವಾದಂತಹ ಪ್ರತಿಬಂಧಗಳನ್ನು ಜೀವನಾಗಿ ಯತ್ನದಿಂದ ಮೀರಬೇಕು ಇಷ್ಟೇ. ಜನ್ಮದಿಂದ ಸಿದ್ಧ ಎಲ್ಲರಿಗೂ ಇರ್ತದೆ, ಇರಬಹುದು, ಎಲ್ಲರೂ ಮೀರುವ ವಿಧಾನವೂ ಬೇರೆ. ಹೇಳಿದ್ರಲ್ಲ ಈಗ ಕೆಲವು ಕ್ಷಣಗಳ ಹಿಂದೆ, ಹುಡುಕುತ್ತಾ ಹುಡುಕುತ್ತಾ ಅಬ್ಬರಿಸ್ತಾ ಬೊಬ್ಬರಿದಂತಹ ಆ ಭೀಮಸೇನ ತಾಯಿಯ ಧಾತ ಅಂತ. ಯಾಕೆ ಹೆರಬೇಕಾದ ತಾಯಿ ಹೆರುವ ಮೊದಲು ಹೊಡೆಯಬೇಕಾದ ಅನಿವಾರ್ಯತೆ ಯಾಕೆ ಬಂತು? ದೈವ ಬಲವಿಲ್ಲದಿರ ಹೆರುವ ಪ್ರಾಯದಲ್ಲಿ ಹೆರುವ ಯೋಗವನ್ನು ಆ ದೈವ ಕಲ್ಪಿಸಲಿಲ್ಲ. ಮತ್ತು ಇರಿಸಿತು ಹೊಟ್ಟೆಯೊಳಗೆ, ಬಿತ್ತು ಹೊಡೆತ, ಅಲ್ಲಿಂದ ಪ್ರಾರಂಭ. ಹುಟ್ಟುವ ಮೊದಲೇ ಹೊಡೆದ ಲೋಕಕ್ಕೆ ಹುಟ್ಟಿ ಬೆಳಕು ಕಂಡ ನಾನು ಮತ್ತೆ ಬೆಳೆಯುವುದಕ್ಕಾಗಿ ಕಂಡ ಕಂಡವರಿಗೆ ಹೊಡೆಯದೇ ಇರ್ತೇನೆ ಅಂತ ಯಾರಾದ್ರೂ ಯಾಕೆ ನಿರೀಕ್ಷಿಸ್ತಾರೋ ನನಗೆ ಗೊತ್ತಿಲ್ಲ. ನೀ ಬರುವ ಮೊದಲು ನಿನಗೆ ಸಿಕ್ಕಿದ್ದದು, ನೀನು ಮಾತ್ರ ಏನು ಮಾಡಬಾರದು, ಯಾರಿಗೂ ಹೊಡೆಯಬಾರದು. ಹೊಡೆದನ ಬುದ್ಧಿ ತಿಳಿದ ಕಾಲದಲ್ಲಿ ಅನೇಕ ಸಿದ್ಧರು ಬಂದ್ರಂತೆ, ಸಾಧ್ಯರು ಬಂದ್ರಂತೆ, ಅವರೆಲ್ಲ ಹೇಳಿದ್ರಂತೆ ಇವನನ್ನು ಹೊಂದುವುದರ ಮೂಲಕವಾಗಿ ಭೂತಲದಲ್ಲಿರುವಂತಹ ಕ್ಷತ್ರ ಅದು ಕ್ಷಯವಾಗಿ ಹೋಗುತ್ತದೆ. ಇವನನ್ನು ಹೊಂದುವುದರಿಂದ ಭೂತಲದಲ್ಲಿರುವ ಕ್ಷಾತ್ರವೇ ಕ್ಷಯಿಸಿ ಹೋಗ್ತದೆ. ಸಿದ್ಧರು ಸಾಧ್ಯರು ಭವಿಷ್ಯ ವಚನ ಹೇಳಿ ಯಾವುದರಿಂದ? ಈಗ ನಾನೇ ಮಾಡಿದ್ದಿರಬಹುದು, ಈ ಜನ್ಮದಲ್ಲಿ ಅಂತೂ ಅಲ್ಲ. ಯಾಕೆಂದ್ರೆ ನಾನು ಇನ್ನೇನು ಮಾಡುವುದಕ್ಕೆ ತೊಡಗುವ ಮೊದಲೇ ಇವರು ಹೇಳಿ ಆಗಿದೆ ಭವಿಷ್ಯ ಏನು ಅಂತ. ಜನ್ಮಾಂತರೀಯವಾಗಿ ಈಗ ಧರ್ಮರ ಏನು ಮಾಡಿದ್ದಾರೆ ಅಂತ ಯಾರು ಕಂಡಿದ್ದಾರೆ? ಹೌದು, ಏನೋ ಮಾಡಿದ್ದಾರೆ ಎಂಬುದರಿಂದ ಇಲ್ಲಿಗೆ ಅದೆಲ್ಲವನ್ನು ಅನ್ವಯಿಸುವುದಕ್ಕಾಗುತ್ತದ, ಅನ್ವಯ ಆಗುತ್ತದೆ ಇರಬಹುದು. ಆದರೆ ಆ ನ್ಯಾಯಣವೇ ವ್ಯವಹಾರವನ್ನು ನಿರ್ಣಯಿಸುವುದಕ್ಕಾಗುತ್ತದೆ. ಸಮಗ್ರ ಕ್ಷಾತ್ರವೇ ಕ್ಷಯಿಸಿ ಹೋಗುತ್ತದೆ ಅಂತ ಸಿದ್ಧಸಾಧ್ಯರ ಭವಿಷ್ಯದ ನಿರ್ವಚನ ಏನುಂಟು? ಅದಕ್ಕೆ ಪೂರಕರಾಗಿ ಪಾಂಡವರು ಬಂದರು. ಪಾಂಡವರು ಬರುವಲ್ಲಿಯ ತನಕ ಕೌರವನ ದೌಷ್ಟ್ಯ ಅದರ ಲೇಷವನ್ನಾದರೂ ಉಳಿದವರು ಗುರುತಿಸಿದ್ದುಂಟ, ದೂರೀಕರಿಸುವುದಕ್ಕೆ ಎತ್ತಿಸಿದ್ದುಂಟ?
1: ಇಲ್ಲ ಇಲ್ಲ.
0: ಬಂದ ಮೇಲೆ ನಿವಾರಿಸುವುದಕ್ಕೆ, ಸ್ವಾಮಿ ನೀವು ಕುಳಿತುಕೊಳ್ಳುವ ಪೀಠಕ್ಕೆ ಇನ್ನೊಬ್ಬ ಬಂದು ಕುಳಿತರೆ ನಾವು ಎಬ್ಬಿಸ್ತೇವೆ, ಮಲಗುವಲ್ಲಿ ಬಂದು ಇನ್ನೊಬ್ಬ ಹಾಸಿಗೆಯಲ್ಲಿ ಪಾಲು ಕೇಳಿದ್ರೆ ನಿವಾರಿಸ್ತೇವೆ, ನಡೆದಾಡುವಲ್ಲಿ ನಿರಾಳತೆ ಇಲ್ಲ ಅಂತ ಆದ್ರೆ ಕೈಯಿಂದ ಬದಿಗೆ ಸರಿಸ್ತೇವೆ. ಇದು ಜೀವನ ಸಹಜ ಪ್ರವೃತ್ತಿ. ಹಸ್ತಿನಾವತಿ ಅರಮನೆಯಲ್ಲಿ ಅಂಬೆಗಾಲಿಕ್ಕುವಾಗ ಚಕ್ರವರ್ತಿಗಳು ಬಂದರು. ಯಾರು ಹೇಳಿದ್ದು? ಬುದ್ಧಿ ಶೂನ್ಯರಲ್ಲ, ಭೀಷ್ಮರಂತಹ ಭೀಷ್ಮರು. ನಾಲ್ಕು ನಾಲ್ಕು ಗುರುಗಳ ಮಂಗಳ ಮಂತ್ರಾಕ್ಷತೆಗೆ ಮಂಡೆಯೊಡ್ಡಿದ ಹಿರಿತಲೆ ಭವಿಷ್ಯದ ಚಕ್ರವರ್ತಿಗಳು ಬಂದರು. ದ್ರೋಣರಿಂದಲೂ ಉಪದೇಶ ಆದದ್ದು ಅದೇ ನೆಲೆಯಲ್ಲಿ, ಕೃಪರು ಉಪದೇಶಿಸಿದ್ದು ಅದಕ್ಕಾಗಿ. ದಿನ ಬೆಳಗಾದ್ರೆ ಬದಲಾಗುತ್ತದೆ ಆ ಗಾತ್ರ, ಹೇಗೆ ಒಳಗೊಳ್ಳಬೇಕು? ಹಾಗಾದ್ರೆ ಇಲ್ಲ, ಆಗಬಹುದೋ ಏನೋ. ಯುವರಾಜನಾಗಿ ಭವಿಷ್ಯದ ಚಕ್ರವರ್ತಿ ಅಂತ ನಿರ್ಣಯ ಆಗಿರುವ ಕಾಲದಲ್ಲಿ ತಂದೆಗೆ ಮದುವೆ ಮಾಡಿಸುವುದಕ್ಕಾಗಿ ಪೀಠವನ್ನು ಗಾರ್ಹಸ್ಥ್ಯವನ್ನು ಬಿಡಬಲ್ಲ ಭೀಷ್ಮರಿಗಾದೀತೋ ಏನೋ. ಭೀಷ್ಮರಿಗೆ ಆಗಬೇಕಾದರೆ ಭೀಷ್ಮರಿಗೆ ಸಿಕ್ಕಿದ ವಿದ್ಯಾಭ್ಯಾಸವೋ ಹಿನ್ನೆಲೆಯೋ ಸಂಸ್ಕಾರವೋ ನಮಗೂ ಸಿಗಬೇಕು. ಎಲ್ಲರೂ ಭೀಷ್ಮರಾಗುತ್ತಾರೆ ಅಂತಾದ್ರೆ ಭೀಷ್ಮರಲ್ಲಿ ವೈಶಿಷ್ಟ್ಯ ಎಂತದ್ದು? ಸಹಜವಾದ ಜೀವ ಪ್ರವೃತ್ತಿ ನನ್ನದು, ವೈಶಿಷ್ಟ್ಯ ಉಂಟು ಅಂತಲ್ಲ. ಹುಟ್ಟಿದ ಕ್ಷಣದಲ್ಲೇ ತ್ಯಾಜ್ಯ ಅಂತ ನಿರ್ಣಯಿಸಿದ್ರು. ತ್ಯಾಗ ಮಾಡುವುದು ಬೇಡ ಅಂತ ಹೇಳಿದ್ಯಾರು? ಕರೆಯದೆ ಬಂದ ವೇದವ್ಯಾಸರು. ವರಮನಕ್ಕೆ ಅನುಗುಣವಾಗಿಯೇ ನೂರಕ್ಕಿಂತ ಹೆಚ್ಚು ಮಕ್ಕಳಾಗುವುದು ಖಚಿತ, ಇದು ತ್ಯಾಜ್ಯವಲ್ಲ ಅಂತ. ಅಮ್ಮನೂ ಕರೀಲಿಲ್ವಂತೆ, ಅಪ್ಪನೂ ಕರೀಲಿಲ್ವಂತೆ, ಅಜ್ಜನೂ ಕರೀಲಿಲ್ವಂತೆ, ಯಾರೂ ಕರೀಲಿಲ್ಲ. ಬಿದ್ದದ್ದು ಲೋಹ ಸದೃಶ ಕಾಠಿಣ್ಯದ ಒಂದು ಪಿಂಡ, ಅದನ್ನು ನೂರು ಮಾಡುವುದು ಹೇಗೆ ಅಂತ ಹೇಳಿದ್ದು ವೇದವ್ಯಾಸರು. ಘೃತಭಾಂಡದಲ್ಲಿ ಇಡುವುದು ಯಾಕೆ ಅಂತ ಹೇಳಿದ್ದು ವೇದವ್ಯಾಸರು. ದೀಕ್ಷೆ ಕೊಟ್ಟದ್ದು ಭೀಷ್ಮರಿಗೆ. ಬಹುಶಃ ಒಂದಾಗಿದ್ರೆ ಇನ್ನೇನೋ ಆಗುತ್ತಿತ್ತೋ, ಅದು ನೂರೊಂದು ಆದದ್ದೇ ದೈವದ ಬಲ ಇಲ್ಲದೆ. ಆದರೆ ಒಂದರ ನೂರನೇ ಒಂದಲ್ವ ಇದು. ಆ ಬಲದಿಂದಲೇ ಬೆಳೆಯುತ್ತಾ ಬೆಳೆಯುತ್ತಾ ಹೋದರೆ, ವಿರೋಧಿಗಳನ್ನು ದಮನಿಸ್ತಾ ಹೋದರೆ, ಇಲ್ಲ, ಬಂದವರನ್ನು ಅಧಿಕಾರ ಇಲ್ಲ ಅಂತ ಪರಿಭಾವಿಸಿ ಬಿಟ್ಟು ಹೋದವರು, ಉಂಟು ಅಂತ ಸ್ಥಾಪಿಸುವುದಕ್ಕೆ ಎತ್ತಿಸಿದವರನ್ನು ಧರ್ಮಾತ್ಮರು ಸದಾಚಾರಿಗಳು ಅಂತ ಮಾನಿಸ್ತಾ ಹೋದ ಲೋಕ, ವಂಶದ ಒಡಲಿನಿಂದಲೇ ಹೊರಬಂದಂತಹ ನನ್ನನ್ನು ನಿರಾಕರಿಸ್ತಾ ದೂರೀಕರಿಸ್ತಾ ಸಾಗಿತು. ಜೀವ ಸಹಜವಾದ ಯತ್ನವನ್ನು ಅಸ್ತಿತ್ವಕ್ಕಾಗಿಯೇ ಮಾಡ್ತಾ ತಂತ್ರಗಳಿಂದ ತಂತ್ರಾಂತರಗಳಿಂದ ಅದಕ್ಕೆ ಬಲ ತುಂಬುವುದಕ್ಕೆ ಯತ್ನಿಸ್ತಾ ಹೋದ್ರೆ, ಮಾಡಿದ ಪ್ರತಿಯೊಂದು ಪ್ರಯತ್ನವೂ ಕೈಕೊಟ್ಟು

0: ನಾಯಕನ ಪೀಠವನ್ನೇರುವುದಕ್ಕಾಗಿ ಹುಟ್ಟಲ್ಪಟ್ಟ ನಾನು ಆ ನಾಯಕತ್ವದ ಹೆಸರಲ್ಲಿ ಕಳೆದುಕೊಳ್ಳಿಲ್ಲ, ಜೊತೆಗೆ ಒಂದು ಸೇರಿಸಿಕೊಂಡೆ, ಖಳ ನಾಯಕ ಅಂತ. ಅದು ಮತ್ತೆ ಒಂದು ಸೇರಿತು ಪಾಂಡವರು ಬಂದ ಮೇಲೆ. ಪಾಂಡವರ ಪ್ರವೇಶ ಆದ ಮೇಲೆ ನಾಯಕನಾಗಬೇಕಾದವನು ಖಳ ನಾಯಕ ಅಂತ. ಯಾರು ಬಂದದ್ರಿಂದ ಹಾಗಾದದ್ದು ಇಲ್ಲ ನೋಡ್ಲಿಲ್ಲ. ಅದನ್ನು ನಿವಾರಿಸುವುದಕ್ಕೆ ಸರ್ವತಂತ್ರಗಳು ವಿಫಲವಾದ ಬಳಿಕ ಆತ್ಯಂತಿಕವಾಗಿ ಕ್ಷತ್ರಿಯೋಚಿತವಾಗಿ ದುರವೇ ಸರಿ ಅಂತ ಹೊರಟ್ರೆ ಇದೋ ಇಲ್ಲಿ ತಂದು ನಿಲ್ಲಿಸಿತು. ಆದರೆ ಯತ್ನೇ ಕೃತೇ ಯದಿನ ಸಿದ್ಧತಿ ಕೋತ್ರ ದೋಷ ಅಂತ ಘೋಷಣೆ ಮೊಳಗಿಸಿದ ಕೌರವನೇ ಹೌದು ಅಂತಾದ್ರೆ, ದೈವಂ ನಿಹತ್ಯ ಕುರು ಪೌರುಷಮಾತ್ಮ ಶಕ್ತಿ ಅಂತ ಘೋಷಣೆ ಮೊಳಗಿಸಿದ್ದು ಈ ಕೌರವ ಹೌದು ಅಂತಾದ್ರೆ, ಈ ಕಾಲದಲ್ಲೂ ದೈವದ ಬಲ ಇಲ್ಲ ಅಂತ ಬಿಡುವುದಕ್ಕುಂಟ? ಬಿಡುವುದಕ್ಕಿಲ್ಲ,
1: ಇಲ್ಲ ಇಲ್ಲ,
0: ಬಿಡಬೇಕಾದದ್ದು ಅಲ್ಲ. ಇದ್ದದ್ದನ್ನು ಒಗ್ಗೂಡಿಸಿ ಎದುರಿಸುವುದು ಹೇಗೆ, ಮೀರುವುದು ಹೇಗೆ ಅಂತ ಯತ್ನಿಸಬೇಕಾದದ್ದು. ಅದಕ್ಕಾಗಿ ಕರ್

ಕರದಲ್ಲಿ ತಗದಾ ದಂಡವನ್ನು ಮತ್ತೆ ಯತ್ನಪೂರ್ವಕವಾಗಿಯೇ ಹೆಗಲೇರಿಸಿಕೊಂಡು ಪ್ರಯತ್ನವನ್ನು ಬಿಡುವುದಕ್ಕಿಲ್ಲ ಅಂತ ನಿರೂಪಿಸುತ್ತಲೇ ಮುನ್ನಡೆಯುವುದಕ್ಕೆ ಹೊರಟ. ನೈರಾಶ್ಯ ನಮ್ಮನ್ನು ಆವರಿಸುವುದಕ್ಕೆ ನಾವಾಗಿ ಆಸ್ಪದ ಕೊಟ್ಟರೆ ಮತ್ತೆ ಉತ್ತೇಜನವೋ ಉದ್ಧಾರವೋ

ಪ್ರತಿಜ್ಞಾಬದ್ಧತೆಯು ಒಬ್ಬ ಭೀಮನಿಗೆ ಉಂಟು, ಅನ್ಯರಿಗಲ್ಲ. ಹಿಂದಿಂದೆದುರಾದ ಪಾರ್ಥನು ಆಡಿದ್ದದೆ, ಅಣ್ಣನ ಪ್ರತಿಜ್ಞೆಗಾಗಿ ಹೆಚ್ಚು ಕಾಲ ನಿನ್ನ ಜೊತೆಗೆ ಹೋರುವುದೇ ಇಲ್ಲ, ಬಿಟ್ಟೆ ಅಂತ ರಥವನ್ನು ತ್ರಿಗರ್ತದ ಸುಶರ್ಮನ ಮುಂಭಾಗಕ್ಕೆ ಹಾರಿಸಿ ಅವರ ತಲೆ ಕಡಿದ. ಅಂದರೆ ಪಾಂಡವರೋ ಉಳಿದ ಪಕ್ಷವೋ ಕೃಷ್ಣನೋ ಯಾವುದು ಅಲ್ಲ, ಒಬ್ಬ ಭೀಮ ಗದಾದಂಡವನ್ನೆತ್ತುವಲ್ಲಿ ತೋಳಿಗೆ ಬಲುವು ತಾನಾಗಿ ಊರ್ಜಿತವಾದದ್ದು ಆ ಭಾವದಿ. ಅವನನ್ನು ಹೇಗಾದರೂ ಸತ್ವಯುಕ್ತವಾಗಿ ಕೆಡ ಹಾಕಿದರೆ ಸಾಕು, ಯಾರು ಹೋದ್ರೇನು, ಯಾರಿಲ್ಲದಿದ್ರೇನು, ಭರವಸೆ ಕೊಟ್ಟ ಯಾರ ಬೆಂಗಾವಲು ಇಲ್ಲದಿದ್ರು ಏಕಮೇವನಾಗಿ ಅದ್ವಿತೀಯನಾಗಿ ಭೀಮನೊಬ್ಬನನ್ನು ಕೆಡ ಹಾಕುವಷ್ಟು ಸತ್ವವನ್ನು ಮತ್ತೆ ಕ್ರೋಢೀಕರಿಸಿದರೆ ಗೆಲ್ಲಬಲ್ಲೆ, ಪಾಂಡವರನ್ನು ಗೆಲ್ಲಬಲ್ಲೆ, ಕುರುಧಾರಿಣಿಯನ್ನು ಗೆಲ್ಲಬಲ್ಲೆ. ಆ ಭಾವದಿಂದ ಕಾಲೆತ್ತಿ ಹೆಣಗಳು ರಕ್ತದ ಮಡು ಇಲ್ಲ ಇಲ್ಲ, ಇದು ಕುಸಿಯುವಂತೆ ಮಾಡಲಾರದು. ಯಾಕೆ ಅಂದರೆ ಯಾಕೆ ಕುಸಿಬೇಕು, ಕುರುಧಾರಿಣಿಯಲ್ಲಿ ರಕ್ತದ ಮಡುವನ್ನು ನಿರ್ಮಿಸಿ ಕೈ ತೊಳೆದು ತರ್ಪಣ ಬಿಟ್ಟಂತಹ ಭಾರ್ಗವರಾಮರು ಚಿರಂಜೀವಿಗಳಾಗಬಹುದಾದರೆ ಅದೇ ಕುರು

ಮಾಡುವ ಈ ಸನ್ನಿವೇಶದಲ್ಲಿ ಕಾಕರವ ಗೃದ್ರರವ ಭೂತ ಬೇತಾಳಾದಿಗಳ ರವ ಮೇಲೆ ನೋಡಿದ್ರು, ಕೆಳಗೆ ನೋಡಿದ್ರು, ಸುತ್ತ ಎತ್ತೆತ್ತ ಕತ್ತೆತ್ತಿ ನೋಡಿದ್ರು ಕೂಡ ಇಲ್ಲ, ಅಸ್ಪಷ್ಟತೆ ಇಲ್ಲ. ಯಾವುದಕ್ಕಾಗಿ ಆದ್ರೂ ನಾನ್ಯಾಗ ತೀರನಾಗಬೇಕು? ಇದೆಲ್ಲಕ್ಕಿಂತ ಭೀತಿ ಹುಟ್ಟಿಸಬಹುದಾದ ಭೀಮನ ಆ ಕರ್ಕಶ ನುಡಿಗೆ ಕಿವುಡಾದ ಕೌರವ, ಇದಕ್ಕೆ ಯಾಕೆ ಕಿವಿದರೆಯಬೇಕು? ಆದರೆ ಅವುಗಳೆಲ್ಲ ಯಾವುದನ್ನು ಸೇವಿಸುವುದಕ್ಕೆ ಬಂದದ್ದು ಅಂತ ಗಮನಿಸಿದರೆ ಶವಗಳನ್ನು, ಈ ರಕ್ತವನ್ನು, ಇಲ್ಲಿರುವಂತಹ ಅಸ್ಥಿಮ ಇಲ್ಲ ಇಲ್ಲ, ಅದು ನನಗಾಗಿ ಪ್ರಾಣತ್ಯಾಗ ಮಾಡಿದ್ದವರದ್ದು ಅಂತ ಯೋಚಿಸುವಾಗ ಮನಸಾರ್ದ್ರವಾಗುತ್ತದೆ. ಸರ್ವಸೇನಾಧಿಪತಿಗಳಾಗಿ ರಣವನ್ನು ತೊಡಗಿದ ಆಚಾರ್ಯ ಭೀಷ್ಮರಿಂದ ತೊಡಗಿ ಇದೀಗೀಗ ಸತ್ತಂತಹ ನನ್ನ ಉಳಿದವರಲ್ಲಿ ಕೊನೆಯ ಸೋದರ ಸುದರ್ಶನ, ಅವನಲ್ಲಿಯ ತನಕ ಪ್ರತಿಯೊಬ್ಬರು ಪ್ರಾಣಾರ್ಪಣೆ ಮಾಡಿದ್ದು ನನಗಾಗಿ, ಅವರನ್ನು ಸೇವಿಸಬೇಕಾದವನು, ಆನುಕೂಲ್ಯವನ್ನು ಒದಗಿಸಬೇಕಾದವನು ನಾನು. ಆದರೆ ಆದರೆ ಈ ಪ್ರಾಣಿ ಪಕ್ಷಿಗಳು ಅವುಗಳನ್ನು ಮುತ್ತಿ ಮುಕ್ಕುವುದಕ್ಕೆ ಹವಣಿಸ್ತಾರೆ.

ಶರತಲ್ಪದಲ್ಲಿ ಪವಡಿಸಿರಬಹುದಾದ ಅವರು ಅಸಹನೀಯ ವೇದನೆಯನ್ನು ಸಹಿಸುತ್ತಲೂ ನಿರೀಕ್ಷೆಯನ್ನು ಜಾಗೃತವಾಗಿರಿಸಿಕೊಂಡವರು. ನನಗೆ ಬೇಕಾದದ್ದೀಗ ಅದು ಆಗ್ತಾ ಇರುವ ವೇದನೆಗಳನ್ನು ಸಹಿಸಿಕೊಂಡು ನನ್ನ ನಿರೀಕ್ಷೆ ಪ್ರತೀಕ್ಷೆಗಳು ಜಾಗೃತವಾಗಿರಬೇಕು. ಅಲ್ಲಿಯ ತನಕ ನಾ ತಲುಪದೆ ವಿರಮಿಸಕೂಡದು. ಹೋಗುತ್ತೇನೆ, ನೋಡೋಣ. ಅಳಿದವರ ಪ್ರಚೋದನೆಯನ್ನೊಳಗೊಂಡು ಎದುರಿದ್ದದನ್ನು ಲಕ್ಷ್ಯವಾಗಿಸಿಕೊಂಡು ಕರದ ಗದೆಯನ್ನೇ ಬೆಗಲಲ್ಲಂತೂ ವೀರಶಾಸನದಂತೆ ಪವಡಿಸಿರಬಹುದಾದಂತಹ ಆಚಾರ್ಯ ಭೀಷ್ಮರನ್ನು ಕಾಣುವುದಕ್ಕೆ, ಅವರ ಮೂಲಕವಾಗಿ ಸಾಗಿ ಲಕ್ಷ್ಯವನ್ನು ಹೊಂದುವಂತಾಗುವುದಕ್ಕೆ ಸಾಗುತ್ತೇನೆ.

Radio Sarang 107.8 FM. Radio Sarang 107.8 FM. Yendu Mariyada Hadu.

ಇನಿಯನ್ನ ಸ್ನೇಹಕ್ಕೆ ಒಲವಿನ ಕಾಣಿಕೆ ಅವಸರದಿಂದ ತಂದೆಯ ನೀ ತಂದೆಯ ಮಡಿಲಿನ ಮಗುವಿನ ನಗುವಿನ ಅಳುವಿನ ದನಿಯನ್ನು ಕೇಳೋ ಬಯಕೆಯ ಆ ಬಯಕೆಯ ನನ್ನ ನನ್ನ

ಹತ್ತದೆ ಭಾರವ ಎತ್ತದೆ ಮೆಟ್ಟಲ ಇಳಿದು ಹತ್ತದೆ ನೀ ಹತ್ತದೆ ಅಪ್ಪನ ನೋಡದೆ ಮರೆಯಲ್ಲಿ ಕುಳಿತಿಹ ಕಂದನ ಹೀಗೆ ಕುಣಿಸದೆ ನೀ ಕುಣಿಸದೆ ನಡು ಮಂಚ.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
0: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
3: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮಾತೆಲ್ಲ ಇಲ್ಲಿ ಮುತ್ತು.

0: रेडियो सारंग 107.8 FM।
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದಲ್ಲರು ಇತ್ತ ಕೆಲವು ತುಳು ಸಿನಿಮಾ ಪದಕುಲೇನಕ್ಕೆ ಏನೊಂದು ಬರ್ಕಾ

ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬುದ ತುಳು ಕಾರ್ಯಕ್ರಮದ ತಿಕ್ಕಗ ಆತನೇಟ ಮೋಕೆ ಉಪ್ಪಡ ಕೆನದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.